ಆತ್ಮರೆ ನಮಸ್ಕಾರ. ಇದು 101.8 ಮೆಗಾಹರ್ಟ್ಸ್ ಕಂಪನಾಕದ ಮೇಲೆ ಆಕಾಶವಾಣಿ ವಿಜಯಪುರ ಕೇಂದ್ರ. ಇಂದು 2026 ಇಸವಿ ಆಗಸ್ಟ್ ತಿಂಗಳು 14 ತಾರೀಕು ಶುಕ್ರವಾರ. ಈಗ ಸಮಯ 5:58:20. ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಹನುಮಂತ ಚವನ್ ಮಾಡುವ ಆತ್ಮೀಯ ನಮಸ್ಕಾರಗಳು.

ಆತ್ಮರೆ, ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6 ಗಂಟೆ. ಇನ್ನು ಮುಂದೆ ಕೇಳಿ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಹೇಗಿವೆ. ಈ ಬೆಳಗ್ಗೆ 6:10 ವಂದನ ಕನ್ನಡ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳುತ್ತೀರಿ. 6:30 ಚಿಂತನ ಜಗದೀಶ್ BM ಅವರಿಂದ ಕೇಳಿಬರೆ. ಈ ಮುಂಚಾನೆ 6:35 ಎಂದಿನಂತೆ ರೈತರಿಗೆ ಸಲಹೆಗಳು ಹಾಗೂ 6:40 ಜನಪದ ಸಂಗೀತ ಕಾರ್ಯಕ್ರಮ ಕೇಳುತ್ತೀರಿ. 7 ಗಂಟೆಗೆ ಸೇವಾ ಮಾಹಿತಿ. ಇನ್ನು ಬೆಳಗ್ಗೆ 7:16 ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಮುಂಚಾನೆ 7:46, 8:45 ಮತ್ತು 9:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆತ್ಮರೆ, ಈ ಬೆಳಗ್ಗೆ 8:30 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ BSNL ನೀಡುತ್ತಿರುವ ಸ್ಪೆಷಲ್ ಫ್ರೀಡಂ ಪ್ಲಾನ್ಸ್ ಈ ಕುರಿತು ವಿಶೇಷ ಸಂದರ್ಶನ ಕೇಳಿವರಿ ಪ್ರಾಯಶುದ್ಧ ಕಾರ್ಯಕ್ರಮದಲ್ಲಿ. ಈ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. ಈ ಮುಂಚಾನೆ 9:00 ಚಜ್ಜಿರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ ಮರುಪ್ರಸಾರವಾಗಲಿದೆ. ತದನಂತರ ಸ್ಪೆಷಲ್ ಮಿಶ್ರ ಗೀತೆ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆ, ಭಾವಗೀತೆ, ಚಿತ್ರಗೀತೆ ಹಾಗೂ ಜನಪದ ಗೀತೆಯನ್ನು ತಾವು ಕೇಳಬಹುದು. ಇನ್ನು ಬೆಳಗ್ಗೆ 10:00 ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಕೂಡ ಆಲಿಸುವರಿ. ತದನಂತರ 12:05 ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರ ಕೊಡುಗೆ. ಮಧ್ಯಾಹ್ನ 12:30 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಇದರಲ್ಲಿ ಮಕ್ಕಳಲ್ಲಿ ತಪ್ಪಿಸಬಹುದಾದ ಆಕಸ್ಮಿಕ ಅನಾಹುತಗಳು ಈ ಕುರಿತು ಚಿತ್ರದುರ್ಗದ ಸರ್ಜಿ ವೇದಾಂತ ಆಸ್ಪತ್ರೆಯ ಮಕ್ಕಳ ತೀವ್ರ ನಿಗಾ ತಜ್ಞರಾದ ಡಾಕ್ಟರ್ ಪಂಕಜ AT ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ದ್ಯಾಮಲಾಂಬಿಕಾ MS ರವರು. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರ ಕೊಡುಗೆ. ತದನಂತರ 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆ ಈ ಕುರಿತು ಸಂವಾದ ಭಾಗವಹಿಸುತ್ತಾರೆ SR ಭಟ್ ಹಾಗೂ MK ಶಿವಕುಮಾರ್. ಈ ಕಾರ್ಯಕ್ರಮ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕೊಡುಗೆ. ತದನಂತರ ಮಧ್ಯಾಹ್ನ 2:40 ಗಾಂಧಿ ಸ್ಮೃತಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇನ್ನು ನಿಲಯದ ಈ ಸಂಜೆ ಪ್ರಸಾರ ಕಾರ್ಯಕ್ರಮದಲ್ಲಿ ಸಂಜೆ 5:00 ಕನ್ನಡ ಚಿತ್ರಗೀತೆಗಳು, 5:15 ವಾರಕ್ಕೊಂದು ಕಥೆ ಕಾರ್ಯಕ್ರಮ ಕೇಳಬಹುದು. ಈ ಸಂಜೆ 5:30 ಕಾರ್ಯಕ್ರಮ ಒನ್ ಹರ್ ಘರ್ ತಿರಂಗ ಕ್ಯಾಂಪೇನ್ ಕುರಿತು ಕಾರ್ಯಕ್ರಮ ಕೇಳಿವರಿ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ. ಆರು ಗಂಟೆ 10:00 ಚಜ್ಜಿರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ ಕೇಳಿವರಿ. 6:30 ಅವಲೋಕನ. ಈ ಸಂಜೆ 6:51 ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಜಾನಪದ ಸಂಗೀತ ಕಾರ್ಯಕ್ರಮ ಕೇಳುತ್ತದೆ. 7:00 ಭಾರತದ ಗಣತಂತ್ರ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಸ್ವಾತಂತ್ರ್ಯೋತ್ಸವ ಮುನ್ನಾ ದಿನದ ಕೆಲವು ಕಾರ್ಯಕ್ರಮ ಭಾಷಣ ಕೇಳಿವೆ.

ಈ ಸಂಜೆ 6:51 ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಜಾನಪದ ಸಂಗೀತ ಕಾರ್ಯಕ್ರಮ ಕೇಳುತ್ತದೆ. 7:00 ಭಾರತದ ಗಣತಂತ್ರ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಸ್ವಾತಂತ್ರ್ಯೋತ್ಸವ ಮುನ್ನಾ ದಿನದ ಕೆಲವು ಕಾರ್ಯಕ್ರಮ ಭಾಷಣ ಕೇಳಿಬರಿ. ಈ ರಾತ್ರಿ 7:45 ವಿಧಾನ ಮಂಡಲದಲ್ಲಿ ಇಂದು 8:00 ಗಾತಾರ ಹೇ ಮೇರದಲ್ಲಿ ಹಿಂದಿ ಚಿತ್ರಗೀತೆಯನ್ನು ಕೂಡ ಕೇಳಿವರೆ. 8:30 ಮತ್ತೆ ಹಿಂದಿ ಚಿತ್ರಗಳು ಪುಷ್ಪಹಾರ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿದೆ. ಈ ರಾತ್ರಿ 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ ಕೇಳಿವರೆ. ಈ ರಾತ್ರಿ 9:30 ಕನ್ನಡ ಅವತರಣಿಕೆಯನ್ನು ಕೇಳಿವರಿ. ಭಾರತದ ಗಣತಂತ್ರ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರ ಕುರಿತು ಮಾಡಿದ ಕನ್ನಡ ಅವತರಣಿಕೆ ತಾವು ಕೇಳಿವರಿ. ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಕಾರ್ಯಕ್ರಮ ಕೇಳಿವರಿ. ಆತ್ಮರಿ, ಇದುವರೆಗೆ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6:05 ಇನ್ನು ಮುಂದೆ ಕೇಳಿ ಇಂಗ್ಲಿಷ್ ವಾರ್ತೆಯನ್ನು ದೆಹಲಿ ಆಕಾಶವಾಣಿ ಕೇಂದ್ರದಿಂದ.

0: ಆತ್ಮರೆ, ಇದುವರೆಗೆ ಪುತ್ತೂರು ನರಸಿಂಹನಾಯಕ ಅವರ ಧ್ವನಿಯಲ್ಲಿ ಭಕ್ತಿಗೀತೆ ಕೇಳಿದ್ರಿ. ಈಗ ಕೇಳಿ ಒಂದು ದೇಶಭಕ್ತಿ ಗೀತೆಯನ್ನು, ವೃಂದ ಗಾಯನದಲ್ಲಿ ಮೊದಲಿಗೆ ಒಂದು ವಾಣಿಜ್ಯ ಜಾಹೀರಾತನ್ನು ಆಲಿಸೋಣ.
1: ನೀವು ಕೂಡ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಮಾಡಬೇಕಾ?
2: ನಿಮಗೆ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಎಲ್ಲಾ ಕಚ್ಚಾ ವಸ್ತುಗಳು ಬೇಕಾ?
1: ಹಾಗಾದ್ರೆ ಬನ್ನಿ ಪುಣ್ಯಕೋಟಿ ಕೃಷಿ ಆಶ್ರಮ ಮನುಗುಳಿಯ ರೆಡ್ಡಿ ಫಾರ್ಮ್ ಹೌಸ್ಗೆ.
2: ಇಲ್ಲಿ ಎಲ್ಲ ತರಹದ ದೇಸಿ ಜವಾರಿ ಮತ್ತು ಗಿರ್ ಆಕಳಿನ ಗೋ ಆಧಾರಿತ ಗೋಮೂತ್ರ, ಗಂಜಲು, ಸಗಣಿ, ದೇಸಿ ಮಜ್ಜಿಗೆ,
1: ಸಂಪೂರ್ಣ ಸಾವಯವ ಬೆಲ್ಲ, ಜವಾರಿ ತುಪ್ಪ, ವಿಶೇಷವಾಗಿ ಪಂಚಗವ್ಯ, ಜೀವಾಮೃತ ಹಾಗೂ ಗೋಕೃಪಾಮೃತ ಎಲ್ಲವೂ ಸಿಗುತ್ತವೆ.
2: ಇಲ್ಲಿ ಎಲ್ಲಾ ಕಚ್ಚಾ ವಸ್ತುಗಳು ಸಂಪೂರ್ಣ ಮಾಹಿತಿಯೊಂದಿಗೆ ಹಾಗೂ ಯೋಗ್ಯ ದರದಲ್ಲಿ ಸಿಗುತ್ತವೆ.
1: ಆಸಕ್ತ ರೈತರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ
2: ಶ್ರೀಮತಿ ಅಶ್ವಿನಿ ಚಂದ್ರಶೇಖರ್ ರೆಡ್ಡಿ. ಮೊಬೈಲ್ ಸಂಖ್ಯೆ 8904479100.
1: ಮತ್ತೊಮ್ಮೆ ಮೊಬೈಲ್ ಸಂಖ್ಯೆ 8904479100.

0: ಆತ್ಮರೇ, ಇನ್ನು ಮುಂದೆ ಕೇಳಿ. ಸರಿಯಾಗಿ 6:30 ಚಿಂತನವನ್ನ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ.
1: ಆಕಾಶವಾಣಿ ಇದೀಗ ಚಿಂತನ ಬಿಎಂ ಜಗದೀಶ್ ಅವರಿಂದ.
2: ನಿಸ್ವಾರ್ಥ ಸೇವೆ, ಅಪ್ಪಟ ತ್ಯಾಗ ಮತ್ತು ಅನುಕ್ಷಣವೂ ಕಾವಲುಗಾರ, ಬಾನಂಗಳದಲ್ಲಿ ಸದಾ ನಮ್ಮ ದೇಶದ ನಮ್ಮ ಹೆಮ್ಮೆಯ ತ್ರಿವರ್ಣ ಧ್ವಜವನ್ನು ಗಂಭೀರವಾಗಿ ಹಾರಾಡಲು ನಿತ್ಯ ಶ್ರಮ ವಹಿಸುವವರೇ ನಮ್ಮ ವೀರ ಯೋಧರು. ನಮ್ಮ ಯೋಧರು ಎನ್ನುವ ಪದದಲ್ಲಿ ನಮ್ಮಲ್ಲಿ ಹೊಸ ಹುಮ್ಮಸ್ಸನ್ನು ಮೂಡಿಸುತ್ತದೆ, ಅಭಿಮಾನ ಉಕ್ಕಿ ಬರುತ್ತದೆ, ಇದು ನಮ್ಮ ದೇಶ ಎಂಬ ಹೆಮ್ಮೆಯ ಭಾವನೆ ಗರಿಗೆ ತರುತ್ತದೆ. ಯೋಧರು ದೇಶದ ಗಡಿಯಲ್ಲಿ ನಿತ್ಯ ನಿರಂತರ ಕಾವಲು ನಡೆಸುತ್ತಾ ನಮ್ಮ ಆಸ್ತಿ ನಮ್ಮ ಜೀವನ ಕಾಪಾಡುತ್ತಾ ನಮ್ಮ ಬದುಕು ಶಾಂತಿಯಿಂದ ಭದ್ರತೆಯಿಂದ ಆಗಿರಲು ಇವರ ನಿಸ್ವಾರ್ಥ ಸೇವೆ ಅಪ್ರತಿಮವಾಗಿದೆ. ತಮ್ಮ ಸ್ವಂತ ಕುಟುಂಬದಿಂದ ಬಹುದೂರದ ಗಡಿಗಳಲ್ಲಿ ಮಳೆ ಬಿಸಿಲು ಚಳಿ ಪ್ರಕೃತಿ ವಿಕೋಪ ಇವಾವುವನ್ನೂ ಲೆಕ್ಕಿಸದೆ ತಮ್ಮ ವೈಯಕ್ತಿಕ ಬದುಕನ್ನು ತ್ಯಾಗ ಮಾಡಿ ದೇಶದ ಭದ್ರತೆಗಾಗಿ ಒಳಿತಿಗಾಗಿ ಜನರ ರಕ್ಷಣೆಗಾಗಿ ಸದಾ ಸಿದ್ಧರಾಗಿರುತ್ತಾರೆ. ಆ ಶ್ರಮದ ಫಲವೇ ದೇಶದ ಜನ ಸುರಕ್ಷಿತವಾಗಿ ನೆಮ್ಮದಿಯಿಂದ ಬದುಕಲು ಸಾಧ್ಯವಾಗಿದೆ. ಯೋಧರ ಕಾರ್ಯಗಳು ಇಷ್ಟಕ್ಕೆ ಸೀಮಿತವಾಗಿಲ್ಲ. ಒಂದೊಮ್ಮೆ ದೇಶದ ಒಳಗೆ ಯಾವುದಾದರೂ ಕಾರಣಗಳಿಂದಾಗಿ ಗಲಭೆಗಳು ನಡೆದಾಗ ಅಂತಹ ಗಲಭೆಗಳನ್ನು ಮತ್ತೆ ನಡೆಯದಂತೆ ತಮ್ಮ ವಿಶಿಷ್ಟ ಸೇವೆಯಿಂದ ಇವರು ಅಂತಹ ಗಲಭೆಗಳನ್ನು ನಿಯಂತ್ರಣಕ್ಕೆ ತರುತ್ತಾರೆ. ಮಾತ್ರವಲ್ಲದೆ ಗಲಭೆಗಳಿಂದ ಆಗಬಹುದಾದ ಆಸ್ತಿ ಜೀವಹಾನಿಯನ್ನು ಯಶಸ್ವಿಯಾಗಿ ಇವರು ತಡೆಯುತ್ತಾರೆ. ಆ ಮೂಲಕ ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನು ನೀಡುತ್ತಲೇ ಬಂದಿದ್ದಾರೆ. ಅದಲ್ಲದೆ ಪ್ರಕೃತಿ ಮುನಿಸಿಕೊಂಡು ಉಂಟಾಗಬಹುದಾದ ನೈಸರ್ಗಿಕ ಹಾನಿಯ ಸಂದರ್ಭದಲ್ಲೂ ಇವರ ಸೇವೆ ಸದಾ ಅವಿಸ್ಮರಣೀಯ. ಜೀವನದ ಹಂಗನ್ನು ತೊರೆದು ಹಗಲಿರುಳು ಎನ್ನದೆ ಕಾರ್ಯಪ್ರವೃತ್ತರಾಗಿ ರಕ್ಷಣಾ ಪಡೆಗಳು ರಕ್ಷಣಾ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಜನರನ್ನು ಸದಾ ರಕ್ಷಿಸುತ್ತಾರೆ. ವಿಕೋಪದ ಹಾನಿ ಪ್ರಮಾಣವನ್ನು ತಡೆಯುತ್ತಾರೆ. ಪ್ರವಾಹ, ಬರಗಾಲ, ಭೂಕುಸಿತ, ಬೆಂಕಿ ಅನಾಹುತ ಇಂತಹ ಅನೇಕ ಅವಘಡಗಳಲ್ಲಿ ನಮ್ಮ ಯೋಧರು ಮಾಡುವ ನಿಸ್ವಾರ್ಥ ಸೇವೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಸದಾ ಅವರನ್ನು ನಾವು ಹೃದಯದಿಂದ ಪ್ರೀತಿಯಿಂದ ಗೌರವಿಸುವಂತಹದ್ದಾಗಿದೆ. ನಮ್ಮ ಯೋಧರು ಭಾರತೀಯ ಸಶಸ್ತ್ರ ಪಡೆಗಳಾದ ಭೂಸೇನೆ, ವಾಯುಸೇನೆ, ನೌಕಾಸೇನೆಗಳಲ್ಲಿ ಅವಿರತವಾಗಿ ಸೇವೆ ಸಲ್ಲಿಸುತ್ತಲೇ ಬಂದಿದ್ದಾರೆ. ನಮ್ಮ ಯೋಧರ ಕುರಿತು ಹೇಳುವಾಗ ಕೆಲ ಅಂಶಗಳನ್ನು ನಾವು ಕಾಣಬಹುದು. ನಮ್ಮ ವೀರ ಯೋಧರು ತ್ಯಾಗ ಮತ್ತು ದೇಶಭಕ್ತಿಯ ದ್ಯೋತಕವಾಗಿದ್ದಾರೆ. ನಮ್ಮ ಯೋಧರು ಶಿಸ್ತು ಮತ್ತು ನಮ್ಮೆಲ್ಲರನ್ನ ಅತ್ಯಂತ ಕ್ರಮಬದ್ಧ ರೀತಿಯಲ್ಲಿ ಬದುಕನ್ನು ಸಾಗಿಸಲಿಕ್ಕೆ ನೆರವಾಗುತ್ತಾರೆ. ಇವರ ಸಮಯ ಪಾಲನೆ, ಕಾರ್ಯದಕ್ಷತೆ

0: ಪರಿಶ್ರಮ ನಮಗೆ ಅರಿವಿಗೆ ಪಾಠಗಳಾಗಿವೆ. ನಮ್ಮ ಯೋಧರು ದೇಶದ ಏಕತೆಯ ಪ್ರತೀಕವಾಗಿದ್ದಾರೆ. ಅವರಿಗೆ ಇಡೀ ದೇಶವೇ ಒಂದು ಕುಟುಂಬ. ಹಾಗಾಗಿ ಅವರು ಯಾವುದನ್ನೂ ಲೆಕ್ಕಿಸದೆ ದೇಶದ ಜನರ, ದೇಶದ ಗಡಿ, ದೇಶದ ಆಸ್ತಿ, ದೇಶದ ಸ್ವಾತಂತ್ರ್ಯವನ್ನು ರಕ್ಷಿಸುವಲ್ಲಿ ಸದಾ ಜಾಗೃತರಾಗಿ ಕಾರ್ಯಪ್ರವೃತ್ತರಾಗುತ್ತಾರೆ. ಭಾರತೀಯ ಯೋಧರು ಕೇವಲ ಸಮವಸ್ತ್ರ ಧರಿಸಿದವರಲ್ಲ, ಅವು ದೇಶಭಕ್ತಿಯ ಜ್ವಾಲೆಗಳು. ಅವರ ತ್ಯಾಗಕ್ಕೆ ಬೆಲೆ ಕಟ್ಟಲಾಗದು. ಇವರ ರಕ್ತದಲ್ಲಿ ದೇಶಭಕ್ತಿಯ ವೀರಾವೇಶವಿರುತ್ತದೆ. ನಮ್ಮ ವೀರ ಯೋಧರ ಕುರಿತಾಗಿ ತಮ್ಮ ಮನದಾಳದ ಮಾತುಗಳನ್ನು ಆಡಿರುವ ಕೆಲವು ಮಹನೀಯರು ಹೀಗೆ ಹೇಳುತ್ತಾರೆ. ಜನರಲ್ KM ಕರಿಯಪ್ಪನವರ ನುಡಿಗಳು ಹೀಗಿವೆ: ಯೋಧರು ತಮ್ಮ ಪ್ರಾಣದ ಹಂಗನ್ನು ತೊರೆದು ದೇಶಕ್ಕಾಗಿ ಹೋರಾಡುತ್ತಾರೆ. ಅವರ ತ್ಯಾಗ ಬಲಿದಾನಕ್ಕೆ ಬೆಲೆ ಕಟ್ಟಲಾಗದು. ಮತ್ತೋರ್ವರು ಶ್ರೀ ಸ್ಯಾಮ್ ಮಣೇಕ್ಷಾರವರು, ಅವರ ಮಾತಿನಲ್ಲಿ ಹೇಳುವುದಾದರೆ, ದೇಶಕ್ಕಾಗಿ ಪ್ರಾಣ ಕೊಡುವುದಕ್ಕಿಂತ ದೊಡ್ಡ ಭಾಗ್ಯ ಮತ್ತೊಂದಿಲ್ಲ ಎಂದು ಉದ್ಗಾರ ತೆಗೆದಿದ್ದಾರೆ. ಕಾರ್ಗಿಲ್ ಹುತಾತ್ಮ ಹೆಮ್ಮೆಯ ಕ್ಯಾಪ್ಟನ್ ಮನೋಜ್ ಕುಮಾರ್ ಅವರು ಆಡಿದ ಮಾತುಗಳು ಹೀಗಿವೆ: ನಾನು ಸಾಯುವ ಮುನ್ನ ನನ್ನ ದೇಶದ ಗಡಿ ರಕ್ಷಣೆಗೆ ನನ್ನ ಪ್ರಾಣ ಮುಡಿಪಾಗಿ ಇಡದೇ ಹೋದರೆ ಅಂತಹ ಸಾವು ನನ್ನನ್ನು ಅವಮಾನಿಸುತ್ತದೆ ಎಂಬ ಮಾತಿನಲ್ಲಿ ಯೋಧರ ಪ್ರಾಮುಖ್ಯತೆ ನಮಗೆ ಕಂಡುಬರುತ್ತದೆ. ದೇಶಕ್ಕಾಗಿ ಇವರ ಮನ ಮಿಡಿಯುವ ರೀತಿಯನ್ನು ತಿಳಿಸುತ್ತದೆ. ಇಂತಹ ವೀರ ಯೋಧರನ್ನು ಮನ ತುಂಬಿ ಗೌರವಿಸೋಣ, ನಮಿಸೋಣ. ದೇಶವೇ ನನ್ನ ಕುಟುಂಬ ಎಂಬ ವೀರ ಯೋಧರಿಗೆ ನಮ್ಮದೊಂದು ಸಲಾಂ.
1: ಇದುವರೆಗೆ BM ಜಗದೀಶ್ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆತ್ಮೀಯ ಕೇಳುಗರೆ, ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6:30. ಬನ್ನಿ ಕೇಳೋಣ ರೈತರಿಗೆ ಸಲಹೆ ಕಾರ್ಯಕ್ರಮವನ್ನು.

ಎಲ್ಲ ನನ್ನ ಆತ್ಮೀಯ ಕೇಳುವರಿಗೆ ನಮಸ್ಕಾರ. ನಾನು ಡಾಕ್ಟರ್ ಪ್ರಕಾಶ್. ಕೃಷಿ ವಿಜ್ಞಾನ ಕೇಂದ್ರ ಇಂಡಿಯಲ್ಲಿ ಭೇಷಶಾಸ್ತ್ರ ವಿಜ್ಞಾನಿಯಾಗಿ ಕೆಲಸ ಮಾಡುತ್ತಿದ್ದೇನೆ. ಈ ದಿನ ನಾವು ಕೋಯ್ಲೆತ್ತರ ಬೆಳೆ ನಿರ್ವಹಣೆ ಬಗ್ಗೆ ನಾವು ಚರ್ಚೆ ಮಾಡೋಣ. ಕೋಯ್ಲೆತ್ತರ ಬೆಳೆ ನಿರ್ವಹಣೆ ಅಂದರೆ ಏನಂತ ನಾವು ಫಸ್ಟ್ ತಿಳ್ಕೊಳ್ಳೋಣ. ಬೆಳೆ ಕಟಾವಾದ ನಂತರ ನಾವು ಮಾಡುವ ಬೆಳೆ ನಿರ್ವಹಣೆಯನ್ನೇ ನಾವು ಕೋಯ್ಲೆತ್ತರ ನಿರ್ವಹಣೆ ಅಂತ ಕರಿತೀವಿ. ಅದನ್ನು ಇಂಗ್ಲೀಷ್ ಒಳಗಡೆ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಅಂತ ನಾವು ಕರಿಬೋದು. ಇದರ ಒಂದು ಪ್ರಮುಖ ಪ್ರಕ್ರಿಯೆ ಏನಪ್ಪಾ ಅಂತಂದರೆ ಬೆಳೆ ಸರಿಯಾದ ಸಮಯಕ್ಕೆ ಕಟಾವು ಮಾಡುವುದು, ಸಂಗ್ರಹಣೆ ಮಾಡುವುದು, ಸಂಸ್ಕರಣೆ, ಪ್ಯಾಕೇಜಿಂಗ್, ಸಾಗಾಟ ಅಂದರೆ ಮಾರಾಟ ಮಾಡುವುದು, ಇದರ ಒಂದು ಪ್ರಮುಖ ಪ್ರಕ್ರಿಯೆಗಳು. ನಂತರ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ನಷ್ಟ ಕಡಿಮೆ ಮಾಡುವುದು ಅಥವಾ ಗುಣಮಟ್ಟ ಉಳಿಸುವುದು, ಸೆಲ್ಫ್ ಲೈಫ್ ಹೆಚ್ಚಿಸುವುದು ಹಾಗೂ ರೈತರಿಗೆ ಹೆಚ್ಚು ಲಾಭ ತಂದುಕೊಡುವ ಒಂದು ಪದ್ಧತಿಗೆ ನಾವು ಇದು ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ನಿರ್ವಹಣೆ ಅಂತಲೂ ಕರಿಬೋದು. ಎಸ್ಪೆಷಲಿ ಇದರ ಒಂದು ಇಂಪಾರ್ಟೆನ್ಸ್ ಅಂದರೆ ಇದರ ಮುಖ್ಯ ಉದ್ದೇಶಗಳು, ಮುಖ್ಯ ಒಂದು ಧ್ಯೇಯ ಏನಪ್ಪ ಅಂತಂದರೆ ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಸುಮಾರು 15%-40% ಬೆಳೆಗಳು ಕೊಯ್ಲ ನಂತರ ಅಂದರೆ ಕಟಾವಾದ ನಂತರ ನಷ್ಟವಾಗುತ್ತದೆ. ಇತ್ತೀಚಿನ ಅಧ್ಯಯನಗಳ ಪ್ರಕಾರ ಹಣ್ಣು ತರಕಾರಿಗಳಲ್ಲಿ ಸುಮಾರು 6-15% ಹಣ್ಣು ತರಕಾರಿ ಲಾಸ್ ಆಗುತ್ತದೆ. ನಂತರ ಧಾನ್ಯಗಳು ಅಂದರೆ ಈಗ ಫುಡ್ ಗ್ರೇನ್ಸ್ ಅಂತ ಕರಿತೀವಲ್ಲ, ಯಾವುದು ಗೋಧಿ, ಭತ್ತ, ಜೋಳ, ಮೆಕ್ಕೆಜೋಳ, ರಾಗಿ, ಇನ್ನಿತರ ನವಣೆಗಳು, ಇನ್ನಿತರ ಸಿರಿಧಾನ್ಯಗಳು, ಇವು ಸುಮಾರು 4-6% ಇವು ನಷ್ಟ ಹೊಂದುತ್ತವೆ. ನಂತರ ದ್ವಿದಳಧಾನ್ಯ ಬೆಳೆಗಳಾದಂಥ ತೊಗರಿ, ಸೋಯಾಬೀನ್, ಹೆಸರು, ಉದ್ದು, ಅಲಸಂದಿ ಇವುಗಳಲ್ಲಿ ಸಹಿತ ಸುಮಾರು 5-7% ಕೋಲೆತರ ನಾವು ನಷ್ಟವನ್ನು ಈಗ ನಾವು ನೋಡ್ಬೋದಾಗಿದೆ. ಇದರಿಂದಾಗಿ ವಾರ್ಷಿಕ ನಷ್ಟ ಸುಮಾರು 1.5 ಲಕ್ಷ ಕೋಟಿ ನಷ್ಟ ಅಂತ ನಾವು ಹೇಳ್ಬೋದು. ಇದರ ಒಂದು 2022-23 ಅಧ್ಯಯನಗಳ ಪ್ರಕಾರ ಇದರ ನಷ್ಟ ಸುಮಾರು 1.5 ಲಕ್ಷ ಕೋಟಿ ಅಂತ ನಾವು ಹೇಳ್ಬೋದು. ಹಾಗೆಯೇ ಇದು ಪ್ರಮುಖವಾಗಿ ಹಣ್ಣು ತರಕಾರಿಗಳಲ್ಲಿ ಹೆಚ್ಚು ನಷ್ಟ ಅಂತ ನಾವು ಹೇಳ್ಬೋದು, ಸುಮಾರು 12% ಜಾಸ್ತಿ ಕಂಡುಬರುತ್ತದೆ. ಹಾಗೆಯೇ ಇದು ಆರ್ಥಿಕತೆಗೆ ಕಷ್ಟ ಕೊಡುತ್ತದೆ. ಹಾಗೆಯೇ ಇದು ಆಹಾರ ಭದ್ರತೆ ಸಹಿತ ಒಂದು ನಷ್ಟ, ದೊಡ್ಡ ಒಂದು ಪಿಡುಗು ಅಂತ ನಾವು ಹೇಳ್ಬೋದು. ಸರಿಯಾದ ಪೋಸ್ಟ್ ಹಾರ್ವೆಸ್ಟ್ ಅಂದರೆ ಸರಿಯಾದ ಕೊಯ್ಲು ನಂತರ ಬೆಳೆ ನಿರ್ವಹಣೆ ಮಾಡಿದ್ದಲ್ಲಿ ಸುಮಾರು 50% ನಾವು ನಷ್ಟನ ಕಡಿಮೆ ಮಾಡಿ ರೈತನಿಗೆ ಹೆಚ್ಚಿನ ಆರ್ಥಿಕ ಒಂದು ಇದನ್ನು ನಾವು ತರಬಹುದು. ಇದರ ಪ್ರಮುಖ ಒಂದು ವಿಧಾನ ಏನಪ್ಪ ಅಂತಂದರೆ ಬೆಳೆಯನ್ನು ಸರಿಯಾದ ಸಮಯಕ್ಕೆ ಕಟಾವು ಮಾಡುವುದು. ಅಂದರೆ ಬೆಳೆ ಪಕ್ವತೆ ಅಂದರೆ ಬೆಳೆ ಅದು ಒಂದು ಫಿಸಿಯಾಲಜಿಕಲ್ ಮೆಚುರಿಟಿ ಅದು ಬಂದಾಗಲೇ ನಾವು ಬೆಳೆ ಕಟಾವು ಮಾಡೋದ್ರಲ್ಲಿ ಈ ಒಂದು ನಷ್ಟನ ತಪ್ಪಿಸ್ಬೋದು. ಈ ರೀತಿ ನಾವು ಅಂದರೆ ಬೆಳೆ ಕಟಾವಿಗೆ ಮ್ಯಾನ್ಯುಲ್ ಅಥವಾ ನಾವು ಮಷಿನ್ ಮುಖಾಂತರ ಆ ಸರಿಯಾದ ಸಮಯಕ್ಕೆ ಕಟಾವು ಮಾಡಿದಲ್ಲಿ ಬೆಳೆ ಈ ಒಂದು ನಷ್ಟವನ್ನು ಕಡಿಮೆ ಮಾಡಬಹುದು. ಬೆಳೆ ಕಟಾವಾದ ನಂತರ ಇದನ್ನು ಕ್ಲೀನ್ ಮಾಡುವುದು, ಅಂದರೆ ಯಾವುದೇ ಧಾನ್ಯ ಬೆಳೆಯಾಗಿರ್ಬೋದು ಅಥವಾ ಈ ಥರ ದ್ವಿದಳ ಧಾನ್ಯ ಬೆಳೆಗಾರಬಹುದು, ಅದನ್ನು ಕಟಾವಾದ ನಂತರ ಸರಿಯಾದ ಸಮಯಕ್ಕೆ ಅದನ್ನು ಶುಚಿ ಮಾಡುವುದು ಮುಖ್ಯವಾಗಿರುತ್ತದೆ. ನಂತರ ಗ್ರೇಡಿಂಗ್ ಅಂತ ಕರಿತೀವಲ್ಲ, ಸೋರ್ಟಿಂಗ್ ಅಥವಾ ಗ್ರೇಡಿಂಗ್ ಅಂತ ಕರಿತೀವಿ, ಅದನ್ನು ಆಯಾ ಬೆಳೆಯ ಗುಣಮಟ್ಟ ಆಧಾರದ ಮೇಲೆ ಇದನ್ನು ಸೋರ್ಟಿಂಗ್ ಮತ್ತು ಗ್ರೇಡಿಂಗ್ ಮಾಡಿ ಶುಚಿ ಮಾಡುವುದು. ನಂತರ ಪ್ರೀ ಕೂಲಿಂಗ್ ಅಂತ ಕರಿತೀವಿ ಅಥವಾ ಕೂಲಿಂಗ್ ಅಂತ ಕರಿತೀವಿ. ಎಸ್ಪೆಷಲಿ ಇದು ತರಕಾರಿ ಅಥವಾ ಹಣ್ಣು ತರಕಾರಿಗಳಿಗೆ ಸೂಕ್ತವಾಗಿದ್ದಂಥ ಒಂದು ಪದ್ಧತಿ. ಇದರಿಂದ ತೇವಾಂಶ ಕಡಿಮೆ ಆಗಿ ಈ ಒಂದು ಹಣ್ಣು ತರಕಾರಿ

0: ಕಾರ್ಯಗಳಲ್ಲಿ ರೋಗ ಅಥವಾ ಕೀಟಬಾಧೆ ಕಡಿಮೆ ಆಗುತ್ತದೆ. ನಂತರ ಪ್ಯಾಕೇಜಿಂಗ್ ಅಂತ ಕರಿತೀವಿ, ಇದನ್ನು ಸಹಿತ ನಾವು ಅತಿ ಮುಖ್ಯವಾಗಿ ನಾವು ಎಲ್ಲ ಬೆಳೆಗಳಲ್ಲಿ ಮಾಡಬಹುದು. ಮತ್ತೆ ಧಾನ್ಯ ಬೆಳೆಗಳಿಗೆ ಎಸ್ಪೆಷಲಿ ಭತ್ತ ಅಥವಾ ಗೋಧಿ ಜೋಳ ಅಥವಾ ಸಿರಿಧಾನ್ಯ ಬೆಳೆಗಳಿಗೆ ಮೆಟಲ್ ಸೈಲೋ ಬ್ಯಾಗ್ ಬರ್ತವೆ ಅಥವಾ ಬ್ಯಾಗ್ಸ್ ಬರ್ತವೆ, ಅಲ್ಲಿ ನೀವು ಇದನ್ನು ಶೇಖರಣೆ ಮಾಡಿ ಇಟ್ಟಿದ್ದಲ್ಲಿ ನಿಮಗೆ ಯಾವುದೇ ಸಮಸ್ಯೆ ಕಂಡು ಬರೋದಿಲ್ಲ. ನಂತರ ಸಂಗ್ರಹಣೆ ಅಂತ ಕರಿತೀವಲ್ಲ ಸ್ಟೋರೇಜ್, ಅಲ್ಲಿ ಸುಮಾರು ನಮ್ಮ ಧಾನ್ಯ ಬೆಳೆಗಳಿಗೆ ಸುಮಾರು ತೇವಾಂಶ 10-12% ತೇವಾಂಶ ಇದ್ದಲ್ಲಿ ಶೇಖರಣೆ ಮಾಡಿದ್ದಲ್ಲಿ ಈ ಒಂದು ನಮ್ಮ ಎಲ್ಲ ಧಾನ್ಯಗಳಿಗೆ ಯಾವುದೇ ರೀತಿಯಾದ ಫಂಗಸ್ ಅಥವಾ ಬೇರೆ ರೀತಿಯ ಕೀಟಬಾಧೆಗಳು ಕಡಿಮೆ ಆಗುತ್ತವೆ. ಸೊ ಇದರಿಂದ ನಾವು ಸಾಗಾಟ ಮಾಡಲಿಕ್ಕೆ ತುಂಬ ಅನುಕೂಲವಾಗುತ್ತದೆ. ಸೊ ಇಷ್ಟೆಲ್ಲ ನಾವು ಮಾಡೋದರಿಂದ ಸುಮಾರು ನಿಮಗೆ 20-50% ನಿಮಗೆ ಹೆಚ್ಚಿನ ನಿಮಗೆ ಆದಾಯವನ್ನು ಈ ಮುಖಾಂತರ ನೀವು ತೆಗೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ನನ್ನ ನಂಬರ್ಗೆ ಸಂಪರ್ಕಿಸಬಹುದು 9113670190. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ 9113670190. ಎಲ್ಲರಿಗೂ ಧನ್ಯವಾದಗಳು.
1: ಆತ್ಮರೇ, ಇದುವರೆಗೆ ರೈತರಿಗೆ ಸಲಹೆ ಕಾರ್ಯಕ್ರಮ ಕೇಳಿದಿರಿ.
2: ನೀವು ಕೂಡ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಮಾಡಬೇಕಾ?
3: ನಿಮಗೆ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಎಲ್ಲಾ ಕಚ್ಚಾ ವಸ್ತುಗಳು ಬೇಕಾ?
2: ಹಾಗಾದ್ರೆ ಬನ್ನಿ ಪುಣ್ಯಕೋಟಿ ಕೃಷಿ ಆಶ್ರಮ ಮನುಗುಳಿಯ ರೆಡ್ಡಿ ಫಾರ್ಮ್ ಹೌಸ್ಗೆ.
3: ಇಲ್ಲಿ ಎಲ್ಲ ತರಹದ ದೇಸಿ ಜವಾರಿ ಮತ್ತು ಗಿರ್ ಆಕಳಿನ ಗೋ ಆಧಾರಿತ ಗೋಮೂತ್ರ, ಗಂಜಲು, ಸಗಣಿ, ದೇಸಿ ಮಜ್ಜಿಗೆ,
2: ಸಂಪೂರ್ಣ ಸಾವಯವ ಬೆಲ್ಲ, ಜವಾರಿ ತುಪ್ಪ, ವಿಶೇಷವಾಗಿ ಪಂಚಗವ್ಯ, ಜೀವಾಮೃತ ಹಾಗೂ ಗೋಕೃಪಾಮೃತ ಎಲ್ಲವೂ ಸಿಗುತ್ತವೆ.
3: ಇಲ್ಲಿ ಎಲ್ಲಾ ಕಚ್ಚಾ ವಸ್ತುಗಳು ಸಂಪೂರ್ಣ ಮಾಹಿತಿಯೊಂದಿಗೆ ಹಾಗೂ ಯೋಗ್ಯ ದರದಲ್ಲಿ ಸಿಗುತ್ತವೆ.
2: ಆಸಕ್ತ ರೈತರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ
3: ಶ್ರೀಮತಿ ಅಶ್ವಿನಿ ಚಂದ್ರಶೇಖರ್ ರೆಡ್ಡಿ. ಮೊಬೈಲ್ ಸಂಖ್ಯೆ 8904479100.
2: ಮತ್ತೊಮ್ಮೆ ಮೊಬೈಲ್ ಸಂಖ್ಯೆ 8904479100.
1: ಆತ್ಮರೇ ಬನ್ನಿ ಜನಪದ ಸಂಗೀತವನ್ನು ನಾವು ಕೇಳೋಣ.

ಆತ್ಮರೇ, ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ರವೀಂದ್ರ ಸೂರಗಾಮಿ ಹಾಗೂ ತಂಡದವರಿಂದ ಜಾನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6:55. ಇನ್ನು ಮುಂದೆ ಕೇಳಿ ಸಂಸ್ಕೃತ ವಾರ್ತೆಯನ್ನು ದೆಹಲಿ ಆಕಾಶವಾಣಿ ಕೇಂದ್ರದಿಂದ.

0: ಆಕಾಶವಾಣಿ ಸಮಯ 7:02:10. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.
1: This Independence Day, celebrate internet freedom. Get the BSNL FTTH Independence Day offer for just 1,111 rupees per month.
2: Enjoy 200 Mbps high-speed internet, a massive 5,000 GB of data, and save 88 rupees every month.
1: This Independence Day, connect to freedom with BSNL FTTH.
2: BSNL, connecting India.
1: Terms and conditions apply.
3: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಕೇಳುಗರೆ, 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಬಿಎಸ್ಎನ್ಎಲ್ ನೀಡುತ್ತಿರುವ ಸ್ಪೆಷಲ್ ಫ್ರೀಡಂ ಪ್ಲಾನ್ಸ್ ಕುರಿತು ವಿಶೇಷ ಸಂದರ್ಶನ ಮೂಡಿಬರಲಿದೆ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಇಂದು ಬೆಳಗ್ಗೆ 8:30 ಈ ಕಾರ್ಯಕ್ರಮದ ಪ್ರಾಯೋಜಕರು ಬಿಎಸ್ಎನ್ಎಲ್ ಕರ್ನಾಟಕ ವಲಯ ಬೆಂಗಳೂರು. ಬಿಎಸ್ಎನ್ಎಲ್ ಕನೆಕ್ಟಿಂಗ್ ಇಂಡಿಯಾ. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30

0: ಇವನಮ್ಮವಾ ಇವನಮ್ಮವಾ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮುಖ್ಯಾಂಶಗಳು: ಅಂಗಾಂಗ ದಾನಕ್ಕೆ ನೋಂದಾವಣೆ, ಧಾರವಾಡ ಜಿಲ್ಲೆ ರಾಜ್ಯಕ್ಕೆ ಪ್ರಥಮ. ರಾಷ್ಟೀಯ ಇನ್ಸ್ಪೈರ್ ಅವಾರ್ಡ್, ಗದಗ್ ಜಿಲ್ಲೆ ಹಿರೇವಡ್ಡಟ್ಟಿ ಆದರ್ಶ ವಿದ್ಯಾಲಯದ ಸಾಯಿರಾಮ್ ಹೂಗಾರ್ ಆಯ್ಕೆ. ಧರ್ತಿ ಆಬಾ ಜನಜಾತೀಯ ಗ್ರಾಮ ಉತ್ಕರ್ಷ ಅಭಿಯಾನ, ಉತ್ತರ ಕನ್ನಡ ಹಾಗೂ ಚಿತ್ರದುರ್ಗ ಜಿಲ್ಲೆಯಲ್ಲಿ ಜನ್ ಸುನ್ವಾಯಿ. ಇಂದು ಭಾರತ ಪಾಕಿಸ್ತಾನ ವಿಭಜನೆಯ ವಿಭಜನ್ ವಿಭೀಷಣ್ ಸ್ಮೃತಿ ದಿವಸ್ ಆಚರಣೆ. ಈಗ ವಾರ್ತೆಗಳ ವಿವರ. ಧಾರವಾಡ ಜಿಲ್ಲೆಯಲ್ಲಿ 12,534 ಜನ ಅಂಗಾಂಗ ದಾನಕ್ಕೆ ಹೆಸರು ನೋಂದಾಯಿಸಿದ್ದು ರಾಜ್ಯಕ್ಕೆ ಪ್ರಥಮ ಸ್ಥಾನದಲ್ಲಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಫ್ಕೆ ಪರಶುರಾಮ್ ತಿಳಿಸಿದ್ದಾರೆ. ವಿಶ್ವ ಅಂಗಾಂಗದಾನ ದಿನಾಚರಣೆ ಹಿನ್ನೆಲೆ ಅಂಗಾಂಗ ಮತ್ತು ಅಂಗಾಂಶ ದಾನದ ಮಹತ್ವದ ಬಗ್ಗೆ ಅರಿವು ಮೂಡಿಸಿ ಸಾಮಾನ್ಯ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸಲು ಜನಜಾಗೃತಿ ಕಾರ್ಯಕ್ರಮಗಳು ನಾಡಿನ ಹಲವೆಡೆ ಜರುಗಿದವು. ಹಿರಿಯ ಆಯುರ್ವೇದ ತಜ್ಞ ವೈದ್ಯ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಡಾ ಆಕಾಶ್ ಕೆಂಭಾವಿ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಒಬ್ಬ ಅಂಗದಾನಿ ಹಲವಾರು ಜೀವಗಳನ್ನು ಉಳಿಸಬಹುದು. ಅಂಗಾಂಗ ದಾನವೆಂದರೆ ಕೇವಲ ದಾನವಲ್ಲ, ಅದು ನಮ್ಮ ಮರಣದ ನಂತರವೂ ಮತ್ತೊಬ್ಬರಿಗೆ ಬದುಕುವ ಅವಕಾಶ ನೀಡುವ ಮಹಾದಾನ. ನಾವು ಅಂಗಾಂಗ ದಾನ ಮಾಡಲು ಇಚ್ಛೆ ಇದೆ ಎಂದು ನೋಂದಾಯಿಸಿಕೊಳ್ಳಬೇಕು. ಭಾರತದಲ್ಲಿ ರಾಷ್ಟ್ರೀಯ ಅಂಗ ಮತ್ತು ಅಂಗಾಂಶ ಕಸಿ ಸಂಸ್ಥೆ NOTTO ನೋಟೋ ಮೂಲಕ ಆನ್ಲೈನ್ನಲ್ಲಿ ಅಂಗದಾನಕ್ಕೆ ಪ್ಲೆಜ್ ಮಾಡಬಹುದು. 18 ವರ್ಷ ಮೇಲ್ಪಟ್ಟವರು ತಮ್ಮ ಅಂಗಾಂಗ ದಾನದ ಇಚ್ಛೆಯನ್ನು ನೋಂದಾಯಿಸಬಹುದು. ಆಧಾರ್ ಮತ್ತು OTP ಮೂಲಕ ನೋಂದಣಿ ಮಾಡಬಹುದು. ನೋಂದಾಯಿಸಿಕೊಂಡು ಸುಮ್ಮನಾಗಬೇಡಿ. ನಾನು ಮರಣ ಹೊಂದಿದ ನಂತರ ನನ್ನ ಅಂಗಾಂಗಗಳನ್ನು ದಾನ ಮಾಡಲು ಬಯಸುತ್ತೇನೆ ಎಂದು ನಿಮ್ಮ ತಂದೆ ತಾಯಿ ಪತಿ ಅಥವಾ ಪತ್ನಿ ಮಕ್ಕಳು ಅಥವಾ ಆಪ್ತರಿಗೆ ಸ್ಪಷ್ಟವಾಗಿ ತಿಳಿಸಿ. ವ್ಯಕ್ತಿ ಅಂಗದಾನಕ್ಕೆ ಪ್ಲೆಜ್ ಮಾಡಿದ್ದರೂ ಮರಣದ ಸಂದರ್ಭದಲ್ಲಿ ಅಂಗಾಂಗಗಳನ್ನು ಪಡೆಯಲು ಕುಟುಂಬ ಅಥವಾ ಕಾನೂನುಬದ್ಧವಾಗಿ ಮೃತದೇಹದ ಜವಾಬ್ದಾರಿ ಹೊಂದಿರುವ ವ್ಯಕ್ತಿಗೆ ಒಪ್ಪಿಗೆ ಅಗತ್ಯವಾಗುತ್ತದೆ. ಮತ್ತೆ ಕುಟುಂಬದವರಿಗೂ ಒಂದು ಮನವಿ: ನಮ್ಮ ಪ್ರೀತಿ ಪಾತ್ರರು ತಮ್ಮ ಮರಣದ ನಂತರ ಅಂಗಾಂಗ ದಾನ ಮಾಡಲು ಇಚ್ಛೆ ವ್ಯಕ್ತಪಡಿಸಿದರೆ ದುಃಖದ ಆ ಕ್ಷಣದಲ್ಲಿ ಅವರ ಕೊನೆಯ ಇಚ್ಛೆಯನ್ನು ಗೌರವಿಸುವುದು, ಮತ್ತೊಬ್ಬರ ಬದುಕಿಗೆ ಅವಕಾಶ ನೀಡುವುದು ನಮ್ಮ ಪ್ರೀತಿ ಅತ್ಯಂತ ಅರ್ಥಪೂರ್ಣ ಅಭಿವ್ಯಕ್ತಿಯಾಗಬಹುದು.
0: ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಇನ್ಸ್ಪೈರ್ ಮಾನಕ್ ಪ್ರಶಸ್ತಿಯನ್ನು ನ್ಯಾಷನಲ್ ಇನ್ನೋವೇಷನ್ ಫೌಂಡೇಶನ್ ಸಹಯೋಗದಲ್ಲಿ ಸ್ಥಾಪಿಸಿದೆ. ದೈನಂದಿನ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ 5 ಮೌಲಿಕ ಹಾಗೂ ವೈಜ್ಞಾನಿಕ ಆಧಾರಿತ ಆಲೋಚನೆಗಳನ್ನು 6ರಿಂದ 12ನೇ ತರಗತಿಯ ವಿದ್ಯಾರ್ಥಿಗಳು ಸಲ್ಲಿಸಲು ಅವಕಾಶ ನೀಡಿದೆ. ವಿಜೇತರಿಗೆ 10,000 ರೂಪಾಯಿ ಬಹುಮಾನ ನೀಡಲಾಗುತ್ತದೆ. ಗದಗ್ ಜಿಲ್ಲೆ ಮುಂಡರಗಿ ತಾಲೂಕು ಹಿರೇವಡ್ಡಟ್ಟಿ ಆದರ್ಶ ಸರ್ಕಾರಿ ವಿದ್ಯಾಲಯದ 10ನೇ ತರಗತಿ ವಿದ್ಯಾರ್ಥಿ ಸಾಯಿರಾಮ್ ಹೂಗಾರ್ ರಾಷ್ಟಮಟ್ಟದ ಇನ್ಸ್ಪೈರ್ ಅವಾರ್ಡ್ಗೆ ಆಯ್ಕೆಯಾಗಿದ್ದಾರೆ. ಮಕ್ಕಳ ಊಟ ಹಾಗೂ ಉಪಾಹಾರಕ್ಕೆ ಅನುವಾಗುವಂತೆ ಎತ್ತರ ಹೊಂದಿಸಬಲ್ಲ ಮೇಜು ತಯಾರಿಸಿ ಸಾಯಿರಾಮ್ ಗಮನ ಸೆಳೆದಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಸುರತ್ಕಲ್ನ ರಾಷ್ಟೀಯ ತಾಂತ್ರಿಕ ಶಿಕ್ಷಣ ಸಂಸ್ಥೆಯಲ್ಲಿ ಇಂದು ಸಮಾರೋಪಗೊಳ್ಳಲಿರುವ ರಾಷ್ಟೀಯ ಮಾರ್ಗದರ್ಶನ ಕಾರ್ಯಾಗಾರದಲ್ಲಿ ಸಾಯಿರಾಮ್ ಹೂಗಾರ್ ಪಾಲ್ಗೊಂಡಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಸಾಯಿರಾಮ್ ಮಾಹಿತಿ ನೀಡಿದ್ದಾರೆ.
2: ಇನ್ಸ್ಪೈರ್ ಅವಾರ್ಡ್ನಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾದ ನನ್ನ ಮಾದರಿಯ ಹೆಸರು: ಮಕ್ಕಳಿಗಾಗಿ ಎತ್ತರ ಹೊಂದಿಸಬಹುದಾದ ಡೈನಿಂಗ್ ಟೇಬಲ್. ಇನ್ಸ್ಪೈರ್ ಅವಾರ್ಡ್ಗೆ ಯೋಜನೆ ತಯಾರಿಸಿರುವ ಬಗ್ಗೆ ನಮ್ಮ ಶಿಕ್ಷಕರಾದ ಶ್ರೀ ಯಲ್ಲಪ್ಪ ದಡವಾಡ್ ಸರ್ ಮಾಹಿತಿ ನೀಡಿದರು. ಅದೇ ವಿಷಯದ ಬಗ್ಗೆ ಯೋಜನೆ ಹಾಗೂ ಮಾದರಿ ತಯಾರಿಸಲು ಮಾರ್ಗದರ್ಶನ ನೀಡಿದರು. ಜೊತೆಗೆ ಸ್ಥಳೀಯ ಹಾಗೂ ಸುತ್ತಮುತ್ತಲಿನ ತಂತ್ರಜ್ಞರನ್ನು ಸಂಪರ್ಕ ಮಾಡಿದೆ.

0: ಟೆಲಿಸ್ಕೋಪಿಕ್ ವಿನ್ಯಾಸ ಹಾಗೂ ಸೊನ್ನೆ ಕೋಲು ಅಂದರೆ ಗೇರ್ ನಂತಹ ಯಂತ್ರ ವ್ಯವಸ್ಥೆಯನ್ನು ಸಂಯೋಜಿಸುವ ಕಾರ್ಯತತ್ವವನ್ನು ಈ ಮಾದರಿ ಒಳಗೊಂಡಿದೆ. ಈ ಮಾದರಿಯಲ್ಲಿ ಡಿಪಿಡಿಟಿ ಸ್ವಿಚಸ್ ಗಳು, ಎಸ್ಪಿಡಿಟಿ ಸ್ವಿಚಸ್ ಗಳು, ಫಿಮೇಲ್ ಜ್ಯಾಕ್, ಪಿಒ ಮೋಟರ್ ಗಳನ್ನು ಬಳಸಲಾಗಿದೆ. ಟೇಬಲ್ ಟಾಪ್ ನ ಕೆಳಗೆ ಟೆಲಿಸ್ಕೋಪಿಕ್ ಅಥವಾ ತಂತ್ರ ವ್ಯವಸ್ಥೆಯನ್ನು ಸಂಯೋಜಿಸಲಾಗಿದೆ. ಮಗುವಿನ ಎತ್ತರಕ್ಕೆ ತಕ್ಕಂತೆ ಟೇಬಲ್ನ ಎತ್ತರವನ್ನು ಹೊಂದಿಸಿಕೊಳ್ಳಬಹುದು.
1: ಧರ್ತಿ ಆಬಾ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಉತ್ತರ ಕನ್ನಡ ಜಿಲ್ಲೆಯ ಪರಿಶಿಷ್ಟ ಪಂಗಡದವರಿಗೆ ಸರ್ಕಾರದ ಸವಲತ್ತುಗಳನ್ನು ಒದಗಿಸಲು ಆಯ್ದ ಗ್ರಾಮ ಪಂಚಾಯಿತಿಗಳಲ್ಲಿ ನಾಳೆ 15ನೇ ತಾರೀಖಿನವರೆಗೆ 3 ದಿನಗಳ ಜನ್ ಸುನ್ವಾಯಿ ಕಾರ್ಯಕ್ರಮ ಆಯೋಜಿಸಲು ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಆದೇಶಿಸಿದೆ. ಹಳಿಯಾಳ್, ಜೊಯ್ಡಾ ಹಾಗೂ ಮುಂಡಗೋಡ್ ತಾಲೂಕುಗಳ 25 ಗ್ರಾಮಗಳ ಆದಿ ಸೇವಾ ಕೇಂದ್ರಗಳಲ್ಲಿ ಜನ್ ಸುನ್ವಾಯಿ ಕಾರ್ಯಕ್ರಮ ಜರುಗುತ್ತಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಆಯ್ಕೆಯಾದ 87 ಗ್ರಾಮಗಳಲ್ಲಿ 3 ದಿನಗಳ ಕಾಲ ವಿಶೇಷ ಜನ್ ಸುನ್ವಾಯಿ ಕಾರ್ಯಕ್ರಮ ಆಯೋಜಿತವಾಗಿದೆ ಎಂದು ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಭಾರತ ಪಾಕಿಸ್ತಾನ ವಿಭಜನೆಯ ಭಯಾನಕ ಸ್ಮರಣಾರ್ಥ ದಿನವಿಂದು ವಿಭಜನ್ ವಿಭೀಷಣ್ ಸ್ಮೃತಿ ದಿವಸ್ ಭಾರತದಲ್ಲಿ 14th ಆಚರಿಸಲಾಗುತ್ತದೆ. 1947 ಬ್ರಿಟಿಷ್ ಭಾರತದ ವಿಭಜನೆಯ ಸಮಯದಲ್ಲಿ ಸ್ಥಳಾಂತರಗೊಂಡ, ತೀವ್ರ ಹಿಂಸಾಚಾರವನ್ನು ಅನುಭವಿಸಿದ ಮತ್ತು ಪ್ರಾಣ ಕಳೆದುಕೊಂಡ ಲಕ್ಷಾಂತರ ಜನರ ಸ್ಮರಣೆಯೊಂದಿಗೆ ಗೌರವಿಸುವ ದಿನ. ರಾಷ್ಟೀಯ ಸ್ಮಾರಕವನ್ನು 2021 ಸ್ಥಾಪಿಸಲಾಯಿತು. ಮೃದಂಗ ವಿದ್ವಾನ್ ಎವಿ ಆನಂದ್ ಅವರಿಗೆ ಅಕಾಡೆಮಿ ರತ್ನ ಪುರಸ್ಕಾರ ಸೇರಿದಂತೆ ಆನೂರು ಅನಂತಕೃಷ್ಣ ಶರ್ಮಾ, ಯಕ್ಷಗಾನ ಕಲಾವಿದ ಕೆರೆಮನೆ ಶಿವಾನಂದ ಹೆಗಡೆ, ಕರ್ನಾಟಕ ಶಾಸ್ತ್ರೀಯ ಸಂಗೀತಜ್ಞ ಕೆ ವಾಗೀಶ್, ಜಾನಪದ ಸಂಗೀತಜ್ಞ ಎಸ್ಸಿ ಶರ್ಮಾ ಹಾಗೂ ನಿರ್ದೇಶಕ ಟಿಎಸ್ ನಾಗಾಭರಣ ಸೇರಿದಂತೆ ರಾಜ್ಯದ 9 ಸಾಧಕರಿಗೆ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ 2024 ಹಾಗೂ 25ನೇ ಸಾಲಿನ ಪ್ರಶಸ್ತಿಗಳನ್ನು ಪ್ರದಾನಿಸಿದೆ. ಹೊಸದಿಲ್ಲಿಯ ಭಾರತೀಯ ವಿಜ್ಞಾನ ಮಂದಿರದಲ್ಲಿ ನಡೆದ ಸಮಾರಂಭದಲ್ಲಿ ವಿವಿಧ ರಾಜ್ಯಗಳ 115 ಕಲಾವಿದರಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರಶಸ್ತಿಗಳನ್ನು ಪ್ರದಾನಿಸಿದರು. ತಂಬಾಕು ಮತ್ತು ನಿಕೋಟಿನ್ ಯುಕ್ತ ಗುಟಿಖಾ ಹಾಗೂ ಪಾನ್ ಮಸಾಲಾ ಉತ್ಪಾದನೆ, ಶೇಖರಣೆ, ವಿತರಣೆ ಮತ್ತು ಮಾರಾಟವನ್ನು 1 ನಿಷೇಧಿಸಿ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಹಿರಿಯ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ತಜ್ಞ ವೈದ್ಯ ಡಾ ಎಸ್ಎಂ ನವಲ್ಗುಂದ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದು, ಸರ್ಕಾರದ ಈ ನಿರ್ಧಾರ ಯುವಜನರನ್ನು ಗಂಭೀರ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಗೊಳಿಸುವ ದೂರದೃಷ್ಟಿಯ ನಿರ್ಣಯ ಎಂದಿದ್ದಾರೆ.
5: ತಂಬಾಕು ನಿಷೇಧ ಕಾಯ್ದೆ ಜಾರಿಗೆ ತಂದ ನಮ್ಮ ಘನವೆತ್ತಿದ ಕರ್ನಾಟಕ ಸರ್ಕಾರಕ್ಕೆ ನನ್ನ ಹೃತ್ಪೂರ್ವಕ ವಂದನೆಗಳು. ತಂಬಾಕು ಸೇವನೆಯಿಂದ ಗಂಟಲು, ಶ್ವಾಸನಾಳ, ಫುಪ್ಪುಸಗಳಿಗೆ ಕ್ಯಾನ್ಸರ್ ಆಗುವ ಸಾಧ್ಯತೆ ಇದೆ. ತಂಬಾಕು ತಿನ್ನುವುದರಿಂದ ತುಟಿ, ನಾಲಿಗೆ, ಗಂಟಲು, ವಸಡಿ, ಅನ್ನನಾಳ, ಜಠರ, ಸಣ್ಣ ಕರುಳು, ದೊಡ್ಡ ಕರುಳುಗಳಿಗೆ ಕ್ಯಾನ್ಸರ್ ಹಬ್ಬುವ ಸಾಧ್ಯತೆ ಇರುತ್ತದೆ. ಹೃದಯ ಮತ್ತು ರಕ್ತನಾಳಗಳಿಗೂ ಕೂಡ ಕ್ಯಾನ್ಸರ್ ಹಬ್ಬುತ್ತದೆ. ಮರಣ ಪ್ರಮಾಣದಲ್ಲಿ ಇತ್ತೀಚಿನ ಸಮೀಕ್ಷೆಯಲ್ಲಿ ಕ್ಯಾನ್ಸರ್ನಿಂದ ಮರಣ ಹೊಂದುವವರು 50% ಇರುತ್ತಾರೆ. ದೇಹದ ಪ್ರತಿಕಾರ ಶಕ್ತಿ ಕೂಡ ಕಡಿಮೆಯಾಗುತ್ತಾ ಹೋಗುತ್ತದೆ. ಕುಟುಂಬದ ಆರ್ಥಿಕ ಪರಿಸ್ಥಿತಿಯು ಕೂಡ ಹಿನ್ನಡೆಯುತ್ತದೆ. ಈ ಆರ್ಥಿಕ ಹಿನ್ನಡೆ ದೇಶದ ಬಡತನಕ್ಕೂ ಕೂಡ ಪರಿಣಾಮ ಬೀರುತ್ತದೆ. ಉಗುರು ಮತ್ತು ಕೂದಲು ಹೊರತುಪಡಿಸಿ ಶರೀರದ ಎಲ್ಲ ಅಂಗಾಂಗಗಳಿಗೂ ಕೂಡ ಕ್ಯಾನ್ಸರ್ ಹಬ್ಬುವ ಸಾಧ್ಯತೆ ಇದೆ. ಇತ್ತೀಚಿನ ದಿನಗಳಲ್ಲಿ ಯುವ ಜನತೆ ಹೆಚ್ಚಾಗಿ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗುತ್ತಿರುವುದು ದುರ್ಭಾಗ್ಯದ ಸಂಗತಿಯಾಗಿದೆ. ಕ್ಯಾನ್ಸರ್ ಕಾಯಿಲೆ ಬೇಗನೆ ಗುರುತಿಸಿದರೆ, ಅದರ ಪೂರ್ಣ ಉಪಚಾರ ಮಾಡಿದರೆ ರೋಗಿ ಗುಣಮುಖವಾಗುತ್ತಾನೆ. ತಂಬಾಕಿನ ಎಲ್ಲ ರೀತಿಯ ಉಪಯೋಗಗಳನ್ನು ತಿಳಿಸಬೇಕು. ಇದರಿಂದ ದೇಶದ ಉಜ್ವಲ ಭವಿಷ್ಯವನ್ನು ಕೂಡ ಕಟ್ಟಲು ಸಾಧ್ಯವಾಗುತ್ತದೆ.
1: 80ನೇ ಸ್ವಾತಂತ್ರ್ಯೋತ್ಸವದ ನಿಮಿತ್ತ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹೊಸದಿಲ್ಲಿಯ ಐತಿಹಾಸಿಕ ಕೆಂಪುಕೋಟೆಯ ಮೇಲೆ ಧ್ವಜಾರೋಹಣ ನೆರವೇರಿಸಿ ದೇಶದ ಜನತೆಯನ್ನುದ್ದೇಶಿಸಿ ಭಾಷಣ ಮಾಡಲಿ

0: ಇರುವ ಕಾರ್ಯಕ್ರಮದ ನೇರ ಪ್ರಸಾರ ನಾಳೆ ಆಗಸ್ಟ್ 15ರಂದು ಬೆಳಗ್ಗೆ 7 ಗಂಟೆಯಿಂದ ಆರಂಭವಾಗಲಿದೆ. ಈ ಹಿನ್ನೆಲೆ ಬೆಳಗಿನ 7:05 ಪ್ರದೇಶ ಸಮಾಚಾರ ನಾಳೆ ಬೆಳಗ್ಗೆ 6:40 ಪ್ರಸಾರವಾಗಲಿದೆ. 5ನೇ ಶ್ರೇಯಾಂಕದ ಬ್ಯಾಡ್ಮಿಂಟನ್ ಪಟು ಹೇಮಂತ್ ಗೌಡ ಯಾನೆಕ್ಸ್ ಸನ್ರೈಸ್ ಕರ್ನಾಟಕ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪುರುಷರ ಸಿಂಗಲ್ಸ್ ಪ್ರೀ ಕ್ವಾರ್ಟರ್ ಫೈನಲ್ ತಲುಪಿದ್ದಾರೆ. ಕರ್ನಾಟಕ ಬ್ಯಾಡ್ಮಿಂಟನ್ ಸಂಸ್ಥೆ ಧಾರವಾಡದ ಆರ್ಎನ್ ಶೆಟ್ಟಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿಸಿರುವ ಪಂದ್ಯದಲ್ಲಿ 32ರ ಘಟ್ಟದಲ್ಲಿ ಮಹಿಳಾ ಸಿಂಗಲ್ಸ್ನಲ್ಲಿ ಮೇಘಶ್ರೀ, ನೇಹಾ ಹಾಗೂ ಅನನ್ಯಶ್ರೀ ಸೇರಿದಂತೆ 11 ಮಹಿಳಾ ಪಟುಗಳು ಗೆಲುವು ಸಾಧಿಸಿದ್ದು ಅಖಿಲ 16ರ ಘಟ್ಟಕ್ಕೆ ವಾಕ್ ಓವರ್ ಪಡೆದಿದ್ದಾರೆ. ಚಿತ್ರದುರ್ಗದ ಹಳೆ ಮಾಧ್ಯಮಿಕ ಶಾಲೆ ಆವರಣದಲ್ಲಿ ಕೇಂದ್ರ ಜಲಶಕ್ತಿ ಸಚಿವಾಲಯ ಸಂಚಾಲಿತ ಜಲಸಂಚಯ ಜನಭಾಗಿದಾರಿ ಉಪಕ್ರಮದಡಿ ಕ್ಯಾಚ್ ದಿ ರೇನ್ ಅಭಿಯಾನ ನಡೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಂಗಾಂಗ ದಾನಕ್ಕೆ ನೋಂದಾವಣೆ, ಧಾರವಾಡ ಜಿಲ್ಲೆ ರಾಜ್ಯಕ್ಕೆ ಪ್ರಥಮ. ರಾಷ್ಟೀಯ ಇನ್ಸ್ಪೈರ್ ಅವಾರ್ಡ್ ಗದಗ ಜಿಲ್ಲೆ ಹಿರೇವಡ್ಡಟ್ಟಿ ಆದರ್ಶ ವಿದ್ಯಾಲಯದ ಸೈರಾಮ್ ಹೂಗಾರ್ ಆಯ್ಕೆ. ಧರ್ತಿ ಆಬಾ ಜನಜಾತೀಯ ಗ್ರಾಮ ಉತ್ಕರ್ಷ ಅಭಿಯಾನ ಉತ್ತರ ಕನ್ನಡ ಹಾಗೂ ಚಿತ್ರದುರ್ಗ ಜಿಲ್ಲೆಯಲ್ಲಿ ಜನ್ ಸುನ್ವಾಯಿ. ಇಂದು ಭಾರತ ಪಾಕಿಸ್ತಾನ ವಿಭಜನೆಯ ವಿಭಜನ್ ವಿಭೀಷಣ್ ಸ್ಮೃತಿ ದಿವಸ್ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: This Independence Day, celebrate internet freedom. Get the BSNL FTTH Independence Day offer for just 1,111 rupees per month.
2: Enjoy 200 Mbps high-speed internet, a massive 5,000 GB of data, and save 88 rupees every month.
1: This Independence Day, connect to freedom with BSNL FTTH.
2: BSNL, connecting India.
1: Terms and conditions apply.
3: ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು. ಇದೀಗ
4: ಆತ್ಮರೆ, ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 7:16:25. ಬನ್ನಿ ಕೇಳೋಣ ಭಾವಗೀತೆಗಳನ್ನು. ಆತ್ಮರೆ ನಾವು ಕೇಳೋಣ ಎಂದು ದ ರಾ ಬೇಂದ್ರೆ ಅವರು ರಚಿಸಿದ ಕೆಲವು ಭಾವಗೀತೆಗಳನ್ನು ಕೇಳೋಣ.

0: ಆತ್ಮರೇ, ಇದುವರೆಗೆ ದ ರಾ ಬೇಂದ್ರೆ ಅವರು ರಚಿಸಿದ ಕೆಲವು ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 7:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ರೀ, ನಮ್ಮ ತಾತಂಗೆ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾದ್ಮೇಲೆ ಅವರು ತುಂಬ ಕುಗ್ಗೋಗಿದ್ದಾರೆ. ಈಗ ಅವರಿಗೆ ಕೆಮ್ಮು, ರೇಡಿಯೇಷನ್, ಆಪರೇಷನ್ ಇದೆಲ್ಲ ಸಹಿಸ್ಕೊಳಕ್ ಆಗ್ತಿಲ್ಲ.
2: ಅಯ್ಯೋ, ನೀನು ಚಿಂತೆ ಮಾಡಬೇಡ. ಕ್ಯಾನ್ಸರ್ ರೋಗಿಗಳಿಗೆ ಎಲೆಕ್ಟ್ರೋಪ್ಯಾಥಿ ವನೌಷಧ ಉಪಚಾರದಿಂದ ಜೀವದಾನ ಸಿಕ್ಕಾಯಿತೆ. ಕೀಮೋ ಇಲ್ಲ, ರೇಡಿಯೇಷನ್ ಇಲ್ಲ, ಆಪರೇಷನ್ ಕೂಡ ಇಲ್ಲ.
1: ಹೌದಾ? ನಿಜವಾ? ಈ ವಿಷಯ ನಮ್ ತಾತಂಗೆ ಗೊತ್ತಾದ್ರೆ ಬಹಳ ಖುಷಿ ಪಡ್ತಾರೆ.
2: ಹಾಗಾದ್ರೆ ಇವತ್ತೇ ಬನ್ನಿ ಸೋಲಾಪುರದ ಯುವರಾಜ ಎಲೆಕ್ಟ್ರೋಪ್ಯಾಥಿ ಕ್ಯಾನ್ಸರ್ ರಿಸರ್ಚ್ ಸೆಂಟರ್ಗೆ.
1: ಇಂಜಗಿರಿ ಮಠದ ಎದುರು, ಕುಬೇರ್ ಚೇಂಬರ್ಸ್, ಮೊದಲ ಮಹಡಿ, ವಿಜಯಪುರ ರಸ್ತೆ, ಸೋಲಾಪುರ್.
2: ಮೊಬೈಲ್ ನಂಬರ್ 7387242525
1: ಅಥವಾ 9689646218.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
6: ಬಸ್ಯಾ ಹಿಂಗ ನೆಲ ಒರೆಸುದು ಕೈಯಾಗ ಏನದು? ಏನ್ ತಿಳ್ತೈತಿ ಅಂತ ಪುಸ್ತಕ ಹಿಡ್ಕೊಂಡ್ಯೋ? ಹೋಗಿ ಅದನ್ನ ಹತ್ಲಾ ಕಡಿ. ಇನ್ನು ಬಟ್ಟಿ ಒಗಿಬೇಕು, ಕಾರ್ ತೊಳಿಬೇಕು, ಎಷ್ಟು ಕೆಲಸ ಐತಿ.
7: ಅವರ ನಾನು ಸಾಲಿಗೆ ಹೋಗ್ತೀನಿ ರೀ, ಬಟ್ಟಿ ತೊಳಿತೀನಿ, ಕಾರ್ ಒರೆಸ್ತೀನಿ ರೀ, ಅವರ ಎಲ್ಲ ಕೆಲಸ ಮುಗಿಸಿ ಶಾಲಿಗೆ ಹೋಗ್ತೀನಿ ರೀ, ಓದ್ಕೋತೀನಿ.
6: ನಿನಗೆ ಯಾಕಲ್ಲ ಮೂಳ ಸಾಲಿ, ನಿಮ್ಮಪ್ಪ ತಿಂಗಳ 5,000 ರೂಪಾಯಿ ನಿನ್ ಕೂಲಿ ತಗೊಂಡ್ ಹೋಗ್ತಾನಲ್ಲ ಕುಡಿಯಾಕ, ಅದನ್ ಯಾರು ತೀರಿಸ್ತಾರ? ನೆಟ್ ಹೇಳಿದ ಕೆಲಸ ಮಾಡ್ಕೊಂಡಿರ ಸಾಲಿ ಗೀಲಿ ಅಂತಂದ್ರ ಸೊಂಟ ಮುರಿತೀನಿ. ಹುಷಾರ್
7: ಅವರ, ಹೊಡಿಬೇಡ್ರಿ ಹೊಡಿಬೇಡ್ರಿ, ನಿಮ್ ಮನಿ ಕೂಲಿ ಆಡ್ರಿ, ನಾನು ಸಾಲಿ ಯಾಕ ಬುಟ್ಟನ್ ಜೊತೆ ಆಟ ಆಡಕ್ ಹೋಗಂಗಿಲ್ರಿ ಅವರ, ಹೊಡಿಬೇಡ್ರಿ ಹೊಡಿಬೇಡ್ರಿ.
8: ಬಾಲ ಕಾರ್ಮಿಕ ಪದ್ಧತಿ ಶಿಕ್ಷಾರ್ಹ ಅಪರಾಧ. ಪಾಲಕರೇ, ಮಾಲೀಕರೇ, 14 ವರ್ಷದ ಒಳಗಿನ ಮಕ್ಕಳನ್ನು ಕೆಲಸದಿಂದ ದೂರ ಇಡಿ, ಇಲ್ಲದಿದ್ದರೆ ಶಿಕ್ಷೆ ನಿಮಗೆ ನೆನಪಿರಲಿ.

0: ಗಿಡ ಕಡಿಬೇಡ, ಕಡಿಬೇಡ.
1: ಅಯ್ಯಯ್ಯೋ, ಮರ ಕಡ್ದೆ ಹಾಕ್ಬಿಟ್ರು.
0: ಪಾಪ ಗಿಡ ಅಳ್ಳಿ ಕತ್ತದ, ತೂ ಎಲ್ಲಾರು ಕೂಡಿ ಕೊಂದ ಹಾಕ್ಬಿಟ್ರು. ಅಷ್ಟು ತಿಳಿಬಾರ್ದ ಇವ್ರಿಗೆ? ಗಾಳಿ, ಹೂವು, ಹಣ್ಣು, ಮಣ್ಣು, ನೀರು ಅಂತೆಲ್ಲ ಮರ ಕೊಡೋ ಸಂಪತ್ತಿನ ಲೆಕ್ಕ ಹಾಕಿದ್ರ ಕನಿಷ್ಠ 20-30 ಲಕ್ಷ ರೂಪಾಯಿ ಆಗ್ತದಂತ.
1: ಗಿಡ ಗಿಡ ಅಲ್ಬೇಡ, ನಾನು ಇಲ್ಲೇ ಒಂದ್ಸತಿ ನೆಡ್ತೀನಿ, ದಿನಾಲು ಅದಕ್ಕೆ ನೀರ್ ಹಾಕಿ ಬೆಳೆಸಿ ದೊಡ್ಡ ಮಾಡ್ತೀನಿ.
2: ಬನ್ನಿ, ಹಸಿರ ಪ್ರೀತಿ ಹುಟ್ಟಿಸುವ ಈ ಪ್ರಯತ್ನದಲ್ಲಿ ನೀವು ಕೈ ಜೋಡಿಸಿ.
3: ಆತ್ಮರೆ, ಇದು ಆಕಾಶವಾಣಿ ವಿಜಯಪುರ. ಇನ್ನು ಮುಂದೆ ಕೇಳಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಸಮಯ ಸರಿಯಾಗಿ 7:34. ಇದೀಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: This Independence Day, want freedom? Pay just 1 rupee and get your freedom. Introducing the BSNL 1 rupee freedom plan. Free SIM, 1 GB data every day, 24 days validity.
2: Wait, all this for just 1 rupee?
1: Yes, 1 rupee. Connect to freedom with BSNL. Offer till 12 September 2026. Terms and conditions apply.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವಾದ ಇಂದು ದೇಶವನ್ನುದ್ದೇಶಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಷಣ. ಇಂದು ವಿಭಜನೆಯ ಭೀಕರತೆಗಳ ಸಂಸ್ಮರಣಾ ದಿನ. ದೇಶಾದ್ಯಂತ ಸಂತ್ರಸ್ತರಿಗೆ ಗೌರವ ನಮನ. ನ್ಯಾಯಾಂಗದಲ್ಲಿ ಪಾರದರ್ಶಕತೆಗೆ ಸರ್ವೋಚ್ಚ ನ್ಯಾಯಾಲಯ ಬದ್ಧ, ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್. ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್, ಒಟ್ಟು 35 ಪದಕಗಳೊಂದಿಗೆ ಚಾಂಪಿಯನ್ ಆಗಿ ಹೊರಹೊಮ್ಮಿದ ಭಾರತ. ವಾರ್ತೆಗಳ ವಿವರ. 80ನೇ ಸ್ವಾತಂತ್ರ್ಯ ದಿನೋತ್ಸವದ ಮುನ್ನಾ ದಿನವಾದ ಇಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರವನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ರಾಷ್ಟ್ರಪತಿಯವರ ಈ ವಿಶೇಷ ಭಾಷಣ ಇಂದು ಸಂಜೆ 7 ಗಂಟೆಗೆ ಆಕಾಶವಾಣಿಯ ಎಲ್ಲ ತರಂಗಾಂತರಗಳಲ್ಲಿ ಪ್ರಸಾರವಾಗಲಿದೆ. ಇದರ ಜೊತೆಗೆ ದೂರದರ್ಶನದ ಎಲ್ಲ ವಾಹಿನಿಗಳಲ್ಲಿ ಮೊದಲು ಹಿಂದಿಯಲ್ಲಿ ಹಾಗೂ ತದನಂತರ ಇಂಗ್ಲಿಷ್ನಲ್ಲಿ ಪ್ರಸಾರವಾಗಲಿದೆ. ದೂರದರ್ಶನದಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ಭಾಷಣಗಳ ಪ್ರಸಾರದ ನಂತರ ದೂರದರ್ಶನದ ಪ್ರಾದೇಶಿಕ ವಾಹಿನಿಗಳಲ್ಲಿ ಆಯಾ ಪ್ರಾದೇಶಿಕ ಭಾಷೆಗಳಲ್ಲಿ ಭಾಷಣ ಪ್ರಸಾರವಾಗಲಿದೆ. ಇನ್ನು ಆಕಾಶವಾಣಿಯು ರಾತ್ರಿ 9:30 ತನ್ನ ಪ್ರಾದೇಶಿಕ ಜಾಲಗಳಲ್ಲಿ ಭಾಷಣದ ಪ್ರಾದೇಶಿಕ ಭಾಷಾ ಅವತರಣಿಕೆಗಳನ್ನು ಪ್ರಸಾರ ಮಾಡಲಿದೆ. ಇಂದು ವಿಭಜನೆಯ ಭೀಕರತೆಗಳ ಸಂಸ್ಮರಣಾ ದಿನ. ಇದರ ಹಿನ್ನೆಲೆಯಲ್ಲಿ 1947ರ ದೇಶ ವಿಭಜನೆಯ ಸಂದರ್ಭದಲ್ಲಿ ಪ್ರಾಣ ಕಳೆದುಕೊಂಡ ಹಾಗೂ ಅಪಾರ ಯಾತನೆ ಅನುಭವಿಸಿದ ಲಕ್ಷಾಂತರ ಜನರಿಗೆ ರಾಷ್ಟ್ರ ಗೌರವ ನಮನ ಸಲ್ಲಿಸುತ್ತಿದೆ. ಈ ಅಂಗವಾಗಿ ರಾಜಧಾನಿ ನವದೆಹಲಿ ಸೇರಿದಂತೆ ದೇಶಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ದೇಶ ವಿಭಜನೆಯಿಂದಾಗಿ ತಮ್ಮ ನೆಲಮೂಲಗಳನ್ನು ಕಳೆದುಕೊಂಡು ಪ್ರಾಣತ್ಯಾಗ ಮಾಡಿದವರ ಸ್ಮರಣಾರ್ಥ ಪ್ರತಿ ವರ್ಷ ಆಗಸ್ಟ್ 14ರಂದು ಈ ದಿನವನ್ನು ಆಚರಿಸಲು ಭಾರತ ಸರ್ಕಾರ 2021ರಲ್ಲಿ ನಿರ್ಧರಿಸಿತ್ತು. ಕೋಟ್ಯಾಂತರ ಜನರಿಗೆ ಮಾಸದ ಗಾಯಗಳನ್ನು ನೀಡಿದ ಭೀಕರ ವಿಭಜನೆಯೊಂದಿಗೆ ಪ್ರಜಾಪ್ರಭುತ್ವ ಭಾರತದ ಉದಯವಾಯಿತು ಎಂಬುದನ್ನು ಮುಂಬರುವ ಪೀಳಿಗೆಗೆ ನೆನಪಿಸುವುದು ಈ ಆಚರಣೆಯ ಮುಖ್ಯ ಉದ್ದೇಶವಾಗಿದೆ. ಸಮಾಜದಲ್ಲಿರುವ ಕೋಮು ದ್ವೇಷ ಹಾಗೂ ಅಸಾಮರಸ್ಯವನ್ನು ತೊಡೆದುಹಾಕಿ ದೇಶದ ಏಕತೆ, ಸಾಮಾಜಿಕ ಸೌಹಾರ್ದತೆ ಮತ್ತು ಮಾನವ ಸಬಲೀಕರಣವನ್ನು ಗಟ್ಟಿಗೊಳಿಸುವ ಅಗತ್ಯವನ್ನು ಈ ದಿನ ನೆನಪಿಸುತ್ತದೆ. ಮಾನವ ಇತಿಹಾಸದಲ್ಲೇ ಅತಿದೊಡ್ಡ ವಲಸೆಗಳಲ್ಲಿ ಒಂದಾದ ಈ ವಿಭಜನೆಯು ಸುಮಾರು 2 ಕೋಟಿ ಜನರ ಜೀವನದ ಮೇಲೆ ಪರಿಣಾಮ ಬೀರಿತ್ತು. ಸ್ವಾತಂತ್ರ್ಯದ ಸಂಭ್ರಮದ ನಡುವೆಯೂ ವಿಭಜನೆಯ ಹಿಂಸಾಚಾರಕ್ಕೆ ಪ್ರಾಣ ಕಳೆದುಕೊಂಡ ಅಮಾಯಕರ ತ್ಯಾಗವನ್ನು ದೇಶ ಇಂದು ಕೃತಜ್ಞತೆಯಿಂದ ಸ್ಮರಿಸುತ್ತಿದೆ. ವಿಭಜನೆಯ ಭೀಕರತೆಗಳ ಸಂಸ್ಮರಣಾ ದಿನದ ಮುನ್ನಾ ದಿನವಾದ ನಿನ್ನೆ ನವದೆಹಲಿಯಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಕೇಂದ್ರ ಪ್ರವಾಸೋದ್ಯಮ ಮತ್ತು ಸಾಂಸ್ಕೃತಿಕ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಭಾಗವಹಿಸಿದ್ದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವ ಅವರು 1947ರ ದೇಶ ವಿಭಜನೆಯ ಭೀಕರ ಯಾತನೆ ಹಾಗೂ ಅಪಾರ ನಷ್ಟವನ್ನು ಎದುರಿಸಿದ ಜನರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದರು ಹಾಗೂ ದೇಶದ ಏಕತೆ, ಅಖಂಡತೆ ಮತ್ತು ಸಾಮಾಜಿಕ ಸೌಹಾರ್ದತೆಯನ್ನು ನಿರಂತರವಾಗಿ ಬಲಪಡಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಸಚಿವರು ಪ್ರತಿಪಾದಿಸಿದರು. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳಲು ಸುಪ್ರೀಂಕೋರ್ಟ್ ಬದ್ಧವಾಗಿದ್ದು ಕಲಾಪಗಳ ನೇರ ಪ್ರಸಾರವೇ ಇದಕ್ಕೆ ಸಾಕ್ಷಿ ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹೇಳಿದ್ದಾರೆ. ಆದರೆ ನೇರ ಪ್ರಸಾರವನ್ನು ಕೆಲವೊಮ್ಮೆ ದುರುಪಯೋಗಪಡಿಸಿಕೊಳ್ಳುತ್ತಿರುವುದು ವಿಷಾದನೀಯ ಎಂದು ಅವರು ಡಿಡಿ ನ್ಯೂಸ್ಗೆ ನೀಡಿದ ಸಂದರ್ಶನದಲ್ಲಿ ತಿಳಿಸಿದ್ದಾರೆ. ನೇರ ಪ್ರಸಾರದ ತುಣುಕುಗಳನ್ನು ಆಯ್ದುಕೊಂಡು ನ್ಯಾಯಮೂರ್ತಿಗಳ ಹೇಳಿಕೆಗಳು

0: ಸಂದರ್ಭಕ್ಕೆ ಹೊರತಾಗಿ ಬಿಂಬಿಸುತ್ತಿರುವ ಉದಾಹರಣೆಗಳು ಗಮನಕ್ಕೆ ಬಂದಿವೆ ಎಂದ ಅವರು, ಪ್ರತಿಯೊಬ್ಬರೂ ತಮ್ಮ ಜವಾಬ್ದಾರಿಯನ್ನು ಅರಿತು ಸಮಾಜದಲ್ಲಿ ಸೌಹಾರ್ದತೆ ಕಾಪಾಡಲು ಶ್ರಮಿಸಬೇಕೆಂದು ಮನವಿ ಮಾಡಿದರು. ನ್ಯಾಯಾಂಗ ಸುಧಾರಣೆಯು ಒಂದು ನಿರಂತರ ಪ್ರಕ್ರಿಯೆಯಾಗಿದ್ದು ಜಿಲ್ಲಾ ನ್ಯಾಯಾಲಯಗಳು ಈ ಸುಧಾರಣೆಯ ಮೊದಲ ಹಂತವಾಗಿವೆ. ಹೀಗಾಗಿ ಜಿಲ್ಲಾ ನ್ಯಾಯಾಲಯಗಳನ್ನು ಬಲಪಡಿಸುವುದು ಹಾಗೂ ಅಲ್ಲಿ ತಂತ್ರಜ್ಞಾನದ ಬಳಕೆಯನ್ನು ಹೆಚ್ಚಿಸುವುದು ಅತ್ಯಗತ್ಯ ಎಂದರು. ರಕ್ಷಣಾ ಉತ್ಪಾದನಾ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಸಾರ್ವಜನಿಕ ವಲಯದ ಉದ್ಯಮವಾದ ಇಂಡಿಯಾ ಆಪ್ಟಲ್ ಲಿಮಿಟೆಡ್ ಸಿವಿಲ್ ಮಾರುಕಟ್ಟೆಗಾಗಿ ಸ್ವದೇಶಿ ಗರುಡ ಹೈ ರೆಸೊಲ್ಯೂಷನ್ ಬೈನಾಕ್ಯುಲರ್ ಅನ್ನು ನಿನ್ನೆ ಬಿಡುಗಡೆ ಮಾಡಿದೆ. ಸ್ವದೇಶಿ ವಿನ್ಯಾಸ ಮತ್ತು ತಯಾರಿಕೆಯ ಮೂಲಕ ಆತ್ಮನಿರ್ಭರ ಭಾರತದ ಆಶಯವನ್ನು ಗರುಡ ಪ್ರತಿಬಿಂಬಿಸುತ್ತದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. 8 ಪಟ್ಟು ವರ್ಧನೆ ಹಾಗೂ 7.6 ಡಿಗ್ರಿ ವಿಶಾಲ ವೀಕ್ಷಣಾ ವ್ಯಾಪ್ತಿಯನ್ನು ಹೊಂದಿರುವ ಈ ಬೈನಾಕ್ಯುಲರ್ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ವೀಕ್ಷಿಸಲು ನೆರವಾಗಲಿದೆ. ಪಕ್ಷಿ ವೀಕ್ಷಣೆ, ವನ್ಯಜೀವಿ ವೀಕ್ಷಣೆ, ಪ್ರಕೃತಿ ಅನ್ವೇಷಣೆ, ಪ್ರವಾಸ, ಕ್ರೀಡೆ, ಅರಣ್ಯ ಮತ್ತು ಸಾಗರ ಚಟುವಟಿಕೆಗಳು ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಗರುಡವನ್ನು ಬಳಸಬಹುದಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹರ್ ಘರ್ ತಿರಂಗಾ ಅಭಿಯಾನದಡಿ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಇಂದು ಬೃಹತ್ ತ್ರಿವರ್ಣ ಧ್ವಜ ರ್ಯಾಲಿ ಆಯೋಜಿಸಲಾಗಿದೆ. ಕೋಲಾರ್ 6 ಲೇನ್ ರಸ್ತೆಯ ಮದರ್ ತೆರೇಸಾ ಶಾಲೆ ಬಳಿಯಿಂದ ಬೆಳಿಗ್ಗೆ 10 ಗಂಟೆಗೆ ಆರಂಭವಾಗುವ ಈ ರ್ಯಾಲಿಯು ಸುಮಾರು 32 ಕಿಲೋಮೀಟರ್ ಸಾಗಿ ಸಂತನಗರದ ಬೈಸಾಖ್ ಹೇಡಿಮಂಡಿಯಲ್ಲಿ ಮುಕ್ತಾಯಗೊಳ್ಳಲಿದೆ. ಭಾರತವನ್ನು ಜಾಗತಿಕ ಉತ್ಪಾದನಾ ಕೇಂದ್ರವನ್ನಾಗಿಸಲು ಪ್ರಮುಖ ಕ್ಷೇತ್ರಗಳ ಕುರಿತು ಸಿದ್ದಪಡಿಸಲಾದ ವರದಿಯನ್ನು ನೀತಿ ಆಯೋಗದ ಉಪಾಧ್ಯಕ್ಷ ಅಶೋಕ್ ಕುಮಾರ್ ಲಹಿರಿ ನಿನ್ನೆ ಬಿಡುಗಡೆ ಮಾಡಿದರು. ಜಾಗತಿಕ ಸ್ಪರ್ಧಾತ್ಮಕತೆ, ದೇಶೀಯ ಮೌಲ್ಯವರ್ಧನೆ, ಉದ್ಯೋಗ ಸೃಷ್ಟಿ ಮತ್ತು ಜಾಗತಿಕ ಪೂರೈಕೆ ಸರಪಳಿಗಳಲ್ಲಿ ಹೆಚ್ಚಿನ ಏಕೀಕರಣಕ್ಕೆ 12 ಕ್ಷೇತ್ರಗಳು ಹೆಚ್ಚಿನ ಸಾಮರ್ಥ್ಯ ಹೊಂದಿವೆ ಎಂದು ವರದಿಯಲ್ಲಿ ಗುರುತಿಸಲಾಗಿದೆ. ವಾಹನ, ಎಲೆಕ್ಟ್ರಾನಿಕ್ಸ್, ಉಕ್ಕು, ಬಂಡವಾಳ ಸರಕುಗಳು, ರಕ್ಷಣಾ ಮತ್ತು ಡ್ರೋನ್ಗಳು, ರಾಸಾಯನಿಕ, ಸೌರ ವಿದ್ಯುತ್, ಜವಳಿ, ಔಷಧ ಮತ್ತು ವೈದ್ಯಕೀಯ ಸಾಧನಗಳು, ದೂರಸಂಪರ್ಕ ಉಪಕರಣಗಳು, ಚರ್ಮ ಮತ್ತು ಪಾದರಕ್ಷೆಗಳು ಹಾಗೂ ಆಹಾರ ಸಂಸ್ಕರಣಾ ಕ್ಷೇತ್ರಗಳನ್ನು ಪ್ರಮುಖ ಕ್ಷೇತ್ರಗಳಾಗಿ ಗುರುತಿಸಲಾಗಿದೆ. ಜಾಗತಿಕ ಪೂರೈಕೆ ಸರಪಳಿಗಳನ್ನು ವೈವಿಧ್ಯಗೊಳಿಸುವ ಪ್ರಯತ್ನಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ವರದಿಯು ಭಾರತದ ಉತ್ಪಾದನಾ ವ್ಯವಸ್ಥೆಯನ್ನು ಬಲಪಡಿಸಲು ನೀತಿ ನಿರೂಪಕರು, ಸರ್ಕಾರ, ಕೈಗಾರಿಕಾ ವಲಯ ಮತ್ತು ಸಂಶೋಧಕರಿಗೆ ಉಪಯುಕ್ತ ಮಾರ್ಗದರ್ಶಿಯಾಗಲಿದೆ ಎಂದು ಅಶೋಕ್ ಕುಮಾರ್ ಲಹಿರಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಡಾಕ್ಟರ್ ವೀರೇಂದ್ರ ಕುಮಾರ್ ಅವರು ನವದೆಹಲಿಯಲ್ಲಿಂದು ನಡೆಯಲಿರುವ ಹಿರಿಯ ನಾಗರಿಕರ ರಾಷ್ಟೀಯ ಮಂಡಳಿಯ 5ನೇ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಭೆಯಲ್ಲಿ ಹಿರಿಯ ನಾಗರಿಕರ ಕಲ್ಯಾಣಕ್ಕೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಮಂಡಳಿ ಚರ್ಚಿಸಲಿದೆ. ಈ ಚರ್ಚೆಗಳು ಅಂತರ ಸಚಿವಾಲಯದ ಸಮನ್ವಯವನ್ನು ಮತ್ತಷ್ಟು ಬಲಪಡಿಸುವ ಮತ್ತು ಹಿರಿಯ ನಾಗರಿಕರಿಗೆ ಘನತೆ, ಭದ್ರತೆ, ಭಾಗವಹಿಸುವಿಕೆ ಮತ್ತು ಯೋಗಕ್ಷೇಮದ ಜೀವನವನ್ನು ಖಾತ್ರಿಪಡಿಸುವ ಕಡೆಗೆ ಸರ್ಕಾರದ ಬದ್ಧತೆಯನ್ನು ಬಲಪಡಿಸುವ ನಿರೀಕ್ಷೆ ಇದೆ ಎಂದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ತಿಳಿಸಿದೆ. ಪಂಜಾಬ್ನ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಶಿರೋಮಣಿ ಅಕಾಲಿ ದಳದ ಅಧ್ಯಕ್ಷ ಸುಖ್ಬೀರ್ ಸಿಂಗ್ ಬಾದಲ್ ಅವರು ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಅವರ ಆರೋಗ್ಯ ಸ್ಥಿರವಾಗಿದೆ ಹಾಗೂ ಅಪಾಯದಿಂದ ಪಾರಾಗಿದ್ದಾರೆ. ಬಾದಲ್ ಮತ್ತು ಅವರ ಪತ್ನಿ ಹರ್ಸಿಮ್ರತ್ ಕೌರ್ ನಿನ್ನೆ ನಾಂದೇಡ್ನ ಮುಗತ್ನಲ್ಲಿರುವ ಗುರುದ್ವಾರ ಮಾತಾ ಸಾಹಿಬ್ ದೇವಾಂಜಿ ಅವರನ್ನು ಭೇಟಿ ಮಾಡುತ್ತಿದ್ದಾಗ ವ್ಯಕ್ತಿಯೊಬ್ಬ ಬಾದಲ್ ಅವರನ್ನು ಚಾಕುವಿನಿಂದ ಇರಿದಿದ್ದಾನೆ. ಪೊಲೀಸ್ ಅಧಿಕಾರಿಗಳು ಮಧ್ಯಪ್ರವೇಶಿಸಿ ಅವನನ್ನು ಬಂಧಿಸಿದರು. ನೈಜೀರಿಯಾದ ಲಾಗೋಸ್ನಲ್ಲಿ ನಡೆದ ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತ 35 ಪದಕಗಳನ್ನು ಗೆಲ್ಲುವ ಮೂಲಕ ಕೂಟದ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. 4 ದಿನಗಳ ಸ್ಪರ್ಧೆಯಲ್ಲಿ ಭಾರತೀಯ ತಂಡ 13 ಚಿನ್ನ, 8 ಬೆಳ್ಳಿ ಮತ್ತು 14 ಕಂಚಿನ ಪದಕಗಳನ್ನು ಗೆದ್ದಿದೆ. 23 ವರ್ಷದೊಳಗಿನವರ ಹಾಗೂ ಹಿರಿಯರ ವಿಭಾಗಗಳಲ್ಲಿ ಭಾರತ ಈ ಸಾಧನೆ ಮಾಡಿದೆ. ಅಂತಿಮ ದಿನ ಹಿರಿಯರ ವಿಭಾಗದಲ್ಲಿ ಭಾರತ 6 ಸ್ಪರ್ಧೆಗಳ ಪೈಕಿ 5ರಲ್ಲಿ ಚಿನ್ನದ ಪದಕ ಗೆದ್ದಿದ್ದು ಪುರುಷರ ಸಾಬ್ರೆ, ಮಹಿಳೆಯರ ಸಾಬ್ರೆ, ಪುರುಷರ ಎಪಿ, ಮಹಿಳೆಯರ ಎಪಿ ಮತ್ತು ಮಹಿಳೆಯರ ಫೈಲ್ ವಿಭಾಗಗಳಲ್ಲಿ ಚಿನ್ನ ಹಾಗೂ ಪುರುಷರ ಫೈಲ್ನಲ್ಲಿ

0: ಬೆಳ್ಳಿ ಪದಕ ಗಳಿಸಿದೆ. ಈ ಸಾಧನೆಯೊಂದಿಗೆ ಅತ್ಯುತ್ತಮ ಒಟ್ಟಾರೆ ಫಲಿತಾಂಶ ದಾಖಲಿಸಿದ ದೇಶಕ್ಕೆ ನೀಡಲಾಗುವ ವಿಲ್ಕಿನ್ಸನ್ ಸ್ವೋರ್ಡ್ ಟ್ರೋಫಿಯನ್ನು ಭಾರತ ಪಡೆದುಕೊಂಡಿದೆ. ಕಾಮನ್ವೆಲ್ತ್ ಒಟ್ಟಾರೆ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಭಾರತ ಮೊದಲ ಬಾರಿಗೆ ಗೆದ್ದಿರುವುದು ಭಾರತೀಯ ಫೆನ್ಸಿಂಗ್ ಕ್ರೀಡಾಪಟುಗಳ ಪ್ರತಿಭೆ, ಶಿಸ್ತು ಮತ್ತು ಪರಿಶ್ರಮಕ್ಕೆ ಸಾಕ್ಷಿಯಾಗಿದೆ ಎಂದು ಫೆನ್ಸಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ಪ್ರಧಾನ ಕಾರ್ಯದರ್ಶಿ ರಾಜೀವ್ ಮೆಹ್ತಾ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವಾದ ಇಂದು ದೇಶವನ್ನುದ್ದೇಶಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಷಣ. ಇಂದು ವಿಭಜನೆಯ ಭೀಕರತೆಗಳ ಸಂಸ್ಮರಣಾ ದಿನ. ದೇಶಾದ್ಯಂತ ಸಂತ್ರಸ್ತರಿಗೆ ಗೌರವ ನಮನ. ನ್ಯಾಯಾಂಗದಲ್ಲಿ ಪಾರದರ್ಶಕತೆಗೆ ಸರ್ವೋಚ್ಚ ನ್ಯಾಯಾಲಯ ಬದ್ಧ, ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್. ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ ಒಟ್ಟು 35 ಪದಕಗಳೊಂದಿಗೆ ಚಾಂಪಿಯನ್ ಆಗಿ ಹೊರಹೊಮ್ಮಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಈ ಸ್ವಾತಂತ್ರ್ಯ ದಿನಕ್ಕೆ ಫ್ರೀಡಂ ಬೇಕಾ? ಕೇವಲ 1 ರೂಪಿ ಕೊಡಿ, ಫ್ರೀಡಂ ಪಡೀರಿ. BSNL 1 ರೂಪಿ ಫ್ರೀಡಂ ಪ್ಲಾನ್, ಸಿಮ್ ಫ್ರೀ, ಪ್ರತಿದಿನ 1 GB ಡೇಟಾ, 24 ದಿನಗಳ ವ್ಯಾಲಿಡಿಟಿ.
2: ಕೇವಲ 1 ರೂಪಾಯಿಗೆ ಇಷ್ಟೆಲ್ಲ?
1: 1 ರೂಪಾಯಿಗೆ BSNL ಫ್ರೀಡಂ ಪ್ಲಾನ್ಗೆ ಕನೆಕ್ಟ್ ಆಗಿ. BSNL ಕನೆಕ್ಟಿಂಗ್ ಇಂಡಿಯಾ.
3: ಈ ಕೊಡುಗೆ September 12, 2026 ಮಾತ್ರ. ಷರತ್ತುಗಳು ಅನ್ವಯ.
4: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಇದೀಗ ಚಿತ್ರಗೀತೆಗಳು.
5: ಆತ್ಮರೆ, ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 7:45:52. ಬನ್ನಿ ಕೇಳೋಣ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಆರಂಭದಲ್ಲಿ ಕೇಳೋಣ ಲಕ್ಷ್ಮೀ ಕಟಾಕ್ಷ ಚಿತ್ರದ ಒಂದು ಗೀತೆಯನ್ನು. ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ ಅವರು.
6: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
7: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: ಸಮೀಪದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಇನ್ನು ಮುಂದೆ ಕೇಳಿ ಲಕ್ಷ್ಮೀ ಮಹಾಲಕ್ಷ್ಮಿ ಚಿತ್ರದ ಒಂದು ಗೀತೆಯನ್ನು ಹಾಡಿದ್ದಾರೆ ಚಿತ್ರಾರವರು.

0: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ, ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಇನ್ನು ಮುಂದೆ ಕೇಳಿ ಜೀವನ ಚೈತ್ರ ಚಿತ್ರದ ಒಂದು ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್.

ಆತ್ಮರೆ, ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ. ಆತ್ಮರೆ, ತಾವು ಕೇಳಿವರಿ ಸರಿಯಾಗಿ 8 ಗಂಟೆಗೆ ದೆಹಲಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಬಿಎಸ್ಎನ್ಎಲ್ ನೀಡುತ್ತಿರುವ ಸ್ಪೆಷಲ್ ಫ್ರೀಡಂ ಪ್ಲಾನ್ಸ್, ಈ ಕುರಿತು ವಿಶೇಷ ಸಂದರ್ಶನ.
1: ಈ ಸ್ವಾತಂತ್ರ್ಯ ದಿನಕ್ಕೆ ಮನೆಗೆ ಕೊಡಿ ಇಂಟರ್ನೆಟ್ ಫ್ರೀಡಂ. ಬಿಎಸ್ಎನ್ಎಲ್ FTTH ಇಂಡಿಪೆಂಡೆನ್ಸ್ ಡೇ ಆಫರ್ ಕೇವಲ 111 ರೂಪಾಯಿ ಪ್ರತಿ ತಿಂಗಳು. 200 MBPS ಹೈಸ್ಪೀಡ್ ಇಂಟರ್ನೆಟ್, 5000 GB ಡೇಟಾ ಮತ್ತು ಪ್ರತಿ ತಿಂಗಳು 88 ರೂಪಾಯಿ ಉಳಿತಾಯ. ಈ ಇಂಡಿಪೆಂಡೆನ್ಸ್ ಡೇ ಬಿಎಸ್ಎನ್ಎಲ್ FTTH ಜೊತೆ ಫ್ರೀಡಂಗೆ ಕನೆಕ್ಟ್ ಆಗಿ. ಬಿಎಸ್ಎನ್ಎಲ್ ಕನೆಕ್ಟಿಂಗ್ ಇಂಡಿಯಾ, ಷರತ್ತುಗಳು ಅನ್ವಯ.
0: ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಬಿಎಸ್ಎನ್ಎಲ್ ಕರ್ನಾಟಕ ಟೆಲಿಕಾಂ ವಲಯದ ಚೀಫ್ ಜನರಲ್ ಮ್ಯಾನೇಜರ್ ಎನ್ಕೆ ಸುಕುಮಾರನ್ ಹಾಗೂ ಪ್ರಿನ್ಸಿಪಲ್ ಜನರಲ್ ಮ್ಯಾನೇಜರ್ ಬಿ ವೆಂಕಟೇಶ್ವರಲು ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಬಿಎಸ್ಎನ್ಎಲ್ ಕರ್ನಾಟಕ ವಲಯ ಬೆಂಗಳೂರು.
1: ನಮಸ್ಕಾರ ಕೇಳುಗರೆ, ಈ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ BSNL ಭಾರತೀಯ ಸರ್ಕಾರಿ ಸ್ವಾಮ್ಯದ ದೂರ ಸಂಪರ್ಕ ಸೇವಾ ಪೂರೈಕೆದಾರ ಸಂಸ್ಥೆ. ಪ್ರಸ್ತುತ ಸಂವಹನ ಸಚಿವಾಲಯದ ದೂರ ಸಂಪರ್ಕ ಇಲಾಖೆಯ ಅಡಿಯಲ್ಲಿ ಈ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ. BSNL ಭಾರತದ ಅತ್ಯಂತ ಹಳೆಯ ಮತ್ತು ದೊಡ್ಡ ಸಂವಹನ ಸೇವೆ ಒದಗಿಸುವ ಕಂಪನಿಯಾಗಿದೆ. ಮೊಬೈಲ್ ನೆಟ್ವರ್ಕ್, ಹೈಸ್ಪೀಡ್ ಇಂಟರ್ನೆಟ್, ಲ್ಯಾಂಡ್ಲೈನ್ ಹಾಗೂ ಫೈಬರ್ ಸಂಪರ್ಕ ಸೇವೆಗಳನ್ನು ಒದಗಿಸ್ತಾ ಇದೆ. 80ನೇ ಸ್ವಾತಂತ್ರ್ಯೋತ್ಸವದ ಈ ಸಂದರ್ಭದಲ್ಲಿ ತನ್ನ ಗ್ರಾಹಕರಿಗೆ ಕೊಡುಗೆಗಳನ್ನು ನೀಡ್ತಾ ಇದೆ. ಏನು, ಯಾವುದು, ಹೇಗೆ, ಈ ಎಲ್ಲ ಕುತೂಹಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಿಕ್ಕೆ, ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ BSNL ಕರ್ನಾಟಕ ಟೆಲಿಕಾಂ ಸರ್ಕಲ್ನ ಚೀಫ್ ಜನರಲ್ ಮ್ಯಾನೇಜರ್ ಎನ್ಕೆ ಸುಕುಮಾರನ್. ನಮಸ್ಕಾರ ಸರ್.
2: ನಮಸ್ಕಾರ.
1: ಹಾಗೆ ಪ್ರಿನ್ಸಿಪಲ್ ಜನರಲ್ ಮ್ಯಾನೇಜರ್ ಬಿ ವೆಂಕಟೇಶ್ವರಲು ಅವರು, ನಮಸ್ಕಾರ.
3: ನಮಸ್ಕಾರ ಮೇಡಮ್.
1: ಈಗ ನಾವು 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ. ಈ ದಿನ BSNL ಗೆ ಎಷ್ಟು ಮುಖ್ಯವಾಗುತ್ತೆ?
2: ಇಂಡಿಪೆಂಡೆನ್ಸ್ ಡೇ ಇಸ್ ಅನ್ ಒಕೇಶನ್ ಟು ರಿಮೆಂಬರ್ ಅವರ್ ನೇಷನ್ಸ್ ಜರ್ನಿ ಅಂಡ್ ಆಲ್ಸೋ ಟು ರಿನ್ಯೂ ಅವರ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ನೇಷನ್ ಬಿಲ್ಡಿಂಗ್. ಫಾರ್ BSNL, ಕನೆಕ್ಟಿಂಗ್ ಇಂಡಿಯಾ ವಿಥೌಟ್ ಡಿಜಿಟಲ್ ಡಿವೈಡ್ ಈಸ್ ಇಟ್ ಸೆಲ್ಫ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ನೇಷನ್ ಬಿಲ್ಡಿಂಗ್. ಆನ್ ದಿಸ್ ಒಕೇಶನ್ BSNL ಕರ್ನಾಟಕ ಈಸ್ ಆರ್ಗನೈಸಿಂಗ್ ಮೆಗಾ ಸಿಮ್ ಅಂಡ್ FTTH ಮೇಳಾಸ್, ಪ್ರೆಸ್ ಮೀಟ್ಸ್, ಮೀಡಿಯಾ ಇಂಟ್ರಾಕ್ಷನ್ಸ್ ಅಂಡ್ ಪ್ರಮೋಷನಲ್ ಆಕ್ಟಿವಿಟೀಸ್ ಅಕ್ರಾಸ್ ಕರ್ನಾಟಕ. ಅವರ್ ಒಬ್ಜೆಕ್ಟಿವ್ ಈಸ್ ಟು ಟೇಕ್ ಅಫೋರ್ಡಬಲ್ ಅಂಡ್ ರಿಲಯಬಲ್ ಟೆಲಿಕಾಂ ಸರ್ವಿಸ್ ಕ್ಲೋಸರ್ ಟು ದಿ ಪೀಪಲ್ ಅಂಡ್ ಕಾಂಟ್ರಿಬ್ಯೂಟ್ ಟು ಎ ಡಿಜಿಟಲಿ ಕನೆಕ್ಟೆಡ್ ಕರ್ನಾಟಕ.
1: BSNL ಕರ್ನಾಟಕದಾದ್ಯಂತ ಮೆಗಾ ಸಿಮ್ ಮತ್ತು FTTH ಮೇಳಗಳನ್ನ ಆಯೋಜಿಸ್ತಾ ಇದೆ ಅಂತ ಹೇಳಿದ್ರು. ಬಿ ವೆಂಕಟೇಶ್ವರಲು ಅವರಿಗೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. BSNL ಮೊಬೈಲ್ ಸಿಮ್ ಹಾಗೂ FTTH ಸೇವೆಗಳು, ಇವು ಎರಡರ ಮೇಲೆ ಯಾಕೆ ಇಷ್ಟೊಂದು ಗಮನ ಹರಿಸ್ತಾ ಇದೆ?
3: ಆ ಕಸ್ಟಮರ್ಸ್ ಮೇಳದಲ್ಲಿ ನಮ್ಮ ಪ್ರಾಡಕ್ಟ್ಗಳು ಏನೇನಿದೆಯೋ, ಸರ್ವಿಸ್ಗಳು ಏನಿದೆಯೋ, ಯಾಕಂದ್ರೆ ಸ್ಪೆಷಲ್ ಆಫರ್ಸ್ ನಾವು ಕೊಡ್ತಾ ಇರ್ತೀವಿ. ಪ್ರತಿ ವರ್ಷದ ನಾವು ಸ್ಪೆಷಲ್ ಆಫರ್ಸ್ ಕೊಡ್ತಾ ಇರ್ತೀವಿ. ಅದರಲ್ಲಿ ಈ ವರ್ಷ FTTH ಪ್ಲಾನ್ಗಳಾಗಿ ಫ್ರೀ ಸಿಮ್ ಅಂತ ಒಂದು ಆಫರ್ ಕೊಡ್ತಾ ಇದೀವಿ. ಅದಕ್ಕೆ ನಾವು ಕಸ್ಟಮರ್ ಗ್ರಾಸ್ ರೂಟ್ ಲೆವೆಲ್ ತಗೊಂಡು ಹೋಗ್ಲಿಕ್ಕೆ, ಹೆಂಗೆ ಯೂಸ್ ಆಗತ್ತೆ ಅಂತ ಹೇಳಲಿಕ್ಕೆ ಅದಕ್ಕೆ ಈ ಮೆಗಾ ಮೇಳಗಳನ್ನು ನಾವು ಕಂಡಕ್ಟ್ ಮಾಡ್ತಾ ಇರ್ತೀವಿ.
1: ಈ BSNL ನ 4G ಸೇವೆಗಳ ವಿಸ್ತರಣೆ ಸಾಕಷ್ಟು ಗಮನ ಸೆಳೆದಿದೆ. ಈಗ ಕರ್ನಾಟಕದಲ್ಲಿ ಈ 4G ಸೇವೆಗಳ ಸದ್ಯದ ಸ್ಥಿತಿ ಹೇಗಿದೆ?
3: ಈ 4G ಸೇವಾ ಅಂತಗಳೇ ನಾವು BSNL ಹೋಗೋದು ವರ್ಷದಿಂದ ನಾವು ಲಾಂಚ್ ಮಾಡಿದ್ದೀವಿ. ಈ 4G ಸೇವೆಗಳೇನೆಂದರೆ ನಮ್ಮ ಸ್ವದೇಶಿ ಜ್ಞಾನದಿಂದ ಮಾಡಿರೋದು ಟೆಕ್ನಾಲಜಿ. ಇದು ಏನಂದರೆ ಆಕ್ಸೆಸ್ ನೆಟ್ವರ್ಕಿಂದ ಕೋರ್ ನೆಟ್ವರ್ಕ್ ನಮ್ಮ ಸ್ವದೇಶಿ ಪರಿಜ್ಞಾನದಿಂದ ಮಾಡಿರೋದು ನೆಟ್ವರ್ಕ್ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಪ್ರಪಂಚದಲ್ಲಿ ನಾವು 5ನೇ ದೇಶ ಆಗಿದ್ದೀವಿ ನಾವು ಇಂಥ ಟೆಕ್ನಾಲಜಿ ಇರೋದು. ನಮ್ಮ ಕರ್ನಾಟಕದಲ್ಲಿನೂ ಈಗ 4,654 ಜಾಗಗಳಲ್ಲಿ ನಾವು 4G ಟೆಕ್ನಾಲಜಿ ಸರ್ವಿಸ್ ಸೇವೆಗಳು ಕೊಡ್ತಾ ಇದ್ದೀವಿ. ಅದರಿಂದ ತುಂಬ ಡಾಟಾನೂ ಇಂಪ್ರೂವ್ ಆಗ್ತಾ ಇದೆ, ಕಸ್ಟಮರ್ಗಳು ತುಂಬ ಖುಷಿಯಾಗಿದ್ದಾರೆ. ಈಗನೂ ನಮ್ಮ ಗೌರ್ಮೆಂಟ್ ಏನಾಗುತ್ತೆ ಅಂದರೆ ಇನ್ನೂ ಅದು ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ, ಇನ್ನೂ ಜಾಸ್ತಿ ಇಕ್ವಿಪ್ಮೆಂಟ್ ಕೊಡಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ, ಇನ್ನೂ ಜಾಸ್ತಿ ಕವರೇಜ್ ಕೊಡಲಿಕ್ಕೆ.
1: ಸುಕುಮಾರ್ ಸರ್, ಈ ಹೊಸ ಟವರ್ಗಳಿಗಾಗಿ ರಾಜ್ಯ ಸರ್ಕಾರ BSNL ಗೆ ಜಾಗವನ್ನು ನೀಡ್ತಾ ಇದೆ, ಸರ್ಕಾರದ ಬೆಂಬಲ ಎಷ್ಟು ಪ್ರಮುಖವಾಗಿದೆ?
2: Well, the support of state government has been very important and received the excellent support from various departments of state government for allotment of forest land, revenue land, for the erection of towers and deployment of 4G technology. Such cooperation helps BSNL establish infrastructure faster, particularly in rural and uncovered areas, and thereby accelerated the expansion of mobile connectivity.
1: ಇನ್ನು ಈ ಭಾರತ್ ನೆಟ್, ಈ ವಿಷಯಕ್ಕೆ ಬರೋಣ. ಗ್ರಾಮೀಣ ಕರ್ನಾಟಕಕ್ಕೆ ಭಾರತ್ ನೆಟ್

0: ಎಷ್ಟು ಮುಖ್ಯ. ಹಾಗೆಯೇ ಈ ಅಮೆಂಡೆಡ್ ಭಾರತ್ ನೆಟ್ ಕಾರ್ಯಕ್ರಮ ಹೇಗೆ ಕರ್ನಾಟಕದಲ್ಲಿ ಪ್ರಗತಿಯನ್ನು ಕಾಣುತ್ತಿದೆ?
1: ಹೌದು ಮೇಡಮ್, ಇದು ಭಾರತ್ ನೆಟ್ ಅಂತ ಪ್ರೋಗ್ರಾಮ್, ಇದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಬಂದಿರೋ ಪ್ರಾಜೆಕ್ಟ್. ಅದರಲ್ಲಿ ಏನಂದ್ರೆ, ನಮ್ಮ ರೂರಲ್ ಏರಿಯಾದಲ್ಲಿರೋದು, ಹಳ್ಳಿಗಳಲ್ಲಿರೋದು ಜನಗಳಿಗೆ, ಎಲ್ಲ ಗ್ರಾಹಕರ ಎಲ್ಲರಿಗೂ ಬ್ರಾಡ್ಬ್ಯಾಂಡ್ ಸರ್ ಸೇವೆಗಳು ಕೊಡಬೇಕಂತ ಈ ಮುಖ್ಯ ಉದ್ದೇಶ ಆಗಿರೋದು ಪ್ರಾಜೆಕ್ಟ್. ಇದು ಈ ಪ್ರಾಜೆಕ್ಟ್ ಎರಡು ಫೇಸ್ ಅಲ್ಲಿ ಇಂಪ್ಲಿಮೆಂಟ್ ಆಯಿತು. ಫಸ್ಟ್ ಫೇಸ್ ಅಲ್ಲಿ ಭಾರತ್ ನೆಟ್ 1 ಅಂತ ಫೇಸ್ ಆಗಿರೋದು, ಕೆಲವು ಹಳ್ಳಿಗಳಲ್ಲಿ ನಾವು ಫೈಬರ್ ಹಾಕ್ಬಿಟ್ಟು ಅದಕ್ಕೆ ಸರ್ವಿಸ್ ಕೊಟ್ಟಾಯಿತು. ಈಗ ರೀಸೆಂಟ್ ಆಗಿ ಅಮೆಂಡೆಡ್ ಭಾರತ್ ನೆಟ್ ಅಂತ ಅದು ಅಪ್ಗ್ರೇಡೇಷನ್ ಪ್ರಾಜೆಕ್ಟ್ ಬಂದಿರೋದು. ಅದರದಲ್ಲಿ ಏನಂದ್ರೆ, ಇನ್ನೂ ಅಪ್ಗ್ರೇಡ್ ಆಗಿರೋದು ನ್ಯೂ ಟೆಕ್ನಾಲಜಿ ಅಂದ್ರೆ ಐಪಿ MPLS ಬೇಸ್ಡ್ ಫೈಬರ್ ಹಾಕ್ಬಿಟ್ಟು ಹೈ ಬ್ಯಾಂಡ್ ವಿಡ್ತ್ ಸರ್ಕ್ಯೂಟ್ಸ್ ಎಲ್ಲ ಕೊಟ್ಟುಬಿಟ್ಟು ಅಂಡ್ 76,000 ಹಳ್ಳಿಗಳಿಗೆ ನಾವು ಕವರ್ ಮಾಡ್ಲಿಕ್ಕೆ ಬ್ರಾಡ್ಬ್ಯಾಂಡ್ ಸರ್ವಿಸ್ ಕೊಡಬೇಕಂತ. ಈ ಬ್ರಾಡ್ಬ್ಯಾಂಡ್ ಸರ್ವಿಸ್ ಅಂದ್ರೆ ಏನಾಗತ್ತಂದ್ರೆ, ಹಳ್ಳಿ ಜನಗಳವ್ರು ಎಲ್ಲರೂ, ಗ್ರಾಹಕರು ಎಲ್ಲರೂ, ಇ ಗವರ್ನೆನ್ಸ್ ಆಗಲಿ, ಹೆಲ್ತ್ ಆಗಲಿ, ಎಜುಕೇಷನ್ ಇಶ್ಯೂಗಳಾಗಲಿ, ಎಂಪ್ಲಾಯ್ಮೆಂಟ್ ನ್ಯೂಸ್ ಆಗಲಿ, ಎಲ್ಲನೂ ಅವರು ತಿಳ್ಕೊಳ್ಳಿಕ್ಕೆ ತುಂಬಾ ಯೂಸ್ ಆಗುತ್ತೆ. ಅದರಿಂದ ಈ ಗ್ರಾಸ್ ರೂಟ್ ಲೆವೆಲ್ ಹಳ್ಳಿಗಳಲ್ಲಿ ಕೊಡಬೇಕಂತ ಗೌರ್ಮೆಂಟ್ ಆಫ್ ಇಂಡಿಯಾದ ಆಬ್ಜೆಕ್ಟಿವ್ದಲ್ಲಿ DBN ಪ್ರಾಜೆಕ್ಟ್ ಅಂತ, ಭಾರತ ಡಿಜಿಟಲ್ ಭಾರತ ನಿಧಿ ಅಂತ ಅಂದು, ಅದರಿಂದ ಕ್ಯಾಪಿಟಲ್ ಸಪೋರ್ಟ್ ತಗೊಂಡ್ಬಿಟ್ಟು ಅದರಿಂದ ಸ್ಪಾನ್ಸರ್ ಮಾಡಿರೋದು ಈ ಪ್ರಾಜೆಕ್ಟ್ ಇಂದ ಎಲ್ಲ ಸ್ಟೇಟ್ಗಳಲ್ಲಿ ಮಾಡ್ತಾ ಇದ್ವಿ. ಸೊ ಅದರಿಂದ ನಮ್ಮ ಕರ್ನಾಟಕದಲ್ಲಿ 176 ಬ್ಲಾಕ್ಸಲ್ಲಿ ನಾವೆಲ್ಲ ಸರ್ವಿಸ್ಗಳು ಕೊಡ್ತಾ ಇದ್ದೀವಿ ಆ್ಯಂಡ್ 26,000 ಹಳ್ಳಿಗಳಲ್ಲಿ ನಾವು ಈ ಸರ್ವಿಸ್ ಎಕ್ಸ್ಪಾಂಡ್ ಮಾಡೋಕ್ಕೆ ಉದ್ದೇಶದಿಂದ ನಡೀತಾ ಇದೆ. ಈಗ ಅದಕ್ಕೆ ಆ ಪ್ರಾಜೆಕ್ಟಿಂದ 2,300 kilometers OFC ಫೈಬರ್ ಲೇಯಿಂಗ್ನು ಕೆಲಸಗಳು ನಡೀತಾ ಇದೆ. ಅದು ಆಗಿದ್ರೆ ನಮ್ಮ ರೂರಲ್ ಏರಿಯಾದ ಜನಗಳ ಎಲ್ಲರಿಗೂ ಹೈ ಸ್ಪೀಡ್ ಬ್ಯಾಂಡ್ ವಿಡ್ತ್ ಸಿಕ್ಕತ್ತಂತ ಮುಖ್ಯ ಉದ್ದೇಶ.
0: ಅಂತೂ ತುಂಬಾ ಪ್ರಗತಿಯಲ್ಲಿ ನಡೀತಾ ಇದೆ ಕರ್ನಾಟಕದಲ್ಲಿ. ಇನ್ನು BSNL ಉದ್ಯಮಿ ಹೀಗಂದ್ರೆ ಏನು? ಹಾಗೇನೆ ಸ್ಥಳೀಯ ಗ್ರಾಮೀಣ ಉದ್ಯಮಿಗಳು ಬ್ರಾಡ್ಬ್ಯಾಂಡ್ ವಿಸ್ತರಣೆಗೆ ಹೇಗೆ ತಮ್ಮ ಕೊಡುಗೆ ನೀಡಬಹುದು?
1: ನಮ್ಮ ರೂರಲ್ ಏರಿಯಾದಲ್ಲಿ ಈ ಹೈ ಸ್ಪೀಡ್ ಬ್ರಾಂಡ್ ವಿಡ್ತ್ ಕನೆಕ್ಷನ್ಸ್ ಕೊಡಬೇಕಂದ್ರೆ ನಮ್ಮ ಲೋಕಲ್ ಎಂಟರ್ಪ್ರೈನರ್ಸ್ ಬೇಕು. ನಾವು ಔಟ್ಸೋರ್ಸಿಂಗ್ ಮಾಡಲ್ ತರ ಅದು ಅಂದ್ರೆ ಲೋಕಲ್ ಅಲ್ಲಿ ಇರೋದು ಜನಗಳನ್ನೇ, ಓದಿರೋದು ಹುಡುಗರು ಆಗಲಿ, ಡಿಪ್ಲೊಮಾ ಹುಡುಗರಾಗಲಿ, ಎಂಟರ್ಪ್ರೈನರ್ಸ್, ಹೊಸ ಹೊಸ ಎಂಟರ್ಪ್ರೈನರ್ಸ್ ಅನ್ನು ಎನ್ಕರೇಜ್ ಮಾಡಲಿಕ್ಕೆ ಈ ಭಾರತೀಯ ಉದ್ಯಮ ಪ್ರೋಗ್ರಾಮ್ ಅಂತ ಒಂದು ಶುರು ಮಾಡಿದ್ರು. ಅದೇನಂದ್ರೆ ಅವ್ರಿಗೆ ಫ್ರಾಂಚೈಸಿಪ್ ಅವ್ರಿಗೆ ಕೊಡ್ತೀವಿ ನಾವು. ಅವರೇ ಹೋಗಿಬಿಟ್ಟು ಹಳ್ಳಿಗಳಲ್ಲಿ ಪ್ರಮೋಟ್ ಮಾಡಿ ಈ BSNL ಬ್ರಾಡ್ಬ್ಯಾಂಡ್ ಸೇವೆಗಳನ್ನು ಪ್ರಮೋಟ್ ಮಾಡಿ ಅವರು ಸೇಲ್ ಮಾಡ್ತಾರೆ. ಅವ್ರು ಸೇಲ್ ಮಾಡಿದಕ್ಕೆ, ಅವ್ರಿಗೆ ಫ್ರಾಂಚೈಸಿ ಮಾಡಲಲ್ಲಿ ಮಾಡಿದಕ್ಕೆ ಅವ್ರಿಗೆ ಕಮಿಷನ್ ಬರ್ತದೆ. ಆ್ಯಂಡ್ ಈ ಉದ್ಯಮಿ ಈ DBN ಪ್ರಾಜೆಕ್ಟ್ ಇಂದ ಅವ್ರಿಗೆ ಕೆಲವು ಕ್ಯಾಪಿಟಲ್ ರೀಎಂಬರ್ಸ್ಮೆಂಟ್ನು ಬರ್ತದೆ. ಅವ್ರು ಏನೇನು ಖರ್ಚು ಮಾಡ್ತಾರೆ ಅದಕ್ಕೆ ಅದು ರೀಎಂಬರ್ಸ್ಮೆಂಟ್ ಕೊಟ್ಟು ಅವ್ರಿಗೆ ಕಮಿಷನ್ ಕೊಡ್ತಾರೆ. ಮುಖ್ಯ ಉದ್ದೇಶ ಏನಂದ್ರೆ, ಹಳ್ಳಿಗಳಲ್ಲಿ ಊರಲ್ಲಿ ಇರೋ ಜನಗಳಿಗೆ ಹೊಸ ಎಂಟರ್ಪ್ರಿನರ್ಸ್ ಎಲ್ಲ ಎನ್ಕರೇಜ್ ಮಾಡಿ ಈ ನೆಟ್ವರ್ಕ್ನ ಎಕ್ಸ್ಪ್ಯಾಂಡ್ ಮಾಡಬೇಕಂತ ಮುಖ್ಯ ಉದ್ದೇಶ.
0: ನೆಟ್ವರ್ಕ್ ಎಕ್ಸ್ಪ್ಯಾಂಡ್ ಮಾಡೋದ್ರ ಜೊತೆಗೆ ನಮ್ಮ ನಿರುದ್ಯೋಗಿ ಯುವಕರಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡ್ತಾ ಇದ್ದೀರಾ. ಇನ್ನು ಈ 80th ಸ್ವಾತಂತ್ರ್ಯೋತ್ಸವದ ಈ ವಿಶೇಷ ಸಂದರ್ಭದಲ್ಲಿ BSNL ಹಲವು ಹೆಚ್ಚುವರಿ ಡಿಜಿಟಲ್ ಮತ್ತು ಮನೋರಂಜನಾ ಸೇವೆಗಳನ್ನ ಎತ್ತಿ ತೋರಿಸ್ತಾ ಇದೆ. ನಮ್ಮ ಕೇಳುಗರಿಗೆ ಇವುಗಳ ಬಗ್ಗೆ ಇನ್ನಷ್ಟು ವಿವರಣೆ ನೀಡಬಹುದಾ?
1: ಹೌದು ಮೇಡಮ್, 80th ಸ್ವಾತಂತ್ರ್ಯ ದಿನೋತ್ಸವವಾಗಿ ನಮ್ಮ BSNL ಕೆಲವು ಕಾಣಿಕೆಗಳು ನಾವು ತಂದಿದೀವಿ ನಮ್ಮ ಗ್ರಾಹಕರ ಬಗ್ಗೆ. ಮೊದಲಾಗಿ ಏನಾಗಿದೆ ಅಂದ್ರೆ, ಒಂದು FTTH ಪ್ಲಾನ್ ಅಂತ ಒಂದು ತಂದಿದೀವಿ, 111 ಪ್ಲಾನ್ ಅಂತ. ಅದು ಮುಂಚೆ 111 ಅಂತ ಇತ್ತು, ಅದರಲ್ಲಿ ಸ್ವಲ್ಪ ಡಿಸ್ಕೌಂಟ್ ಕೊಟ್ಬಿಟ್ಟು ನಾವು 111 ಪ್ಲಾನ್ ಅಂತ ತಂದಿದೀವಿ. ತುಂಬಾ ಯೂಸ್ ಆಗಿರೋದು ಪ್ಲಾನ್. ನಮ್ಮ ಗ್ರಾಹಕರುಗಳಲ್ಲಿ ಏನಂದ್ರೆ, 200 MBPS ಸ್ಪೀಡ್ ಅಲ್ಲಿ ಕೊಡ್ತೀವಿ ನಾವು, ಸೂಪರ್ ಸ್ಪೀಡ್ ಅಂತ. ಅದು ನಮ್ಮ ನೆಟ್ವರ್ಕ್ ಅಲ್ಲಿ ಅವರು 5000 GB ವರ್ಗ ಡೌನ್ಲೋಡ್ ಮಾಡ್ಕೋಬಹುದು. ಅವರು ಆ ಪ್ಲಾನ್ ಎನ್ರೋಲ್ ಮಾಡ್ಕೊಂಡಿದ್ರೆ 25 OTT ಚಾನಲ್ಗಳು, TV ಚಾನಲ್ಗಳು ಅದರಲ್ಲೇ ಇನ್ಬಿಲ್ಟ್ ಆಗಿದೆ. ಸೊ ಅದರಿಂದ ಇದು ತುಂಬಾ ಯೂಸ್ ಆಗೋದು ಪ್ಲಾನ್. ಈಗ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ, ಅದು ಆಲ್ರೆಡಿ ನಡೀತಾ ಇದೆ. ನಮ್ಮ ಗ್ರಾಹಕರೆಲ್ಲರಿಗೂ ನಾನು ಕೋರೋದು ಏನಂದ್ರೆ, ನೀವು ಬೇರೆ ಬೇರೆ ಪ್ಲಾನ್ ನೋಡಿರ್ಬೋದು, ಈ ಪ್ಲಾನನ್ನು ನೋಡಿ ಹೆಂಗೆ ಚೆನ್ನಾಗತ್ತೋ ನೋಡಿ. ಅದು ಹೈ ಸ್ಪೀಡ್ 200 MBPS ಸ್ಪೀಡ್ ಕೊಡ್ತಾ ಇದೀವಿ. ಅದು ಬಿಟ್ಟು ಇನ್ನೊಂದು ಫ್ರೀ ಸಿಮ್ ಅಂತ, ಒಂದು ಫ್ರೀಡಮ್ ಸಿಮ್ ಅಂತ ಒಂದು ಕೊಡ್ತಾ ಇದೀವಿ ಮೇಡಮ್. ಅದು ಮುಂಚೆ ನಾವು ಒಂದು ಸಿಮ್ ಕೊಡಬೇಕಂದ್ರೆ ಅದಕ್ಕೆ ಒಂದು ಸ್ವಲ್ಪ ಕಾಸ್ಟ್ ಇರ್ತದೆ. ಈಗ ಕಾಸ್ಟ್ ಎಲ್ಲ ತೆಗೆದುಬಿಟ್ಟು ಫ್ರೀ ಸಿಮ್ ಅಂದ್ರೆ 1 rupeeಗೆ ನಾವು ಒಂದು ಸಿಮ್ ಕೊಡ್ತೀವಿ, 1 rupee ಸಿಮ್. 24 ಅದು ವ್ಯಾಲಿಡಿಟಿ ಇರ್ತದೆ, ಒಂದು ಫ್ರೀ ಸಿಮ್. ಅವ್ರು ಕೊಡೋದು ಓನ್ಲಿ 1 rupee ಕೊಟ್ಟರೆ ಸಾಕು ನಮಗೆ. ಅವ್ರು ನಾವು ಸಿಮ್ ಕೊಡ್ತೀವಿ, ಅವ್ರ ಅಪ್ಲಿಕೇಶನ್ ಅದು ಕ್ಯಾಪ್ ಕೊಡಬೇಕು. ಅದು ಮಾಡಿದರೆ ಅವರು 24 ಅವ್ರು ಯೂಸ್ ಮಾಡ್ಕೋಬಹುದು. ಎಷ್ಟಂದ್ರೆ, ಅವರು 1 GB ಪರ್ ಡೇ ಅವರು ಡೈಲಿ ಡೌನ್ಲೋಡ್ ಮಾಡ್ಕೋಬಹುದು. ಹಂಗೇನೆ ಅವರು 100 SMS ಯೂಸ್ ಮಾಡ್ಕೋಬಹುದು. ಅನ್ಲಿಮಿಟೆಡ್ ವಾಯ್ಸ್ ಕಾಲ್ಸ್ ನೀವು ಡೈಲಿ ಮಾರ್ನಿಂಗ್ ಟು ಈವ್ನಿಂಗ್ ಎಷ್ಟು ಡೈಲಿ ನೀವು ಎಷ್ಟು ವಾಯ್ಸ್ ಕಾಲ್ಸ್ ಮಾಡ್ಕೋಬಹುದು. ಅದು ಒಂದು. ಆಮೇಲೆ ಇನ್ನೊಂದಿಂದ ಸ್ಯಾಟಲೈಟ್ ಟೆಲಿಫೋನ್ ಸರ್ವಿಸ್ ಅಂತ ಒಂದು ಹೊಸದು ನಮ್ಮ BSNL ಇಂಟ್ರೊಡ್ಯೂಸ್ ಮಾಡಿದ್ವಿ. ಅದು ಮುಂಚೆ ಒಂದು ಕಾರ್ಪೊರೇಟ್ ಕಂಪನೀಸ್ ಇತ್ತು, ನಾವು ಈಗ ಇಂಡಿವಿಜುವಲ್ ಕಸ್ಟಮರ್ಸ್ಗೂ ಇದೆ. ಅಂದ್ರೆ ರಿಮೋಟ್ ಏರಿಯಾದಲ್ಲಿ ಗ್ರಾಹಕರಿಗೆ ಇಲ್ಲಿ ತುಂಬಾ ಇನ್ಆಕ್ಸೆಸಿಬಲ್ ಏರಿಯಾದಲ್ಲಿ ಇರ್ತಾರಲ್ಲ ಅವ್ರ ಕಂಪನಿಗಳ, ಮಲ್ನಾಡು ಕಾಡ ಅಂತ ಜನಗಳಿಗೆ ಅಂಡ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳು, ಯಾಕಂದ್ರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಏಜೆನ್ಸಿಗಳು ಇರ್ತಾರಲ್ಲ, ಅವ್ರಿಗೆಲ್ಲರಿಗೂ ಇಂತ ಸರ್ವಿಸ್, ಸ್ಯಾಟಲೈಟ್ ಸರ್ವಿಸ್ ಯೂಸ್ ಆಗುತ್ತೆ. ಈಗ ಇಂಡಿವಿಜುವಲ್ ಕಸ್ಟಮರ್ಸ್ ದೋಸ್ ಆರ್ ಅಫೋರ್ಡಬಲ್, ಇಟ್ ಇಸ್ ವೆರಿ ಗುಡ್ ಸರ್ವಿಸ್, ಎಮರ್ಜೆನ್ಸಿಲಿ ಯೂಸ್ ಆಗುತ್ತೆ. ಅಂತ ಸರ್ವಿಸ್ ನಾವು ಲಾಂಚ್ ಮಾಡಿದೀವಿ, ಅದನ್ನು ನಡೀತಾ ಇದೆ. ಆಮೇಲೆ ಇನ್ನೊಂದು PV 2399 ಅಂತ ಒಂದು ಪ್ಲಾನ್.

0: ಇಂಟ್ರೊಡ್ಯೂಸ್ ಮಾಡಿದ್ವಿ. ಡೈಲಿ 2 GB ಥರ ಅವರು ಡೌನ್ಲೋಡ್ ಮಾಡ್ಕೋಬೋದು, 100 SMS ಮಾಡ್ಕೋಬೋದು, ಅನ್ಲಿಮಿಟೆಡ್ ವಾಯ್ಸ್ ಕಾಲ್ಸು, 365 days ವ್ಯಾಲಿಡ್ ಇರ್ತವೆ. 1 ವರ್ಷಕ್ಕೆ ವ್ಯಾಲಿಡಿಟಿ ಕೊಟ್ಟಿದ್ದೀವಿ ನಾವು ಅದಕ್ಕೆ. ಅಂದ ಆಮೇಲೆ ಅನದರ್ ಅಡಿಷನಲ್ 47 days ವ್ಯಾಲಿಡಿಟಿ ಸಿಕ್ಕತ್ತಾ,
1: ಅಂದ್ರೆ 365 ದಿನಗಳ ನಂತರ 47 ದಿನಗಳು ಹೆಚ್ಚುವರಿಯಾಗಿ ಅವರು ಯೂಸ್ ಮಾಡಬಹುದು.
0: ಈ ಪ್ಲಾನ್ ಬಂದ್ಬಿಟ್ಟು ನೆಕ್ಸ್ಟ್ ಮಂತ್ ಅದು ಅಂದ್ರೆ September 12th ವರ್ಕ್ ಇದೆ. ಸೊ ನಮ್ಮ ಗ್ರಾಹಕರಿಗೆ ನಾನು ಕೇಳೋದೇನಂದ್ರೆ ದಯವಿಟ್ಟು ಯುಟಿಲೈಸ್ ಮಾಡ್ಕೊಳ್ಳಿ. ಒಳ್ಳೆ ಪ್ಲಾನ್ಗಳಿದೆ, BSNL ಇಂದ ಹೈ ಸ್ಪೀಡ್ ಪ್ಲಾನ್ಸ್, ಬ್ರಾಡ್ಬ್ಯಾಂಡ್ ಪ್ಲಾನ್ಸ್, ಮೊಬೈಲ್ ಪ್ಲಾನ್ಸ್ ಎಲ್ಲ ಇದೆ. ನಿಮ್ಗೆ ಏನ್ ಬೇಕು ಎಲ್ಲ ಇದೆ. ಈ ಸ್ವಾತಂತ್ರ್ಯ ದಿನ ಸಂದರ್ಭವಾಗಿ ಯುಟಿಲೈಸ್ ಮಾಡ್ಕೋಬೇಕಂತ ಕೇಳ್ತಾ ಇದ್ದೇನೆ.
1: ಕೇಳಿದ್ರಲ್ಲ ಕೇಳಿದರೆ, 1 ರೂಪಾಯಿಗೆ 1 SIM, ಅದು ಫ್ರೀಡಮ್ ಸಿಮ್. ಸೊ ಈ ಆಫರ್ ಹಾಗೇನೆ PV 2399 ಈ ಆಫರ್ ಮುಂದಿನ ತಿಂಗಳು 12ನೇ ತಾರೀಕಿನವರೆಗೆ ಮಾತ್ರ. ಸೊ ಹಾಗಾಗಿ ಇಂಥ ಒಂದು ಕೊಡುಗೆಯನ್ನ ನೀವು ಸದುಪಯೋಗ ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಇನ್ನು BSNL ಸ್ಯಾಟಲೈಟ್ ಫೋನ್ ಸೇವೆಗಳನ್ನ ಸಹ ನೀವು ಪರಿಚಯ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರಿ. ಈ ಸ್ಯಾಟಲೈಟ್ ಸಂಪರ್ಕ ಯಾಕೆ ಮುಖ್ಯ ಅಂತ ಅನ್ಸುತ್ತೆ?
0: ಇನ್ಆಕ್ಸೆಸಿಬಲ್ ಏರಿಯಾಗಳಿರ್ತದೆ, ಅಲ್ಲಿ ಜನಗಳಿರ್ತಾರೆ, ಅವ್ರಿಗೂ ಕಮ್ಯುನಿಕೇಶನ್ ಬೇಕು. ಅದಕ್ಕೇನಂದರೆ ಈಗ ನಾವು ನಾರ್ಮಲ್ ಟೆರಿಸ್ಟೇರಿಯಲ್ ಅಂತ ಹೇಳ್ತೀವಿ, ನಾವು ಲ್ಯಾಂಡ್ ಲೈನ್ ಅಂತ ಕೊಡಬೇಕಂದ್ರೆ ಕಮ್ಯುನಿಕೇಶನ್ ಇರಲ್ಲ. ಅವ್ರಿಗೆ ಇಂಪಾರ್ಟೆಂಟ್ ಕಂಡೀಷನ್ಸಲ್ಲಿ, ಹೆಲ್ತ್ ಇಶ್ಯೂಸ್ ಆಗಲಿ ಆ್ಯಂಡ್ ಕೆಲವು ಇಂಪಾರ್ಟೆಂಟ್ ಸಿಚುವೇಷನ್ಸಲ್ಲಿ ಅವ್ರಿಗೆ ಕಮ್ಯುನಿಕೇಶನ್ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಈ ಸ್ಯಾಟಲೈಟ್ ಕಮ್ಯುನಿಕೇಶನ್ ಏನಾಗುತ್ತಂದರೆ ಮೇಲೆ ಸ್ಯಾಟಲೈಟ್ ಕಡೆಯಿಂದ ಕಮ್ಯುನಿಕೇಟ್ ಆಗೋದ್ರಿಂದ ಅವ್ರಿಗೆ 24 hours ಎಲ್ಲಿದ್ರು ಎಂಥ ಏರಿಯಾದಲ್ಲಿದ್ದರೂ, ಸಪೋಸ್ ಸಮುದ್ರದಲ್ಲಿ ಇರೋದವ್ರಿಗೂ ಆ್ಯಂಡ್ ಕಾಡುಗಳಲ್ಲಿರೋದವ್ರಿಗೂ ಆ್ಯಂಡ್ ಮೇಯ್ನ್ ಆಗಿ ನಮ್ಮ ನ್ಯಾಚುರಲ್ ಡಿಸಾಸ್ಟರ್ ಆಗುವಾಗ ನಮ್ಮ ಡಿಪಾರ್ಟ್ಮೆಂಟ್ಗಳಿದ್ರಲ್ಲ, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳಾಗಲಿ ಆ್ಯಂಡ್ ವಾಲಂಟರಿ ಡಿಪಾರ್ಟ್ಮೆಂಟ್ಸ್ ಆಗಲಿ, ಅವ್ರಿಗೆಲ್ಲರಿಗೂ ಇದು ತುಂಬ ಯೂಸ್ ಆಗುತ್ತೆ. ಅದು ಎಮರ್ಜೆನ್ಸಿ ಕಮ್ಯುನಿಕೇಶನ್ ಮಾಡಲಿಕ್ಕೆ ಆ್ಯಂಡ್ ಟು ಅರೇಂಜ್ ದ ರಿಸೋರ್ಸಸ್ ಅನ್ನು ಇನ್ ಟೈಮ್ ಟು ಸೇವ್ ದ ಪೀಪಲ್.
1: ಸೊ ಹಾಗಾಗಿ ಇದಕ್ಕೆ ಹೆಚ್ಚು ಗಮನವನ್ನು ಹರಿಸ್ತಾ ಇದೆ ಬಿಎಸ್ಎನ್ಎಲ್.
0: ಇದು ಮುಂಚೆ ಏನಂದ್ರೆ ಸ್ವಲ್ಪ ತುಂಬ ಕಾಸ್ಟ್ಲಿ ಆಗಿತ್ತು, ಈಗ BSNL ನಾವು ಮಾಡಿರೋದು ಸರ್ವಿಸ್ ಇಂದ ಈಗ ರೇಟ್ಸ್ ಎಲ್ಲ ತುಂಬ ಕಡಿಮೆ ಆಗಿಬಿಟ್ಟು ವೆರಿ ರೀಸನಬಲ್ ಪ್ರೈಸ್ ಎಲ್ಲ ಬಂದಿದ್ದರಿಂದ ಅದು ಎಲ್ಲರೂ ಈಗ ಪ್ರೈವೇಟ್ ಇಂಡಿವಿಜುವಲ್ ಕಸ್ಟಮರ್ಸ್ ಯೂಸ್ ಮಾಡ್ಕೋಬಹುದು.
1: ಈ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಕರ್ನಾಟಕದ ಜನತೆಗೆ ಯಾವ ಸಂದೇಶವನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಸುಕುಮಾರನ್ ಸರ್?
2: ಮೈ ಮೆಸೇಜ್ ಟು ದ ಪೀಪಲ್ ಆಫ್ ಕರ್ನಾಟಕ ಇಸ್ ದಟ್ BSNL ಇಸ್ ಕಮಿಟೆಡ್ ಟು ಕನೆಕ್ಟಿಂಗ್ ಕರ್ನಾಟಕ ಅಂಡ್ ಕನೆಕ್ಟಿಂಗ್ ಇಂಡಿಯಾ ಥ್ರೂ ಅವರ್ 4G ಭಾರತ್ ನೆಟ್, ಅಮೆಂಡೆಡ್ ಭಾರತ್ ನೆಟ್, FTTH, BSNL ಉದ್ಯಮಿ ಅಂಡ್ ಅದರ್ ಡಿಜಿಟಲ್ ಸರ್ವಿಸಸ್. ವಿ ಆರ್ ವರ್ಕಿಂಗ್ ಟು ಎನ್ಶೂರ್ ದಟ್ ದ ಬೆನಿಫಿಟ್ ಆಫ್ ಕನೆಕ್ಟಿವಿಟಿ ರೀಚ್ ಎವ್ರಿ ಸಿಟಿಸನ್ ಅಂಡ್ ಎವ್ರಿ ವಿಲೇಜ್. ಐ ಇನ್ವೈಟ್ ದ ಪೀಪಲ್ ಆಫ್ ಕರ್ನಾಟಕ ಟು ಪಾರ್ಟಿಸಿಪೇಟ್ ಇನ್ ಅವರ್ ಮೆಗಾ ಸಿಮ್ ಅಂಡ್ FTTH ಮೇಳಾಸ್ ಅಂಡ್ ಎಕ್ಸ್ಪ್ಲೋರ್ BSNL ಸರ್ವಿಸ್ ಅಂಡ್ ಮೇಕ್ ಯೂಸ್ ಆಫ್ ದಿ ಸ್ಪೆಷಲ್ ಇಂಡಿಪೆಂಡೆನ್ಸ್ ಡೇ ಆಫರ್ಸ್. ಟುಗೆದರ್ ವಿ ಕ್ಯಾನ್ ಬಿಲ್ಡ್ ಎ ಡಿಜಿಟಲಿ ಕನೆಕ್ಟೆಡ್ ಕರ್ನಾಟಕ.
1: ಕೇಳಿದ್ರಲ್ಲ ಕೇಳುಗರೆ, BSNL ತನ್ನ ಬಳಕೆದಾರರಿಗೆ ಕೈಗೆಟುಕುವ ದರದಲ್ಲಿ ಅತ್ಯುತ್ತಮ ರೀಚಾರ್ಜ್ ಯೋಜನೆಗಳನ್ನ ನೀಡ್ತಾ ಇದೆ. ಇನ್ನಷ್ಟು ವಿಶೇಷ ಕೊಡುಗೆಗಳಿಂದ ಜನರಿಗೆ ಹತ್ರವಾಗ್ತಾ ಇದೆ BSNL. ಇದರ ಸದುಪಯೋಗ ಪಡಿಸ್ಕೊಳ್ಳಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡಿದಕ್ಕಾಗಿ BSNL ಕರ್ನಾಟಕ ಟೆಲಿಕಾಂ ಸರ್ಕಲ್ನ ಚೀಫ್ ಜನರಲ್ ಮ್ಯಾನೇಜರ್ ಎನ್ಕೆ ಸುಕುಮಾರನ್ ಅವರಿಗೆ ಹಾಗೂ ಪ್ರಿನ್ಸಿಪಲ್ ಜನರಲ್ ಮ್ಯಾನೇಜರ್ ಬಿ ವೆಂಕಟೇಶ್ವರಲು ಅವರಿಗೆ ಧನ್ಯವಾದಗಳು. ನಮಸ್ಕಾರ.
0: ಗ್ರಾಹಕರ ಎಲ್ಲರಿಗೂ ಈ 80ನೇ ವರ್ಷದ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು BSNL ಇಂದ.
2: ಐ ಆಲ್ಸೋ ವಿಶ್ ಆಲ್ ದ ಸಿಟಿಸನ್ ಆಫ್ ಕರ್ನಾಟಕ ಎ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ.
1: ಕೇಳಿದರೆ ನಿಮ್ಮೆಲ್ಲರಿಗೂ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ನಮಸ್ಕಾರ.
3: This Independence Day, celebrate internet freedom. Get the BSNL FTTH Independence Day offer for just 1111 rupees per month.
4: Enjoy 200 Mbps high speed internet, a massive 5000 GB of data and save 88 rupees every month.
3: This Independence Day, connect to freedom with BSNL FTTH.
4: BSNL, connecting India.
3: Terms and conditions apply.
5: 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ BSNL ನೀಡುತ್ತಿರುವ ಸ್ಪೆಷಲ್ ಫ್ರೀಡಂ ಪ್ಲಾನ್ಸ್ ಕುರಿತಾಗಿ ವಿಶೇಷ ಸಂದರ್ಶನ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು BSNL ಕರ್ನಾಟಕ ಟೆಲಿಕಾಂ ವಲಯದ ಚೀಫ್ ಜನರಲ್ ಮ್ಯಾನೇಜರ್ ಎನ್ಕೆ ಸುಕುಮಾರನ್ ಹಾಗೂ ಪ್ರಿನ್ಸಿಪಲ್ ಜನರಲ್ ಮ್ಯಾನೇಜರ್ ಬಿ ವೆಂಕಟೇಶ್ವರಲು ಅವರು. ಸಂದರ್ಶಕರು ನಿರ್ಮಲಾ ಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು BSNL ಕರ್ನಾಟಕ ವಲಯ ಬೆಂಗಳೂರು.
6: ಈ ಸ್ವಾತಂತ್ರ್ಯ ದಿನಕ್ಕೆ ಫ್ರೀಡಂ ಬೇಕಾ? ಕೇವಲ 1 ರೂಪಿ ಕೊಡಿ, ಫ್ರೀಡಂ ಪಡೀರಿ. BSNL 1 ರೂಪಿ ಫ್ರೀಡಂ ಪ್ಲಾನ್, ಸಿಮ್ ಫ್ರೀ, ಪ್ರತಿದಿನ 1 GB ಡೇಟಾ, 24 ದಿನಗಳ ವ್ಯಾಲಿಡಿಟಿ.
7: ಕೇವಲ 1 ರೂಪಾಯಿಗೆ ಇಷ್ಟೆಲ್ಲ?
6: 1 ರೂಪಾಯಿಗೆ BSNL ಫ್ರೀಡಂ ಪ್ಲಾನ್ಗೆ ಕನೆಕ್ಟ್ ಆಗಿ. BSNL, ಕನೆಕ್ಟಿಂಗ್ ಇಂಡಿಯಾ.
8: ಈ ಕೊಡುಗೆ September 12, 2026ರವರೆಗೆ ಮಾತ್ರ. ಷರತ್ತುಗಳು ಅನ್ವಯ.
5: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು.
1: ಆತ್ಮರೆ, ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 8:45:10 ಬನ್ನಿ ಕೇಳೋಣ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಆರಂಭದಲ್ಲಿ ಕೇಳೋಣ ಹಬ್ಬ ಚಿತ್ರದ ಒಂದು ಗೀತೆಯನ್ನು. ಈ ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಹಾಗೂ ಚಿತ್ರಾರವರು.

ಇನ್ನು ಮುಂದೆ ಕೇಳಿ ವರ್ಷ ಚಿತ್ರದ ಒಂದು ಗೀತೆಯನ್ನು. ಈ ಗೀತೆಯನ್ನು ಹಾಡಿದ್ದಾರೆ ಹರಿಹರನ್ ಹಾಗೂ ಶ್ರೇಯಾ ಘೋಷಾಲ್ರವರು.

0: ಆತ್ಮರೇ, ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ತಾವು ಕೇಳಿದ್ರಿ. ಮತ್ತು ಈ ಕಾರ್ಯಕ್ರಮನ ತಾವು ಕೇಳಬೇಕಾದರೆ ಈ ಬೆಳಗ್ಗೆ 9:30ಕ್ಕೆ ಪುನಃ ಕೇಳಬಹುದು ನಮ್ಮ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ. ಆತ್ಮರೇ, ಈಗ ಸಮಯ 9:00, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ರೀ, ನಮ್ಮ ತಾತಂಗೆ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾದ್ಮೇಲೆ ಅವರು ತುಂಬ ಕುಗ್ಗೋಗಿದ್ದಾರೆ. ಈಗ ಅವರಿಗೆ ಕೆಮ್ಮು, ರೇಡಿಯೇಷನ್, ಆಪರೇಷನ್ ಇದೆಲ್ಲ ಸಹಿಸ್ಕೊಳಕ್ ಆಗ್ತಿಲ್ಲ.
2: ಅಯ್ಯೋ, ನೀನು ಚಿಂತೆ ಮಾಡಬೇಡ. ಕ್ಯಾನ್ಸರ್ ರೋಗಿಗಳಿಗೆ ಇಲೆಕ್ಟ್ರೋಪ್ಯಾಥಿ ವನ ಔಷಧ ಉಪಚಾರದಿಂದ ಜೀವದಾನ ಸಿಕ್ಕಾಯಿತೆ. ಕೀಮೋ ಇಲ್ಲ, ರೇಡಿಯೇಷನ್ ಇಲ್ಲ, ಆಪರೇಷನ್ ಕೂಡ ಇಲ್ಲ.
1: ಹೌದಾ, ನಿಜವಾ? ಈ ವಿಷಯ ನಮ್ ತಾತಂಗೆ ಗೊತ್ತಾದ್ರೆ ಬಹಳ ಖುಷಿ ಪಡ್ತಾರೆ.
2: ಹಾಗಾದ್ರೆ ಇವತ್ತೆ ಬನ್ನಿ ಸೋಲಾಪುರದ ಯುವರಾಜ ಇಲೆಕ್ಟ್ರೋಪ್ಯಾಥಿ ಕ್ಯಾನ್ಸರ್ ರಿಸರ್ಚ್ ಸೆಂಟರ್ಗೆ.
1: ಇಂಜಗಿರಿ ಮಠದ ಎದುರು, ಕುಬೇರ್ ಚೇಂಬರ್ಸ್, ಮೊದಲ ಮಹಡಿ, ವಿಜಯಪುರ ರಸ್ತೆ, ಸೋಲಾಪುರ್.
2: ಮೊಬೈಲ್ ನಂಬರ್ 7387242525
1: ಅಥವಾ 9689646218.
3: ಆಕಾಶವಾಣಿ ವಿಜಯಪುರ, ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
4: ಪೇಪರ್ ಓದಕತ್ತೀನಿ. ಕಾರ್ಖಾನೆ ಮಾಲೀಕ ಹಾಗೂ ಕಾರ್ಮಿಕ ಸಿಬ್ಬಂದಿಯಿಂದ ಕಾರ್ಖಾನೆಗೆ ಬೀಗ. ಏನಪ್ಪ ಇದು ಸುದ್ದಿ? ಏನೇನು ವಿಶೇಷತೆಲ್ಲ ಓದಬೇಕನ್ನೋಸಾಗತ್ತಲ್ಲ. ಇದು ಕಾರ್ಖಾನೆ ಮಾಲೀಕ ಮತ್ತು ಕಾರ್ಮಿಕ ವರ್ಗ ವತಿಯಿಂದ ಇಬ್ಬರದ್ದು ಜಗಳ. ಏನಪ್ಪ ಇದು ಸುದ್ದಿ?
5: ಏನಣ್ಣ, ಏನು ಅಷ್ಟು ಟೆನ್ಷನ್ ತೊಗೊಂಡು ಪೇಪರ್ ಓದಾತಿ?
4: ಏನಿಲ್ಲ, ಈ ನ್ಯೂಸ್ ಪೇಪರ್ನ ನೋಡಿದಪ್ಪ. ಕಾರ್ಖಾನೆ ಮಾಲೀಕ ಮತ್ತು ಸಿಬ್ಬಂದಿ ವರ್ಗದವರಿಂದ, ಕಾರ್ಮಿಕ ಸಿಬ್ಬಂದಿ ವರ್ಗದಿಂದ ಇಬ್ಬರದು ಇದರಿಂದ ಕಾರ್ಖಾನೆಗೆ ಬೀಗ ಆಗ್ಯದ ನೋಡು. ಅದೇನು ಎಟ್ರಜಿ
5: ಹೆಚ್ಚು ತಾ ಹೆಚ್ಚು ಅನ್ಕೋತು. ಇವರು ನಾನು ಓದೇನು ಮುಂಜಾನೆ ಊರಿಂದು ಕಾರ್ಖಾನೆ, ದೊಡ್ಡ
4: ಕಾರ್ಖಾನೆ,
5: ಎಷ್ಟೋ ಕಾರ್ಮಿಕರು ದುಡಿತಿದ್ರ.
4: ಇವರು
5: ಬೆಳಿಗ್ಗೆ ಅದಾವ ಕೆಲವೊಂದು ಬೆಳಿಗ್ಗೆ ಅದಾವತ್ತ ಅವ್ರು ಈಡೇರ್ಸದ್ದು ಭಾಳ ವರ್ಷದಿಂದ ಮಾಲಕರಿಗೆ ಹೇಳತ್ತಾರ.
4: ಹೌದಾ?
5: ಅವರು ಅರ್ಥ ಮಾಡ್ಕೊಳತ್ತೆ ಮಾಡು ಮಾಡು, ಮತ್ತು ಲಾಭದಾಗಿದ್ರು ಕಾರ್ಖಾನೆ ಲಾಭದಾಗಿದ್ರು ಅವ್ರು ಬೆಳಿಗ್ಗೆ ಈಡೇರ್ಸಾಗ್ತಾ ಇರಲ್ಲ. ಕೆಲವೊಮ್ಮೆ ಎಷ್ಟೋ ಸಲ ಅವರು ಕಾರ್ಖಾನೆ ಲಾಸ್ ಆಗಿದ್ದಾಗ ಕಾರ್ಮಿಕರು ಏನ್ ಮಾಡ್ಯಾರಣ, ತಮ್ಮ ಅದ ಅರ್ಥ ಮಾಡ್ಕೊಂಡು ಕಡಿಮೆ ಪಗಾರದಾಗೆ ದುಡ್ಡಾರಣ, ಬೋನಸ್ ಗಿನಸ್ ಏನು ಕೊಟ್ಟಿ ತಗೊಂಡಿಲ್ಲ ಬಿಟ್ಕೊಟ್ಟು ಮಾಡ್ಯಾರಣ. ಮತ್ತೆ ಇಷ್ಟು ಮತ್ತೆ ಲಾಭದಾಗ ಬಂದ್ರು ನಮ್ಗೆ ಕೊಟ್ಟಿಲ್ಲ ಅಂತ ಹೇಳಿ ಯಾಕೆ ಕೊಟ್ಟಿಲ್ಲ ನೀವು? ಲಾಭದಾಗ ಬಂದ್ರೆ ಸ್ವಲ್ಪ ಬೋನಸ್ ಕೊಡಬೇಕು, ಕಾರ್ಮಿಕರಿಗೆ ನೋಡ್ಕೋಬೇಕು. ನಾವು ನಮ್ಮಿಂದ ನೀವು ಅದಿರಿ, ಏನು ನಾ ದುಡ್ದಕ್ಕೆ ನಿಮ್ಮ ಫ್ಯಾಕ್ಟ್ರಿ ನಡೆದೈತು. ಅವ್ರಣ ಮಾಲಕರು ಏನಂತಾರಣ, ನಿಮ್ಗೇನು ಕೊಟ್ಟಿಲ್ಲ ಏನು ಹಿಂದೆ, ಎಲ್ಲ ಬೋನಸ್ ಕೊಟ್ಟಿವಿ, ಒಂದೊಂದು ಎರಡೆರಡು ತಿಂಗಳು ಪಗಾರ ಕೊಟ್ಟಿವಿ ಅಡ್ವಾನ್ಸ್ ಆಗಿ, ದೀಪಾವಳಿ ದಸರಾ ಹಬ್ಬಕ್ಕಣ ಕೊಟ್ಟಿವಿ ಅವ್ರು ಅಂತಾರಣ. ಈ ಕೆಲವೊಂದು ಅಡಚಣೆ ಆಗಿ ಅವು ಸ್ವಲ್ಪ ಲೆಕ್ಕಪತ್ರದ ವಿಚಾರ ಐತಿ, ಹಿಂಗೆಲ್ಲ ಮಾಡಿಕೊಡ್ತೀವಿ ಸಮಾಧಾನ ಅಂತ ಹೇಳಿ ಅಂದ್ರೆ ಇವರು ಕೇಳಾಗ್ತಾ ಇರಲಿಲ್ಲ.
4: ಒಬ್ರಿಗೊಬ್ರು
5: ಹೊಂದಾಣಿಕೆ
4: ಮಾಡ್ಕೊಂಡು
5: ಇವ್ರಿಗೆ ನಾ ಹೆಚ್ಚನ್ನೋದು ಮಾಲಕರಣ, ನಮ್ಮಿಂದ ಇವ್ರ ಹತ್ರ ಮಾಲಕರಣ. ನಾವು ಕಂಪ್ನಿ ಇದು ಕಾರ್ಖಾನೆ ಸ್ಟಾರ್ಟ್ ಮಾಡೀವಿ, ನಮ್ಮ ಕೈಗಳು ದುಡಿತಾರೆ ಇವರು, ನಾವು ಕಾರ್ಖಾನೆ ಹಾಕಿದ್ದಕ್ಕೆ ಇವ್ರು ಬದುಕಾಗ್ತಾರಂತ ಕಾರ್ಖಾನೆ ಮಾಲೀಕರು. ಇವ್ರು ಏನಂತಾರೆ, ನಮ್ಮ ಕಾರ್ಮಿಕರು ನಾವು ಕೆಲಸ ಮಾಡಿದಕ್ಕೆ ನೀವು ಬದುಕಾಗ್ತಾರಂತ ಇವರು, ನಾ ಹೆಚ್ಚ ತಾ ಹೆಚ್ಚಿನ ನೋಡೋದು ಹಿಂಗೆ ಸಂಘರ್ಷ ಆಗಿ ಜಗಳ ಆಗಿ ಕಾರ್ಖಾನೆಗೆ ಮುಚ್ಚಾರ.
4: ಇವರು ಏನಾಗಬೇಕು, ಒಬ್ರಿಗೊಬ್ರು ಇಲ್ಲಿ ಹೊಂದಾಣಿಕೆ ಒಂದು ಅವಲಂಬಿತರು ಹೆಂಗೆ ತಿಳ್ಕೊಬೇಕು, ಅವ್ರು ಕಾರ್ಖಾನೆ ಮಾಲೀಕ ತಿಳ್ಕೊಬೇಕು. ಸೆಕ್ಯೂರಿಟಿ ಗಾರ್ಡ್, ಸೆಕ್ಯೂರಿಟಿ ಗಾರ್ಡಿಂದ ಮ್ಯಾಲ ವರ್ಕರ್ಸ್, ವರ್ಕರ್ಸ್ನಿಂದ ಮ್ಯಾನೇಜರ್, ಮ್ಯಾನೇಜರಿಂದ ಸೂಪರ್ವೈಸರ್, ಸೂಪರ್ವೈಸರ್ ಮಾಲಕ. ಸೊ ಇಷ್ಟು ಮಂದಿಗೆಲ್ಲ ಹೊಂದಾಣಿಕೆ ಆಗಲೇಬೇಕು, ಹೊಂದಾಣಿಕೆ ಆದಾಕಾರನೇ ಒಂದು ಸುಗಮವಾಗಿ ಕಾರ್ಖಾನೆ ನಡೀತೈತೆ. ಈಗ ಒಮ್ಮಲೊಮ್ಮಲಿಗೆ ನಾ ಕೊಡಂಗಿಲ್ಲ ಅಂತಂದ್ರೆ ಅವರು
5: ಅವಲಂಬಿತರಾಗಿರ್ತಾರೆ,
4: ಫ್ಯಾಮಿಲಿ ಇರ್ತಾವ. ಅವೆಲ್ಲ ಸ್ವಲ್ಪ ಸೂಕ್ಷ್ಮ ವಿಚಾರ ಮಾಡಿ ನೋಡಿದ್ರೆ ಸ್ವಲ್ಪ ಮಾಲೀಕನು ಸ್ವಲ್ಪ ಇದಾಗಬೇಕಾಗತ್ತೆ, ಅರ್ಥ ಮಾಡ್ಕೋಬೇಕಾಗತ್ತೆ. ಇವ್ರು ಕಾರ್ಮಿಕರು ಇಲ್ಲಪ್ಪ ನಮ್ಮ ಮಾಲಕಿಗೆ ಅಂತಂದು ಮಾಲಕನ ಸಲಹೆ ಆದ್ರೂ ಅವರು ತಮ್ಮ ವೇತನವನ್ನು ಸ್ವಲ್ಪ ಸ್ವಲ್ಪ ಲೇಟ್ ಆದ್ರು
5: ಅವರು ವೇತನ ಕೊಡ್ಲಾದ್ರಣ, ಬೋನಸ್ ಅವು ಕೊಡಾಕ್ತಿಲ್ಲ, ಆ ಕಾರಣಕ್ಕೆ ಸ್ವಲ್ಪ ಏನೋ ಜಗಳ ನಡೆದವ್ರು, 2 ವರ್ಷದಿಂದ ಕೊಟ್ಟಿಲ್ಲ ನಮಗ ಮತ್ ಇವ್ರದ್ದು. ಇವ್ರದ್ದು ಹೆಂಗೈತಣ, ಒಂದು ಇದೇ ಜೀವನ ಅನ್ನೋದಣ, ಎಲ್ಲರೂ ಯಾರು ಸ್ವಾವಲಂಬಿ ಇಲ್ಲ, ವಿಚಾರ ಮಾಡಿದ್ರ ನನ್ನಿಂದೇ ಜಗತ್ತ, ನನ್ನಿಂದ ಇವ್ರೆಲ್ಲ ಬದುಕಾತಾರ ಯಾರು

0: ಸಾಧ್ಯ ಇಲ್ಲ, ಒಬ್ಬ
1: ಸಾಧ್ಯ
0: ಮಾಲಕಕ್ಕೂ ಸಾಧ್ಯ ಇಲ್ಲ, ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಅಲ್ಲ ಅವನಿಗೂ ಸಾಧ್ಯ ಇಲ್ಲ.
1: ಸಾಧ್ಯ ಇಲ್ಲ.
0: ಒಂದು ಕಾರ್ಮಿ ಫ್ಯಾಕ್ಟ್ರಿ ನಡಿಬೇಕಂದ್ರೆ ಒಬ್ಬ ನಾ ಈಗ ಒಬ್ಬ ವ್ಯಕ್ತಿ ಇದು ಕಂಪ್ನಿ ಸ್ಟಾರ್ಟ್ ಮಾಡ್ದಂದ್ರೆ ಅವನ ಕೈ ಕೆಳಗೆ ಸೂಪರ್ವೈಸರ್ ಮ್ಯಾನೇಜರ್ ಬೇಕಣ, ಅವನ ಕೆಳಗೆ ಗುಮಾಸ್ತ್ರ ಬೇಕಣ, ಗುಮಾಸ್ತ್ರ ಕೆಳಗೆ ಜವಾನು ಬೇಕು, ಜವಾನ್ ಕೈ ಕೆಳಗೆ ಸೆಕ್ಯೂರಿಟಿ ಗಾರ್ಡ್ ಬೇಕಣ, ಎಲ್ಲ ಹೊರಗೆ ಇದು ಗೇಟ್ ಎಲ್ಲ ಕಾಯ್ಬೇಕಲ್ಲ ನೋಡ್ಬೇಕು ಯಾರ್ಯಾರು ಬರ್ತಾರೆ. ಇವ್ರಿಗೆಲ್ಲ ಉದ್ಯೋಗ ಮಾಲ ಕೊಟ್ಟಣ, ಅವನಿಂದ ಇವ್ರ ಹೊಟ್ಟೆ ನಡೆಯತೈತಿ, ಇವ್ರದಿಂದ ಅವನ ಹೊಟ್ಟೆ ನಡೆಯತ್ತೆ, ಇವರೆಲ್ಲ ಇಷ್ಟಕ್ಕೆಲ್ಲ ಕೆಲಸ ಮಾಡ್ತಾರಂತ ಬಾಸ್ ಬದುಕ್ತಿರ್ತಾನ.

0: ಸಬ್ ಹೋಯ್ತಾರ ರಾಣಿ, ಎಲ್ಲರೂ ರಾಣಿಯಾಗಿ ರಾಜಾಗಿ ಮ್ಯಾಲ ಕೂತ್ರ, ಈಗ ಪ್ರಧಾನಮಂತ್ರಿಯಾಗಿ ಎಲ್ಲರೂ ಪ್ರಧಾನ ಮ್ಯಾಲ ಕೂತ್ರ ಅದು ಅದು ಮಿನಿಸ್ಟರ್ ಕೆಲಸ ಮಾಡೋರು ಏನು, ಉಳಿದ ಮುಖ್ಯಮಂತ್ರಿ ಆಗೋರು ಯಾರು, ಇವು ವಿದೇಶಾಂಗ ಮಂತ್ರಿ ಆಗೋರು ಯಾರು, ರಾಷ್ಟ್ರಪತಿ ಆಗೋರು ಯಾರು, ಒಂದೊಂದು ಕೆಲಸಗಳದ ಎಲ್ಲರಿಗೂ ಮ್ಯಾಲ ಇರ್ದು ಒಬ್ಬನೇ ಕೊಡ್ಬೇಕು, ಅದು ಕೆಳಗೆ ಬೇರೆ ಬೇರೆ ಕೆಲಸಗಳು ಮಾಡಕ್ಕೆ ದೇವ್ರ ಅವ್ರವ್ರ ಬುದ್ಧಿ ಕೊಟ್ಟು ಒಂದೊಂದು ಅದೃಷ್ಟ ಇದು ಕೊಟ್ಟು ಕೆಲಸ ಇದು ಮಾಡ್ತಾನೆ, ಜೀವನ ಸರಾಗವಾಗಿ ಸಾಗಬೇಕು, ಪ್ರಪಂಚ ನಡಿಬೇಕು. ಹಿಂಗಾಗಿ ಇದೊಂದು ಯೋಚನೆ ಮಾಡಿದ್ರಣ ಯಾರಿಗೂ ಅಹಂ ಅನ್ನೋದು ಬರಂಗಿಲ್ಲ. ನಾವು ದೇವ್ರ ನನ್ನ ಪಾಲಿಗೆ ಇದು ಕೊಟ್ಟನು, ನಾ ಪ್ರಧಾನಮಂತ್ರಿ ಆಗಿನೂ, ನಾ ಜವಾನ್ ಆಗಿನೂ, ನಾ ಏನೋ ಒಂದು ಕಾರ್ಮಿಕ ಆಗಿನೋ, ಇದ್ರಾಗ ನನಗೂ ಒಂದು ಭಾಗ ಐತಿ, ಆ ಕೆಲಸ ಮಾಡಕ್ಕೆ ಕೊಟ್ಟನ. ಎಲ್ಲರೂ ಹೀರೋ ಆಗಿ ಬರೋಣ ಪಿಕ್ಚರ್ದಾಗ, ಒಬ್ಬನೇ ಹೀರೋ ಆಗಬೇಕು, ಉಳಿದಿದ್ದಕ್ಕೆ ಸೈಡ್ ಕ್ಯಾರೆಕ್ಟರ್ಸ್ ಇರ್ತಲ್ಲ, ನಾ ಹೀರೋ ಆದ ನಾನೇ ಶ್ರೇಷ್ಠ ಇರ್ತಲ್ಲಣ, ಸೈಡ್ ಕ್ಯಾರೆಕ್ಟರ್ಸ್ ಇದ್ದಿಂದ ಅವ್ರು
1: ಅವುಗಳನ್ನು ಅವರು
0: ಹಿಂಗಾಗಿ ಒಬ್ರು ಒಬ್ರು ಬೇಕಣ.
1: ಇದು ಬಸವೇಶ್ವರ ಹೇಳ್ದಂಗೆ ಕಾಯಕವೇ ಕೈಲಾಸ ಅನ್ನೋದು, ನಾವು ಅದನ್ನೊಂದು ಅಳವಡಿಸ್ಕೊಂಡು ಕೆಲಸ ಮಾಡಿದ್ರೆ ಯಾವುದಾದ್ರೂ ಸುಗಮವಾಗಿ
0: ಇರ್ತೈತಲ್ಲ. ಹಾಗೆ
1: 12ನೇ ಶತಮಾನದಾಗ ಹೇಳಾರು ಕಾಯಕವೇ ಕೈಲಾಸ,
0: ಯಾವುದು ಮೇಲ್ ತಿಳ್ಕೊಬೇಡ್ರಿ, ಕೀಳ ತಿಳ್ಕೊಬೇಡ್ರಿ, ಎಲ್ಲರೂ ಮಾಡಲು ಹೊಟ್ಟೆಗಾಗಿ ಗೀಣು ಬಟ್ಟೆಗಾಗಿ. ಹಿಂಗಾಗಿ ನಮ್ಮ ನಮ್ಮ ಕೆಲಸ ನಮ್ಮ ಪಾಲಿಗೆ ಏನು ಬಂದೈತಿ ಅದೇ ನಮ್ಗೆ ದೇವ್ರು ಕೊಟ್ಟಿದ್ದು ಆಶೀರ್ವಾದ ತಿಳ್ಕೊಂಡು ಶ್ರದ್ಧೆಯಿಂದ ಮಾಡ್ಬೇಕು, ಪ್ರೀತಿಯಿಂದ ಶ್ರದ್ಧೆಯಿಂದ, ಬೇಕು ಬೇಕು ಬೇಡ ಬೇಡು ಇಷ್ಟ ಇಲ್ಲದ ಮಾಡುತ್ತ ಶ್ರದ್ಧೆಯಿಂದ ಮಾಡಿದ್ರೆ ಅದು ಫಲ ತರ್ತೈತ.
1: ಯಾವುದೇ ಕೆಲಸ ಮಾಡೋದು ಇಷ್ಟಪಟ್ಟು ಕೆಲಸ ಮಾಡಿ,
0: ಕೆಲಸ ಕಷ್ಟಪಟ್ಟು ಮಾಡ್ಬೇಕು,
1: ಕಷ್ಟಪಟ್ಟು ಮಾಡ್ಬೇಕು,
0: ಇಷ್ಟಪಟ್ಟು
1: ಮಾಡ್ರೆ,
0: ಇಷ್ಟಪಟ್ಟು ಮಾಡಿದ್ರೆ ತಾನೇ ಅದು ಫಲ ದೇವ್ರು
1: ಕೊಟ್ಟೆ ಕೊಡ್ತಾನ.
0: ಹಾಗಾಗಿ ಇವ್ರು ಅರ್ಥ ಮಾಡ್ಕೋಬೇಕು ಅಷ್ಟೇ.
1: ಹೌದು ಹೌದು,
0: ಅಲ್ಲಿ ಚಲೋ ಅಲ್ಲಿ ಎತ್ತಣ ಆದಷ್ಟು ಬೆಲ್ಲಿ ಜಲ್ದಿ ಅದು
1: ಕಾರ್ಖಾನೆ
0: ಚಾಲೋ ಆಗಿ ಎಲ್ಲಾರ್ದು
1: ಕಾರ್ಖಾನೆ ಚಾಲೋ ಅಲ್ಲಿ ನಾವು ಅಷ್ಟೇ ಆಸೆ ಮಾಡೋದು.
0: ಆಯ್ತಣ್ಣ,
1: ಬಾಬಾ ಹೋಗುಮ್ಮ,
0: ನಾಳೆ ಬಂದೆ.
2: ಇದುವರೆಗೆ ಕಾರ್ಯಕ್ರಮ ಚಚ್ಚಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
0: ಕಾರ್ಯಕ್ರಮ ಪ್ರಸ್ತುತಿ ಬಿ ಆನಂದ್ ಹಾಗೂ ಶ್ರೀಶೈಲ್ ಚಿಂತಾಮಣಿ.
2: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
3: ಆತ್ಮರೆ, ಇದು ಆಕಾಶವಾಣಿ ವಿಜಯಪುರ. ಬನ್ನಿ ಕೇಳೋಣ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಒಂದು ಭಕ್ತಿ ಗೀತೆಯನ್ನು ಕೇಳೋಣ. ಈ ಗೀತೆಯನ್ನು ಹಾಡಿದ್ದಾರೆ ಗೋವಿಂದ ರಾಮಚಂದ್ರ ಕರವಾರ್ ಅವರು.

ಆತ್ಮರೇ, ಈಗ ಕೇಳಿ ತತ್ವಪದಗಳನ್ನು ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ. ಈಗ ಈ ಗೀತೆಯನ್ನು ಹಾಡಿದ್ದಾರೆ ಕಸ್ತೂರಿ ಶಂಕರ್ ಅವರು.

0: ಆತ್ಮರೇ, ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 9:30. ಬನ್ನಿ ಕೇಳೋಣ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಆರಂಭದಲ್ಲಿ ಕೇಳೋಣ ಗೌರಮ್ಮ ಚಿತ್ರದ ಒಂದು ಗೀತೆಯನ್ನು.
1: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ

0: ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಆಕಾಶಕ್ಕೆ ಚಪ್ಪರಾಕಿ
4: ಈ ಗೀತೆಯನ್ನು ಹಾಡಿದ್ದಾರೆ ಹರಿಹರನ್ರವರು.

ಆತ್ಮರೇ, ಇನ್ನು ಮುಂದೆ ಕೇಳಿ ಮುಸ್ಸಂಜೆ ಮಾತು ಚಿತ್ರದ ಒಂದು ಗೀತೆಯನ್ನು. ಈ ಗೀತೆಯನ್ನು ಹಾಡಿದ್ದಾರೆ ಶ್ರೇಯಾ ಘೋಷಾಲ್ ಹಾಗೂ ಸೋನು ನಿಗಮ್ರವರು.

ಆತ್ಮರೆ ಇಲ್ಲಿಗೆ ನಮ್ಮ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇನ್ನು ಮುಂದೆ ಕೇಳಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಸರಿಯಾಗಿ 10 ಗಂಟೆಗೆ ಸಹ ಪ್ರಸಾರದಲ್ಲಿ ಸಂಜೆ 5 ಗಂಟೆಯವರೆಗೆ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು.
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

0: ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.
1: ಶಿಕ್ಷಣದ ಪ್ರಾಥಮಿಕ ಹಂತದಿಂದಲೇ ಮಕ್ಕಳು ದೇಶಪ್ರೇಮ ಮತ್ತು ಸಹಬಾಳ್ವೆಯ ಮಹತ್ವವನ್ನು ಅರಿತರೆ ರಾಷ್ಟ್ರೀಯ ಸಮಗ್ರತೆ ಕನಸಿನ ಮಾತು ಆಗಲಾರದು.

0: ನಮ್ಮ ಭಾರತ ಖಂಡವು ಅಸಂಖ್ಯಾತ ವೀರಪುರುಷರು, ಋಷಿಪುಂಗವರು ಮತ್ತು ದಾರ್ಶನಿಕರ ಕಾಣ್ಕೆ, ಹೋರಾಟ ಮತ್ತು ತ್ಯಾಗದ ಫಲ.
1: ಭಾರತ ಮಾತೆಯೇ ನಿನ್ನ ಅಡಿಗಿದೆ ಕೋಟಿ ದೀಪದ ಆರತಿ.
0: ನಮ್ಮ ಹಿರಿಯರು ಬೆವರು ಸುರಿಸಿ ಕಟ್ಟಿದ ಈ ಭಾರತ ಖಂಡವನ್ನು ನಮ್ಮೊಳಗಿನ ಲೋಪ ಮತ್ತು ಒಗ್ಗಟ್ಟಿನ ಕೊರತೆಯಿಂದಾಗಿ ಕಳೆದುಕೊಳ್ಳದಿರೋಣ. ಬದುಕಿನ ಪ್ರತಿ ಕ್ಷಣವೂ ಜಾಗೃತರಾಗಿರೋಣ. ದೇಶದ ಸರ್ವಾಂಗೀಣ ಹಿತರಕ್ಷಣೆ ಪ್ರತಿಯೊಬ್ಬನ ಹೊಣೆ.

0: ಭಾರತ ಅಪೂರ್ವವಾದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವ ದೇಶ. ಒಂದು ನಾಡು ತನ್ನ ಇತಿಹಾಸವನ್ನು ಮರೆಯುವುದೆಂದರೆ ನಾಡಿನ ಭವ್ಯ ಸಿರಿವಂತಿಕೆಯನ್ನು ಅದು ಕಳೆದುಕೊಂಡಿತು ಎಂದೇ ಅರ್ಥ.
1: ದೇಶ ಕ್ಯಾ ಹೈ ತೀರ್ಥ ಕಾ ಈ ಸ್ಥಾನ ಹೈ ಮೇರಾ ಯೇ ದೇಶ ಮೇರಿ ಜಾನ್ ಹೈ.
2: ನಮ್ಮ ಪರಂಪರೆಯ ಭವ್ಯತೆಯನ್ನು ತಿಳಿಯುವುದು ಪ್ರಾಚೀನರ ರುಚಿ ಅಭಿರುಚಿ ಪ್ರತಿಭೆ ಪರಿಶ್ರಮ ಕಾಣಿಕೆ ಮತ್ತು ಕಾಣಿಕೆಯನ್ನು ಮುಂದಿನ ಪೀಳಿಗೆಗೆ ಜೋಪಾನವಾಗಿ ಕೈದಾಟಿಸುವುದು ಪ್ರತಿ ಪ್ರಜೆಯ ಜವಾಬ್ದಾರಿ.
0: ಸಾಹಿತ್ಯ ಲಲಿತ ಕಲೆ ಶಿಲಾಶಾಸನಗಳು ತಾಡವೋಲೆ ವಾಸ್ತುಶಿಲ್ಪ ಪ್ರಾಚೀನ ವಿಗ್ರಹಗಳು ನಾಣ್ಯಗಳು ಮತ್ತು ಸ್ಮಾರಕಗಳ ರಕ್ಷಣೆ ಪ್ರತಿಯೊಬ್ಬನ ಹೊಣೆ.

ಗಾನಗಂಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಎಂದು ಮರೆಯಲಾಗದಂತಹ ಇತಿಹಾಸದಲ್ಲಿ ಅದರಲ್ಲೂ ಕೂಡ ಮರೆಯಲಾಗದಂತಹ ದಿನ ಆಗಸ್ಟ್ 14, ವಿಭಜನೆಯ ನೋವನ್ನು ಕಂಡಂತಹ ಭಾರತದ ಬದುಕಿನ ನೋವಿನ ಕಥೆಯನ್ನು ನಾವು ಕೇಳ್ತೀವಿ.

ಇದ್ದೀವಿ. ಈ ನೋವಿನ ಕಥೆಗಳನ್ನು ನೆನಪಿಸ್ಕೊಳ್ಳೋದು ಅಂತಂದರೆ ನಮ್ಮ ಇತಿಹಾಸದ ನೋವನ್ನು ಗೌರವಿಸಬಹುದು ಅನ್ನುವಂತಹ ಇನ್ನೊಂದು ಅರ್ಥ. ನಾವಿಂದು ಈ ನೋವನ್ನು ನೆನೆಸ್ಕೊಳ್ಳುವಂಥದ್ದು ದ್ವೇಷ ಬೆಳೆಸ್ಕೊಳ್ಳೋದಕ್ಕಲ್ಲ, ಯಾರನ್ನು ತಪ್ಪಿತಸ್ಥರನ್ನಾಗಿ ಮಾಡೋದಕ್ಕೂ ಅಲ್ಲ, ಯಾವುದೇ ಸಮುದಾಯದ ವಿರುದ್ಧ ದ್ವೇಷ ಮೂಡಿಸೋದಕ್ಕೂ ಅಲ್ಲ. ಆದರೆ ಮತ್ತೆ ಮತ್ತೆ ಇಂತಹ ನೋವು ಯಾರಿಗೂ ಬರಬಾರದು ಅನ್ನುವಂತಹ ಪಾಠ ಕಲಿಯುವಂಥದ್ದು ಇದೆಯಲ್ಲ, ಅದು ಮುಖ್ಯವಾದದ್ದು. ಬನ್ನಿ ಒಂದು ಗೀತೆಯನ್ನು ಕೇಳ್ಕೊಂಡು ಬರೋಣ. ರೌಡಿ ರಾಜ್ಯ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ.

ಬರಬಾರದು ಅನ್ನುವಂತಹ ಪಾಠ ಕಲಿಯುವಂಥದ್ದಿದೆಯಲ್ಲ, ಅದು ಮುಖ್ಯವಾದದ್ದು. ಬನ್ನಿ ಒಂದು ಗೀತೆಯನ್ನು ಕೇಳ್ಕೊಂಡು ಬರೋಣ. ರೌಡಿ ರಾಜ್ಯ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ. ಚಿ ಉದಯಶಂಕರ್ ಅವರ ಗೀತೆಗೆ ಸತ್ಯಂ ಅವರ ಸಂಗೀತವಿದೆ.

ಅತ್ಯಂತ ಮುಖ್ಯವಾದ ಒಂದು ಸಂದೇಶ ಕೂಡ ಇವತ್ತಿನ ದಿನ ನಾವು ನೆನಪು ಮಾಡಿಕೊಳ್ಬೇಕು. ಇತಿಹಾಸವನ್ನು ನೆನಪು ಮಾಡಿಕೊಳ್ಬೇಕು, ಆದರೆ ಇತಿಹಾಸದ ನೋವನ್ನು ಭವಿಷ್ಯದ ದ್ವೇಷವನ್ನಾಗಿ ಮಾಡಬಾರ್ದು, ಅದನ್ನು ಭವಿಷ್ಯದ ಶಾಂತಿಯ ಬೀಜವನ್ನಾಗಿ ಮಾಡಬೇಕು. ಇತಿಹಾಸ ನಮಗೆ ಪಾಠವನ್ನು ಕಲಿಸುತ್ತೆ. ಆ ಕಲಿತುಕೊಂಡಂತಹ ಪಾಠದಲ್ಲಿ ಇರ್ತಕ್ಕಂತಹ ಒಂದು ಸಾರಾಂಶವನ್ನು, ಸಂದೇಶವನ್ನು ನಾವು ಕರಗತ ಮಾಡಿಕೊಂಡಾಗ ನಿಜವಾಗಲೂ ಇಂದಿನ ಆ ನೋವನ್ನು ನೆನಪು ಮಾಡಿಕೊಳ್ಳುತ್ತಾ ಇರುವಂತಹ ಈ ದಿನಕ್ಕೆ ಒಂದು ಹೊಸ ಅರ್ಥ ಸಿಗುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಭೂಪತಿ ರಂಗ ಚಿತ್ರದ ಗೀತೆ ಪಿ ಸುಶೀಲ ಅವರ ಧ್ವನಿಯಲ್ಲಿ ಮೂಡಿಬಂದಿದೆ. ಗೀತಾಪ್ರಿಯ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಸಂಗೀತವನ್ನು ನೀಡಿದ್ದಾರೆ.

ಸ್ವಾತಂತ್ರ್ಯ ಅಂದರೆ ಏನು? ಕೇವಲ ಧ್ವಜ ಹಾರಿಸೋದಷ್ಟೇನಾ? ಖಂಡಿತ ಅಲ್ಲ. ಸ್ವಾತಂತ್ರ್ಯ ಅಂದರೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಗೌರವಿಸುವಂಥದ್ದು, ಒಬ್ಬರ ಭಾಷೆಯನ್ನು ಮತ್ತೊಬ್ಬರು ಗೌರವಿಸೋದು, ಒಬ್ಬರ ಸಂಸ್ಕೃತಿಯನ್ನು ಮತ್ತೊಬ್ಬರು ಅರ್ಥ ಮಾಡಿಕೊಳ್ಳೋದು, ಭಿನ್ನತೆಯ ನಡುವೆ ಒಗ್ಗಟ್ಟಿನಿಂದ ಬದುಕೋದು. ನಮ್ಮ ಭಾರತ ಅನೇಕ ಭಾಷೆಗಳ ದೇಶ, ಅನೇಕ ಸಂಸ್ಕೃತಿಗಳ ದೇಶ, ಅನೇಕ ಆಚರಣೆಗಳ ದೇಶ. ಆದರೂ ಕೂಡ ನಾವೆಲ್ಲರೂ ಭಾರತೀಯರು. ನಮ್ಮ ವೈವಿಧ್ಯತೆಯೇ ನಮ್ಮ ಶಕ್ತಿ, ನಮ್ಮ ಒಗ್ಗಟ್ಟೆ ನಮ್ಮ ದೊಡ್ಡ ಸಂಪತ್ತು. ಬನ್ನಿ ಕೇಳೋಣ ಈ ಗೀತೆಯನ್ನು. ಮೇಯರ್ ಮುತ್ತಣ್ಣ ಚಿತ್ರಕ್ಕಿಂದು ಪಿ ಬಿ ಶ್ರೀನಿವಾಸ್ ಅವರು ಸಂಗಡಿಗರೊಂದಿಗೆ ಹಾಡಿದ್ದಾರೆ. ಜಿ ಜಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಸಂಗೀತವನ್ನು ನೀಡಿದ್ದಾರೆ.

ಈ ಆಗಸ್ಟ್ 14 ನಮಗೆ ಒಂದು ಪ್ರಶ್ನೆ ಕೇಳುತ್ತೆ. ನಾವು ಇತಿಹಾಸದಿಂದ ಏನು ಕಲ್ತಿದ್ದೀವಿ? ಮತ್ತೆ ಮನುಷ್ಯನನ್ನು ಮನುಷ್ಯನಿಂದ ದೂರ ಮಾಡುವ ಗೋಡೆಗಳನ್ನು ಕಟ್ಟಬೇಕೆ ಅಥವಾ ಮನಸ್ಸುಗಳನ್ನು ಜೋಡಿಸುವಂತಹ ಸೇತುವೆಗಳನ್ನು ಕಟ್ಟಬೇಕೆ? ನಮ್ಮ ಉತ್ತರ ನಮ್ಮ ಕೈಯಲ್ಲೇ ಇದೆ. ನಾವು ಯಾವ ಭಾರತವನ್ನು ಮುಂದಿನ ಪೀಳಿಗೆಗೆ ಕೊಡಬೇಕು? ಭಯದ ಭಾರತವೇ ಅಥವಾ ದ್ವೇಷದ ಭಾರತವೇ ಅಥವಾ ಪ್ರೀತಿ, ಶಾಂತಿ, ಸಹಬಾಳ್ವೆ ಮತ್ತು ಮಾನವೀಯತೆಯ ಭಾರತವನ್ನೇ? ನಮ್ಮ ಉತ್ತರ ಒಂದೇ ಆಗಿರಲಿ. ನಾವು ನಮ್ಮ ಮಕ್ಕಳಿಗೆ ಗಡಿಗಳ ಕಥೆಗಳಿಗಿಂತ ಮಾನವೀಯತೆಯ ಕಥೆಯನ್ನು ಹೇಳೋಣ. ಧರ್ಮದ ಹೆಸರಿನಲ್ಲಿ ದೂರ ಆಗೋದಕ್ಕಿಂತ ಮನುಷ್ಯತ್ವದ ಹೆಸರಿನಲ್ಲಿ ಹತ್ತಿರ ಆಗೋಣ. ಭಿನ್ನತೆಯ ಭಯಕ್ಕೆ ನಾವು ಹೆದರುತ್ತೆ, ಆ ಭಿನ್ನತೆಯಲ್ಲಿ ಇರ್ತಕ್ಕಂತಹ ಏಕತೆಯನ್ನು ನಾವು ಗೌರವಿಸೋಣ. ಯಾಕೆಂದರೆ ಮನೆ ಕಳ್ಕೊಂಡವನಿಗೆ ಮೊದಲು ಬೇಕಾಗೋದು ಮತ್ತೊಂದು ಮನೆ, ಹಸಿದವನಿಗೆ ಮೊದಲು ಬೇಕಾಗೋದು ಆಹಾರ, ಭಯಗೊಂಡವನಿಗೆ ಮೊದಲು ಬೇಕಾಗಿರುವಂಥದ್ದು ಭರವಸೆ, ನೋವಿನಲ್ಲಿ ಇರುವವರಿಗೆ ಮೊದಲು ಬೇಕಾಗಿರುವಂಥದ್ದು ಮಾನವೀಯತೆ. ಬಹದ್ದೂರು ಗಂಡು ಚಿತ್ರದ ಗೀತೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಮೂಡಿಬಂದಿದೆ. ಚಿಯುದೇಶಂಕರ್ ಈ ಗೀತೆಯನ್ನು ಬರೆದಿದ್ದಾರೆ. ಎಂ ರಂಗರಾವ್ ಸಂಗೀತವನ್ನು ನೀಡಿದ್ದಾರೆ.

ಈ ವಿಭಜನೆಯ ನೋವನ್ನು ನೆನಪಿಸಿಕೊಳ್ಳುವಂತಹ ದಿನ ಆಗಸ್ಟ್ 14. ಆದರೆ ಅದೇ ಸಮಯದಲ್ಲಿ ಒಂದು ಸಂಕಲ್ಪ ಮಾಡೋಣ, ನಮ್ಮಿಂದ ಯಾರ ಮನಸ್ಸಿಗೂ ವಿಭಜನೆಯ ಭಾವ ಬರದೇ ಇರಲಿ, ನಮ್ಮ ಮಾತಿಂದ ದ್ವೇಷ ಹುಟ್ಟದೇ ಇರಲಿ, ನಮ್ಮ ನಡೆ ನುಡಿ ಮತ್ತೊಬ್ಬರಿಗೆ ನೋವಾಗದಿರಲಿ, ನಮ್ಮ ದೇಶದ ವೈವಿಧ್ಯತೆಯನ್ನು ನಾವು ಗೌರವಿಸೋದನ್ನು ನಾವು ಗೌರವಿಸೋಣ, ಗೌರವಿಸೋದಕ್ಕೆ ನಾವು ಪ್ರೇರಿತರಾಗೋಣ, ಶಾಂತಿ ಸಹಬಾಳ್ವೆ ಭಾರತವನ್ನು ಕಟ್ಟೋಣ. ಇದರಿಂದ ನಾಳೆ ತ್ರಿವರ್ಣ ಧ್ವಜ ಆಕಾಶದಲ್ಲಿ ಹಾರಾಡಬೇಕಾದ್ರೆ ಒಮ್ಮೆ ಆ ಧ್ವಜವನ್ನು ನೋಡ್ತಾ 1947 ಆ ದಿನಗಳನ್ನು ನೆನಪಿಸ್ಕೊಳ್ಳೋಣ. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರನ್ನು ನೆನಪಿಸ್ಕೊಂಡು ವಿಭಜನೆಯ ನೋವನ್ನು ಅನುಭವಿಸಿದವರಿಗೂ ಕೂಡ ಅವರನ್ನು ಕೂಡ ನೆನಪು ಮಾಡಿಕೊಂಡು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ಇನ್ನಷ್ಟು ಸುಂದರವಾದ ಭಾರತವನ್ನು ನೀಡುವಂತಹ ಜವಾಬ್ದಾರಿ ನಮ್ಮದಾಗಲಿ ಅನ್ನುವಂತಹ ಸಂಕಲ್ಪ ಮಾಡೋಣ ಅಲ್ವಾ. ಹಸಿರು ತೋರಣ ಚಿತ್ರದ ಗೀತೆ, ಎಸ್ ಜಾನಕಿ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಆರ್ ಎನ್ ಜೆ ಗೋಪಾಲ್ ವಿರಚಿತ ಗೀತೆಗೆ ಉಪೇಂದ್ರ ಕುಮಾರ್ ಸಂಗೀತವನ್ನು ನೀಡಿದ್ದಾರೆ.

ಇನ್ನಷ್ಟು ಮತ್ತಷ್ಟು ಸುಂದರವಾದ ಭಾರತವನ್ನು ನೀಡುವಂತಹ ಜವಾಬ್ದಾರಿ ನಮ್ಮದು ಅನ್ನುವಂಥದ್ದು ಸದಾ ನೆನಪಿನಲ್ಲಿಟ್ಕೊಳ್ಬೇಕು. ಈ ಮಣ್ಣಿನಲ್ಲಿ ಯಾರೂ ಪರರಲ್ಲ. ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಸ್ಥಾನ ಇದೆ. ನಮ್ಮ ಹೃದಯದಲ್ಲಿ ಪ್ರೀತಿ ಇದ್ದರೆ ಗಡಿಗಳು ನಮ್ಮನ್ನು ಬೇರ್ಪಾಡು ಮಾಡೋದಕ್ಕೆ ಸಾಧ್ಯ ಇರಲ್ಲ. ಆಗಸ್ಟ್ 14 ಸಂಜೆ ನೋವಿನಿಂದ ತುಂಬಿದ ಇತಿಹಾಸವನ್ನು ನೆನಪು ಮಾಡಿಕೊಳ್ತಾ ನಾಳೆ ಸ್ವಾತಂತ್ರ್ಯದ ಸೂರ್ಯೋದಯವನ್ನು ಒಂದು ಆಸೆಯಿಂದ ಎದುರು ನೋಡೋಣ. ವಿಭಜನೆಯ ಕಣ್ಣೀರಿನಿಂದ ಒಗಟ್ಟಿನ ನಗುವಿನತ್ತ ಸಾಗೋಣ. ದ್ವೇಷದಿಂದ ಮಾನವೀಯತೆಯತ್ತ ಸಾಗೋಣ. ಭಯದಿಂದ ಭರವಸೆಯತ್ತ ಸಾಗೋಣ. ಇದೇ ಆಗಲಿ ಆಗಸ್ಟ್ 14 ಈ ಸಂದೇಶ. ಇತಿಹಾಸವನ್ನು ಮರೆಯೋದು ಬೇಡ, ಆದರೆ ಇತಿಹಾಸದ ನೋವನ್ನು ಮರೆಯೋದು ಬೇಡ, ಆದರೆ ಈ ನೋವು ದ್ವೇಷವಾಗಿ ಹೊತ್ತುಕೊಂಡು ಉರಿಯೋದು ಬೇಡ. ಇದೇ ನಮ್ಮ ಜೀವನ, ಇದೇ ನಮ್ಮ ಸಂಕಲ್ಪ, ಇದೇ ನಮ್ಮ ಭಾರತ, ಇದೇ ಇಂದಿನ ಶಾಂತಿ ಪಾಠ. ತಾಯಿ ಕರುಳು ಚಿತ್ರದ ಈ ಗೀತೆಯೊಂದಿಗೆ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೀವಿ. ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಈ ಗೀತೆಯ ರಚನಾಕಾರರು ಜಿ ವಿ ಅಯ್ಯರ್, ಜಿ ಕೆ ವೆಂಕಟೇಶ್ ಸಂಗೀತವನ್ನು ನೀಡಿದ್ದಾರೆ.

ಇದು ಇಂದಿನ ಗಾನಗಂಗೆ ಕಾರ್ಯಕ್ರಮ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮವಾಗಿತ್ತು. ಇದು ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುನ್ಹಿರೇಪಲ್. ಹಳೆಯ ಹಿಂದಿ ಚಿತ್ರಗೀತೆಗಳ ಪ್ರಸಾರ. ನಯಾದೌರ್ ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮದ ಆರಂಭ. ಮೊಹಮ್ಮದ್ ರಫಿ, ಆಶಾ ಭೋಸ್ಲೆ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಸಾಹಿರ್ ಅವರ ಸಾಹಿತ್ಯಕ್ಕೆ ಓಪಿ ನಯ್ಯರ್ ಸಂಗೀತವನ್ನು ನೀಡಿದ್ದಾರೆ.

ಗಂಗಾ ಜಮುನಾ ಚಿತ್ರದ ಗೀತೆ ಹೇಮಂತ್ ಕುಮಾರ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಮೂಡಿಬಂದಿದೆ. ನೌಶಾದ್ ಅವರ ಸಾಹಿತ್ಯಕ್ಕೆ ಶಕೀಲ್ ಬದಾಯೂನಿ ಸಂಗೀತವನ್ನು ನೀಡಿದ್ದಾರೆ.

ಉಪಕಾರ್ ಚಿತ್ರದ ಗೀತೆ ಮಹೇಂದ್ರ ಕಪೂರ್ ಹಾಡಿದ್ದಾರೆ. ಗುಲ್ಶನ್ ಬಾವ್ರಾ ಅವರ ಸಾಹಿತ್ಯಕ್ಕೆ ಕಲ್ಯಾಣ್ಜಿ ಆನಂದ್ಜಿ ಸಂಗೀತವನ್ನು ನೀಡಿದ್ದಾರೆ.

ಸತ್ಯಂ ಶಿವಂ ಸುಂದರಂ ಇಂದ ಆಯ್ದ ಗೀತೆ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಮೂಡಿಬಂದಿದೆ. ಈ ಗೀತೆಯನ್ನು ಬರೆದಿದ್ದಾರೆ ಪಿ ಟಿ ನರೇಂದ್ರ ಶರ್ಮಾ. ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಸಂಗೀತ ಇದರಲ್ಲಿದೆ.

ಜಿಸ್ ದೇಶ್ ಮೇ ಗಂಗಾ ಬೆಹ್ತಿ ಹೇ ಚಿತ್ರದಿಂದ ಆಯ್ದ ಗೀತೆ ಮುಕೇಶ್ ಅವರ ಧ್ವನಿಯಲ್ಲಿ ಮೂಡಿಬಂದಿದೆ. ಶೈಲೇಂದ್ರ ಅವರ ಸಾಹಿತ್ಯಕ್ಕೆ ಶಂಕರ್ ಜೈಕಿಶನ್ ಸಂಗೀತವನ್ನು ನೀಡಿದ್ದಾರೆ.

0: ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ಹಳೆಯ ನೆನಪುಗಳನ್ನ ಮೆಲುಕು ಹಾಕುವಂತೆ ಮಾಡುವ ಮಧುರ ಗೀತೆಗಳ ಗುಚ್ಛ ಸವಿನೆನಪು.
1: ಅರ್ಥಪೂರ್ಣ ಸಾಹಿತ್ಯ, ಸುಮಧುರ ರಾಗ ಸಂಯೋಜನೆ, ಜನಪ್ರಿಯ ಗಾಯಕರ ಗಾನ ಸುದಿಯಲ್ಲಿ ಮೂಡಿ ಬರುವ ಗೀತೆಗಳ ಸಂಗಮ ಸವಿನೆನಪು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಗಾನ ಮಾಧುರ್ಯಕ್ಕೆ ನಿಶೆಯಲ್ಲಿ ತಂಪು.
1: ಕನಸಲು ನೀನೆ ಮನಸಲು ನೀನೆ ನನ್ನಾನೆ,
2: ಕನಸಿನ ಲೋಕಕ್ಕೆ ಕರೆದೊಯ್ಯಲು ಮಾಧುರ್ಯದ ಸೊಂಪು.
0: ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಇಂಪು ಗೀತ ಚಂದ್ರಿಕೆಯಲ್ಲಿ.
3: किसी शायर की गजल ड्रीम गर्ल किसी झील का कवल.
2: ಪ್ರತಿದಿನ ರಾತ್ರಿ 10:30 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳಲ್ಲಿ.

ಇದು ಇಂದಿನ ಸುನ್ಹೆರೇಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು. ಇದೀಗ

ಉಪಾಸನೆಯ ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮದ ಆರಂಭ. ಹಾಡಿದ್ದಾರೆ ಎಸ್ ಜಾನಕಿ, ವಿಜಯ ನಾರಸಿಂಹ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಸಂಗೀತವನ್ನು ನೀಡಿದ್ದಾರೆ.

0: ಎಲ್ಲರ ಮನೆ ಮನಗಳಲ್ಲಿ ಹೆಮ್ಮೆಯಿಂದ ಹಾರಲಿ ತ್ರಿವರ್ಣ ಧ್ವಜ.
1: ಈ ಆಗಸ್ಟ್ 15ರಂದು ಪ್ರತಿ ಮನೆಯ ಮೇಲೂ ರಾಷ್ಟ್ರಧ್ವಜ ರಾರಾಜಿಸಲಿ.
0: ದೇಶದ ವೈಭವದ ಹಿರಿಮೆ ನಮ್ಮದಾಗಲಿ.
2: ನಮ್ಮ ರಾಷ್ಟ್ರ ಧ್ವಜ, ನಮ್ಮ ಹೆಮ್ಮೆ.
3: ಕಪ್ಪು ಬಿಳುಪು ಚಿತ್ರಕ್ಕಾಗಿ ಪಿಬಿ ಶ್ರೀನಿವಾಸ್ ಅವರು ಹಾಡಿರುವ ಗೀತೆ, ಆರ್ ಎನ್ ಜೈಗೋಪಾಲ್ ಅವರ ಗೀತ ರಚನೆ, ಆರ್ ರತ್ನ ಅವರ ಸಂಗೀತ ನಿರ್ದೇಶನ.

ಅನಿರೀಕ್ಷಿತ ಚಿತ್ರದ ಗೀತೆ ಪಿ ಬಿ ಶ್ರೀನಿವಾಸ್ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ. ಬಿ ನಾಗೇಶ್ ಬಾಬಾ ಅವರ ಗೀತರಚನೆಗೆ ವಿಜಯ ಭಾಸ್ಕರ್ ಅವರು ಸಂಗೀತವನ್ನು ನೀಡಿದ್ದಾರೆ.

ಕಂಕಣವನು ತೊಟ್ಟಿ ಹನು ಮೃತ್ಯುಂಜಯನಿವನು ಓ ದೇವಿ ಭಾರತಿ ಬೆಳಗು ಅವನಿಗಾರತಿ ನಾಡಶೂರ ದಳಪತಿ

ನಮ್ಮ ದೇಶ ರಕ್ಷಣೆಗೆ ದಕ್ಷ ನಿವನು ವೀರ ಕನ್ನಡದ ಪರಶುರಾಮ ನಿರುಪಮಾನ ಶೂರ ವಿಜಯ ವಿದ್ಯಾರಣ್ಯ ಹೊನ್ನ ಮಳೆಯ ಕರೆದರು ಅವರ ನಾಡಿನಿವನು ನಮಗೆ ಕೀರ್ತಿ ತರುವನು ಓ ದೇವಿ ಭಾರತಿ ಬೆಳಗು ಅವನಿಗಾರತಿ ನಾಡ ಶೂರ ಬಳ

ಅಕ್ಕರೆ ರತ್ನಧಾರೆ ಹರಿವುದು ಅವಳು ಸನ್ನೆ ಗೈದರೆ ವಜ್ರ ಪಚ್ಚೆ ಸುರಿವುದು ಓ ದೇವಿ ಭಾರತಿ ಬೆಳಗು ಅವನಿಗಾರತಿ ನಾದ ಶೂರ

ನಮ್ಮ ದಾರಿ ಚಿತ್ರದ ಗೀತೆ ಹಾಡಿದ್ದಾರೆ ಪೀಠಾಪುರಂ ನಾಗೇಶ್ವರ ರಾವ್ ಪಾಲಾಕ್ಷಿ ಹಾಗೂ ಸಂಗಡಿಗರು. ಸಿ ವಿ ಶಿವಶಂಕರ್ ಅವರ ಗೀತರಚನೆ, ಆರ್ ರತ್ನ ಅವರ ಸಂಗೀತ ನಿರ್ದೇಶನ.

ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳಬೇಕು. ಎಲ್ಲಿದೆ

ಪಂಥ, ಭಾಷೆ, ದೇಶ, ಅಂತಸ್ತು ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಆ ಮೂಲಕ ವಿಶ್ವಶಾಂತಿ ನಮ್ಮ ಧ್ಯೇಯವಾಗಬೇಕು.

0: ಬಾಳಬೇಕು.
1: ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ. ಅಪ್ಪ ಅಮ್ಮ ಮಕ್ಕಳು ಅಜ್ಜ ಅಜ್ಜಿ ಬಂಧು ಬಾಂಧವರು ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದಾಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು. ಮೊದಲು ಮನೆಯೊಳಗೆ ನೆಮ್ಮದಿ ನೆಲೆಸಲಿ, ಅದು ವಿಶ್ವಶಾಂತಿಗೆ ನಾಂದಿಯಾಗಲಿ.

ಸಮಯ ಆಗಿದೆ 11:23. ನೀವು ಕೇಳ್ತಾ ಇದ್ದೀರಾ ಸವಿ ನೆನಪು. ಇನ್ನು ಮುಂದೆ ಕೇಳಿ ಪರೋಪಕಾರಿ ಚಿತ್ರಕ್ಕಾಗಿ ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವ ಗೀತೆ, ಆರ್ ಎನ್ ಜೈಗೋಪಾಲ್ ಅವರ ಗೀತ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ.

0: ವಿಶ್ವ ಜಾತೆ ಭರತ ಮಾತೆಯ ಉತ್ಸವದ ದಿನ ಭಾರತಾಂಬೆಯ ಮಕ್ಕಳಾದ ನಮಗೆ ಸಂಭ್ರಮದ ಕ್ಷಣ. ತ್ಯಾಗ ಬಲಿದಾನಗಳ ದ್ಯೋತಕವೇ ಸ್ವಾತಂತ್ರ್ಯೋತ್ಸವ. ಈ ಸಂಭ್ರಮದ ಕ್ಷಣದಲ್ಲಿ ನಮ್ಮೆಲ್ಲರ ಮನೆಗಳ ಮೇಲೂ ಹಾರಾಡಲಿ ತ್ರಿವರ್ಣ ಧ್ವಜ.
1: ಹರ್ ಘರ್ ತಿರಂಗ,
2: ಘರ್ ಘರ್ ತಿರಂಗ.

ಅಳಿಯ ಗೆಳೆಯ ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಗೂ ಸಂಗಡಿಗರು ಹಾಡಿರುವ ಗೀತೆ. ಆರ್ ಎನ್ ಜೈಗೋಪಾಲ್ ಅವರ ಗೀತ ರಚನೆಗೆ ಟಿ ಜಿ ಲಿಂಗಪ್ಪ ಅವರ ಸಂಗೀತ ನಿರ್ದೇಶನವಿದೆ.

ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

0: ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.
1: ಶಿಕ್ಷಣದ ಪ್ರಾಥಮಿಕ ಹಂತದಿಂದಲೇ ಮಕ್ಕಳು ದೇಶಪ್ರೇಮ ಮತ್ತು ಸಹಬಾಳ್ವೆಯ ಮಹತ್ವವನ್ನು ಅರಿತರೆ ರಾಷ್ಟ್ರೀಯ ಸಮಗ್ರತೆ ಕನಸಿನ ಮಾತು ಆಗಲಾರದು.

ನಮ್ಮ ಊರು ಚಿತ್ರಕ್ಕಾಗಿ ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ್ದಂತಹ ಗೀತೆಯನ್ನ ಇದುವರೆಗೂ ಕೇಳಿದ್ರಿ. ಸಿ ವಿ ಶಿವಶಂಕರ್ ಅವರ ಗೀತ ರಚನೆಗೆ ಆರ್ ರತ್ನ ಅವರ ಸಂಗೀತ ನಿರ್ದೇಶನವಿತ್ತು.

ಸೊಸೆ ತಂದ ಸೌಭಾಗ್ಯ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರು ಹಾಡಿರುವ ಗೀತೆ ಇದೀಗ

ಅಭಿಮನ್ಯು ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಈ ಗೀತೆಯನ್ನು ರಚಿಸಿ ಸಂಗೀತವನ್ನು ನೀಡಿದ್ದಾರೆ ಹಂಸಲೇಖ.

ಸಾಗರ ದೀಪ ಚಿತ್ರದ ಗೀತೆ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್. ಎಂಎನ್ ವ್ಯಾಸರಾವ್ ಅವರ ಗೀತ ರಚನೆಗೆ ಉಪೇಂದ್ರ ಕುಮಾರ್ ಅವರು ಸಂಗೀತವನ್ನು ನೀಡಿದ್ದಾರೆ.

ಎಸ್ಪಿ ಭಾರ್ಗವಿ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಈ ಗೀತೆಯನ್ನು ರಚಿಸಿ ಸಂಗೀತವನ್ನು ನೀಡಿದ್ದಾರೆ ಹಂಸಲೇಖ.

ಈ ಗೀತೆಯೊಂದಿಗೆ ಸವಿನೆನಪು ಮುಕ್ತಾಯವಾಯಿತು. ಆಕಾಶವಾಣಿ, ಸಮಯ 12 ಗಂಟೆ ಆಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಭಾಲ್ಕೆಯಲ್ಲಿ 15 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿರುವ ಅತ್ಯಾಧುನಿಕ ಕ್ರೀಡಾ ಸಂಕೀರ್ಣದ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಗ್ರಾಮೀಣ ಭಾಗದ ಯುವಕರ ಕ್ರೀಡಾ ಪ್ರತಿಭೆಗೆ ಉತ್ತಮ ವೇದಿಕೆ ಕಲ್ಪಿಸಬೇಕು ಎಂಬುದು ತಮ್ಮ ಆಶಯವಾಗಿದೆ. ಈ ಉದ್ದೇಶದಿಂದ ಕಳೆದ ವರ್ಷ ಶಂಕುಸ್ಥಾಪನೆ ನೆರವೇರಿಸಿದ್ದ ಈ ಯೋಜನೆ ಇಂದು ಸಾಕಾರಗೊಳ್ಳುತ್ತಿರುವುದು ಸಂತಸ ತಂದಿದೆ. ಕಾಮಗಾರಿ ಪೂರ್ಣಗೊಂಡ ಬಳಿಕ ಭಾಲ್ಕಿ ಹಾಗೂ ಸುತ್ತಮುತ್ತಲಿನ ಗ್ರಾಮೀಣ ಭಾಗದ ಯುವಕರಿಗೆ ಉತ್ತಮ ಕ್ರೀಡಾ ಸೌಲಭ್ಯಗಳು ದೊರೆಯಲಿವೆ. ಕ್ರೀಡಾ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡಿ ಯುವಕರ ಭವಿಷ್ಯವನ್ನು ಇನ್ನಷ್ಟು ಬಲಪಡಿಸುವುದು ತಮ್ಮ ಸಂಕಲ್ಪವಾಗಿದೆ ಎಂದಿದ್ದಾರೆ. 80ನೇ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿಯವರ ಕರೆಯಂತೆ ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿರುವ ಹರ್ ಘರ್ ತಿರಂಗ ಅಭಿಯಾನಕ್ಕೆ ಚಿತ್ರದುರ್ಗದಲ್ಲಿ ಸಂಸದ ಗೋವಿಂದ ಎಂ ಕಾರಜೋಳ್ ತಮ್ಮ ನಿವಾಸದಲ್ಲಿ ತ್ರಿವರ್ಣ ಧ್ವಜ ಹಾರಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬ್ರಿಟಿಷರ ವಿರುದ್ದ ಹೋರಾಟ ಮಾಡಿದ ಪರಿಣಾಮ ನಮಗೆ ಸ್ವಾತಂತ್ರ್ಯ ದೊರೆತಿದೆ. ಇಂದು 79 ವರ್ಷಗಳು ಪೂರ್ಣಗೊಂಡು ನಾಳೆ ಆಗಸ್ಟ್ 15ರಂದು 80ನೇ ವರ್ಷಕ್ಕೆ ಹೆಜ್ಜೆ ಇಡುತ್ತಿದ್ದೇವೆ ಎಂದು ಸ್ಮರಿಸಿದರು. ನಮ್ಮ ರಾಷ್ಟ್ರಧ್ವಜವು ಕೋಟ್ಯಾಂತರ ಭಾರತೀಯರ ತ್ಯಾಗ, ಬಲಿದಾನ, ಏಕತೆ ಮತ್ತು ಅಖಂಡತೆಯ ಜೀವಂತ ಸಂಕೇತವಾಗಿದೆ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ದೇಶದ ಪ್ರತಿಯೊಬ್ಬ ನಾಗರಿಕನೂ ಒಂದು ದೇಶ ಒಂದು ಕುಟುಂಬ ಎಂಬ ಭಾವನೆಯಿಂದ ಸ್ವಾತಂತ್ರ್ಯ ಸಂಗ್ರಾಮದ ಫಲವಾಗಿ ದೊರೆತ ಈ ದಿನದಂದು ತಮ್ಮ ಮನೆಗಳ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸಬೇಕು, ಹರ್ ಘರ್ ತಿರಂಗ ಅಭಿಯಾನವನ್ನು ಯಶಸ್ವಿಗೊಳಿಸಿ 80ನೆಯ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ದೇಶದ ಪ್ರತಿಯೊಬ್ಬರೂ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕೆಂದು ಅವರು ಕೋರಿದ್ದಾರೆ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಧರೋಜಿ ಕೆರೆಯ ಧರೋಜಿ ತಳಿ ಮೀನುಗಳಿಗೆ ಕೋಲ್ಕತ್ತಾದಂತಹ ದೂರದ ನಗರಗಳಲ್ಲೂ ಭಾರಿ

0: ಬೇಡಿಕೆಯಿದೆ. ಕುಡುತಿನಿ, ಕುರೆಕೊಪ್ಪ ಹಾಗೂ ತೋರಣಗಲ್ಲ ಭಾಗಗಳಿಂದ ಸಂಸ್ಕರಿಸದ ತ್ಯಾಜ್ಯ ನೀರು ಹಾಗೂ ಘನತ್ಯಾಜ್ಯ ಕೆರೆಗೆ ಸೇರುತ್ತಿರುವುದು ಮಾಲಿನ್ಯಕ್ಕೆ ಕಾರಣ ಎಂದು ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ತಿಳಿಸಿದ್ದಾರೆ. ಕಲುಷಿತ ನೀರು ಪರಿಸರ ಸೂಕ್ಷ್ಮ ಹಾಗೂ ಜೌಗು ನೆಲೆಯ ಕೆರೆ ಸೇರುವ ಮುನ್ನ ಸಂಸ್ಕರಿಸಲು ವಿಸ್ತೃತ ಕ್ರಿಯಾಯೋಜನೆ ತಯಾರಿಸುವಂತೆ ಸಂಬಂಧಿತ ಇಲಾಖೆಗಳ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಸಣ್ಣ ನೀರಾವರಿ ಇಲಾಖೆ ಸುಪರ್ದಿಯ 36 ಕೆರೆಗಳು ಬಳ್ಳಾರಿ ಹಾಗೂ ಸಿರುಗುಪ್ಪ ತಾಲೂಕುಗಳಲ್ಲಿದ್ದು ಕೆರೆಗಳ ಸ್ಥಿತಿ ಚಿಂತಾಜನಕವಾಗಿದೆ, ಪುನರುಜ್ಜೀವಿತಗೊಳಿಸಲು ಯೋಜಿಸಲಾಗುವುದು ಎಂದರು. ಅಂದಾಜು 163 ಕಿಲೋಮೀಟರ್ ಉದ್ದದ ಹುಬ್ಬಳ್ಳಿ ಅಂಕೋಲಾ ಬ್ರಾಡ್ಗೇಜ್ ರೈಲು ಮಾರ್ಗ ಉತ್ತರ ಕರ್ನಾಟಕ ಹಾಗೂ ಕರಾವಳಿಯ ಆರ್ಥಿಕ ಪ್ರಗತಿಗೆ ಮಹತ್ವದ ಕೊಡುಗೆ ನೀಡಲಿದೆ ಎಂದು ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ವಾಣಿಜ್ಯೋದ್ಯಮ ಸಂಸ್ಥೆ ತಿಳಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ಹಾಗೂ ಅಂಕೋಲಾ ತಾಲೂಕಿನ ಒಟ್ಟು 40 ಗ್ರಾಮಗಳಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ನಡೆಯುತ್ತಿದ್ದು ಪ್ರಸ್ತುತ ನೈರುತ್ಯ ರೈಲ್ವೆ ವಲಯ ಯೋಜನೆಯನ್ನು ಪರಿಷ್ಕರಿಸಿ 18,424 ಕೋಟಿ ರೂಪಾಯಿ ಮೌಲ್ಯ ನಿಗದಿಪಡಿಸಿದೆ ಎಂದು ಗೌರವ ಕಾರ್ಯದರ್ಶಿ ಉದಯ್ ರೇವಣಕರ್ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ಪಿಲುಕುಳ ಸಂಸ್ಕೃತಿ ಗ್ರಾಮದ ಗುತ್ತುಮನೆಯಲ್ಲಿ ನಾಡಿದ್ದು 16ನೇ ತಾರೀಕು ಸಾಂಪ್ರದಾಯಿಕ ಆಟಿಕೂಟ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಪಿಲುಕುಳ ಅಭಿವೃದ್ದಿ ಪ್ರಾಧಿಕಾರದ ಆಯುಕ್ತ ಡಾ ಅರುಣ್ ಕುಮಾರ್ ಶೆಟ್ಟಿ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಮಾಹಿತಿ ನೀಡಿದ ಅವರು, ಅಂದು ಬೆಳಗ್ಗೆ 11 ಗಂಟೆಗೆ ಉಡುಪಿ ಜಿಲ್ಲೆ ಸಾಲಿಗ್ರಾಮದ ಪಾರಂಪಳ್ಳಿ ಶ್ರೀಗುರು ಮಾರುತಿ ಹೌಂದೇರಾಯನ ಜನಪದ ನೃತ್ಯ ತಂಡ ಓಲಗವನ್ನು ಪ್ರಸ್ತುತಪಡಿಸಲಿದೆ ಎಂದರು. ಧಾರವಾಡ ಜಿಲ್ಲಾಡಳಿತ 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ ನಾಳೆ ಬೆಳಗ್ಗೆ 9 ಗಂಟೆಗೆ ಆರ್ಎಂಟ್ ರೆಡ್ಡಿ ಕ್ರೀಡಾಂಗಣದಲ್ಲಿ ಆಯೋಜಿಸಲಾದ ಧ್ವಜಾರೋಹಣವನ್ನು ಕಾರ್ಮಿಕ ಖಾತೆ ಸಚಿವ ಸಂತೋಷ್ ಲಾಡ್ ನೆರವೇರಿಸಲಿದ್ದಾರೆ. ನಂತರ ವಿವಿಧ ದಳಗಳಿಂದ ಪಥ ಸಂಚಲನ, ಸಾಧಕರಿಗೆ ಸನ್ಮಾನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘವು 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ ನಾಳೆ ಬೆಳಗ್ಗೆ 11 ಗಂಟೆಗೆ ಸಂಘದ ರಾಹ ದೇಶಪಾಂಡೆ ಸಭಾಭವನದಲ್ಲಿ ಸ್ವಾತಂತ್ರ್ಯ ಮತ್ತು ಭವಿಷ್ಯದ ಭಾರತ ವಿಷಯದ ಕುರಿತು ಉಪನ್ಯಾಸ ಆಯೋಜಿಸಿದೆ. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಚಂದ್ರಕಾಂತ್ ಬೆಲ್ಲತ್ ಅಧ್ಯಕ್ಷತೆ ವಹಿಸಲಿದ್ದು ಉಪಾಧ್ಯಕ್ಷ ಡಾ ಸಂಜೀವ್ ಕುಲಕರ್ಣಿ ಉಪನ್ಯಾಸ ನೀಡುವರು ಎಂದು ಸಂಘದ ಪ್ರಧಾನ ಕಾರ್ಯದರ್ಶಿ ಶಂಕರ್ ಹಲಗತ್ತಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರ ಹಾಗೂ ಧಾರವಾಡ ಜಿಲ್ಲೆ ಹುಬಳಿಯಲ್ಲಿ ಬಿಜೆಪಿ ಯುವ ಮೋರ್ಚಾ ಆಯೋಜಿಸಿದ್ದ ಹರ್ ಘರ್ ತಿರಂಗ ಅಭಿಯಾನದ ಬೈಕ್ ಜಾಥಾದಲ್ಲಿ ನೂರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಬಳ್ಳಾರಿ ಜಿಲ್ಲೆಯಲ್ಲಿ ಭಾರತ್ ಜೋಡೋ ಯುವ ಸಂಘಗಳ ನೋಂದಣಿಗೆ ನೀಲನಕ್ಷೆ ಸಿದ್ದಪಡಿಸಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ತಿಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಗಣೇಶೋತ್ಸವ ವಿಶೇಷತೆಯಿಂದ ಕೂಡಿದ್ದು ಪರಿಸರ ಸ್ನೇಹಿಯಾಗಿ ಸೌಹಾರ್ದದಿಂದ ಆಚರಿಸಲು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಕೋರಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
1: ಆಕಾಶವಾಣಿ ವನಿತಾ ವಿಹಾರ.
2: ಆಕಾಶವಾಣಿ

0: ಗೆಳತಿಯರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ಇಂದಿನ ವನಿತಾ ವಿಹಾರಕ್ಕೆ ಸ್ವಾಗತ. ಗೆಳತಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಭಾಷಣ ಹಾಗೂ ಕೆಲವು ಭಾವಗೀತೆಗಳನ್ನ ಕೇಳೋಣ. ಮೊದಲಿಗೆ ಮಹಿಳಾ ಸಮತಾವಾದಿ ಅಲೆಕ್ಸಾಂಡ್ರಾ ಕೊಲ್ಲಂತಾಯ್ ಅವರ ಕುರಿತು ಮಾತನಾಡುತ್ತಾರೆ ಬರಹಗಾರ್ತಿಯಾದ ಹಾಸನದ ಭಾರತಿ ಹಾದಿಗೆ.
1: ಅಲೆಕ್ಸಾಂಡ್ರಾ ಕೊಲ್ಲಂತಾಯ್ ಪ್ರಸಿದ್ಧ ಸಮತಾವಾದಿ ಮತ್ತು ಮಹಿಳಾವಾದಿ ಬುದ್ಧಿಜೀವಿ ಕಾರ್ಯಕರ್ತೆ. ಈಕೆ ರಷ್ಯಾ ದೇಶದವರು. ಮಹಿಳಾವಾದಿ ತತ್ವಶಾಸ್ತ್ರಕ್ಕೆ ಇವರು ನೀಡಿರುವ ಕೊಡುಗೆ ಇತಿಹಾಸದಲ್ಲಿ ಸ್ಮರಣೀಯವಾಗಿದೆ. ಕ್ರಿಸ್ತಶಕ 1872 ಕ್ರಿಸ್ತಶಕ 1952 ತನಕದ ಕಾಲಘಟ್ಟದಲ್ಲಿ ಜೀವಿಸಿದ್ದ ಅಲೆಕ್ಸಾಂಡ್ರಾ ಕ್ಲಾರಾ ಜೆಟ್ಕಿನ್ ರವರ ಸಮಕಾಲೀನರು. ಸಮತಾವಾದಿ, ಕ್ರಾಂತಿಕಾರಿ ಸಂಪ್ರದಾಯದ ಪ್ರಮುಖ ಮಹಿಳೆ, ಅತ್ಯದ್ಭುತ ಭಾಷಣಗಾರ್ತಿ ಮತ್ತು ಶಕ್ತಿಯುತಳಾದ ಪ್ರಚಾರಕರ್ತೆ ಎಂದು ಮತ್ತೋರ್ವ ಕ್ರಾಂತಿಕಾರಿಯಾಗಿದ್ದ ವಿಐ ಲೆನಿನ್ ಇವರನ್ನು ಬಣ್ಣಿಸಿದ್ದಾರೆ. ಆಗಸ್ಟ್ 1917 ಕೇಂದ್ರ ಸಮಿತಿಯ ಏಕಮಾತ್ರ ಮಹಿಳೆ ಅಲೆಕ್ಸಾಂಡ್ರಾ. ನಂತರ ಸರ್ಕಾರವು ತನ್ನ ಸಾಮಾಜಿಕ ಕಲ್ಯಾಣ ಇಲಾಖೆಯ ಆಯುಕ್ತರನ್ನಾಗಿ ನೇಮಿಸಿತು. ಮುಂದೆ ರಷ್ಯನ್ ಸಾಮಾಜಿಕ ಪ್ರಜಾಸತ್ತಾತ್ಮಕ ಮಹಿಳಾ ಆಂದೋಲನದ ಅತ್ಯುಚ್ಚ ನಾಯಕಿಯಾಗಿ ಸೋವಿಯತ್ ರಷ್ಯಾದ ಕೇಂದ್ರ ಮಹಿಳಾ ಇಲಾಖೆಯ ಮುಖ್ಯಸ್ಥರಾದರು. ಮಹಿಳಾ ಹಕ್ಕುಗಳಿಗಾಗಿ ಹೋರಾಟ ನಡೆಸಬೇಕೆಂದು ಅಲೆಕ್ಸಾಂಡ್ರಾ ಕೊಲ್ಲಂತಾಯ್

ತಾಯಿ ವಾದಿಸಿದರು. ದುಡಿಯುವ ವರ್ಗದ ಮಹಿಳೆಯರ ಸಮಸ್ಯೆಗಳನ್ನು ವಿವರಿಸಿದರು. ಮಹಿಳಾ ಕಾರ್ಮಿಕರನ್ನು ಕುರಿತು ಪ್ರತ್ಯೇಕವಾದ ಮಹಿಳಾ ಪತ್ರಿಕೆಗಳಿದ್ದವು. ಅದೇ ವೇಳೆ ಇತರೆ ಪತ್ರಿಕೆಗಳು ಮಹಿಳೆಯರಿಗೆ ಸಂಬಂಧಿಸಿದಂತೆ ಹೆಚ್ಚುವರಿ ಪುಟಗಳನ್ನು ಹೊಂದಿದ್ದವು. ಈ ಸ್ಥಳಾವಕಾಶವನ್ನು ಮಹಿಳಾ ಸಮಾನತೆ ಕುರಿತ ರಷ್ಯನ್ ಸಮಾತವಾದಿ ಪ್ರಜಾಸತ್ತಾತ್ಮಕ ಪಕ್ಷದ ಬದ್ಧತೆಗಳಿಂದ ಸೃಷ್ಟಿಸಿರಲಿಲ್ಲ. ಬದಲಿಗೆ ಅವುಗಳು ಅಲೆಕ್ಸಾಂಡರ್ ಅಂತಹ ಕ್ರಾಂತಿಕಾರಿ ಮಹಿಳೆಯರು ನಡೆಸಿದ ಹೋರಾಟದ ಫಲವಾಗಿ ಸೃಷ್ಟಿಯಾದವು. ಮಹಿಳೆಯ ಅಧೀನತೆ ಮತ್ತು ಪರಾವಲಂಬಿತನಕ್ಕೆ ಮುಖ್ಯ ಕಾರಣಗಳಿವೆ. ಅಧೀನತೆ ಎಂದರೆ ಒಬ್ಬರು ಇನ್ನೊಬ್ಬರನ್ನು ಅಸಹಾಯಕರನ್ನಾಗಿಸಿ ಕ್ರಮೇಣ ನಿಯಂತ್ರಣ ಮತ್ತು ಮಾಲೀಕತ್ವ ಸಾಧಿಸುವುದು ಎಂದರ್ಥ. ಮಹಿಳೆಗೆ ಆರ್ಥಿಕ ಹಕ್ಕುಗಳನ್ನು ನಿರಾಕರಿಸಿ, ಗೃಹಕೃತ್ಯಗಳಿಗೆ ಆಕೆಯ ಪಾತ್ರವನ್ನು ಸೀಮಿತಗೊಳಿಸಿ, ಧರ್ಮ ಮತ್ತು ಸಾಂಸ್ಕೃತಿಕ ಆಚರಣೆಗಳ ಮೂಲಕ ನಿಯಂತ್ರಣ ಸಾಧಿಸುವುದು, ಇದು ಪುರುಷನು ಮಹಿಳೆಯರನ್ನು ಅಧೀನಗೊಳಿಸುವುದಾಗಿದೆ. ಪುರುಷ ಪ್ರಧಾನ ವ್ಯವಸ್ಥೆಯು ಮಹಿಳೆಯನ್ನು ಸಂಪೂರ್ಣವಾಗಿ ಅಧೀನಗೊಳಿಸಿಕೊಂಡು ಆಕೆಯನ್ನು ಪುರುಷಾವಲಂಬಿಯನ್ನಾಗಿಸುತ್ತದೆ ಎಂಬುದನ್ನು ಮನಗಂಡ ಅಲೆಕ್ಸಾಂಡ್ರಾ ಈ ವಿಷಯಗಳನ್ನು ಕುರಿತು ಮಹಿಳೆಯರಲ್ಲಿ ಜಾಗೃತಿ ಮೂಡಿಸಲು ತಂಡವನ್ನು ರಚನೆ ಮಾಡಿದಳು. ಅಂದಹಾಗೆ ನಿರಾಕರಣೆಗಳು ತಾರತಮ್ಯಗಳ ಮುಂದುವರಿದ ಶೋಷಕ ಸಾಧನೆಗಳು ಅಥವಾ ಆಚರಣೆಗಳಾಗಿದ್ದವು. ನಿರಾಕರಣೆಗಳು

ಪುರುಷನು ಮಹಿಳೆಯರನ್ನು ಅಧೀನಗೊಳಿಸುವುದಾಗಿದೆ. ಪುರುಷ ಪ್ರಧಾನ ವ್ಯವಸ್ಥೆಯು ಮಹಿಳೆಯನ್ನು ಸಂಪೂರ್ಣವಾಗಿ ಅಧೀನಗೊಳಿಸಿಕೊಂಡು ಆಕೆಯನ್ನು ಪುರುಷಾವಲಂಬಿಯನ್ನಾಗಿಸುತ್ತದೆ ಎಂಬುದನ್ನು ಮನಗಂಡ ಅಲೆಕ್ಸಾಂಡ್ರ ಈ ವಿಷಯಗಳನ್ನು ಕುರಿತು ಮಹಿಳೆಯರಲ್ಲಿ ಜಾಗೃತಿ ಮೂಡಿಸಲು ತಂಡವನ್ನು ರಚನೆ ಮಾಡಿದಳು. ಅಂದಹಾಗೆ ನಿರಾಕರಣೆಗಳು ತಾರತಮ್ಯಗಳ ಮುಂದುವರಿದ ಶೋಷಕ ಸಾಧನೆಗಳು ಅಥವಾ ಆಚರಣೆಗಳಾಗಿದ್ದವು. ನಿರಾಕರಣೆಗಳು ಅಂತಿಮವಾಗಿ ಮಾನವ ಹಕ್ಕುಗಳ ನಿರಾಕರಣೆ ಅಥವಾ ರದ್ದತಿಯಾಗಿರುತ್ತದೆ. ನಿರ್ದಿಷ್ಟ ಬಗೆಯ ಸವಲತ್ತುಗಳೇ ಸಂಪನ್ಮೂಲಗಳನ್ನು ಕೊಡದಿರುವುದು ಮತ್ತು ಕಸಿದುಕೊಳ್ಳುವುದು ಎರಡೂ ಕೂಡ ನಿರಾಕರಣೆಗಳಲ್ಲಿ ಪರ್ಯಾವಸಾನಗೊಳ್ಳುತ್ತವೆ. ಪರಂಪರಾಗತವಾಗಿ ಮಹಿಳೆಗೆ ಎಲ್ಲಾ ಬಗೆಯ ಮಾನವ ಹಕ್ಕುಗಳನ್ನು ನಿರಾಕರಿಸಲಾಗಿದೆ ಅಥವಾ ಮಹಿಳೆಯರ ಮಾನವ ಹಕ್ಕುಗಳನ್ನು ಗಣನೀಯವಾಗಿ ಪುರುಷ ಸಮಾಜವು ತುಂಡರಿಸಿದೆ. ನಿರಾಕರಣೆಗಳು ಲಿಂಗ ಶೋಷಣೆಯನ್ನು ಮುಂದುವರಿಸುತ್ತವೆ. ಮಹಿಳೆ ಮೇಲಿನ ಬಡತನದ ಗರಿಷ್ಠ ಭಾರವನ್ನು ಬಡತನದ ಮಹಿಳಾಕರಣವೆಂದು ಕರೆಯಲಾಗುತ್ತದೆ. ಈ ಪದವನ್ನು ಪ್ರೊಫೆಸರ್ ಅಮರ್ತ್ಯ ಕೆಎಸ್ಎನ್ ಮತ್ತು ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಸಂಸ್ಥೆ ಬಳಸುತ್ತಿರುವುದು ಉಂಟು. ಮಾನವಾಭಿವೃದ್ಧಿಯ ಲಿಂಗ ಆಯಾಮಗಳು ಅಧ್ಯಯನಗಳಲ್ಲಿ ಬಡತನದ ಮಹಿಳಾಕರಣ ಪರಿಭಾವನೆಯನ್ನು ಬಳಸಲಾಗುತ್ತದೆ. ಸಾಮಾನ್ಯವಾಗಿ ಬಡತನದ ಗರಿಷ್ಠ ಮತ್ತು ಸಾಪೇಕ್ಷ ಭಾರವೆರಡೂ ಕೂಡ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಮಹಿಳೆಯ ಮೇಲೆ ಬೀಳುತ್ತದೆ. ಬಡತನದಿಂದಾಗಿ ಏರ್ಪಡುವ ಆಹಾರ ಹಂಚಿಕೆ, ಅಸಮಾನತೆ, ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳ ನಿರಾಕರಣೆ ಎಲ್ಲವೂ ಬಡತನದ ಮಹಿಳಾಕರಣವೇ ಆಗಿದೆ. ಜಾಗತೀಕರಣ ಕ್ರಿಯೆಯು ವಿಕಾಸಶೀಲ ಅಲ್ಪಾದಾಯದ ಕೃಷಿ ಪ್ರಧಾನ ದೇಶಗಳಲ್ಲಿ ಮಹಿಳೆಯನ್ನು ಹೆಚ್ಚೆಚ್ಚು ನಿರುದ್ಯೋಗಿಯನ್ನಾಗಿಸುವ ಅಪಾಯವಿದೆ. ಹೀಗಾಗಿ ಜಾಗತೀಕರಣ ಮತ್ತು ಖಾಸಗೀಕರಣವು ಮಹಿಳಾ ಹಿತಾಸಕ್ತಿಗಳ ಮೇಲೆ ಪ್ರತಿಕೂಲ ಪರಿಣಾಮಗಳನ್ನು ಬೀರುವ ಮೂಲಕ ಬಡತನದ ಮಹಿಳಾಕರಣಕ್ಕೆ ಹೆಚ್ಚೆಚ್ಚು ಕಾರಣವಾಗುವುದೆಂದು ವಾದಿಸಲಾಗುತ್ತಿದೆ. ಬಡತನದ ಮಹಿಳಾಕರಣವು ಮಹಿಳೆಯರಿಗೆ ಆರೋಗ್ಯ ಮತ್ತು ಆಹಾರ ಸುರಕ್ಷೆಯನ್ನು ನಿರಾಕರಿಸುತ್ತದೆ. ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳನ್ನು ಜಾಗತೀಕರಣ ದುಬಾರಿಗೊಳಿಸುವ ಮೂಲಕ ಅವುಗಳಿಗೆ ಸಾಮಾನ್ಯ ವರ್ಗಗಳ ಮಹಿಳೆಯರ ಪ್ರವೇಶವನ್ನು ನಿರಾಕರಿಸುತ್ತದೆ. ಕೃಷಿಯ ಯಾಂತ್ರೀಕರಣದಿಂದ ಬಡ ದೇಶಗಳ ಮಹಿಳೆಯರು ಕೃಷಿ ಉದ್ಯೋಗಗಳನ್ನು ಕಳೆದುಕೊಂಡು ಬಡವರಾಗುತ್ತಾರೆ. ಹೊಸ ಹೊಸ ತಂತ್ರಜ್ಞಾನ ಯಾಂತ್ರೀಕರಣ ಮಹಿಳಾ ಕಾರ್ಮಿಕರ ಹಿತಾಸಕ್ತಿಗಳ ವಿರುದ್ಧವೇ ಕಾರ್ಯಾಚರಿಸುತ್ತದೆ. ಹೀಗೆ ಬಡತನದ ಮಹಿಳಾಕರಣ ಅನೇಕ ಕಡೆಗಳಲ್ಲಿ ಏರ್ಪಡುತ್ತದೆ. ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ವ್ಯವಸ್ಥೆಯಿಂದ ಮಹಿಳೆಯನ್ನು ದೂರವಿರಿಸುವುದನ್ನು ಮಹಿಳಾ ಪ್ರತ್ಯೇಕಿಸುವಿಕೆ ಎನ್ನಲಾಗಿದೆ. ಮಹಿಳೆಯನ್ನು ಗೃಹ ಕೃತ್ಯಗಳಿಗೆ ಮೀಸಲಾಗಿರಿಸುವುದೆಂದರೆ ಅವರನ್ನು ಸಾಮಾಜಿಕ ಕ್ರಿಯೆಯ ಮುಖ್ಯವಾಹಿನಿಯಿಂದ ಬೇರ್ಪಡಿಸುವುದು ಎಂದರ್ಥ. ಅರ್ಥ ಸೀರೆಯ ಸೆರಗಿನಿಂದ ಮುಖ ಮುಚ್ಚಿಕೊಳ್ಳುವುದು, ಗಂಡಸರೊಂದಿಗೆ ಸರಿಸಮವಾಗಿ ವ್ಯವಹರಿಸದಿರುವುದು ಎಲ್ಲವೂ ಕೂಡ ಮಹಿಳಾ ಪ್ರತ್ಯೇಕಿಸುವಿಕೆಯ ಆಚರಣೆಗಳೇ ಆಗಿವೆ. ಮಹಿಳಾ ಪ್ರತ್ಯೇಕತೆಯು ಒಂದು ಆಚರಣೆಯಂತೆ ಕುಟುಂಬದೊಳಗೂ ಮತ್ತು ಹೊರಗೂ ತನ್ನ ಹಸ್ತ ಚಾಚಿದೆ. ಈ ಕಾರಣದಿಂದ ಮಹಿಳಾ ವಿರುದ್ಧದ ತಾರತಮ್ಯಗಳು, ಮಹಿಳೆಯ ಅಧೀನತೆ ಮತ್ತು ಪರಾವಲಂಬಿತನ ನಿರಂತರವಾಗಿ ಮುಂದುವರೆದಿದೆ. ಹೆಣ್ಣಿನ ರಕ್ಷಣೆಯ ಕಾರಣ ಮುಂದೆ ಮಾಡಿ ಪ್ರಾಚೀನ ಸಮಾಜಗಳಲ್ಲಿ ರೂಢಿಗೆ ಬಂದ ಮಹಿಳಾ ಪ್ರತ್ಯೇಕಿಸುವಿಕೆ ಪ್ರಸ್ತುತದ ಆಧುನಿಕ ಸಮಾಜಗಳಲ್ಲೂ ಮುಂದುವರೆದಿದೆ. ಮುಂದೆ ಅಂದರೆ ಭವಿಷ್ಯದಲ್ಲಿ ಬರಬಹುದಾದ ಎಲ್ಲ ಸಮಸ್ಯೆಗಳು ಮತ್ತು ವಿದ್ಯಮಾನಗಳನ್ನು ಅಲೆಕ್ಸಾಂಡ್ರ ಅಂದೇ ಗ್ರಹಿಸಿದ್ದಳು. ಮಹಿಳೆ ಸ್ವಾಯತ್ತತೆಯನ್ನು ಕಾಪಾಡಿಕೊಳ್ಳಬೇಕು ಎಂಬುದನ್ನು ಆಕೆ ಅಂದೇ ಕರೆ ಕೊಟ್ಟಳು. ಮಹಿಳೆ ತಾಯಿಯಾಗಿ, ಪತ್ನಿಯಾಗಿ, ಕಾರ್ಮಿಕಳಾಗಿ ಮೂರು ಬಗೆಯ ಭಾರವನ್ನು ಹೊತ್ತಿದ್ದಾಳೆ. ಹೀಗಾಗಿ ಸಮಾಜವಾದಿ ಸಮಾಜದ ನಿರ್ಮಾಣಕ್ಕಾಗಿ ಮಹಿಳೆಯರನ್ನು ಸಂಪರ್ಕಿಸಲು ಸ್ವತಂತ್ರ ಸಂವಹನ ಘಟಕಗಳನ್ನು ಹೊಂದಬೇಕೆಂದು ಅಲೆಕ್ಸಾಂಡ್ರ ಪ್ರತಿಪಾದಿಸಿದಳು. ರೈತರು ಮತ್ತು ಮಹಿಳೆಯರು ಅನುದಿನವೂ ಗಮನಿಸಲ್ಪಡುತ್ತಿದ್ದಾರೆ. ಇವರಿಗೆ ರಕ್ಷಣೆ ಬೇಕು. ಆದ್ದರಿಂದ ಬಹುಸಂಖ್ಯಾತ ಬಡವರು ಮತ್ತು ಅಲ್ಪಾದಾಯದವರ ಬೇಡಿಕೆಗಳ ಜೊತೆಗೆ ಮಹಿಳೆಯರ ಬೇಡಿಕೆಗಳನ್ನು ಸೇರಿಸಿ ಅವುಗಳ ಪೂರೈಕೆಗಾಗಿ ಸರ್ಕಾರದ ಮೇಲೆ ಒತ್ತಡ ಹೇರಬೇಕು ಎಂದು ಅಲೆಕ್ಸಾಂಡ್ರ ಕರೆ ಕೊಟ್ಟಿದ್ದರು. ಅಲೆಕ್ಸಾಂಡ್ರ ಅದ್ಭುತ ಬರಹಗಾರ್ತಿ. ಮಹಿಳಾ ಸಂಘಟನೆ, ಶಿಕ್ಷಣ, ತಾರತಮ್ಯ ಕುರಿತಂತೆ ಲೇಖನಗಳನ್ನು ಬರೆದು ಜಾಗೃತಿಗೊಳಿಸುತ್ತಿದ್ದರು. ಮಹಿಳಾ ಸಭೆಗಳನ್ನು ನಡೆಸಲು, ಕಟ್ಟಡಗಳನ್ನು ನೀಡಲು ಕೆಲವು ಆಡಳಿತಾಧಿಕಾರಿಗಳು ಒಪ್ಪುತ್ತಿರಲಿಲ್ಲ. ಮಹಿಳೆಯರು ನಿರಾಶರಾಗಿ ಹಿಂದಿರುಗುತ್ತಿದ್ದ ಸಂದರ್ಭಗಳನ್ನು ಅಲೆಕ್ಸಾಂಡ್ರ ಕಣ್ಣಿಗೆ ಕಟ್ಟುವಂತೆ ತಮ್ಮ ಲೇಖನಗಳನ್ನು ದಾಖಲಿಸಿದ್ದಾರೆ. ಮಹಿಳೆಯರ ವ್ಯಾಪಕ ಪರಿಚಯಿಸುವಿಕೆಯ ಮುಂದಿನ ಹಂತವೇ 1917 ಫೆಬ್ರವರಿ ಕ್ರಾಂತಿಯೇ ಆಗಿದೆ. ಅವತ್ತಿನ ಕಾಲಕ್ಕೆ ರಷ್ಯಾದಲ್ಲಿ ದುಡಿಯುವ ಮಹಿಳೆಯರ ಸಂಖ್ಯೆಯು ಬಹಳ ಬೇಗನೆ ಹೆಚ್ಚಿತ್ತು. ಬ್ರೆಡ್ ಅಥವಾ ರೊಟ್ಟಿಯ ತೀವ್ರವಾದ ಕೊರತೆಯು ಸಾವಿರಾರು ಮಹಿಳೆಯರನ್ನು ಬೀದಿಗಿಳಿಸಿತ್ತು. ದೊರೆಯ ಸೈನಿಕರ ಕ್ರೌರ್ಯವನ್ನು ರಷ್ಯನ್ ಮಹಿಳೆಯರು ಗಟ್ಟಿಯಾಗಿ ಎದುರಿಸಿದರು. ದುಡಿಯುವ ವರ್ಗದ ಮಹಿಳೆಯರು ಮತ್ತು ಇತರ ಮಹಿಳೆಯರು ಒಂದುಗೂಡಿ ಹೋರಾಟ ನಡೆಸಿದ್ದ ಇತಿಹಾಸ ರಷ್ಯಾ ದೇಶಕ್ಕಿದೆ. ಈ ಹೊತ್ತಿಗಾಗಲೇ ಅಲೆಕ್ಸಾಂಡ್ರ ಮಹಿಳೆಯರಿಗಾಗಿ ಅವರ ಹೋರಾಟದ ಕಾರ್ಯವನ್ನು ಸಮನ್ವಯಗೊಳಿಸಲು ನಿರ್ದೇಶನಾಲಯವನ್ನು ಸ್ಥಾಪಿಸಬೇಕೆಂಬ ಸಲಹೆ ನೀಡಿದಳು. ಮತದಾನದ ಹಕ್ಕಿಗಾಗಿ ಗೊತ್ತುವಳಿಯನ್ನು ಸೂಚಿಸಲಾಯಿತು. ಕಡೆಗೆ ರಷ್ಯಾ ಸೆಪ್ಟೆಂಬರ್ 1919 ವಿವಿಧ ಮಹಿಳಾ ಇಲಾಖೆಗಳನ್ನು ತೆರೆಯಿತು. ಅವುಗಳನ್ನು ಸಮನ್ವಯ ಉದ್ದೇಶಕ್ಕಾಗಿ

0: ಸ್ಥಾಪಿಸಲಾದ ಕೇಂದ್ರೀಯ ಮಹಿಳಾ ಇಲಾಖೆ ವ್ಯಾಪ್ತಿಗೆ ತರಲಾಯಿತು. ಇದು 1918 ಅಖಿಲ ರಷ್ಯಾ ಮಹಿಳಾ ಸಮಾವೇಶದ ಫಲವಾಗಿತ್ತು. ಈ ಸಮಾವೇಶಕ್ಕೆ 1,000 ಹೆಚ್ಚು ಮಹಿಳೆಯರು ಬಂದಿದ್ದರು. ಅವರೆಲ್ಲರ ಒಕ್ಕೋರಲಿನ ಸಹಮತದ ಗೊತ್ತುವಳಿ ಎಂದರೆ ಮಹಿಳೆಯರ ಹೋರಾಟ ಮತ್ತು ಪ್ರಚಾರಕ್ಕಾಗಿ ಒಂದು ವಿಶೇಷ ಆಯೋಗವನ್ನ ನೇಮಿಸಬೇಕು ಎಂಬುದಾಗಿತ್ತು. ಕೇಂದ್ರ ಸಮಿತಿಯ ತೀರ್ಮಾನಗಳನ್ನು ಜಾರಿಗೊಳಿಸಲು ಮಹಿಳಾ ಆಯೋಗವನ್ನು ಆಡಳಿತ ಯಂತ್ರವನ್ನಾಗಿ ಬಳಸಬಹುದೆಂದು ಸ್ಪಷ್ಟಪಡಿಸಲಾಯಿತು. ನಂತರ ಕಮ್ಯುನಿಸ್ಟ್ ಪಕ್ಷದ 8 ಸಮಾವೇಶದಲ್ಲಿ ಮಹಿಳಾ ದುಡಿಮೆ ಕುರಿತು ಚರ್ಚೆ ಗೊತ್ತುವಳಿಯನ್ನು ಅನುಮೋದಿಸಬೇಕೆಂದು ಆಶಿಸಲಾಯಿತು. ಈ ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ಸಮಾಜವಾದಿ ಮಹಿಳಾ ಸಮಾವೇಶ ಮತ್ತು ಅಂತಾರಾಷ್ಟ್ರೀಯ ಮಹಿಳಾ ಸೆಕ್ರೆಟರಿಯನ್ ಸೋವಿಯತ್ ಪಕ್ಷ ಮತ್ತು ಸರ್ಕಾರದ ಮೇಲೆ ಪ್ರಭಾವ ಬೀರಿದವು. ಕೇಂದ್ರೀಯ ಮಹಿಳಾ ಇಲಾಖೆಯನ್ನು ತೆರೆಯಬೇಕೆಂದು ಅಲೆಕ್ಸಾಂಡ್ರಳು ನಿರಂತರವಾಗಿ ಒತ್ತಡ ಹೇರುತ್ತಿದ್ದಳು. ಮಾತ್ರವಲ್ಲ, ಮಹಿಳಾ ಹಿತಾಸಕ್ತಿಗಾಗಿ ಸ್ವತಂತ್ರವಾದ ಸ್ಥಳಾವಕಾಶದ ಅಗತ್ಯವಿತ್ತು. ಮಹಿಳಾ ಇಲಾಖೆಗಳು ಹಿಂದಿನ ಮಹಿಳಾ ಹೋರಾಟಗಳು ತೀವ್ರತೆಯನ್ನು ಹೆಚ್ಚಿಸಿದ್ದಲ್ಲದೆ ಸಂಘಟನಾ ಚಟುವಟಿಕೆಗಳನ್ನು ಕೈಗೊಂಡವು. ಸಭೆಗಳು ಮತ್ತು ಸಮಾವೇಶಗಳು ನಡೆದವು. ಈ ಪೈಕಿ ಮಹತ್ವದೆಂದರೆ ಪ್ರತಿನಿಧಿಗಳ ಸಭೆಗಳಾಗಿದ್ದರೆ ಈ ಸಭೆಯಲ್ಲಿ ರೈತ ಮಹಿಳೆಯರು ಮತ್ತು ಗೃಹಿಣಿಯರು ಪಾಲ್ಗೊಂಡು ತಮ್ಮ ಪ್ರತಿನಿಧಿಗಳನ್ನು ಚುನಾಯಿಸಿದರು. ಈ ಪ್ರತಿನಿಧಿಗಳು ಮುಂದಿನ 7 ಕಾಲ ಸಭೆ ನಡೆಸಿ ಸ್ಥಳೀಯ ಸಮಸ್ಯೆಗಳ ಬಗೆಗೆ ಚರ್ಚಿಸಿ ಪರಿಹಾರ ಕಂಡುಕೊಳ್ಳಲು ಯತ್ನಿಸಿದರು ಮತ್ತು ರಾಜಕೀಯ ಉಪನ್ಯಾಸಗಳಿಗೆ ಸೇರುತ್ತಿದ್ದರು. ಸರ್ಕಾರದ ಓರ್ವ ಸದಸ್ಯಳಾಗಿ, ಜನತೆಯ ಆಯುಕ್ತಳಾಗಿ, ಕೇಂದ್ರೀಯ ಮಹಿಳಾ ಇಲಾಖೆಯ ನಿರ್ದೇಶಕಳಾಗಿ, ಕಮ್ಯುನಿಸ್ಟ್ ಪಕ್ಷದ ಸದಸ್ಯೆಯಾಗಿ ಮತ್ತು ಓರ್ವ ಮಹಿಳಾವಾದಿಯಾಗಿ ಅಲೆಕ್ಸಾಂಡ್ರ 10 ಸಂಘರ್ಷಮಯವಾದ ಸಂದರ್ಭಗಳನ್ನು ಎದುರಿಸಿದಳು. ಈ ಸಮಸ್ಯೆಗಳನ್ನು ಆಕೆ ತಾತ್ವಿಕವಾಗಿ ಮತ್ತು ವಾಸ್ತವಿಕವಾಗಿ ಪರಿಹರಿಸಲು ಪ್ರಯತ್ನಪಟ್ಟಳು. ಸಮಾಜ ಕಲ್ಯಾಣದ ಆಯುಕ್ತಳಾಗಿ ಅಲೆಕ್ಸಾಂಡ್ರ ಮಾತೃತ್ವ ಕುರಿತು ತನ್ನ ತತ್ವವನ್ನು ಆಚರಣೆಗೆ ತರಲು ಪ್ರಯತ್ನಿಸಿದಳು. ಸಮಾಜವೇ ಮಗುವಿನ ಪ್ರಸವದ ಸಂಕಷ್ಟಗಳನ್ನು ಹೊತ್ತುಕೊಳ್ಳಲು ಸಂಸ್ಥೆಗಳ ವಿಸ್ತೃತವಾದ ವ್ಯವಸ್ಥೆಯೊಂದನ್ನು ರೂಪಿಸುವ ಪ್ರಯತ್ನ ನಡೆಯಿತು. ಮಾನವ ಇತಿಹಾಸದಲ್ಲಿ ಮೊತ್ತ ಮೊದಲನೇ ಬಾರಿಗೆ ಬಾಲವಾಡಿಗಳನ್ನು, ಶಿಶು ಸಂಸ್ಕರಣಾ ಕೇಂದ್ರಗಳನ್ನು, ಹಾಲುಣಿಸುವ ಮನೆಗಳನ್ನು, ಅಡುಗೆ ಕೇಂದ್ರಗಳನ್ನು ತೆರೆಯಲಾಯಿತು. ದುಡಿಮೆ ಸ್ಥಳಗಳಲ್ಲಿ ಮಾತೃತ್ವ ಸೌಲಭ್ಯ ಸೃಷ್ಟಿಸುವ ವಿಧಿಗಳನ್ನು ಕಾರ್ಮಿಕ ಕಾನೂನುಗಳಿಗೆ ಸೇರಿಸಲಾಯಿತು. ಗರ್ಭಿಣಿ ಸ್ತ್ರೀಯರಿಗಾಗಿ ಮಾರ್ಗದರ್ಶನ ಸಲಹಾ ಕೇಂದ್ರಗಳನ್ನು ತೆರೆಯಲಾಯಿತು. ಮಾತೃತ್ವವು ಖಾಸಗಿ ವಿಷಯವೇನಲ್ಲ, ಆದರದು ಸಾಮಾಜಿಕ ಜವಾಬ್ದಾರಿ. ಆದ್ದರಿಂದ ಈ ವ್ಯಾಪ್ತಿಯೊಳಗೆ ತಾಯಿಯ ಭಾರವನ್ನು ಕಡಿಮೆಗೊಳಿಸುವುದೇ ಕರ್ತವ್ಯ ಎಂಬ ಕಿವಿಮಾತನ್ನು ಅಲೆಕ್ಸಾಂಡ್ರ ಶತಮಾನಗಳ ಹಿಂದೆಯೇ ತಿಳಿಸಿದ್ದಳು. ಮಹಿಳಾ ಹಕ್ಕುಗಳ ತತ್ವದ ನಿರೂಪಣೆ ಮತ್ತು ರಾಷ್ಟ್ರದ ಹಿತಾಸಕ್ತಿಗಳಿಗೆ ಆಕೆ ಸದಾ ಬದ್ಧತೆಯಿಂದ ವ್ಯವಹರಿಸುತ್ತಿದ್ದಳು. ಮಾತೃತ್ವ ಭಾರಗಳನ್ನು ಕಡಿಮೆಗೊಳಿಸಿ ಮಹಿಳೆಯ ಏಳಿಗೆ ಸಬಲೀಕರಣವನ್ನು ಆಶಿಸುವ ಅಲೆಕ್ಸಾಂಡ್ರಳು ಸ್ವಯಂ ತಾಯಿ ಮತ್ತು ಮಗುವಿನ ಸಂಬಂಧವನ್ನು ಮತ್ತು ಎದೆಹಾಲುಣಿಸುವುದರ ಅಗತ್ಯವನ್ನು ವೈಭವೀಕರಿಸಿದ್ದಳು. ಮಹಿಳೆಯು ಸ್ವಯಂ ತನ್ನ ಮಗುವಿಗಷ್ಟೇ ತಾಯಿಯಾಗುವುದಲ್ಲದೆ ಸಮಾಜದ ಇತರರ ಮಗುವಿಗೂ ಪ್ರೀತಿ ತೋರಿಸಬೇಕು. ಆಕೆ ಎಲ್ಲರಿಗೂ ತಾಯಿಯಾಗಬೇಕು. ಮಹಿಳೆಯರು ಪ್ರಜ್ಞಾಪೂರ್ವಕವಾಗಿರಬೇಕು. ಸ್ವಾರ್ಥವನ್ನು ಮೀರಿ ಬೆಳೆಯುತ್ತಿರಬೇಕು. ಸಮಾಜದ ಎಲ್ಲ ಮಕ್ಕಳನ್ನು ಸಮಭಾವದಿಂದ ಪ್ರೀತಿಸಬೇಕು ಇತ್ಯಾದಿಯಾಗಿ ಅಲೆಕ್ಸಾಂಡ್ರ ಪ್ರತಿಪಾದಿಸಿದಳು. ಮಹಿಳಾ ಶ್ರಮವು ಕುಟುಂಬಕ್ಕಷ್ಟೇ ಲಾಭದಾಯಕವಲ್ಲವೆಂದು ಮತ್ತು ದೇಶದ ಶ್ರೀಮಂತಿಕೆಗಾಗಿ ಕೂಡ ಅದು ಅಗತ್ಯವೆಂದು ಅಲೆಕ್ಸಾಂಡ್ರ ಭಾವಿಸಿದ್ದಳು. ಉತ್ತಮ ಬರಹಗಾರ್ತಿಯಾದ ಇವರು ತಮ್ಮ ಜೀವನ ಪರ್ಯಂತ ಮಹಿಳಾ ಏಳಿಗೆ ಮತ್ತು ಸಮಾನತೆಗಾಗಿ ಹೋರಾಡಿದರು. ಸಾಮಾಜಿಕ ಪ್ರಜಾಪ್ರಭುತ್ವವಾದಿಯಾಗಿ, ಮಹಿಳಾ ಆಂದೋಲನದ ನಾಯಕಿಯಾಗಿ ಕೆಲಸ ಮಾಡಿದರು. 1920 ತನಕ ಬಹಳ ವ್ಯವಸ್ಥಿತವಾಗಿ ಮಹಿಳಾ ಪರವಾಗಿ ಅಲೆಕ್ಸಾಂಡ್ರ ಧ್ವನಿ ಎತ್ತಿದ್ದನ್ನು ಇಂದಿನ ಹೋರಾಟಗಳಿಗೆ ಆಕೆ ಅಂದೇ ಬೌದ್ಧಿಕ ನೆಲೆ ಕಲ್ಪಿಸಿಕೊಟ್ಟಿದ್ದಳೆಂಬುದನ್ನು ಮಹಿಳಾ ಲೋಕ ಮರೆಯಲಾಗದು.
1: ಇದುವರೆಗೆ ಮಹಿಳಾ ಸಮತಾವಾದಿ ಅಲೆಕ್ಸಾಂಡ್ರಾ ಕೊಲ್ಲಂತಾಯ್ ಅವರನ್ನು ಕುರಿತು ಮಾತನಾಡಿದವರು ಬರಹಗಾರ್ತಿ, ಹಾಸನದ ಭಾರತಿ ಹಾದಿಗೆ. ಇದೀಗ ಕೆಲವು ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಜಿಎಸ್ ಶಿವರುದ್ರಪ್ಪರವರ ರಚನೆಯ ಒಂದು ಭಾವಗೀತೆ. ಗೀತೆಗೆ ದನಿಯಾಗಿದ್ದಾರೆ ರತ್ನಮಾಲಾ ಪ್ರಕಾಶ್.

ಇದುವರೆಗೆ ವನಿತಾ ವಿಹಾರ ಪ್ರಸಾರವಾಯಿತು. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ವನಿತಾ ವಿಹಾರ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 12:30 ಇದೀಗ ಕೆಲವು ಪ್ರಕಟಣೆಗಳು.
1: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
2: ಹೇಳಿ.
1: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
2: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸಬೇಕು.
1: ಆದ್ರೆ ಇದನ್ನು ಹೇಗ್ ಮಾಡೋದು?
2: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
1: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
2: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ KYC ಅಪ್ಡೇಟ್ ಮಾಡಿಸಬಹುದು.
1: ಅಷ್ಟೇ?
2: ಅಷ್ಟೇ.
1: ಗೊತ್ತಾಯ್ತು.
2: ನಿಮ್ಮ KYC ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19,00,000+ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10,00,000 ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಆತ್ಮೀಯರೇ, ಆಕಾಶವಾಣಿ ಶ್ರೋತೃಗಳ ಬಹುದಿನಗಳ ಕನಸು ನನಸು ಕರುನಾಡ ಶ್ರೋತೃ ಸಂಘ ಈಗ ನೋಂದಾಯಿತ. ಅಧಿಕೃತ ಉದ್ಘಾಟನೆ ಪ್ರಣಯರಾಜ ಶ್ರೀನಾಥ್ ಅವರಿಂದ ಎಸ್ ಜಾನಕಿ ನುಡಿನಮನವೂ ಇದೆ. ಯಾವಾಗ? August 16 16:00 ಎಲ್ಲಿ? ವೀರಶೈವ ಮಹಾಸಭಾ, ಅರಮನೆ ರಸ್ತೆ, ಬೆಂಗಳೂರು. ಎಲ್ಲರಿಗೂ ಸ್ವಾಗತ, ಬನ್ನಿ ಸಂಭ್ರಮಿಸೋಣ.
5: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 FM ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ನಲ್ಲಿ, 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ

0: ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಭಾರತಾಂಬೆ ನಿನ್ನ ಜನ್ಮದಿನ.
2: ಎಲ್ಲರ ಮನೆ ಮನಗಳಲ್ಲಿ ಹೆಮ್ಮೆಯಿಂದ ಹಾರಲಿ ತ್ರಿವರ್ಣ ಧ್ವಜ.
3: ಈ ಆಗಸ್ಟ್ 15ರಂದು ಪ್ರತಿ ಮನೆಯ ಮೇಲೂ ರಾಷ್ಟ್ರಧ್ವಜ ರಾರಾಜಿಸಲಿ.
2: ದೇಶದ ವೈಭವದ ಹಿರಿಮೆ ನಮ್ಮದಾಗಲಿ. ನಮ್ಮ ರಾಷ್ಟ್ರಧ್ವಜ ನಮ್ಮ ಹೆಮ್ಮೆ.

0: ವಂದೇ ಮಾತರಂ. 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಸಮಯ ಸರಿಯಾಗಿ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ತಪ್ಪಿಸಬಹುದಾದ ಆಕಸ್ಮಿಕ ಅನಾಹುತಗಳು ಕುರಿತು ಚಿತ್ರದುರ್ಗದ ಸರ್ಜಿ ವೇದಾಂತ ಆಸ್ಪತ್ರೆಯ ಮಕ್ಕಳ ತೀವ್ರ ನಿಗಾ ತಜ್ಞರಾದ ಡಾಕ್ಟರ್ ಪಂಕಜ ಏಟಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
2: ಕೆಳಗರೆ ನಮಸ್ಕಾರ. ಇವತ್ತಿನ ಆರೋಗ್ಯ ಸಂಚಿಕೆಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾವಿವತ್ತು ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ತಪ್ಪಿಸಬಹುದಾದ ಆಕಸ್ಮಿಕ ಅನಾಹುತಗಳು ಅನ್ನುವಂಥ ವಿಷಯ ಕುರಿತು ಮಾತಾಡ್ತಾ ಇದೀವಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಮಾಹಿತಿಯನ್ನ ಕೊಡ್ತಾರೆ ಚಿತ್ರದುರ್ಗದ ಸರ್ಜಿ ವೇದಾಂತ ಆಸ್ಪತ್ರೆಯ ಮಕ್ಕಳ ತೀವ್ರ ನಿಗಾ ತಜ್ಞರಾದ ಡಾಕ್ಟರ್ ಪಂಕಜ ಏಟಿ ಅವರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
2: ಓಕೆ, ಸುಮಾರು ಘಟನೆಗಳನ್ನ ನಾವು ನೋಡಿರುವಂತದ್ದು, ಮಕ್ಕಳಲ್ಲಿ ಆಗುವಂತಹ ಅನಾಹುತಗಳು ಏನಾಗುತ್ತೆ ಅಂದ್ರೆ ಕ್ಷಣ ಮಾತ್ರದಲ್ಲಿ ಎಲ್ಲೋ ಒಂದು ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ತಪ್ಪಿಸಬಹುದಾಗಿತ್ತು ಆ ಒಂದು ಅನಾಹುತನ ಅನ್ನುವಂಥದ್ದು.
3: ಮಕ್ಕಳಲ್ಲಿ ಏನಾಗುತ್ತೆ ಅಂತಂದ್ರೆ ಈಚ್ ಏಜ್ ಗ್ರೂಪ್ ಡಿಫ್ರೆಂಟ್ ಆಗುತ್ತೆ. ನಮಗೆ ದೊಡ್ಡವರಾದ್ರೆ ಎಲ್ಲರೂ ಒಂದೇ ತರ ಇರ್ತಾರೆ ನಮಗೆ. ಆದ್ರೆ ನಾವು ಒಪಿಡಿಯಲ್ಲಿ ನೋಡ್ಬೇಕಾದ್ರು ಸಹ ಒಂದ್ ಮಗುಗೆ ನಾವು ಪ್ರಿಪೇರ್ ಆಗ್ಬೇಕು. ಈಗ ಒಂದ್ ಮಂತಿನ ಮಗು ಬರುತ್ತೆ ಅಂದ್ರೆ ನೆಕ್ಸ್ಟ್ ಒಂದ್ ವರ್ಷದ್ ಬರ್ಬೋದು, ನೆಕ್ಸ್ಟ್ 5 ವರ್ಷದ್ ಬರ್ಬೋದು, ನೆಕ್ಸ್ಟ್ 13 ವರ್ಷ 15 ವರ್ಷದ್ ಬರೋದು. ಈಚ್ ಏಜ್ ಡಿಫ್ರೆಂಟ್, ಅವ್ರವ್ರದ್ದು ಬೆಳವಣಿಗೆನು ಡಿಫ್ರೆಂಟ್ ಇರುತ್ತೆ, ಅವ್ರದ್ದು ಕ್ಯೂರಿಯಾಸಿಟಿನೂ ಸಹ ಡಿಫ್ರೆಂಟ್ ಇರುತ್ತೆ ನಮ್ಗೆ. ಹಾಗಾಗಿ ಡೇಂಜರ್ ಸಹ ಹಾಗೇನೆ, ಏನು ಡೇಂಜರ್ ಬರುತ್ತೋ ಅವರಿಗೆ ಏಜ್ ಮೇಲೂ ಹೋಗ್ತಾಗುತ್ತೆ. ಈಗ ನಾವು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ 1 ವರ್ಷದ ಮಗು, ಈ ಮಗು ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಆಗ್ತಾನೆ ಅಂಬೆಗಾಲಡ್ತಾ ಇರುತ್ತೆ, ಆಮೇಲೆ ಸ್ವಲ್ಪ ನಡೆಯೋದಕ್ಕೂ ಸ್ಟಾರ್ಟ್ ಮಾಡ್ತಾ ಇರುತ್ತೆ 1-1.5 ವರ್ಷ ಈ ಟೈಮಲ್ಲಿ. ಸೊ ಇಂಥ ಮಕ್ಕಳಲ್ಲಿ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ. ಡೆವಲಪ್ಮೆಂಟ್ ಅವ್ರದ್ದು ಹೇಗಿರುತ್ತೆ ಅಂತಂದ್ರೆ ಏನೇ ತಗೊಂಡ್ರು ಸಹ ಅವರಿಗೆ ಅದನ್ನ ಟೇಸ್ಟ್ ಮಾಡಿ ಅದನ್ನ ನೋಡ್ಬೇಕು ಅವರಿಗೆ, ಅದನ್ನೇ ಕ್ಯೂರಿಯಾಸಿಟಿ ಅವರಿಗೆ. ಸೊ ಯಾವುದೇ ವಸ್ತು ತಗೊಂಡ್ರು ಫಸ್ಟ್ ಮಾಡೋದು ಅವರು ಬಾಯಲ್ಲಿ ಇಟ್ಕೊಳೋದು, ಅದನ್ನ ಅನಲೈಸ್ ಮಾಡೋದೇ ಅವರು ಬಾಯಲ್ಲಿ ಇಟ್ಕೊಂಡ್ಬಿಟ್ಟು ಟೇಸ್ಟ್ ಇದೆಯೋ ಇಲ್ಲೋ ಅಂತ. ಆ ತರ ಫೇಸ್ ಡೆವಲಪ್ಮೆಂಟ್ ಅವ್ರದ್ದು. ಆಮೇಲೆ ಸ್ವಲ್ಪ ದೊಡ್ಡ ಮಕ್ಕಳು, ಈಗ ಸ್ಕೂಲ್ ಹೋಗೋ ಮಕ್ಕಳು ಈ ತರದ್ರಲ್ಲಿ 5 ವರ್ಷ ಮಕ್ಕಳಲ್ಲಿ ಏನಾಗುತ್ತೆ ಅಂದ್ರೆ ಅವ್ರದ್ದು ಓಡೋದು, ಅವ್ರದ್ದು ವಿಷನ್ ಹೇಗಿರುತ್ತೆ ಅಂತಂದ್ರೆ ಈಗ ನಾವು ಕುದುರೆಯಲ್ಲಿ ಪಟ್ಟಿ ಕಟ್ತೀವಿ ಅಲ್ವಾ, ಅದು ಟ್ಯೂಬ್ಯುಲರ್ ವಿಷನ್ ಅಂತ. ಅವ್ರದ್ದು ಒಂದೇ ಕಡೆ ಇರುತ್ತೆ, ಆ ಕಡೆ ಸೈಡ್ ಈ ಕಡೆ ಸೈಡ್ ಏನು ಕಾಣಿಸಲ್ಲ ಅವರಿಗೆ. ಸೊ ಒಂದೇ ಕಡೆ ಹೋಗ್ಬೇಕು. ಅದಕ್ಕೋಸ್ಕರ ಈಗ ಎಕ್ಸಾಂಪಲ್ ರೋಡ್ ಕ್ರಾಸ್ ಮಾಡೋ ಟೈಮಲ್ಲಿ ಮಕ್ಳು ಏನ್ ಮಾಡ್ಬಿಡ್ತಾರೆ, ಆ ಕಡೆ ಈ ಕಡೆ ವೆಹಿಕಲ್ ನಮಗ್ ಗೊತ್ತಾಗುತ್ತೆ, ನಾವು ಅದ್ ನೋಡ್ಬೇಕು ಇದನ್ ನೋಡ್ಬೇಕು ಅಂತ ದಾಟ್ತೀವಿ. ಮಕ್ಳಾಗಲ್ಲ, ಅವ್ರಿಗೆ ಅಲ್ಲಿ ಟಾರ್ಗೆಟ್ ರೀಚ್ ಆಗ್ಬೇಕು, ಒಂದೇ ವಿಷನ್ ಇರುತ್ತೆ ಅಲ್ಲಿಗೆ ಹೋಗ್ತಾರೆ. ಸೊ ಅವ್ರಿಗೆ ಲ್ಯಾಕ್ ಆಫ್ ಸೈಡ್ ವಿಷನ್ ಅಷ್ಟು ಡೆವಲಪ್ ಆಗಿರಲ್ಲ. ಸೊ ಈ ತರ ಏಜ್ ಮಕ್ಕಳಲ್ಲಿ 1 ವರ್ಷದಿಂದ 5 ವರ್ಷ ಮಕ್ಕಳಲ್ಲಿ ಈ ತರ ಪ್ರಾಬ್ಲಮ್ಸ್, ಸೈಡ್ ವಿಷನ್ ಎಲ್ಲ ಜಡ್ಜ್ ಮಾಡೋದು ಎಲ್ಲ ಗೊತ್ತಾಗಲ್ಲ, ಹಾಗಾಗಿ ಈ ತರ ರೋಡ್ ಕ್ರಾಸ್ ಅಲ್ಲಿ ಬೇಗನೆ ಆಕ್ಸಿಡೆಂಟ್ ಆಗುವಂತದ್ದು. ಇನ್ ಬಂದ್ಬಿಟ್ಟು ದೊಡ್ಡ ಮಕ್ಕಳು, ಸ್ಕೂಲ್ಗೆ ಹೋಗು ಮತ್ತೆ ಅಡೋಲೆಸೆಂಟ್ಸ್ ಅಂತ, ಎನರ್ಜಿ ಜಾಸ್ತಿ ಅವರಿಗೆ, ಅವರಿಗೆ ಎಕ್ಸ್ಪ್ಲೋರ್ ಮಾಡ್ಬೇಕು. ಈ ಎಕ್ಸಾಂಪಲ್ 15 ವರ್ಷ 16 ವರ್ಷ ಮಕ್ಕಳು

0: ಈಗ ಬೈಕ್ ಅನ್ನೋದೊಂದು ಕ್ರೇಜ್. ಆ ಮಕ್ಕಳಲ್ಲಿ ಏನಾಗುತ್ತೆ ಅಂದ್ರೆ ನಾನು ಬೈಕ್ ತಗೋಬೇಕು, ಅದು ಸಹ ಜಾಸ್ತಿ ಸ್ಪೀಡ್ ಅಲ್ಲಿ ಹೋಗ್ಬೇಕು ಅನ್ನೋದಿರುತ್ತೆ. ಹಿಂಗೋಗಿ ಅಪಘಾತ ಆಗೋದು ಜಾಸ್ತಿ ಆಗುತ್ತೆ. ಸೊ ಒಂದೊಂದ್ ಏಜ್ ಅಲ್ಲೂ ಒಂದೊಂದ್ ತರ ಆಗುತ್ತೆ. ಸೊ ನಾವು 1-5 ವರ್ಷದಲ್ಲಿ ಮಕ್ಕಳಲ್ಲಿ ಎಷ್ಟೊಂದ್ಸಲಿ ಡ್ರೌನಿಂಗ್ ಅಂತ ಅಂದ್ರೆ ನೀರಲ್ಲಿ ಬಿದ್ದು ಮುಳುಗೋದು ಅಪಘಾತ ಜಾಸ್ತಿ ನೋಡ್ತೀವಿ. ಆಮೇಲೆ ಸ್ಕೂಲ್ ಹೋಗಿ ಮತ್ತೆ ಈ ತರ ಅಡೋಲೆಸೆಂಟ್ಸ್ ಏಜ್ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಈ ತರ ಅಪಘಾತ ರಸ್ತೆ ಅಪಘಾತಗಳು ಜಾಸ್ತಿ ಅವರಲ್ಲಿ ಕಾಣ್ತೀವಿ. ಇನ್ನು ಸಣ್ಣ ಮಕ್ಕಳು ಬಾಯಲ್ಲಿ ಇಟ್ಕೊಳೋದು ಅವರಲ್ಲೆಲ್ಲ ಚೋಕಿಂಗ್ ಪಾಯ್ಸನಿಂಗ್ ಈ ತರ ಎಲ್ಲ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ.
1: ಮನೆಗಳಲ್ಲಿ ಏನೆಲ್ಲ ತಪ್ಪಿಸಬಹುದಾಗಿತ್ತು ಅನ್ನುವಂತ ಯಾವೆಲ್ಲ ತೊಂದರೆಗಳು ಆಗಬಹುದು?
0: ಮನೆಗಳಲ್ಲಿ ಎನಿ ಪ್ಲೇಸ್ ಡೇಂಜರಸ್ ಪ್ಲೇಸ್ ನನ್ಗಂತೂ.
1: ಮಕ್ಕಳಿಗೆ
0: ಏನಾಗುತ್ತೆ ಅಂತಂದ್ರೆ ಈಗ ನಾವು ಎಕ್ಸಾಂಪಲ್ ನಮ್ಗೆ ಡೇಂಜರ್ ಪ್ಲೇಸ್ ಮೋಸ್ಟ್ ಕಾಮನ್ ಡೇಂಜರಸ್ ಪ್ಲೇಸ್ ಅಂತಂದ್ರೆ ಒಂದು ಕಿಚನ್ ಒಂದು ಬಾತ್ರೂಮ್ ಅಂತ ತಗೊಂತೀವಿ ಅಂತ. ಕಿಚನ್ ಅಲ್ಲಿ ಯಾವಾಗ್ಲೂ ಸಹ ಕುಕಿಂಗ್ ಮಾಡೋದಿರುತ್ತೆ, ಒಲೆ ಹಚ್ಚಿರ್ತಾರೆ, ಬಿಸಿ ಪದಾರ್ಥಗಳಿರುತ್ತೆ, ಅದ್ರ ಜೊತೆ ಶಾರ್ಪ್ ಆಬ್ಜೆಕ್ಟ್ ಸಹ ಇರುತ್ತೆ. ಇವೆಲ್ಲಾನು ಸಹ ಡೇಂಜರ್ ಮಕ್ಕಳಿಗೆ ಆಯ್ತಾ. ಎಷ್ಟೊಂದ್ಸಲಿ ನೋಡ್ತೀವಿ ಮಕ್ಕಳಿಗೆ ಕಿಚನ್ ಅಲ್ಲಿ ರೋಲ್ ಪ್ಲೇ ಮಾಡೋದು ಅಂದ್ರೆ ತುಂಬಾ ಇಷ್ಟ. ಅಂದ್ರೆ ಆ ಏಜ್ ಡೆವಲಪ್ಮೆಂಟ್, ಇವಾಗ ನಾನು ಹೇಳಿದ್ನಲ್ಲ 5 ವರ್ಷದ ಮಕ್ಕಳಲ್ಲಿ ಈಗ ದೊಡ್ಡವ್ರ ತರ ಆಕ್ಟ್ ಮಾಡೋದು, ದೊಡ್ಡವ್ರ ತರ ಸೀರೆ ಉಟ್ಕೊಳ್ಳೋದು, ದೊಡ್ಡವ್ರ ತರ ಟೀಚರ್ ತರ ಆಗ್ಬಿಟ್ಟು ಮಕ್ಳಿಗೆ ಪಾಠ ಮಾಡಿ. ಸೊ ಅವ್ರೇನ್ ಮಾಡ್ತಾರೆ, ಒಳಗಡೆ ಬರ್ತಾರೆ, ಅವ್ರು ಅಡಿಗೆ ಮಾಡ್ತಿದ್ದಾರೆ, ನಾನು ಮಾಡ್ಬೇಕು, ಅದೇನ್ ಕ್ಯೂರಿಯಾಸಿಟಿ. ಅವ್ರಿಗೆ ಅದು ಸುಡುತ್ತೆ, ಬಾಯ್ಲ್ ಆಗ್ತಿದೆ, ಇದು ಕಟ್ ಆಗುತ್ತೆ ಅನ್ನೋದು ಇದು ಇರಲ್ಲ. ಅವ್ರಿಗೆ ಅದು ಕ್ಯೂರಿಯಾಸಿಟಿ, ಅದನ್ನ ಎಕ್ಸ್ಪ್ಲೋರ್ ಮಾಡ್ಬೇಕಿರುತ್ತೆ. ಈಗ ಎಕ್ಸಾಂಪಲ್ ಅವ್ರು ಅಡಿಗೆ ಮಾಡ್ತಾ ಇರ್ತಾರೆ, ಸಡನ್ ಆಗಿ ಅಕಸ್ಮಾತ್ ಅಲ್ಲಿ ದೊಡ್ಡವ್ರು ಏನು ಸೂಪರ್ವಿಷನ್ ಇಲ್ಲ, ಇದ್ರೂ ಸಹ ಅವ್ರು ಆ ಕಡೆ ತಿರ್ಕೊಂಡು ಏನೋ ಮಾಡ್ತಾ ಇರ್ತಾರೆ, ಕಾಫಿ ಮಾಡ್ತಾ ಇರ್ತಾರೆ, ಅದು ಕೆಟಲ್ದು ಹ್ಯಾಂಡಲ್ ಇರುತ್ತೆ. ಸೊ ಸಡನ್ ಆಗಿ ಹೋಗ್ತಾರೆ, ಇದನ್ನ ಹೇಳ್ ಬಿಡ್ತಾರೆ. ಸೊ ಅವಾಗ ಏನಾಗುತ್ತೆ, ಟೀ ಎಲ್ಲ ಮೇಲೆ ಬೀಳುತ್ತೆ, ಇಲ್ಲ ಬಾಯ್ಲಿಂಗ್ ವಾಟರ್ ಏನಾದ್ರು
1: ಸಾಂಬಾರಿದ್ದು
0: ಎಲ್ಲ ಮೈ ಮೇಲೆ ಚೆಲ್ಕೊಂಡ್ಬಿಡ್ತಾರೆ. ಆಮೇಲೆ ಕಟ್ ಮಾಡುವಂತ ಶಾರ್ಪ್ ಆಬ್ಜೆಕ್ಟ್ಸು ಅಷ್ಟೇ. ಸೊ ಅಲ್ಲಿ ತರಕಾರಿ ಹಚ್ತಾರೆ, ಅಲ್ಲೇ ಬಿಟ್ಟಿರ್ತಾರೆ ಅನ್ಕೊಳ್ಳಿ, ಅದನ್ನು ತಗೊಂಡು ಅವ್ರಿಗೆ ಶಾರ್ಪ್ ಶೈನಿಂಗ್ ಅಂತಂದ್ರೆ ಫುಲ್ ಕ್ಯೂರಿಯಾಸಿಟಿ, ನಾನು ಏನಾದ್ರೂ ಮಾಡ್ಬೇಕಿದ್ರಲ್ಲಿ ಅಂತ. ಸೊ ಅವಾಗ ಅವ್ರು ಅದ್ ತಗೊಂಡು ಕೈ ಕಟ್ಕೊಂಡು ಮಾಡೋದಾಗ್ಲಿ, ಗಾಯ ಮಾಡ್ಕೊಳೋದಾಗ್ಲಿ, ಇದೆಲ್ಲ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂತಂದ್ರೆ ಮಕ್ಕಳನ್ನ ಕಿಚನ್ ನಲ್ಲಿ ಒಳಗಡೆ ಬಿಡದೆ ಬೇಡ ಆಯ್ತಾ. ಕಿಚನ್ ಇಂದ ಯಾವಾಗ್ಲೂ ಅವರು ಅವಾಯ್ಡ್ ಆಗೇ ಆಗಿರ್ಬೇಕು, ಅಲ್ಲಿ ಬರೋದೇ ಬೇಡ. ಅವರು ಈ ತರ ಮಾಡಿದ್ರೆ ಅಟ್ಲೀಸ್ಟ್ ಬರ್ನ್ಸ್ ಏನೇನಾಗುತ್ತೆ ಅದನ್ನು ಪ್ರಿವೆನ್ಷನ್ ಮಾಡ್ಕೊಬಹುದು.
1: ಈಗ ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಮನೆಗಳಲ್ಲಿ ಮತ್ತೊಂದು ಎರಡನೇ ತುಂಬಾ ಡೇಂಜರ್ ಪ್ಲೇಸ್ ಅಂದ್ರೆ ಬಾತ್ರೂಮ್ ಅನ್ನುವಂಥದ್ದು.
0: ಬಾತ್ರೂಮ್ ಮಗು ದಿನ ಸ್ನಾನ ಮಾಡಿಸ್ಲೇಬೇಕು, ಮಗುನ್ ಕರ್ಕೊಂಡು ಹೋಗ್ತಾರೆ, ಎಷ್ಟೊಂದ್ಸಲಿ ಬಕೆಟ್ ಅಲ್ಲಿ ನೀರ್ ಬಿಟ್ಟಿರ್ತಾರೆ. ಸೊ ಕೆಲವೊಂದ್ಸಲಿ ಇದು ಬಿಸಿ ಇರುತ್ತೆ, ತುಂಬಾನೇ ಬಿಸಿ ಇರೋ ನೀರ್ ಇರುತ್ತೆ, ಆಮೇಲೆ ತಣ್ಣೀರ್ ಮಿಕ್ಸ್ ಮಾಡೋಣ ಅಂತ ಹಾಫ್ ದ ಬಕೆಟ್ ಫಿಲ್ ಮಾಡಿರ್ತಾರೆ, ಫುಲ್ ಬಕೆಟ್ ಫಿಲ್ ಮಾಡಿರ್ತಾರೆ. ಅವಾಗ ಏನಾಗುತ್ತೆ, ಮಗುನ್ ಸ್ನಾನ ಮಾಡಿಸ್ಬೇಕು ಅಂತ ಕರ್ಕೊಂಡು ಹೋಗಿರ್ತಾರೆ, ಸಡನ್ ಆಗಿ ಯಾರೋ ಬಂದ್ರು ಬಾಗ್ಲಲ್ಲಿ, ರಿಂಗ್ ಮಾಡಿದ್ರು, ಇಲ್ಲ ಕರೆದ್ರು, ಇಲ್ಲ ಫೋನೇ ಬಂತು ಆಯ್ತಾ. ಏನ್ ಮಾಡ್ತಾರೆ ಅಂತಂದ್ರೆ ಮಗುನ ಅಲ್ಲೇ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಆಗ ಮಗುಗೆ ಏನಂದ್ರೆ ವಾಟರ್ ಅಂತಂದ್ರೆ ಮಗುಗಂತೂ ನೀರಲ್ಲಿ ಆಡೋದಂದ್ರೆ ತುಂಬಾನೇ ಇಷ್ಟ ಇರುತ್ತೆ. ಸೊ ಏನ್ ಮಾಡ್ಬಿಡ್ತಾರೆ, ಸಡನ್ ಆಗಿ ಅವರು ಫಸ್ಟ್ ಬಿಟ್ಟಿದ್ದೇನೆ ಫ್ರೀಡಮ್ ಸಿಕ್ಬಿಡುತ್ತೆ ಅವ್ರಿಗೆ. ಸೊ ಅಲ್ಲಿ ಏನ್ ಮಾಡ್ತಾರೆ, 2 ಇಂಜುರಿ ಆಗುತ್ತೆ, ಒಂದು ಹಾಟ್ ವಾಟರ್ ಇಂದ ಬರ್ನ್ಸ್ ಆಗ್ಬಹುದು, ಇಂಜುರಿ ಆಗುತ್ತೆ. ಆದ್ರೆ ಇನ್ನೊಂದು ಆ ಬಕೆಟ್ ಅಲ್ಲಿ ಏನಾದ್ರು ತಣ್ಣೀರೇನೆ ಮಗು ಕ್ಯೂರಿಯಾಸಿಟಿಗೆ ಏನ್ ಮಾಡುತ್ತೆ, ಬಗ್ಗುತ್ತೆ, ಅದನ್ನ ನೋಡುತ್ತೆ, ಅದ್ರಲ್ಲೇ ಮುಳುಗೋ ಚಾನ್ಸಸ್ ಇರುತ್ತೆ. ಮಕ್ಕಳಲ್ಲಿ ಏನಂತಂದ್ರೆ ತಲೆ ಸ್ವಲ್ಪ ದೊಡ್ಡದು, ಬಾಡಿನೇ ಚಿಕ್ಕದು. ದೊಡ್ಡವರದಲ್ಲಿ ಹೇಗೆ ಅಂದ್ರೆ ಬಾಡಿ ದೊಡ್ಡದು, ತಲೆ ಚಿಕ್ಕದಿರುತ್ತೆ. ಅವರಿಗೆ ಚಿಕ್ಕ ಮಗುವಲ್ಲಿ ಬಾಡಿನೇ ವೆಯ್ಟ್ ಇರುತ್ತೆ, ಸ್ವಲ್ಪ ಅವರು ಬಗ್ಗಿ ನೋಡಿದ್ರು ಸಹ ಉಲ್ಟಾ ಆಗಿ ಬಕೆಟ್ ಅಲ್ಲೇ ಬೀಳೋ ಚಾನ್ಸಸ್ ಇರುತ್ತೆ. ಅರ್ಧ ಬಕೆಟ್ ಸಾಕು ಅವರಿಗೆ ಡ್ರೌನ್ ಆಗ್ಬಿಟ್ಟು ನೀರಲ್ಲಿ ಮುಳುಗಿ ಉಸಿರು ಕಟ್ಟೋದಕ್ಕೆ. ಇದನ್ನ ಹೇಗೆ ಅಂತಂದ್ರೆ ಮಗುನ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ, ಬಾತ್ರೂಮ್ಗೆ ಹೋಗಿದ್ದಾರೆ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಕಂಪ್ಲೀಟ್ಲಿ ಅವ್ರದ್ದು. ಅವ್ರ ಜೊತೆಗೇನೆ ಹೋಗ್ಬೇಕು, ಸ್ನಾನ ಮಾಡಿಸ್ಕೊಂಡು ಲಾಕ್ ಮಾಡ್ಕೊಂಡೇ ಅವ್ರ ಕಡೆ ಬರ್ಬೇಕು, ಇಲ್ಲ ಇನ್ನೊಬ್ರಿಗೆ ರೆಸ್ಪಾನ್ಸಿಬಿಲಿಟಿ ಕೊಡಿ. ಅಷ್ಟೇ ಎಮರ್ಜೆನ್ಸಿ ಇತ್ತು, ಹೊರಗಡೆ ಹೋಗಿ ಮಾತಾಡಿಸ್ಲೇಬೇಕು, ಕಾಲ್ ತಗೊಂಡ್ಲೇಬೇಕಿತ್ತು ಅಂತಂದ್ರೆ ಮಗುನ ಅಲ್ಲೇ ಬಿಡೋದು ಒಳ್ಳೇದೇ.
1: ಸೊ
0: ಯಾರಾದ್ರೂ ರೆಸ್ಪಾನ್ಸಿಬಿಲಿಟಿ ಇಲ್ಲ, ನೀವೇ ಮುಗಿಸ್ಬೇಕಾಗುತ್ತೆ ಕೆಲಸ.
1: ಮಗುನ ಜೊತೆ ಕರ್ಕೊಂಡು ಹೋದ್ರು ಪರವಾಗಿಲ್ಲ, ಅಲ್ಲಿ ಬಿಡಬೇಡಿ ಅಂತ ಹೇಳ್ತೀರಿ. ಇದೊಂದು ಮನೆಯಲ್ಲಿ ಕಂಡು ಬರುವಂತ ಒಂದು ಅನಾಹುತದ ಸ್ಥಳ ಮಕ್ಕಳ ವಿಷಯದಲ್ಲಿ ಅಂತ ಹೇಳಿ. ತುಂಬಾ ಉದಾಹರಣೆಗಳಂತೂ ಸಾಕಷ್ಟು ಸಿಕ್ಕುತ್ತೆ ಈ ರೀತಿ ನಾವು ನೋಡ್ತಾ ಹೋದ್ರೆ. ಹಾಗೆ ಈ ಕಿವಿ, ಕಣ್ಣು, ಮೂಗು, ಗಂಟ್ಲಲ್ಲಿ ಹಾಕೊಳ್ಳುವಂಥದ್ದು ವಸ್ತುಗಳನ್ನ ಡಾಕ್ಟರ್ ಈ ರೀತಿಯಾಗಿ ನುಂಗುವಂಥದ್ದು ಮಕ್ಕಳು, ನೀವು ಹೇಳಿದ್ರೆ ಎಲ್ಲವುದನ್ನು ಟೇಸ್ಟ್ ಮಾಡುತ್ತೆ.
0: ಫಸ್ಟ್ ಟೇಸ್ಟ್ ಮಾಡ್ಬೇಕು ಅಂತ ತಗೊಂಡಿದ್ದು, ನೆಕ್ಸ್ಟ್ ಫೇಸ್ ಏನು
1: ನುಂಗೋದು.
0: ಹಾಗಾಗಿ ಸಣ್ಣ ವಸ್ತುಗಳು ಏನೇನಿರುತ್ತೆ, ಸಣ್ಣ ಮಣಿ ಆಗ್ಲಿ, ಈಗ ಟಾಯ್ಸ್ ತರ್ತಾರೆ ಮನೇಲಿ ಎಷ್ಟೊಂದು, ಈಗಂತೂ ಟಾಯ್ಸ್ ಜಾಸ್ತಿನೇ. ನಾವು ಚಿಕ್ಕವರಿದ್ದಾಗಿಂದ ನೋಡಿದ್ದಕ್ಕೂ ಇವಾಗ ತುಂಬಾನೇ ಅಡ್ವಾನ್ಸ್ ಟಾಯ್ಸ್ ಗಳೇ ಬರ್ತಾರೆ. ಬ್ಯಾಟ್ರಿ ಆಪರೇಟೆಡ್ ಇರುತ್ತೆ, ಸಣ್ಣ ಸಣ್ಣ ಬಟನ್ ಬ್ಯಾಟ್ರಿ ಅಂತ ಕರಿತೀವಿ ಚಿಕ್ಕದು, ಆತರ ಆಪರೇಟೆಡ್ ಬ್ಯಾಟ್ರಿ ಟಾಯ್ಸ್ ಗಳು ತುಂಬಾನೇ ಇರುತ್ತೆ. ಈ ಮಕ್ಕಳು ಆಟ ಆಡೋದು ಓಕೆ, ಸೊ ಕೆಲವೊಂದೇನು ಎಕ್ಸ್ಪ್ಲೋರ್ ಮಾಡ್ಬೇಕು, ಅದನ್ನ ಒಡೆದ್ಬಿಟ್ಟು ಅದ್ರೊಳಗಡೆ ಏನೇನಿದೆ ಅದು ಸಣ್ಣ ಸಣ್ಣ ಪಾರ್ಟ್ ಎಲ್ಲ ತೆಗೆದು ಅದನ್ನ ಎಕ್ಸ್ಪ್ಲೋರ್ ಮಾಡ್ಬೇಕು, ಹಾಗೇನೆ ಮಾಡ್ತಿರ್ತಾರೆ. ಆಗ ಅವರಿಗೆ ಸಣ್ಣ ಸಣ್ಣದು ವಸ್ತುಗಳು ಸಿಗೋ ಚಾನ್ಸಸ್ ಇರುತ್ತೆ, ಬ್ಯಾಟ್ರಿಗಳು ಸಿಗೋ ಚಾನ್ಸಸ್ ಇರುತ್ತೆ, ಸಣ್ಣ ತುಂಡು, ಆಮೇಲೆ ಶಾರ್ಪ್ ಸಹ ಇರುತ್ತೆ ಸಣ್ಣ ಟಾಯ್ಸ್. ಪ್ಲಾಸ್ಟಿಕ್ ಆಯ್ತು ಅಂದ್ರೆ ಸಣ್ಣ ಶಾರ್ಪ್ ಎಡ್ಜಸ್ ಇರೋದು ಸಿಗುತ್ತೆ.

0: ಸೊ ಈ ತರದ್ದೆಲ್ಲ ಟಾಯ್ಸ್ ಏನ್ ಮಾಡುತ್ತೆ ಅಂತಂದ್ರೆ ಬಾಯಲ್ ಹಾಕೊಂಡ್ಬಿಡ್ತಾರೆ ಇಮಿಡಿಯೇಟ್ ಆಗಿ. ಸೊ ಬಾಯಲ್ ಹಾಕೊಂಡು ಫಸ್ಟ್ ಟೇಸ್ಟ್ ನೋಡ್ತಾರೆ, ಟೇಸ್ಟ್ ನೋಡ್ತಾ ನೋಡ್ತಾ ಹಂಗೆ ನುಂಗ್ಬಿಡ್ತಾರೆ. ಈಗ ಎರಡ್ ತರ ಆಗುತ್ತೆ, ಒಂದು ನುಂಗಿದ್ರೆ ಓಕೆ ಅದು ಹೊಟ್ಟೆ ಒಳಗಡೆ ಹೋಗುತ್ತೆ, ಇನ್ನೊಂದ್ ತರ ಏನಾಗುತ್ತೆ ಅಂದ್ರೆ ಉಸಿರಾಟದ ಪೈಪಿಗೆ ಹೋಗ್ಬಿಟ್ರೆ ಅವಾಗ ಅದು ಉಸಿರನ್ನೇ ನಿಲ್ಬೇಕಾಗುತ್ತೆ. ಸೊ ಆ ತರ ಡೇಂಜರ್ ಆಗೋಗುತ್ತೆ. ಸೊ ಕಾಯಿನ್ಸ್ ಗಳು, ಟಾಯ್ಸ್ ಗಳು, ಈ ತರ ಚಿಕ್ಕ ಚಿಕ್ಕದೇನು ಅವರಿಗೆ ಕೈ ಸಿಗುತ್ತೆ ಇರುತ್ತೆ, ಆತರ ಮಕ್ಕಳಲ್ಲಿ ಆಟ ಆಡ್ಲಿಕ್ಕೆ ಕೊಡ್ಲೇಬಾರ್ದು. ಇವನ್ನ ಕೆಲವೊಂದ್ಸಲಿ ಮೋಸ್ಟ್ ಕಾಮನ್ ಆಗಿ ನಾವು ನೋಡೋದಂದ್ರೆ ಕಾಯಿನ್ಸ್, ಎಷ್ಟೊಂದ್ಸಲಿ ಅವರಿಗೆ ಕಾಯಿನ್ಸ್ ಸಹ ಸೌಂಡ್ ಮಾಡ್ತಾ ಇರುತ್ತೆ, ಅದು ಅಟ್ರಾಕ್ಷನ್ ಇರುತ್ತೆ. ಇವ್ರಿಗೆ ಸಿಕ್ತು ಅಂತಂದ್ರೆ ಕಾಯಿನ್ ಒಳಗಡೆ ತಗೊಂಡು ಕೆಲವೊಂದ್ಸಲಿ ಊಟದ ಪೈಪಲ್ಲಿ ಮೇಲೇನೆ ಅಬ್ಸ್ಟ್ರಾಕ್ಟ್ ಆಗ್ಬೋದು, ಆಯ್ತಾ, ಮತ್ತೆ ಹೊಟ್ಟೆ ಒಳಗಡೆ ಹೋಗ್ಬೋದು. ಕೆಲವೊಂದ್ ಕಾಯಿನ್ಗಳು ಕರಳಿಂದ ಮುಂದೆ ಹೋಗ್ಬಿಟ್ಟು ಎಷ್ಟೊಂದ್ಸಲಿ ನಮ್ಗೆ ಟಾಯ್ಲೆಟ್ ಅಲ್ಲಿ ಹೊರಗಡೆ ಬರುತ್ತೆ, ಒಂದ್ ಐದಾರು ದಿನ ವೈಟ್ ಮಾಡಿದ್ರೆ ಬರುತ್ತೆ. ಸೊ ಕೆಲವೊಂದು ಕಾಯಿನ್ಗಳು ಹೋಗಲ್ಲ, ದೊಡ್ಡ ಕಾಯಿನ್ಸ್ ಎಲ್ಲ ಏನಾಗುತ್ತೆ ಅಂದ್ರೆ ಅಲ್ಲೇ ಉಳ್ಕೊಂಡ್ಬಿಡುತ್ತೆ, ಅವಾಗ ಊಟ ಮಾಡಿದ್ದು ಏನು ಮುಂದೆ ಹೋಗಲ್ಲ, ಅಬ್ಸ್ಟ್ರಕ್ಷನ್ ಆಗಿ ಅದು ಎಲ್ಲ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಅಂತವ್ರಿಗೆಲ್ಲ ನಾವು ಮತ್ತೆ ಟ್ಯೂಬ್ ಹಾಕ್ಬಿಟ್ಟು ಎಲ್ಲ ತೆಗಿಬೇಕಾಗುತ್ತೆ. ಕಾಯಿಂದ ಒಂಥರ ಡೇಂಜರ್ ಆಯ್ತು ಅಂದ್ರೆ ಕೆಲವೊಂದ್ಸಲಿ ಪಿನ್ಗಳು ಸಹ ಮನೇಲಿ ನೋಡ್ತಿರಲ್ಲ ನೀವು, ಪಿನ್ ಸಾರಿ ಪಿನ್ ಹಾಕೊಂತಿರ್ತೀವಲ್ಲ, ಅದನ್ನು ಬಿಡಲ್ಲ ಮಕ್ಕಳು, ಅದನ್ನು ಸಹ ಹಾಕೊಂತ ಅದು ಚುಚ್ಚುತ್ತೆ ಅದ್ ಮಾಡುತ್ತೆ ಅನ್ನೋದು ಒಂದು ಅವರಿಗೆ ಇನ್ಸೈಟ್ ಇರೋದಿಲ್ಲ, ಒಳಗಡೆ ನನ್ಗೆ ಇದಾಗುತ್ತೆ ಡೇಂಜರ್ ಅನ್ನೋದು ಸಹ ಜಡ್ಜ್ಮೆಂಟ್ ಆಗ್ಲಿ ಇನ್ಸೈಟ್ ಇರೋದಿಲ್ಲ. ಅದು ಸಹ ಏನಾಗುತ್ತೆ ಒಳಗಡೆ ಹೋಗ್ಬಿಟ್ಟು ಗಾಯ ಮಾಡೋದು, ಸೊ ಅವು ಸಹ ಡೇಂಜರ್ ಆಗ್ತವೆ. ಇನ್ನೊಂದು ಹೇಳ್ದಂಗೆ ಆಗ್ಲಿ ಬಟನ್ ಬ್ಯಾಟ್ರಿಗಳು, ಸೊ ಬಟನ್ ಬ್ಯಾಟ್ರಿ ಏನಾಗುತ್ತಂದ್ರೆ ಕರೋಸಿವ್ ಅದು, ಏನಾದ್ರೆ ಹೋಗ್ಬಿಟ್ಟು ಅಲ್ಲಿ ಕೊರ್ದು ಬಿಡುತ್ತೆ ಒಳಗಡೆ, ಏನ್ ಮ್ಯೂಕೋಸ್ ಇರುತ್ತೆ ಅದನ್ನ ಕೊರ್ದ್ಬಿಟ್ಟು ಇನ್ನು ಬೇರೆ ತರನೆ ತೂತಾಕ್ಬಿಟ್ಟು ಅಲ್ಲಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಬಟನ್ ಬ್ಯಾಟ್ರಿ ಮಾತ್ರ ತುಂಬಾನೇ ಡೇಂಜರಸ್. ಎನಿ ಟಾಯ್ಸ್ ನ ಹೇಳೋದು ಏನಂತಂದ್ರೆ ಎಲ್ಲಾ ಪೇರೆಂಟ್ಸ್ ಅಲ್ಲಿ ಟಾಯ್ಸ್ ಅಲ್ಲಿ ಅದು ಸಣ್ಣದು ಬಟನ್ ಬ್ಯಾಟ್ರಿಸ್ ಇದೆ ಅಂದ್ರೆ ಅಂತರದ್ ಪರ್ಚೇಸ್ ಮಾಡ್ಲೇಬೇಡಿ. ಮತ್ತೆ ಇನ್ನೊಂದಂತಂದ್ರೆ ನಾವು ಮಗು ಹಾಕೊಂತಂದ್ರೆ ನಾವು ಹೋಗ್ಬಿಟ್ಟು ಬಾಯಲ್ಲಿ ಇಟ್ಟರೆ ಅದಿನ್ನೂ ಬೇಗ ನುಂಗ್ಬಿಡುತ್ತೆ, ಸೊ ಅವಾಗ ಒಂದ್ ಸ್ವಲ್ಪ ಇನ್ನೂ ಒಳಗಡೆ ಹೋಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ಏನಾದ್ರೂ ತಗೊಂತು ಬಾಯಲ್ಲಿ ಅಂತಂದ್ರೆ ಕೈ ಬೆರಳು ಹಾಕಿ ಹಿಂಗ್ ಇನ್ನು ನಾವು ಒಳಗಡೆ ತಳ್ಬಿಡ್ತೀವಿ. ಅದು ಸೊ ಒಳಗಡೆ ಹಾಗೆ ಹೇಳ್ದಂಗೆ ಒಂದು ಉಸಿರಾಟ ಪೈಪಿಗೆ ಹೋದ್ರೆ ಅದು ತುಂಬಾನೇ ಡೇಂಜರ್. ಊಟದ ಪೈಪಿಗೆ ಹೋದ್ರೆ ಮತ್ತೆ ಅದು ಇಸೋಫೆಗಸ್ ಅಂತ ಏನ್ ಹೇಳ್ತೀವಿ ಅದನ್ನ ಇದು ಪೈಪಲ್ಲಿ ಹಾಕಿ ತೆಗಿಯೋದಾಗ್ಲಿ ಅದೆಲ್ಲ ಮಾಡ್ಬೇಕು. ಈಗ ಉಸಿರಾಟದ ಪೈಪಿಗೆ ಹೋದಾಗೂ ಅಷ್ಟೇ, ಎಷ್ಟೊಂದ್ ಮಕ್ಳು ಮನೆಯಲ್ಲಿ ಊಟದಲ್ಲಿ ನೋಡಿ ಶೇಂಗಾ ಬೀಜ, ಬಟಾಣಿಗಳು, ಚಿಕ್ಕ ಚಿಕ್ಕದು ಅಂತ ಸಣ್ಣ ಮಕ್ಳಿಗೆ ಅಂತ ಬಟಾಣಿಗಳೆಲ್ಲ ಹಾಕೊಡ್ತೇವೆ. ಸೊ ಆ ತರದ್ ಏನ್ ಮಾಡ್ತೇವೆ ಅವರಿಗೆ ಜಗ್ಗಿಯೋದಾಗ್ಲಿ ಮಾಡೋದು ನುಂಗೋದು ಅಷ್ಟು ಗೊತ್ತಾಗಲ್ಲ. ಕೆಲವೊಂದ್ಸಲಿ ಅವು ಆಟ ಆಡ್ತಾ ಇರುತ್ತೆ, ಜಂಪ್ ಮಾಡ್ತಾ ಇರುತ್ತೆ, ತಗೊಂಡ್ಬಿಡ್ತಾರೆ, ಸಡನ್ ಆಗಿ ಚೋಕ್ ಆಗ್ಬಿಡುತ್ತೆ, ಎಷ್ಟೊಂದ್ಸಲಿ ಉಸಿರಾಟಕ್ಕೆ ಹೋಗ್ಬಿಡುತ್ತೆ ಅದು. ಸೊ ಅದು ಒಂದ್ ನಾನು ನೋಡ್ದಂಗೆ ಒಂದ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಒಂದ್ ಮಗು ನಮ್ಗೆ ಒಂದೂವರೆ ತಿಂಗಳು ಎರಡು ತಿಂಗಳು ಆದ್ಮೇಲೆ ಉಸಿರಾಟ ಇನ್ನೂ ಹಾಗೆ ಇದೆ, ಕಡಿಮೆ ಆಗ್ತಾ ಇಲ್ಲ, ಕಡಿಮೆ ಆಗ್ತಾ ಇಲ್ಲ ಅಂತ, ಎಲ್ಲಾದ್ರೂ ಸಹ ನಿಮೋನಿಯಾ ಇರ್ಬೋದು, ಕೆಮ್ಮು ನೆಗಡಿ ತರ ಇರ್ಬೋದು ಅಂತಾನೆ ಟ್ರೀಟ್ ಮಾಡಿ, ಆಮೇಲೆ ಅದು ಎಕ್ಸ್ರೇ ಮಾಡ್ಬಿಟ್ಟು ಬ್ರಾಂಕೋಸ್ಕೋಪಿ ಎಲ್ಲ ಟ್ಯೂಬ್ ಎಲ್ಲ ಹಾಕಿ ನೋಡಿದಾಗ ಗೊತ್ತಾಯ್ತು ಅಲ್ಲಿ ಶೇಂಗಾ ಬೀಜ ಸಿಕ್ಕಾಕೊಂಡಿದೆ ಒಂದು ಅಂತ. ಅದು ಒಂದೂವರೆ ತಿಂಗಳು ಎರಡು ತಿಂಗಳು ಮಿಸ್ ಆಗಿರೋ ಘಟನೆಗಳು ಸಹ ಇದಾವೆ ನಮ್ಮಲ್ಲಿ. ಸೊ ಸಣ್ಣ ಮಕ್ಕಳಲ್ಲಿ ಯಾವಾಗ್ಲೇ ಆಗ್ಲಿ ಪೇಸ್ಟ್ ಮಾಡಿರೋಂಥದ್ದು ಈಸಿಯಾಗಿ ನುಂಗೋ ಅಂತದ್ ಕೊಟ್ಟಿದ್ರೆ ಒಳ್ಳೇದು. ಗಟ್ಟಿ ಪದಾರ್ಥಗಳು, ಸಣ್ಣ ಸಣ್ಣದು ಕಡಲೆ ಬೀಜ, ಬಟಾಣಿಗಳು, ದಾಳಿಂಬೆ ಬೀಜಗಳು, ಸೊ ಈ ತರ ಇರೋಂಥದ್ದು ಫುಡ್ ಬೇಡ ಅವ್ರಿಗೆ.
1: ಹಾಗೆ ಮೂಗಲ್ ಕೂಡ ಹಾಕೊಳ್ತಾರೆ, ನೀವೇನ್ ಈ ಕಡಲೆಕಾಳು ಅವೆಲ್ಲ ಹೇಳಿದ್ರಲ್ಲ, ಎಷ್ಟೋ ಸಾರಿ ಮೂಗಲ್ ಕೂಡ ಪೆನ್ಸಿಲ್ ಗಳು ಹಾಕೊಳ್ಳೋಂಥದ್ದು, ಅಂದ್ರೆ ಸ್ಕೂಲ್ ಹೋಗೋ ಮಕ್ಕಳಾದ್ರೆ ಪೆನ್ಸಿಲ್ ಹಾಕೊಳ್ತಾರೆ, ಇಲ್ಲ ಕಡಲೆಕಾಳು ಆ ತರದ ಮೂಗಲ್ಲೂ ಕೂಡ ಹೋಗ್ಬಿಡುತ್ತಲ್ವಾ ಡಾಕ್ಟರ್?
0: ಬಿಡುತ್ತೆ ಅದು, ಯಾಕಂದ್ರೆ ಮೂಗಲ್ ಹಾಕೊಂಡಿರ್ತಾರೆ ಗೊತ್ತಾಗಲ್ಲ ಯಾರಿಗೂ, ಮೂಗಲ್ ಮತ್ತೆ ಕಿವಿಲಿ ಎರಡೂ ಹೇಳ್ಬಿಡಕ್ಕೆ ಅಂತಂದ್ರೆ ಹಾಕೊಂಡಿರ್ತಾರೆ. ಎರಡ್ ಮೂರ್ ದಿನ ಆದ್ಮೇಲೆ ಮಗು ಬಂದ್ಬಿಟ್ಟು ನೋವಾಗ್ತಿದೆ ಅಂತ ಹೇಳಿದ್ರೆ ಹಾಕಿದ ದಿನ ಏನು ಗೊತ್ತಾಗಿರಲ್ಲ ನಮಗೆ. ಕೆಲವೊಂದ್ಸಲಿ ಎಷ್ಟೊಂದ್ಸಲಿ ಕಿವಿಲಿ ಇನ್ಫೆಕ್ಷನ್ ಅಂತ ಬರ್ತಾರೆ, ಅವಾಗ ನೋಡಿದ್ರೆ ಒಂದ್ ಫಾರಿನ್ ಬಾಡಿ ಕುತ್ಕೊಂಡಿರುತ್ತೆ. ಯಾವ್ದಾದ್ರು ಒಂದು ಹೊರಗಡೆ ನಮ್ಗೆ ಹೊರಗಡೆಯಿಂದ ಏನೇ ಬಂತು ಬಾಡಿ ಕುತ್ಕೊಂತಂದ್ರೆ ಅದು ಫಾರಿನ್ ನಮ್ಗೆ, ಅದು ನಮ್ದಲ್ಲ. ಸೊ ಅವಾಗ ನಮ್ ಬಾಡಿ ರಿಯಾಕ್ಟ್ ಮಾಡ್ತಾ ಒಂದು ಒಂದು ಟೂ ತ್ರೀ ಡೇಸ್ ಅಲ್ಲೇ ನಮ್ಗೆ ಇನ್ಫೆಕ್ಷನ್ ಇದರಲ್ಲಿ ತೋರಿಸ್ಬಿಡುತ್ತೆ ಅದು. ಅವಾಗ ನೋಡಿದ್ರೆ ಏನೋ ಹೊಂದಿರುತ್ತೆ, ನಮ್ಗೆ ಕಂಟ್ರೋಲ್ ಆಗ್ತಾ ಇಲ್ಲ ಅಂತ ನಾವು ಚಿಂತೆ ಮಾಡ್ತಿರ್ತೀವಿ, ಮಗು ನೋಡಿದ್ರೆ ಇನ್ನೊಂದೇನೋ ಮಾಡ್ಕೊಂಡಿರುತ್ತೆ ಅಲ್ಲಿ ಒಳಗಡೆ.
1: ಹಾಗೆ ಕಣ್ಣಲ್ಲೂ ಕೂಡ ಹಾಗೆ ಡಾಕ್ಟ್ರೆ, ನನ್ಗೆ ಪರಿಚಯ ಇರೋರೇನೆ ಅವರ ಮಗು ಮುತ್ತನ್ನ ಕಣ್ಣಲ್ಲಿ ಹಾಕೊಂಡಿದೆ, ಒಂದೂವರೆ ದಿವಸ ಕಷ್ಟಪಟ್ಟಿದೆ, ಯಾರು ನಂಬಿಲ್ಲ ಮಗು ಕಣ್ಣಲ್ಲಿ ಒಂದು ಮುತ್ತಿದೆ ಅನ್ನುವಂಥದ್ದು. ನಂತರ ಅದು ತೊಂದರೆ ಆಗಿ ಮತ್ತೆ ಡಾಕ್ಟರ್ ಹತ್ರ ಎಲ್ಲ ಹೋಗಿ ಮಾಡಿದ್ದು. ಹಾಗೆ ಮತ್ತೊಂದು ಇನ್ಸಿಡೆಂಟ್ ಇದೆ, ಸುಣ್ಣದ ಟ್ಯೂಬ್ ಬರುತ್ತಲ್ವಾ, ಅಂತದೊಂದು ಟ್ಯೂಬ್ ಅನ್ನ ಮಗು ಇಚ್ಚಿಗಿದೆ, ಅದು ಪೂರ್ತಿ ಹೋಗಿ ಕಣ್ಣಿಗೆ ಬಿದ್ದು ನಿಜಕ್ಕೂ ಕಣ್ಣು ಹೋಗಿದೆ ಆ ಮಗುಗೆ.
0: ಎಷ್ಟು ತಪ್ಪಿಸುವಂತದ್ದು.
1: ಇನ್ನು ಕೆಲವೊಂದಿಷ್ಟು ನೋಡೋದಾದ್ರೆ ವಿಷ ಪದಾರ್ಥಗಳು ಅಂತ ಹೇಳ್ಬಹುದು, ಯಾವೆಲ್ಲ ವಿಷ ಪದಾರ್ಥಗಳನ್ನ ನಾವು ಗುರುತಿಸಬಹುದು ಈ ರೀತಿಯಾಗಿ?
0: ನಮ್ಮ ಮನೇಲಿ ಇಟ್ಕೊಂಡಿರ್ತೀವಿ ವಿಷ ಪದಾರ್ಥಗಳು, ಆದ್ರೆ ಅದು ವಿಷ ಪದಾರ್ಥ ಅಂತ ನಮಗೆ ಗೊತ್ತಿರುತ್ತೆ, ಮಕ್ಕಳಿಗೆ ಗೊತ್ತಿರೋದಿಲ್ಲ ಅದು. ಈಗ ಎಕ್ಸಾಂಪಲ್, ಬಾತ್ರೂಮ್ ಅಲ್ಲಿ ಕ್ಲೀನ್ ಮಾಡುವಂತದ್ದು ಫಿನಾಲ್ಸ್ ಗಳಿರುತ್ತೆ, ಆಸಿಡ್ಸ್ ಗಳಿರುತ್ತೆ, ಅವೆಲ್ಲ ಕಲರ್ಸ್ ಅಲ್ಲಿ ಇರುತ್ತೆ, ಬ್ಲೂ ಕಲರ್ ಇರುತ್ತೆ, ಪಿಂಕ್ ಇರುತ್ತೆ, ಎಲ್ಲೋ ಇರುತ್ತೆ, ತುಂಬಾ ಫ್ಲೂರೆಸೆಂಟ್ ಫ್ಲೂರೆಸೆಂಟ್ ಕಲರ್ಸ್ ಇರುತ್ತೆ. ಅದ್ರ ಮೇಲೆ ಡೇಂಜರ್ ಅಂತ ಸೈನ್ ಬರದ್ರೆ ಅದು ನಮ್ಗೆ ಅರ್ಥ ಆಗುತ್ತೆ, ಮಕ್ಳಿಗೆ ಅರ್ಥ ಆಗಲ್ಲ. ಅವರಿಗೇನು ಫಸ್ಟ್

0: ಅದೇನು ಕಲರ್ ಆಗಿದೆ, ನಂಗೆ ಅಟ್ರಾಕ್ಷನ್ ಇದೆ, ಅದು ಟೇಸ್ಟ್ ಮಾಡುವಂಥದ್ದನ್ನೇ ಅಂತ ಬಾಯಲ್ಲಿ ಹಾಕೊಂಡ್ಬಿಡ್ತಾರೆ. ಎಷ್ಟೊಂದ್ಸಲ ಈ ಥರ ಆ್ಯಸಿಡ್ಗಳು ಫಿನಾಲ್ಗಳು ಹಾಕೊಂಡಾಗ ಏನಾಗುತ್ತೆ ಅಂದರೆ, ಕೆಲವೊಂದು ಪಾಯ್ಸನಾಗಿ ನಾವೇನು ಮಾಡ್ತೀವಿ ಟ್ರೀಟ್ಮೆಂಟ್ ಅಂತಂದರೆ, ಬಂದ ತಕ್ಷಣವೇ ಎನ್ ಜಿ ಅಂತ ಟ್ಯೂಬ್ ಹಾಕ್ಬಿಟ್ಟು ಸಲೈನ್ ವಾಶ್ ಅಂತ ಕೊಡ್ತೀವಿ, ಹೊಟ್ಟೆ ಒಳಗೆ ತುಳಿಸೋದು ಅಂತ ಇದು ಮಾಡ್ತೀವಲ್ಲ, ಆ ಥರ ಮಾಡ್ತೀವಿ. ಕೆಲವೊಂದು ಪಾಯ್ಸನ್ಗಳು ಲೈಕ್ ನನಗೆ ಫಿನಾಲ್ ಅಂತ ಏನು ಹೇಳಿದ್ವು, ಈ ಥರ ಪಾಯ್ಸನ್ಗಳಲ್ಲಿ ಆ ಥರ ವಾಶ್ ಮಾಡೋದೆಲ್ಲ ತುಂಬ ಡೇಂಜರ್ ಆಗ್ಬಿಡುತ್ತೆ. ಮನೆಯಲ್ಲೇ ಎಷ್ಟೊಂದ್ಸಲ ಏನು ಮಾಡಿಬಿಡ್ತಾರೆ ಅಂತಂದರೆ, ಫಿನಾಲ್ ಕುಡಿದ್ಬಿಟ್ಟಿದೆ, ಆ್ಯಸಿಡ್ ಕುಡಿದ್ಬಿಟ್ಟಿದೆ ಅಂತಂದ್ಬಿಟ್ಟು ಉಪ್ನೀರು ಕುಡಿಸ್ಬಿಡ್ತಾರೆ. ಸೊ ಅದು ನೀವು ಎಲ್ಪ್ ಮಾಡೋದಕ್ಕಿಂತ ಡೇಂಜರ್ ಜಾಸ್ತಿ. ಸೊ ಫಿನಾಲ್ಸ್, ಆ್ಯಸಿಡ್ಸ್, ಆಮೇಲೆ ಮೇಲಾಗಿ ಈ ತರ ವಾಟರ್ ಬಾಟಲ್ ಅಲ್ಲಿ ಇಡ್ತಾರೆ ಕೆಲವೊಂದೆಲ್ಲ ಆ್ಯಸಿಡ್ಗಳು ತಗೊಬಂದ್ಬಿಟ್ಟು, ಈಗ ಪೇಂಟ್ ಥಿನ್ನರ್ ಅಂತ ಯೂಸ್ ಮಾಡ್ತೀವಿ. ಈಗ ಮುಂಚೆ ಎಲ್ಲ ಸೀಮೆಣ್ಣೆ ಬರ್ತಾ ಇತ್ತು ಇರ್ತಾ ಇದ್ರು, ಇವಾಗ ಬಾಟಲ್ ಅಲ್ಲಿ ಈಗ ಪೇಂಟ್ ಥಿನ್ನರ್ ಅಂತ ಬರುತ್ತೆ, ಅದು ಸಹ ಸೇಮ್ ಇದು ಪ್ರಾಪರ್ಟೀಸ್ ಹೊಂದಿರುತ್ತೆ. ಆ ಬಾಟಲ್ ಅಲ್ಲಿ ಇಟ್ಟಿರೋದು ಅವರಿಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ, ಅದು ವಾಟರ್ ಅಂತ ಅನ್ಕೊಂತಾರೆ. ಕ್ಯಾಪ್ ತೆಗಿತಾರೆ, ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತಾರೆ, ಕುಡ್ಬಿಡ್ತಾರೆ. ಸೊ ಅವೆಲ್ಲನೂ ಸಹ ಒಂದು ಕಬೋರ್ಡ್ ಅಲ್ಲಿ ಹಾಕಿ ಲಾಕ್ ಮಾಡಿ, ಆ ಲಾಕ್ ಅಡಲ್ಟ್ಸ್ ಅಂದ್ರೆ ದೊಡ್ಡವರಿಗೆ ತೆಗಿಯೋಕೆ ಶಕ್ತಿ ಇರಬೇಕು. ಚಿಕ್ಕ ಮಕ್ಕಳಿಗೆ ಕೀ ತೆಗಿಯುವಂತ ಶಕ್ತಿ ಇರುವಂತ ಕೀ ಅಲ್ಲ, ನಾವು ತೆಗಿಯುವಂತ ಶಕ್ತಿ ಇರುವಂತ ಕಬೋರ್ಡ್ ಅಲ್ಲಿ ಮಾತ್ರ ಹಾಕಿ ಬಚ್ಚಿಡೋದು ಒಳ್ಳೇದು. ಅವರಿಗೆ ಔಟ್ ಆಫ್ ರೀಚ್ ಅಂತ ನಾವು ಮೇಲಿಡ್ತೀವಿ ಅಂತಲ್ಲ, ಮೇಲಿಟ್ರು ಅವ್ರಿಗೆ ಗೊತ್ತು ಹೇಗ್ ತಗೋಬೇಕು ಅಂತ. ಚೇರ್ ಮಾಡ್ಕೊಂತಾರೆ, ತುಂಬಾ ಇಂಟೆಲಿಜೆಂಟ್, ಅದ್ರಲ್ಲಿ ಮಾತ್ರ ಅವ್ರಿಗೆ ರೀಚ್ ಮಾಡೋದ್ರಲ್ಲಿ ಹೇಗಾದ್ರೂ ಮಾಡ್ಬೇಕು ಟಾರ್ಗೆಟ್ ಅಂತ ಗೊತ್ತು ಅವ್ರಿಗೆ. ಸೊ ಅವಾಗ ಏನ್ ಮಾಡ್ತಾರೆ, ಚೇರ್ ಹಾಕೊಂತಾರೆ, ಅದ್ರ ಮೇಲೆ ಇನ್ನೊಂದ್ ಚೇರ್ ಹಾಕೊಂತಾರೆ. ಸೊ ಕೆಲವೊಂದ್ಸಲ ಇನ್ನೊಂದ್ ಮಗುನ ಇಡ್ಕೊಂಡು ಅದ್ರ ಮೇಲೆ ಬೇಕಾದ್ರೂ ಹತ್ತಿರ್ತಾರೆ, ಒಟ್ಟು ತಗೋಬೇಕು ಅನ್ನೋದಿರುತ್ತೆ ಅವ್ರಿಗೆ. ಒಂದು ಬಿದ್ದು ಗಾಯನಾದ್ರೂ ಮಾಡ್ಕೋಬಹುದು, ತಲೆಗೊಡ್ತಾನು ಬೀಳ್ಕೋಬಹುದು, ಇನ್ನೊಂದು ಅದು ಪಾಯ್ಸನ್ ತಗೊಂಡು ಕುಡಿದ್ಬಿಟ್ಟು ಸಹ ಇಂಜುರಿ ಆಗ್ಬಹುದು. ಸೊ ಅದೇ ತರನೇ ಮೆಡಿಸಿನ್ ಸಹ, ದೊಡ್ಡವರಲ್ಲಿ ಏನ್ ಮೆಡಿಸಿನ್ಸ್ ಕೊಟ್ಟಿರ್ತೀವಿ, ಆಮೇಲೆ ಮಗುಗಂತಾನೆ ಮೆಡಿಸಿನ್ಸ್ ಕೊಟ್ಟಿರ್ತೀವಿ, ಪ್ಯಾರಾಸಿಟಮಾಲ್ ಆಗ್ಲಿ, ಸಿಂಪಲ್ ಪ್ಯಾರಾಸಿಟಮಾಲ್ ಸಾಕು,
1: ತೊಂದ್ರೆ
0: ಅದು ನಾವು ಜ್ವರಕ್ಕೆ ಅಂತ ಕೊಟ್ಟಿರೋ ಪ್ಯಾರಾಸಿಟಮಾಲ್. ಅದ್ ನಾವೇನ್ ಒಂದ್ ಟೈಮ್ ಕೊಡೋಂಥದ್ದು, ಅವ್ರು ಹತ್ತು ಟೈಮ್ ನುಂಗಿರ್ತಾರೆ ಅದು ಸಿರಪ್ ಪೂರ್ತಿ. ನಾವು 5 ml ಕೊಡೋಂಥದ್ದು 50 ml ಆತರ ಬಾಟಲ್ ಇರೋದನ್ನ ಕಂಪ್ಲೀಟ್ ಆಗಿ ನುಂಗಿದ್ರೆ, ಮೇನ್ ಆಗಿ ಪ್ಯಾರಾಸಿಟಮಾಲ್ ಸಣ್ಣ ಜ್ವರಕ್ಕೆ ಕೊಡೋಂಥದ್ದೇನೆ ಎಷ್ಟೊಂದ್ಸಲಿ ಲಿವರ್ ಡ್ಯಾಮೇಜ್ ಆಗ್ಬಿಡುತ್ತೆ. ಸೊ ಎಷ್ಟೊಂದ್ಸಲಿ ಲಿವರ್ ಟ್ರಾನ್ಸ್ಪ್ಲಾಂಟ್ಸ್ ಗಳೆಲ್ಲ ಬೇಕಾಗಿದೆ.
1: ಓಕೆ ಡಾಕ್ಟರ್, ಇನ್ನು ಸಾಮಾನ್ಯ ಮನೆಗಳಲ್ಲಿ ಎತ್ತರವಾದ ಜಾಗದಿಂದ ಬೀಳುವಂಥದ್ದು, ಸೋಫಾನೇ ಇರ್ಬೋದು ಅಥವಾ ಮನೆನೇ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇದ್ರೆ ಅಲ್ಲಿಂದ ಬೀಳುವಂಥದ್ದು,
0: ಕರೆಕ್ಟ್, ಇದಂತೂ ತುಂಬಾನೇ ಇದು. ಎಷ್ಟೊಂದು ಮನೆಗಳು ಕೆಲವೊಂದ್ಸಲಿ ಸೆಕೆಂಡ್ ಫ್ಲೋರ್ ಅಲ್ಲಿ ಇರುತ್ತೆ, ಥರ್ಡ್ ಫ್ಲೋರ್ ಅಲ್ಲಿ ಇರುತ್ತೆ, ಕೆಲವೊಂದು ಇದಕ್ಕೆ ಎಷ್ಟೊಂದು ಗ್ರಿಲ್ ಸಹ ಇರೋದಿಲ್ಲ ಕರೆಕ್ಟ್ ಆಗಿ. ಗ್ರಿಲ್ಸ್ ಇದ್ರು ಸಹ ಅದೊಂದ್ ಸ್ವಲ್ಪ ಸ್ಪೇಸ್ ಇರುತ್ತೆ ಗ್ರಿಲ್ ಅಲ್ಲಿ, ಮಧ್ಯದಲ್ಲಿ ತೂರ್ಕೊಂಡೆ ಸಹ ಎಷ್ಟೊಂದ್ಸಲಿ ಕೆಳಗಡೆ ಬಿದ್ದಿರೋ ಚಾನ್ಸಸ್ ಗಳು ನೋಡಿದ್ದೇವೆ ನಾವು. ಹಾಗಾಗಿ ಏನ್ ಹೇಳ್ತೀವಿ ಅಂದ್ರೆ, ಗ್ರಿಲ್ಸ್ ಹಾಕೋದು ಸಹ ತುಂಬಾ ನ್ಯಾರೋ ಸ್ಪೇಸ್ ಇರಬೇಕು, ಮಧ್ಯದಲ್ಲಿ ಮಗುಗೆ ಏನ್ ಕೈ ಇಡೋದಾಗ್ಲಿ ಏನು ಇರಬಾರ್ದು, ಆ ತರ ಸ್ಪೇಸ್ ಮೆಶ್ ರೀತಿಯಲ್ಲಿ ಕಂಪ್ಲೀಟ್ ಆಗಿ ಅದು ಬ್ಲಾಕ್ ಆಗಿರ್ಬೇಕು. ಕೆಲವೊಂದ್ಸಲಿ ಚೇರ್ ಹಾಕೊಂಡು ಕಾಂಪೌಂಡ್ ಇಂದ ನಾನು ಏನೋ ನೋಡ್ತೀನಿ ಕೆಳಗಡೆ ಅಂತಂದ್ಬಿಟ್ಟು ಸಹ ಬಾಗಿರೋದಿದೆ. ನಾನು ಆಗ್ಲೇ ಹೇಳ್ದಂಗೆ ಡ್ರೌನಿಂಗ್ ಅಂದ್ರೆ ನೀರಲ್ಲಿ ಮುಳುಗಿ ಹೇಗ್ ಬೀಳ್ತಾರೋ ಅದೇ ತರ ಹೆಡ್ ವೈಟ್ ಬಂದ್ಬಿಡುತ್ತೆ, ಸ್ವಲ್ಪ ಬಗ್ಗೆ ನೋಡಿದ ತಕ್ಷಣ ಕೆಳಗಡೆ ಬಿದ್ದ್ಬಿಡ್ತಾರೆ. ಸೊ ಅವಾಗ ಸಹ ಕೆಳಗಡೆ ಬಿದ್ದಿರೋದು ಎಷ್ಟೋ ಮಕ್ಕಳು ನಾವು ನೋಡಿದ್ವಿ, ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಫೋರ್ತ್ ಫ್ಲೋರ್ ಎಲ್ಲ ಇಂಜುರಿ, ಬಾಡಿ ತಲೆಯಿಂದ ಕೆಳಗೊಡೆ ಎಲ್ಲಾನೂ ಇಂಜುರಿ ಆಗುತ್ತೆ. ಸೊ ಸೂಪರ್ವಿಷನ್ ಈ ತರ ಎಲ್ಲ ಬೇಕಾಗುತ್ತೆ. ಸೊ ಗ್ರಿಲ್ಸ್ ಏನ್ ಹಾಕ್ತಾರೋ ಅದು ಸಹ ಪ್ರಾಪರ್ ಆಗಿ ಹಾಕ್ಬೇಕು, ಸಣ್ಣ ಸ್ಪೇಸ್ ಇರಬೇಕು, ಮಗು ತಲೆ ಹೋಯ್ತು ಅಂದ್ರೆ ಬಾಡಿನೂ ಹೋಗುತ್ತೆ. ಸೊ ಹಾಗಾಗಿ ಸ್ಪೇಸ್ ತುಂಬಾ ಕಡಿಮೆ ಇಟ್ಕೋಬೇಕು. ಆತರ ನೀವಾಗ್ಲೇ ಹೇಳ್ದಂಗೆ ಅದು ಮೆಶ್ ತರ ಹಾಕೊಳ್ಳೋದು ಅದೆಲ್ಲ ಹೆಲ್ಪ್ ಆಗುತ್ತೆ. ಇನ್ನು ಮನೆ ಒಳಗಡೆ ಬಂದ್ರೆ ಟೇಬಲ್ಸ್ಗಳು ಸೋಫಾಗಳು ಇದ್ರ ಮೇಲಿಂದನು ಎಷ್ಟೊಂದ್ಸಲಿ ಬೀಳ್ತಾಗ ಅದು ಸೂಪರ್ವಿಷನ್ ಇಂಪಾರ್ಟೆಂಟ್. ಮಕ್ಕಳು ಏನು ಆಟಾಡ್ತಿದ್ದಾರೆ ಈ ತರ ಎಲ್ಲ ಅಂತಂದ್ರೆ ದೊಡ್ಡವರಲ್ಲಿ ಇರೋದು ತುಂಬಾ ಒಳ್ಳೇದು. ಎಷ್ಟೊಂದ್ಸಲಿ ಅವರೇನು ತಲೆ ಇಂಜುರಿನೇ ಮಾಡ್ಕೊಂಡ್ ಬರ್ತಾರೆ, ಸಿಂಪಲ್ ಕಟ್ಸ್ ಮಾಡ್ಕೊಂಡ್ ಬರ್ತಾರೆ. ಕಟ್ ಎಲ್ಲ ಬಂದಾಗ ಏನಾಗುತ್ತೆ, ಗಾಯಗಳು ಆಗ್ಲೇ ನಾವು ಹೇಳ್ದಂಗೆ ಗಾಯಗಳಾದಾಗೆ ಇಂಜುರಿ ಆದ ತಕ್ಷಣ ಇಮಿಡಿಯೇಟ್ ಆಗಿ ಎಷ್ಟೊಂದ್ಸಲಿ ಮನೆಯಲ್ಲೇನೆ ಅರಿಶಿನ ಪುಡಿ ಹಾಕೋದು, ಟೀ ಪುಡಿ ಹಾಕೋದು ಇದೆಲ್ಲ ಮಾಡ್ತಾರೆ. ನಮ್ಗೆ ಹಾಸ್ಪಿಟಲ್ ಕರ್ಕೊಂಡ್ ಬಂದಾಗ ಅದನ್ನ ತೆಗಿಯೋದಕ್ಕೇನೆ ಮಗು ಒಂದ್ ಅವರ್ ಅಳ್ತಾ ಇರುತ್ತೆ. ಆ ಪೌಡರ್ನೆಲ್ಲ ಕ್ಲಿಯರ್ ಮಾಡಿ ನಿಮ್ಗೆ ಅದನ್ನ ಸೂಚರ್ ಮಾಡೋದು ಒಲಿಯುವಂತದೆಲ್ಲ ಕಷ್ಟ ಆಗುತ್ತೆ. ಸೊ ಮನೇಲಿ ಈ ತರ ಗಾಯ ಎಲ್ಲ ಆಯ್ತು ಅಂತಂದ್ರೆ, ಸೊ ಅವಾಗೆಲ್ಲ ಏನು ಆಗ್ತಂಗಿಲ್ಲ, ಜಸ್ಟ್ ವಾಶ್ ಮಾಡ್ಕೊಂಡು ಒಂದು ಪ್ರೆಷರ್ ಕೊಟ್ಟು, ಬ್ಲೀಡಿಂಗ್ ಆಗ್ತಾ ಇದೆಯಾ, ರಕ್ತ ಬರ್ತಾ ಇದೆಯಾ, ಪ್ರೆಷರ್ ಕೊಡಿ, ಬ್ಲೀಡಿಂಗ್ ಸ್ಟಾಪ್ ಆಗುತ್ತೆ. ಬ್ಲೀಡಿಂಗ್ ಸ್ಟಾಪ್ ಆದ ತಕ್ಷಣ ಹಾಸ್ಪಿಟಲ್ ಕರ್ಕೊ ಬನ್ನಿ, ಅದನ್ನ ನೋಡ್ಕೊಂಡು ಗಮ್ ಅಂತ ಹಾಕೋದು, ಗ್ಲೂ ಅಂತ ಕರಿತೀವಿ, ಗ್ಲೂ ಹಾಕೋದಾಗ್ಲಿ ಇಲ್ಲ ಸೂಚರ್ ಬೇಕಂತ ಡಾಕ್ಟರ್ಸ್ ಅದಕ್ಕೆ ಸರ್ಜನ್ ಡಾಕ್ಟರ್ ಆಗ್ಲಿ ಅವ್ರು ಡಿಸೈಡ್ ಮಾಡ್ತಾರೆ ಏನ್ ಮಾಡ್ಬೇಕು ಮುಂದೆ. ಈ ತರ ಅರಿಶಿನ ಪುಡಿ ಪೌಡರ್ ಅದೆಲ್ಲ ಬೇಡ. ಆಮೇಲೆ ಇನ್ನೊಂದು ಇಂಜುರಿಗಳಂದ್ರೆ ತಲೆ ಇಂಜುರಿ ನಾನು ಕಾಮನ್ ಆಗಿ ಕೇಳಿದ್ದೆ. ಸೋಫಾ ಇಂದ ಟೇಬಲ್ ಮೇಲಿಂದ ಬಿದ್ದು ಫಸ್ಟ್ ಅವರಿಗೆ ತಲೆ ಇಟ್ಬಿಡುತ್ತೆ. ಮಗು ಕೆಳಗಡೆ ಬಿತ್ತು ಅಂತಂದ್ರೆ ಫಸ್ಟ್ ತಲೆನೇ, ನಾ ಹೇಳ್ದಂಗೆ ಬಾರನೇ ತಲೆನೇ ಅವರಿಗೆ ದೊಡ್ಡದು ಅಲ್ವಾ, ಸೊ ಫಸ್ಟ್ ತಲೆಗೂನೇ ಅಡ್ತಾ ಕೊಡುತ್ತೆ. ಸೊ ಈ ತರ ಇಂಜುರೀಸ್ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಬಿದ್ದಾಗ ಏನೂ ಆಗಲ್ಲ. ಕೆಲವೊಂದ್ ಮಕ್ಕಳಲ್ಲಿ ಏನಾಗುತ್ತೆ ಅಂತಂದ್ರೆ

0: ಒಂದಿನ ಎರಡು ದಿನ ಆದ್ಮೇಲೆ ಸಿಂಪ್ಟಮ್ಸ್ಗಳು ಸ್ಟಾರ್ಟ್ ಆಗುತ್ತೆ. ರಕ್ತಸ್ರಾವ ಆಗಿರ್ಬೋದು ಒಳಗಡೆ ಇಮಿಡಿಯೇಟ್ ಆಗಿ ಎಷ್ಟೊಂದ್ಸಲಿ ಕಾಣಿಸಲ್ಲ, ಇಮಿಡಿಯೇಟ್ ಅಲ್ಲಿ ಕೆಲವೊಂದ್ಸಲಿ ಮೂಗಲ್ಲಿ ರಕ್ತ ಬರೋದು, ಕಿವಿಯಲ್ಲಿ ರಕ್ತ ಬರೋದು, ಬಾಯಲ್ಲಿ ಬರೋದು, ಇಲ್ಲ ಮಗುಗೆ ತುಂಬಾನೇ ಪದೇ ಪದೇ ವಾಂತಿ ಆಗೋದು, ಆಮೇಲೆ ಫಿಟ್ಸ್ ರೂಪದಲ್ಲಿ ಬರೋದು. ಸೊ ಇವೆಲ್ಲ ಆಗುತ್ತೆ ಬಿಟ್ಟ ತಕ್ಷಣ. ಕೆಲವೊಂದ್ ಮಕ್ಳಿಗೆ ಅದಾಗಲ್ಲ, ಅವರಿಗೆ ಟೈಮ್ ತಗೊಳುತ್ತೆ. ಬ್ಲೀಡಿಂಗ್ ಅವಾಗ ಚಿಕ್ಕದಾಗ ಆಗಿರ್ಬೋದು, ಎರಡು ಮೂರು ದಿನದಲ್ಲಿ ಕಾಣಿಸ್ಕೊಳುತ್ತೆ. ಅವಾಗ ಮಗು ತಲೆ ಸುತ್ತನ್ನೋದು, ವಾಂತಿ ಜಾಸ್ತಿ ಮಾಡೋದು, ಫಿಟ್ಸ್ ಬರೋದು, ಇವೆಲ್ಲ ಆಗುತ್ತೆ. ಸೊ ಹಾಗಾಗಿ ಒಳಗಡೆ ಮಗು ಆಟ ಆಡ್ತಿದೆ ಅಂತಂದ್ರೆ, ಎತ್ತರ ಪ್ರದೇಶದಲ್ಲಿ ಆಡ್ಸಿದ್ರೆ ಅಂದ್ರೆ ಅವ್ರು ಕೆಳಗಡೆ ಮ್ಯಾಟ್ ಮೇಲೆ ಆಟ ಆಡ್ಲಿ, ಒಂದ್ ಮ್ಯಾಟ್ ಹಾಕ್ಬಿಟ್ಟು ಅದ್ರಲ್ಲೇ ಆಟ ಆಡ್ಲಿ ಅಂತ. ದೊಡ್ಡವ್ರು ಇರ್ಲಿ ಅಲ್ಲಿ, ಅಟ್ ಲೀಸ್ಟ್ ದೊಡ್ಡವ್ರ ಸೂಪರ್ ವಿಷನ್ ಇದ್ದಷ್ಟು ಪ್ರೊಟೆಕ್ಷನ್ ಅವ್ರಿಗೆ ಇರುತ್ತೆ, ಅವ್ರಿಗೆ ಭಯನೂ ಇರುತ್ತೆ.
1: ಈ ಒಂದು ಹಂತದವರೆಗೆ ಮಕ್ಕಳ ಬಗ್ಗೆ ನಾವು ಯೋಚನೆ ಮಾಡಿ ಮಾತಾಡಿದ್ವಿ ಡಾಕ್ಟರ್, ಏನೆಲ್ಲ ಸಂಭವಿಸಬಹುದು, ಹಾಗೆ ನೀವು ಜೊತೆ ಜೊತೆಗೆ ಏನ್ ಮಾಡಬಹುದು ಅಂತ ಕೂಡ ಹೇಳಿದ್ರಿ, ಏನ್ ತಪ್ಪಿಸಬಹುದಾಗಿತ್ತು ಹೇಳ್ತಾ ಬಂದ್ರೆ. ಇನ್ನೂ ಒಂದಷ್ಟು ಸ್ವಲ್ಪ ದೊಡ್ಡ ಮಕ್ಕಳಾದ್ರೆ, ಶಾಲೆಗೆ ಹೋಗೋದಕ್ಕೆ ಪ್ರಾರಂಭ ಆಗಿರುವಂತ ಮಕ್ಕಳು ಅಂತವರಾದ್ರೆ ಅವರಲ್ಲಿ ಕಂಡು ಬರುವಂತ ಸಮಸ್ಯೆಗಳು ಏನೆಲ್ಲ?
0: ಶಾಲೆಯಲ್ಲಿ ಮಕ್ಕಳಲ್ಲಿ ಅಂತಂದ್ರೆ ಅವ್ರದ್ದು ಏಜ್ ಗ್ರೂಪೇ ಡಿಫ್ರೆಂಟ್ ಆಗುತ್ತೆ. ಅವರಿಗೆ ಮಕ್ಕಳು ಸ್ಕೂಲಲ್ಲಿ ಆಟ ಆಡ್ತಾ ಇರ್ತಾರೆ, ಎಷ್ಟೊಂದು ಪ್ಲೇ ಗ್ರೌಂಡ್ ಇಂಜುರೀಸ್ ಅಂತ ಹೇಳ್ತೀವಿ, ಅಲ್ಲೂ ಸಹ ಗಾಯ ಮಾಡ್ಕೊಳೋದಿರುತ್ತೆ, ಬೇರೆ ಮಕ್ಕಳ ಜೊತೆ ಒಡ್ತ ಮಾಡ್ಕೊಳೋದು, ಎಷ್ಟೊಂದ್ಸಲಿ ಅಲ್ಲೆಲ್ಲ ಮುರ್ಕೊಂಡು ಬಂದ್ಬಿಟ್ಟಿರ್ತಾರೆ. ಮತ್ತೆ ತುಂಬಾನೇ ದೊಡ್ಡ ಮಕ್ಳು ಅಂತಂದ್ರೆ ಅಡೋಲೆಸೆಂಟ್ಸ್ ಅಂತ ಕರಿತೀವಿ, 14-15 ವರ್ಷ ಮಕ್ಕಳು, ಅವರಿಗೆ ಎನರ್ಜಿ ಜಾಸ್ತಿ, ಅದು ರೇಸ್ ಅಂತ ಏನ್ ಬರುತ್ತೆ ಅವ್ರಿಗೆ, ಬೈಕ್ ಓಡಿಸೋದಾಗ್ಲಿ ಅವರಿಗೆ, ನಮ್ಗೆ ಇದು ಲೀಗಲ್ ಆಗಿ ಹೇಳ್ತೀವಿ ನಾವು 18 ವರ್ಷ ಆದ್ಮೇಲೆ ಅವರಿಗೆ ಡಿಎಲ್ ಕೊಡ್ಬೇಕು, ಲೈಸೆನ್ಸ್ ಬೇಕು ಅಂತ. ಬಟ್ ಎಷ್ಟೊಂದ್ ಮಕ್ಳು ಎಷ್ಟು ಮನೇಲಿ ಆತನು ಫಾಲೋ ಮಾಡ್ತಾರೆ, ಮನೇಲಿ ಒಂದ್ ಬೈಕ್ ಇದೆ, ಒಂದ್ ಮಗು ದೊಡ್ಡದು ಗಂಡ್ ಮಗು ಇದೆ ಅಂತಂದ್ರೆ ಫಸ್ಟ್ ಅವರು ಕಲಿಯೋದನ್ನೇ ಬೈಕ್. ಆಮೇಲೆ ಅವ್ರಿಗೆ ಎನರ್ಜಿ ಜಾಸ್ತಿ, ಅವರಿಗೆ ಇನ್ಸೈಟ್ ಸ್ವಲ್ಪ ಕಡಿಮೆನೆ, ಅವ್ರಿಗೇನು ಇನ್ನೊಂದು ಅವ್ರು ಒಬ್ರು ಫ್ರೆಂಡ್ ಪಿಯರ್ ಪ್ರೆಷರ್ ಅಂತ ಏನ್ ಹೇಳ್ತೀವಿ, ಅವ್ರ ಒತ್ತಡದಿಂದಾನೇ ಎಷ್ಟೊಂದ್ಸಲಿ ಬೈಕ್ ತಗೊಂಡೋಗೋದಾಗ್ಲಿ, ಜೋರಾಗಿ ಓಡ್ಸೋದಾಗ್ಲಿ. ತುಂಬಾ ಡೆತ್ಗಳು ನಾವು ಅಡೋಲೆಸೆಂಟ್ಸ್ ಏಜ್ ಗ್ರೂಪ್ ಅಲ್ಲಿ ಏನ್ ನೋಡ್ತೀವೋ ಅದು ಆಕ್ಸಿಡೆಂಟ್ಸ್ ಅಂತ ಮೋಸ್ಟ್ ಕಾಮನ್ ಆಗಿ ಅದನ್ನೇ ನೋಡ್ತೇವೆ ನಾವು. ಸೊ ಇಂಥವ್ರಿಗೆ ಮಕ್ಕಳಲ್ಲಿ ಮಗನ್ ಮನೇಲಿ ಸ್ವಲ್ಪ ಬೈಕ್ ಕೊಡೋದಾಗ್ಲಿ, ಕಾರ್ ಕೊಡೋದಾಗ್ಲಿ ಅವಾಯ್ಡ್ ಮಾಡ್ಬೇಕು ಇವನ್ನೆಲ್ಲ. ಇನ್ನೊಂದು ಕಾಮನ್ ಆಗಿ ಎಲ್ಲರ ಮನೇಲಿ ಇವಾಗ ಆಲ್ಮೋಸ್ಟ್ ಕಾರ್ ಎಲ್ಲ ಬಂದ್ಬಿಟ್ಟಿದೆ, ಎಲ್ಲರ ಮನೇಲಿ ಒಂದ್ ವೆಹಿಕಲ್ ಅಂತೂ ಇದ್ದೇ ಇದೆ. ಈಗ ಹಳ್ಳಿಗಳಲ್ಲಾದ್ರೆ ತುಂಬಾ ಮನೇಲಿ ಟ್ರ್ಯಾಕ್ಟರ್ಸ್ ಯೂಸ್ ಮಾಡ್ತಾ ಇರ್ತಾರೆ. ಸೊ ವೆಹಿಕಲ್ಸ್ ಇನ್ನೀ ಮನೇಲಿ ಯೂಸ್ ಮಾಡ್ತಾ ಇದೀವಿ ಯಾವ್ದೇ ಮನೇಲಿ ಅಂತಂದ್ರೆ, ನಾವು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ, ಮನೇಲಿ ಸಣ್ಣ ಮಗು ಇದೆ, ಅಕ್ಕಪಕ್ಕದಲ್ಲ ಏರಿಯಾದಲ್ಲೇ ಚಿಕ್ಕ ಮಕ್ಕಳುಗಳು ಇದ್ದಾರೆ ಅಂತಂದ್ರೆ, ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದ್ ರೌಂಡ್ ಹೋಗಿ ಬರ್ಬೇಕು.
1: ಕೇವಲ ನೀವ್ ಹೇಳಿದ್ದು ಜನ ಇದೆ, ನಮ್ಮನೆ ಮಗು ಮಾತ್ರ ಅಲ್ಲ, ಅಕ್ಕಪಕ್ಕದ ಏರಿಯಾದಲ್ಲಿ ಕೂಡ ಮಕ್ಕಳಿದ್ದಾರೆ ಅಂದ್ರೆ
0: ಹೌದು
1: ಅಲ್ವಾ.
0: ಸೊ ಎಲ್ಲಾ ಕಡೆ ಮನೇಲಿ ಇದೆ ಮಕ್ಕಳು ಅಂತಂದ್ರೆ, ಹೊರಗಡೆ ಬಂದು ಆಡ್ತಾನೆ ಇರ್ತಾರೆ. ಸೊ ಒಂದ್ಸಲಿ ಹೋಗ್ಬಿಟ್ಟು
1: ಕೆಲವೊಂದ್ಸರಿ ಬಚ್ಚಿಟ್ಕೊಳ್ಳೋ ಪ್ಲೇಸ್ ಕೂಡ ಅವೇ ಆಗಿರ್ತವೆ.
0: ಕಣ್ಣಮುಚ್ಚಾಲೆ ಆಡ್ಬೇಕು ಅಂತಂದ್ಬಿಟ್ಟು ಹೋಗಿ ಹೈಡ್ ಅಂಡ್ ಸೀಕ್ ಅಂತಂದ್ಬಿಟ್ಟು ಹೋಗಿ ಕಾರ್ ಕೆಳಗಡೆ ಬಚ್ಚಿಟ್ಕೊಂಡಿರ್ತಾರೆ, ಅವ್ರಿಗೆ ಅದು ಗೊತ್ತಾಗಲ್ಲ ಇದು ಡೇಂಜರ್ ಅಂತ, ಅವ್ರು ಸ್ಟಾರ್ಟ್ ಮಾಡ್ತಾರೆ ಅಂತ ಅವ್ರಿಗೂ ಏನು ಐಡಿಯಾ ಇರೋದಿಲ್ಲ. ಸೊ ಒಂದ್ಸಲಿ ಹೋಗ್ಬಿಟ್ಟು ಕಾರ್ ಸುತ್ತ ನೋಡ್ಕೊಂಡಾಗ್ಲಿ, ದೊಡ್ಡ ವೆಹಿಕಲ್ಸ್ ಆದ್ರೆ ಟ್ರಾಕ್ಟರ್ಸ್ ಬಸ್ಗಳು ಏನಾದ್ರೂ ಇತ್ತು ಅಂದ್ರೆ ಒಂದ್ಸಲಿ ಸುತ್ತ ಹೋಗ್ಬಿಟ್ಟು ನೋಡ್ಕೊಂಬರೋದಾಗ್ಲಿ, ಈ ತರ ಕಾರ್ ಸ್ಟಾರ್ಟ್ ಮಾಡಿದ್ರೆ ಎಷ್ಟೊಂದು ಆಕ್ಸಿಡೆಂಟ್ಸ್ಗಳ ಪ್ರಿವೆಂಟ್ ಕೇಳಿದೀವಿ ನಾವು, ಎಷ್ಟೊಂದ್ಸಲಿ ನ್ಯೂಸ್ ಅಲ್ಲಿ ನೋಡಿದೀವಿ, ಕಾರ್ ಇಂದ ಜಸ್ಟ್ ಅಲ್ಲೇ ಇದ್ರು ಹಿಂದೆ ಇದ್ರು ನೋಡಿರ್ಲಿಲ್ಲ, ಕಾರ್ ಪಾಸ್ ಆಯ್ತು ಮಗು ಡೆತ್ ಆಗಿತ್ತು ಇಲ್ಲಿ ಅಂತಂದ್ಬಿಟ್ಟು ನೋಡಿದೀವಿ. ಆಮೇಲೆ ಸ್ಕೂಲ್ ಬಸ್ಗಳು ಅಷ್ಟೇ, ಡ್ರಾಪ್ ಮಾಡ್ತಾರೆ ಎಷ್ಟೊಂದ್ಸಲಿ, ಮಗು ಪಾಸ್ ಆಗಿರೋದಿಲ್ಲ ಎಷ್ಟೊಂದ್ಸಲಿ, ಬೇಗನೆ ಹೋಗ್ಬಿಟ್ಟಿರುತ್ತೆ. ಸೊ ಈ ತರ ಇನ್ಸಿಡೆಂಟ್ಗಳು ಇದಾವೆ. ಸ್ವಲ್ಪ ನಿಧಾನ ಇರ್ಲಿ, ಮಗು ಇದೆ ಅಂತಂದ್ರೆ ಆ ಟೈಮಲ್ಲಿ ನೋಡ್ಕೊಂಡು ಓಡಿಸೋದು ಒಳ್ಳೇದು. ಎಷ್ಟೊಂದು ಕಾರ್ಗಳಿಗಾಗ್ಲಿ ದೊಡ್ಡ ಬಸ್ಗಳಿಗಾಗ್ಲಿ ಬ್ಲೈಂಡ್ ಸ್ಪಾಟ್ ಅಂತ ಇರುತ್ತೆ, ಕಾಣಿಸಲ್ಲ ಡ್ರೈವರ್ಗೂ ಸಹ ಕಾಣಿಸಲ್ಲ, ನಾನು ಅವ್ರದೇ ತಪ್ಪು ಅಂತ ಹೇಳ್ತಾ ಇಲ್ಲ, ಅವ್ರಿಗೆ ಕಾಣಿಸೋದಿಲ್ಲ ಅದು. ಸೊ ಅವ್ರೇನೋ ನಿಧಾನ ಮಾಡ್ಕೊಂಡು ಮಗು ಇದೆಯೋ ಇಲ್ಲೋ ಅಂತನ್ಬಿಟ್ಟು ಸುತ್ತ ಯಾರಿದ್ದಾರೆ ಅಂತ ನೋಡಿ, ಫೋರ್ ವೀಲರ್ ಏನೇ ವೆಹಿಕಲ್ ಇದ್ರು ಸಹ ಸ್ವಲ್ಪ ನಿಧಾನ ಓಡಿಸ್ಬೇಕು. 1-2 ಮಿನಿಟ್ಸ್ ಅಲ್ಲಿ ನಾವೇನು ಅಚೀವ್ ಮಾಡುವಂತದ್ದೇನು ಇರೋದಿಲ್ಲ. ಇನ್ನೊಂಥರ ಅಂತಂದ್ರೆ, ಮಕ್ಕಳನ್ನ ನಾವು ರೋಡಲ್ಲಿ ಕರ್ಕೊಂಡು ಹೋಗ್ತಾ ಇದೀವಿ ಅಂತಂದ್ರೆ ಸೇಫ್ಟಿ ನಮ್ದೇ. ಎಷ್ಟೊಂದ್ ಮಗ್ ನಾನು ನೋಡಿದ್ದೀನಿ ರೈಟ್ ಸೈಡ್ ಅಲ್ಲಿ ಇರ್ತಾರೆ, ಅಂದ್ರೆ ರೋಡ್ ಸೈಡ್ ಅಲ್ಲಿ ವೆಹಿಕಲ್ಸ್ ಬರುತ್ತಲ್ಲ ಆ ಸೈಡ್ ಅಲ್ಲಿ ಇರುತ್ತೆ ಮಗು, ತುಂಬಾ ಮಗು ರೈಟ್ ಹ್ಯಾಂಡ್ ಅಲ್ಲಿ ಇರ್ಬೇಕು ಅಂತ ಅಲ್ಲಿ ಇಟ್ಕೊಂಡಿರ್ತಾರೆ ಅವ್ರಿಗೆ. ಬಟ್ ಡೇಂಜರ್ ಯಾರಿಗಿರೋದು, ಮಗುಗೇನೆ ಇರೋದು. ಅವರಿಗೆ ಫಿಸಿಕಲಿನೂ ಅವ್ರು ವೀಕ್ ಇದ್ದಾರೆ, ಮೆಂಟಲಿನೂ ವೀಕ್ ಇದ್ದಾರೆ, ಅವ್ರನ್ನ ನಾವು ಡೇಂಜರ್ ಝೋನ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಅಂತ ಟೈಮ್ ಅಲ್ಲಿ ಏನ್ ಮಾಡ್ಬೇಕು, ಮಗುನ ಈ ಕಡೆ ಸೈಡ್ ಲೆಫ್ಟ್ ಸೈಡ್ ಫುಟ್ಪಾತ್ ಏನಿರುತ್ತ ಆ ಏರಿಯಾದಲ್ಲಿ ಮಗುನ ಕರ್ಕೊಂಡು ಹೋಗೋದು ಒಳ್ಳೇದು. ಸೊ ಈ ತರ ಮಾಡಿದ್ರೆ ಸ್ವಲ್ಪ ವಾಕಿಂಗ್ ಅಲ್ಲಿ ಏನ್ ಇನ್ಸಿಡೆಂಟ್ ಆಗಿ ಆಕ್ಸಿಡೆಂಟ್ಸ್ ಆಗುತ್ತೋ ಅವನು ಸಹ ಪ್ರಿವೆಂಟ್ ಮಾಡ್ಕೊಂತ ಹೋಗ್ಬೋದು. ನಾವು ಮುಂಚೆ ಹೇಳ್ದಂಗೆ, ನಾನು ವೆಹಿಕಲ್ಸ್ ನ ಏನ್ ಕಾರ್ ಡ್ರೈವಿಂಗ್ ಮಾಡ್ತಾರೆ, ಟ್ರಾಕ್ಟರ್ಸ್ ಏನ್ ಮನೇಲಿ ಇಟ್ಕೊಂಡಿರ್ತಾರೆ, ಅದೆಲ್ಲ ಕೀಗಳು ಏನಿರುತ್ತೆ ಮಕ್ಳಿಗೆ ಅದು ಕ್ಯೂರಿಯಾಸಿಟಿನೆ, ಹೋಗ್ಬಿಟ್ಟು ಆನ್ ಮಾಡೋದಾಗ್ಲಿ ಮೂವ್ ಮಾಡೋದಾಗ್ಲಿ ಆಗ್ಬಿಡುತ್ತೆ. ಸೊ ಯಾವಾಗ್ಲೇ ಏನಾಗ್ಲಿ ಎನಿ ವೆಹಿಕಲ್ಸ್, ನಾವು 2-wheeler 4-wheeler ಏನೇ ಇದೆ ಮನೇಲಿ ಅಂತಂದ್ರೆ, ಕೀನ ನಮ್ದೇ ರೆಸ್ಪಾನ್ಸಿಬಿಲಿಟಿ ಆಫ್ ಮಾಡ್ಬಿಟ್ಟು ತಗೋಬಂದ್ಬಿಟ್ಟು ಅದನ್ನ ನಮ್ದ್ರೆ ಇದ್ರಲ್ಲಿ ರೆಸ್ಪಾನ್ಸಿಬಿಲಿಟಿ ಇಟ್ಕೋಬೇಕಾಗುತ್ತೆ. ಬಿಟ್ವಿ ಅಂತಂದ್ರೆ ಎಷ್ಟೊಂದ್ಸಲಿ ನೋಡಿದೀವಿ ಮಕ್ಕಳನ್ನ ಕಾರಲ್ಲಿ ಕೀ ಬಿಟ್ಬಿಟ್ಟು ಮಗುನು ಒಳಗಡೆ ಬಿಟ್ಟು ಹೋಗಿರ್ತಾರೆ, ಇಲ್ಲೇ ಇದೆ ಶಾಪ್ ಹೋಗ್ಬಿಟ್ಟು ನೋಡ್ಕೊಂಡ್ ಬರ್ತೀನಿ ಅಂತ ಹೋಗಿರ್ತಾರೆ ಎಷ್ಟೊಂದ್ಸಲಿ, ಅವಾಗ ಮಗು ಒಳಗಡೆನೆ ಉಳ್ಕೊಂಡ್ಬಿಟ್ಟಿರುತ್ತೆ.

0: ಸೊ ಅವ್ರಿಗೆ ಅದು ಎಕ್ಸ್ಪ್ಲೋರ್ ಏನ್ ಮಾಡ್ತಾರೆ ಒಬ್ಬರೇನೆ ನಿನ್ ಕುಂತ್ಕೊಂಡು. ಸೊ ಅವಾಗ ಏನ್ ಮಾಡ್ತಾರೆ, ಜಸ್ಟ್ ಓಪನ್ ಮಾಡೋದು, ಅದನ್ನ ಆನ್ ಮಾಡೋದು, ಮೂವ್ ಮಾಡೋದು ಇಲ್ಲ ಆಗ್ಬಿಡುತ್ತೆ. ಇದರಿಂದನು ಎಷ್ಟೊಂದು ಆಕ್ಸಿಡೆಂಟ್ಸ್ಗಳು ಆಗ್ಬಿಡುತ್ತೆ. ಇವನ್ನೆಲ್ಲ ಪ್ರಿವೆನ್ಷನ್ ಮಾಡ್ಬೋದು. ಇನ್ನೊಂಥರ ಅಂತಂದ್ರೆ ಸ್ನೇಕ್ಸ್ಗಳು, ಹಾವುಗಳು, ಚೇಳುಗಳು ಇದೆಲ್ಲ ಇರುತ್ತೆ. ಸೊ ಈ ತರ ಹೊರ್ಗಡೆ ಹೋದಾಗೆ ಕಾಮನ್, ಈಗ ಹೊಲದಲ್ಲಾಗ್ಲಿ, ಆಮೇಲೆ ಎಷ್ಟೊಂದ್ಸಲಿ ಪಿಕ್ನಿಕ್ ಅಂತ ಕರ್ಕೊಂಡು ಹೋಗಿರ್ತಾರೆ ಪಾರ್ಕ್ ಅಲ್ಲಿ, ಇವೆಲ್ಲ ಇರುತ್ತೆ. ಅಲ್ಲೆಲ್ಲ ಪ್ಲೇಸಸ್ಗಳಲ್ಲೆಲ್ಲ ಎಲ್ಲಿ ಹೈಡ್ ಆಗಿರುತ್ತೆ ಗೊತ್ತಿರೋದಿಲ್ಲ. ಆವಾಗೆಲ್ಲ ಮಕ್ಕಳನ್ನ ಜೊತೆಗೆ ಇಟ್ಕೊಳ್ಳೋದು ಒಳ್ಳೇದು. ಅಕಸ್ಮಾತ್ ಮಗು ಆಟಾಡ್ಲಿಕ್ಕೆಲ್ಲ ಹೋಗಿತ್ತು ಅಂತಂದ್ರು ಸಹ ಅವರು ಕಳ್ದೋಗ್ದೇ ಇರಂಗೆ ಬಟ್ಟೆಗಳಾಗ್ಲಿ ಅವ್ರಿಗೆ ಈಸಿಯಾಗಿ ಐಡೆಂಟಿಫೈ ಮಾಡುವಂತ ಬಟ್ಟೆಗಳು ಹಾಕೋಬೇಕು. ಕಲರ್ ತುಂಬಾ ಫ್ಲೂರೆಸೆಂಟ್ ಕಲರ್ಸ್ ಗಳನ್ನ ಯೂಸ್ ಮಾಡ್ಕೊಂಡ್ರೆ ಮಗು ಅಲ್ಲಿದೆ
1: ಆಡು ಭಾಷೆಯಲ್ಲಿ ಎದ್ದು ಕಾಣಂಗಿರ್ಬೇಕು.
0: ಎದ್ದು ಕಾಣಂತದ್ದು ಗೊತ್ತಾದ್ರೆ ಮಗು ಎಲ್ಲಿದೆ ಅಂತ ಇಮಿಡಿಯೇಟ್ ಗೊತ್ತಾಗುತ್ತೆ. ಆಮೇಲೆ ಅವ್ರು ಫುಲ್ ಪ್ಯಾಕ್ ಆಗಿರ್ಬೇಕು, ಶೂಸ್ ಆಗ್ಲಿ, ಕಾಲವರ್ಗುನು ಸಹ ಹಾಕೊಂಡಿರುವಂತ ಶೂಸ್ ಗಳು. ಅವಾಗ ಬೈಟ್ ಆಗೋದು ಕಷ್ಟ ಆಗುತ್ತೆ. ಗಟ್ಟಿ ಇರೋ ಶೂಸ್ ಹಾಕೊಂಡ್ರೆ ಅವಾಗ ನಿಮ್ಗೆ ಹಾವು ಕಚ್ಚೋದಾಗ್ಲಿ, ಚೇಳು ಕಚ್ಚೋದಾಗ್ಲಿ ಅಷ್ಟು ಅವಾಯ್ಡ್ ಮಾಡ್ಕೋಬಹುದು ಅದನ್ನ ಹೊರ್ಗಡೆ ಎಲ್ಲ ಕರ್ಕೊಂಡು ಹೋದ. ಇದೆಲ್ಲಾನು ಸಹ ಪ್ರಿವೆನ್ಷನ್ ಮಾಡ್ಕೊಂಡ್ರೆ ನಮ್ಮ ಮಕ್ಕಳಲ್ಲಿ ಏನೇನ್ ನಾವು ಆಕ್ಸಿಡೆಂಟ್ಸ್ ಗಳು ಹಾಕುತ್ತೋ ಅವ್ನು ಪ್ರಿವೆಂಟ್ ಮಾಡ್ಕೋಬಹುದು. ಈಗ ತಾನಾಗ್ ತಾನೇ ಆಗುವಂತದ್ದಲ್ಲ, ಇವನ್ನ ನಾವು ಪ್ರಿವೆಂಟ್ ಮಾಡುವಂತದ್ದು ಇವೆಲ್ಲ.
1: ಹೌದು ಡಾಕ್ಟ್ರೆ, ಆಕಸ್ಮಿಕ ಅನಾಹುತಗಳನ್ನುವಂಥದ್ದೇನಿದೆ ನಾವು ಸ್ವಲ್ಪ ಎಚ್ಚರ ವಹಿಸಿದ್ರೆ ತಪ್ಪಿಸಬಹುದಾಗಿತ್ತು. ಯಾವ ಒಂದು ನಿಟ್ಟಿನಲ್ಲಿ ಒಂದು ಅರಿವು ಮೂಡಿಸುವ ಪ್ರಯತ್ನ ಈ ಒಂದು ಕಾರ್ಯಕ್ರಮದ ಮೂಲಕ ಆಗಿದೆ ಅಂತ ಭಾವಿಸ್ತಾ ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗೋಸ್ಕರ. ಥ್ಯಾಂಕ್ ಯು ಸೋ ಮಚ್.
0: ಥ್ಯಾಂಕ್ ಯು ಸೋ ಮಚ್.
2: ಇದುವರೆಗೂ ಮಕ್ಕಳಲ್ಲಿ ತಪ್ಪಿಸಬಹುದಾದ ಆಕಸ್ಮಿಕ ಅನಾಹುತಗಳ ಕುರಿತು ಚಿತ್ರದುರ್ಗದ ಸರ್ಜಿ ವೇದಾಂತ ಆಸ್ಪತ್ರೆಯ ಮಕ್ಕಳ ತೀವ್ರ ನಿಗಾ ತಜ್ಞರಾದ ಡಾ ಪಂಕಜ ಏಟಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.
3: ಸಮಯ ಸರಿಯಾಗಿ 1 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ, ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ, ಈ ಕುರಿತು ಎಸ್ಆರ್ ಭಟ್ ಮತ್ತು ಎಂಕೆ ಶಿವಕುಮಾರ್ ಅವರ ಸಂವಾದ.
5: ಶಿವಣ್ಣ ಹೇಗಿದ್ದೀರಿ?
6: ಓಹೋಹೋ, ಏನ್ ಸುಬಣ, ನಾನು ಇಲ್ಲೇ ಹೋಗ್ತಾ ಇದ್ದೆ ಟೌನಿಗೆ, ನೋಡ್ಕೊಂಡು ಹೋಗೋಣ ಮನೆಗೆ ಅಂತ ಬಂದ್ರೆ ಏನಿದು ಪೇಪರ್ ಇಷ್ಟೊಂದೆಲ್ಲ ಹಾಸ್ಕೊಂಡು ಟೇಬಲ್ ಮೇಲೆ, ಏನ್ ಕತೆ, ಏನ್ ಅಭ್ಯಾಸ ಇದು?
5: ಅಲ್ಲ, ಇದೊಂದು ವಿಶೇಷವಾದಂತ ಒಂದು ಕಾರ್ಯಕ್ರಮ ಅಂತ ಅನಿಸ್ತು. ಇತ್ತೀಚೆಗೆ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಎಲ್ಲ ನಮ್ಮ ಯುವಕರು ತಮ್ಗೆ ಉದ್ಯೋಗ ಇಲ್ಲ ಉದ್ಯೋಗ ಇಲ್ಲ ಅಂತ ಹೇಳ್ತಿದಾರಲ್ವಾ?
6: ಹೌದು ಹೌದು ಹೌದು. ಏನ್ ಗೊತ್ತಾ ಸುಬ್ಬಣ್ಣ, ಈಗ ಮನಸ್ಸಿದ್ರೆ ಮಾರ್ಗ ಅಂತ ಇದಕ್ಕೆ ಸಂಬಂಧಪಟ್ಟಂಗೆ ಕೇಂದ್ರ ಸರ್ಕಾರದವ್ರು ಬೇಕಾದಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ನೀನ್ ಯಾವ್ದ್ರ ಬಗ್ಗೆ ಹೇಳಕೊಟ್ಟೆ?
5: ಇದು ನನಗೆ ಬಹಳ ಆಶ್ಚರ್ಯ ಆಗೋಯ್ತು ಶಿವಣ್ಣ. ಇದು
6: ಏನು,
5: 2 ವರ್ಷದಲ್ಲಿ 2.5 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ.
6: ಓಹೋ, ಯಾವ್ದಪ್ಪ ಇದು, ಹೊಸ ಉದ್ಯೋಗ ಇದು?
5: ಇದು ಒಂದು ಹೊಸ ಯೋಜನೆಯನ್ನ ಈ ಸಾರಿ ಪ್ರಾರಂಭ ಮಾಡಿದ್ದಾರೆ. ಅಂದ್ರೆ ಇದು ಹೆಸರೇನೆ ಪ್ರಧಾನ ಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನಾ.
6: ಓಹೋ, ಪ್ರಧಾನ ಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನಾ. ರೋಜ್ಗಾರ್ ಯೋಜನೆ ಅಂದ್ರೆ
5: ರೋಜ್ಗಾರ್ ಯೋಜನೆ. ಆದ್ರೆ ನಾವು ಇಷ್ಟು ದಿವಸಗಳೆಲ್ಲ ಕಾಲ ನಾವು ಈ ಹಳ್ಳಿಲೆಲ್ಲ ಏನಂದ್ಕೋತಿದ್ವಿ, ರೋಜ್ಗಾರ್ ಯೋಜನೆ ಅಂತ ಅಂದ್ಕೊಂಡೇನೆ ಬೇರೆ ತರದಲ್ಲಿ ಯೋಚನೆ ಮಾಡ್ತಾ ಇದ್ವಿ.
6: ನಾನು ಕೂಡ ಹಂಗೆ ಅನ್ಕೊಂಡಿದ್ದೆ ಬಿಡು.
5: ಈಗ ಏನಾಗೋಯ್ತು ಅಂತಂದ್ರೆ, ಇದು ನೋಡಿದ್ರೆ ನಮ್ಮ ತೋಟದಲ್ಲಿ ಮಾಡೋ ರೋಜ್ಗಾರ್ ಯೋಜನೆ ಅಲ್ವೇ ಅಲ್ಲ ಇದು. ಎಲ್ಲ ಕಂಪನಿ ಇದೆಯಲ್ಲ, ಕಂಪನಿಗಳಲ್ಲಿ ಉದ್ಯೋಗವನ್ನ ಸೃಷ್ಟಿ ಮಾಡ್ಬೇಕಂತೆ, ಹೊಸದಾಗಿ ಸೇರ್ಕೊಳ್ಳೋ ಅಂತ ಯುವಕರಿಗೆ ದುಡ್ಡು ಕೊಡ್ತಾರಂತೆ.
6: ಓಹೋ, ನೋಡಪ್ಪ, ನಾನು ಈ ನರೇಗಾ ಯೋಜನೆ ಇದೆಯಲ್ಲ,
5: ಅಲ್ಲ ಅದಕ್ಕೆ ಹೇಳಿದ್ದು, ಆ ರೋಜ್ಗಾರ್ ಯೋಜನೆ ಅಲ್ಲ ಇದು.
6: ಅದು ನಮ್ಮ ರೈತರು ಮಕ್ಕಳಿಗೆ ಸಂಬಂಧಪಟ್ಟದ್ದು, ಗ್ರಾಮೀಣ ಭಾಗದಲ್ಲಿ.
5: ಹೌದು,
6: ಇದು ಬೇರೆ ಯುವಕರಿಗೆ.
5: ಅಂದ್ರೆ ಯುವಕರಿಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಬಹಳ ಒಂದು ವಿಶೇಷತೆ ಇದೆಯಪ್ಪ.
6: ಏನಂತದ್ದು ವಿಶೇಷತೆ ಇದರಲ್ಲಿ?
5: ನಮ್ಮಲ್ಲಿ ಉದ್ಯೋಗದಾತರು ಉದ್ಯೋಗಿಗಳು ಎರಡು ಹೇಳ್ತೀವಿ. ಹೌದಾ?
6: ಹೌದು ಹೌದು.
5: ಈ ಒಂದು ಯೋಜನೆಯಲ್ಲಿ ಉದ್ಯೋಗದಾತರಿಗೂ ಹಣ ಕೊಡ್ತಿದ್ದಾರೆ, ಉದ್ಯೋಗ ಸೇರ್ಕೊಳ್ಳೋರಿಗೂ ಹಣ ಕೊಡ್ತಿದ್ದಾರೆ.
6: ಉದ್ಯೋಗದಾತರು ಅಂದ್ರೆ ಯಾರು ಉದ್ಯೋಗ ಕೊಡ್ತಾರೆ ಅವರು, ಅವರಿಗೂ ದುಡ್ಡು?
5: ಇದಕ್ಕೆ ಆಮೇಲೆ ನೋಡ್ತಾ ಇದ್ದೆ, ನನಗೆ ಬಹಳ ಆಶ್ಚರ್ಯ ಆಗೋಯ್ತು. 2 ವರ್ಷದಲ್ಲಿ 2.5 ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಒಂದು ಯೋಜನೆಯನ್ನ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕ್ಯಾಬಿನೆಟ್ ಡಿಸಿಷನ್ ಅಲ್ಲಿ 2025 ಜುಲೈ 1 ಕ್ಯಾಬಿನೆಟ್ ನಲ್ಲಿ ಇದನ್ನ ಜಾರಿಗೆ ತರೋದಕ್ಕೆ ಆರ್ಡರ್ ಮಾಡ್ಬಿಟ್ಟಿದ್ದಾರೆ.
6: ನೋಡಪ್ಪ, ಇವು ನಮ್ಗಳಿಗೆ ಗೊತ್ತಾಗೋದಿಲ್ಲ, ಇಲ್ಲಿ ತನಕ ಬರೋದಿಲ್ಲ ನಮ್ಗೆ. ಯಾವಾಗಿಂದ, ಇನ್ನೊಂದ್ಸರಿ ಹೇಳು.
5: ಇದು ಕ್ಯಾಬಿನೆಟ್ ನಲ್ಲಿ ಡಿಸಿಷನ್ ಆಗಿದ್ದು ಜುಲೈ 1, 2025. ಅದೇನೋ ಅವ್ರ ಇಂಗ್ಲಿಷ್ ನಲ್ಲಿ ಬರ್ದಿದಾರಪ್ಪ, ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಇನಿಶಿಯೇಟಿವ್ ಸ್ಕೀಮ್. ಇದರ ಹೆಸರು ಪ್ರಧಾನ ಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನಾ. ಆಮೇಲೆ ಇದಕ್ಕೆ

0: ಇಟ್ಟಿರೋ ದುಡ್ಡು ನೋಡ್ಬಿಟ್ರೆ ಲೆಕ್ಕ ಮಾಡೋದೆ ಕಷ್ಟಪ್ಪ.
1: ಹೌದಾ?
0: ತೊಂಬತ್ತೊಂಬತ್ತು ಸಾವಿರದ 446 crore.
1: ಇದು ಎಷ್ಟು, 2 ವರ್ಷದಲ್ಲಿ ಖರ್ಚು?
0: 2 ವರ್ಷದಲ್ಲಿ ಖರ್ಚು ಮಾಡೋದಕ್ಕೆ. ಅದರಲ್ಲೂ ಅದು ಡೇಟು ಅಲ್ಲಿ ಡೆಡ್ ಲೈನ್ ಅಂದ್ರೆ ಅಂತಿಮ ಒಂದು ದಿನಾಂಕವನ್ನು ಹೇಳ್ಬಿಟ್ಟಿದ್ದಾರೆ.
1: ಹೌದಾ?
0: ಯಾವಾಗ ಇದು ಶುರುವಾಗತ್ತೆ, ಯಾವಾಗ ಮುಕ್ತಾಯ ಆಗತ್ತೆ ಅಂತ ಈಗ ನೋಡಲ್ಲಿ.
1: ಅಂದ್ರೆ ಏನ್ ಗೊತ್ತಾ ಸುಬ್ಬಣ್ಣ, ನಾನು ಹೇಳೋದು, ನಮ್ಮ ದೇಶದಲ್ಲಿ ಎಷ್ಟೋ ಯೋಜನೆಗಳಿದೆ, ಆದರೆ ಟೈಮ್ ಲಿಮಿಟ್ ಇರೋದಿಲ್ಲ. ಈ ರೀತಿ ಟೈಮ್ ಲಿಮಿಟ್ ಹಾಕೋದ್ರಿಂದ ಏನಾಗುತ್ತೆ, ಅಧಿಕಾರಿಗಳ ಮೇಲೆ ಒತ್ತಡ ಬರುತ್ತೆ. ಆಮೇಲೆ ಅಷ್ಟರೊಳಗಡೆ ಈ ಒಂದು ಯೋಜನೆ ಸಾಕಾರ ಆಗಬೇಕು ಅಂತೇಳಿ ಜನಗಳಿಗೂ ಕೂಡ ಅಧಿಕಾರಿಗಳು ಬೆನ್ನತ್ತಾರೆ. ಬಹಳ ಒಳ್ಳೆ ಯೋಜನೆ ಸುಬ್ಬಣ್ಣ ಇದು. ಇದು ಎಫೆಕ್ಟಿವ್ ಡೇಟ್ ಅಂತ ಅದೇನೋ August 2025 31 July 2027.
0: 2 ವರ್ಷ
1: ಆಯ್ತಲ್ಲ,
0: 2 ವರ್ಷದೊಳಗಡೆ ಇಷ್ಟು ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಯೋಜನೆ ಈ ಯೋಜನೆ. ಆದ್ರೆ ಇದರಲ್ಲಿ ಇನ್ನೊಂದಿದೆ, ಉದ್ಯೋಗ ಹೊಸದಾಗಿ ಉದ್ಯೋಗಕ್ಕೆ ಸೇರ್ಕೋತಾರಲ್ಲ,
1: ಹೌದು,
0: ಅವರಿಗೆ 15,000 rupees ಕೊಡ್ತಾರೆ
1: ನೋಡಪ್ಪ.
0: ಅದು 2 ಇನ್ಸ್ಟಾಲ್ಮೆಂಟ್. ಆ 2 ಇನ್ಸ್ಟಾಲ್ಮೆಂಟ್ ನಲ್ಲಿ ಕೊಡೋದಕ್ಕೂ 7,500 ಕೊಡ್ತಾರೆ.
1: ಬಹಳ ಖುಷಿ ಆಗುತ್ತೆ, ಯಾಕೆಂದ್ರೆ ಕಲಿಯೋ ಟೈಮಲ್ಲೂ ಕೂಡ ಇಷ್ಟು ದುಡ್ಡು ಕೊಡ್ತಾರೆ ಅವರು.
0: ಹೌದು, ಈಗ ಉದ್ಯೋಗಕ್ಕೆ ತಗೋತಾರಲ್ಲ, ತಗೊಂಡವನಿಗೆ ತಿಂಗಳ 3,000 rupees ಕೊಡ್ತಾರೆ. ಇವರಿಗೆ ಕೊಡೋದಕ್ಕೋಸ್ಕರ. ಆಮೇಲೆ ವೇಜಸ್ ಅನ್ನ ಇಟ್ಟಿದ್ದಾರೆ, ಅವರಿಗೆ ಬೇರೆ ಬೇರೆ ತರದ ಸ್ಕೀಮ್ಗಳನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಅಂತ ಇಟ್ಟಿದ್ದಾರೆ. ಇದನ್ನ ಅಮೌಂಟ್ ಅನ್ನ ಬಿಟ್ಟು ಇನ್ನೊಂದು ವಿಶೇಷ ಅಂತಂದ್ರೆ ಈ ಎಕ್ಸ್ಪೆಂಡಿಚರ್ಗಳು ಅಂತ ಕರೀತಾರಲ್ಲ, ಖರ್ಚು ವೆಚ್ಚ,
1: ಖರ್ಚು ವೆಚ್ಚ
0: ಅಂದ್ರೆ ಸರ್ಕಾರದ ಖರ್ಚು ವೆಚ್ಚಕ್ಕೆ,
1: ಹೌದು,
0: ಅದಕ್ಕೆ ಸುಮಾರು 200 crore ಇಟ್ಬಿಟ್ಟಿದ್ದಾರೆ
1: ನೋಡಪ್ಪ.
0: ಈಗ ನಮ್ಮ ಇದಕ್ಕೆ ಮುಖ್ಯವಾಗಿ ಯೋಜನೆ ಅನುಷ್ಠಾನಕ್ಕೆ ಬರಬೇಕು ಅಂತಂದ್ರೆ ಯುವಕರಿಗಿಂತ ಹೆಚ್ಚಾಗಿ ಉದ್ಯೋಗದಾತರು ಇರ್ತಾರೆ.
1: ಉದ್ಯೋಗದಾತರು
0: ಇದಕ್ಕೆ ಮನಸ್ಸು ಮಾಡ್ಬೇಕೀಗ.
1: ಹೌದು ಹೌದು ಹೌದು.
0: ಅಂದ್ರೆ ಈ ಯೋಜನೆಯನ್ನ ನಾವು ಹೇಗೆ ಅನುಷ್ಠಾನ ಮಾಡ್ಕೋಬಹುದು ಅಂತ.
1: ಹೌದು, ಈಗ ಏನಾಗತ್ತೆ ಅಂದ್ರೆ ನಮ್ದೊಂದು ಕಂಪನಿ ಇದೆ ಅಂದ್ರೆ ಬರೀ ನಾವಷ್ಟೇ ಬೆಳೀತಾ ಹೋಗ್ಬಾರ್ದು ಸುಬ್ಬಣ್ಣ, ಏನಂತೀಯ?
0: ಈಗ ನೋಡಿ ಇನ್ನೊಂದು ಹೇಳ್ತಾನೆ ಇಲ್ಲಿ, ಆಲ್ ಪೇಮೆಂಟ್ಸ್ ಟು ದಿ ಫಸ್ಟ್ ಟೈಮ್ ಎಂಪ್ಲಾಯಿ ಅಂದ್ರೆ ಈಗ ಡಿಗ್ರಿ ಮುಗಿಸ್ತಾರೆ ಅಂತ ಇಟ್ಕೋ.
1: ಹೌದು,
0: ಡಿಗ್ರಿ ಮುಗಿಸಿದ ನಂತರ ಒಂದ್ ಕಡೆಯಲ್ಲಿ ಎಂಪ್ಲಾಯಿ ಆಗಿ ಸೇರ್ಕೊಳ್ಳುವಾಗ ಮಾತ್ರ ಈ ಯೋಜನೆ. ಈಗ ನಮ್ಮ ಯುವಕರು ಇದಾರಲ್ಲ, ಅದೇನೋ ನಮ್ಮ ಬೆಂಗಳೂರಿಗೆ ಹೋಗ್ತಾರೆ, ಸಾಫ್ಟ್ವೇರ್ ಸೇರ್ತಾರೆ, ಇವತ್ತೊಂದ್ ಕಂಪನಿ ನಾಳೆ ಒಂದ್ ಕಂಪನಿ ಅಂತ ಹೇಳ್ತಾರಲ್ವಾ, ಅಂತವ್ರಿಗಲ್ಲ ಇದು.
1: ಮತ್ತೆ
0: ಫಸ್ಟ್ ಟೈಮ್ ಅವನು ಜಾಬ್ ಸೇರಿದಾಗ ಅವನಿಗೆ ಒಂದು ಕೊಡೋ ಅಂತ ಒಂದು ಬೆನಿಫಿಟ್ ಇದು. ಹಾಗೇನೆ ಇಲ್ಲಿ ಇದ್ರಲ್ಲಿ ಎರಡು ಭಾಗ ಮಾಡ್ಬಿಟ್ಟಿದ್ದಾರೆ.
1: ಯಾವ ತರ?
0: ಎಂಪ್ಲಾಯಿಗೆ ಒಂದ್ ಹೇಳ್ತಾರೆ, ಅಂದ್ರೆ ಯಾರು ಈ ಉದ್ಯೋಗ ಮಾಡೋದಕ್ಕೆ ಸೇರ್ಕೋತಾರಲ್ಲ, ಆಮೇಲೆ ಉದ್ಯೋಗ ಕೊಡೋರಿಗೆ, ಅವರಿಗೇನೆ ಇನ್ನೊಂದು ಸಪರೇಟ್ ಭಾಗ ಮಾಡಿದ್ದಾರೆ. ಅವರಿಗೆ ಒಂದಿಷ್ಟು ಯೋಜನೆ, ಇವರಿಗೆ ಇನ್ನೊಂದಿಷ್ಟು ಯೋಜನೆ, ಈ ತರ ಮಾಡ್ಬಿಟ್ಟು ಅವ್ರು ಇದನ್ನ ಮಾಡ್ಕೊಂಡಿದ್ದಾರೆ. ಆಮೇಲೆ ಇವೆಲ್ಲವೂ ಕೂಡ DBT ಅಂತ ಕರೀತಾರಲ್ಲ, ಈಗ ನಮ್ಮ ಎಲ್ಲರಿಗೂ ಗೊತ್ತಿರುವಂತದ್ದು, ಡೈರೆಕ್ಟ್ ಆಗಿ ಅಕೌಂಟ್ ಗೆ ಬಂದು ಬೀಳೋದು.
1: ಇದು ನೋಡು ಸುಬ್ಬಣ್ಣ, ಬಹಳ ಒಳ್ಳೆ ಸ್ಕೀಮ್ ಇದು.
0: ಇಲ್ಲಿ ಮಧ್ಯವರ್ತಿಗಳ ಹಾವಳಿ ಇಲ್ವೇ ಇಲ್ಲ.
1: ಹೌದು, ಅದು ಹೆಂಗಾಗ್ತಿತ್ತು ಅಂದ್ರೆ ಇದ್ರಲ್ಲಿ ಒಂದ್ ಸ್ವಲ್ಪ ಇಲಿ ಕಚ್ಕೊಂಡೋಯ್ತು ಅಂದಂಗೆ, ಬರೋ ದುಡ್ಡಲ್ಲಿ ಮಧ್ಯವರ್ತಿಗಳಾದ ನುಂಗಿ ನೀರ್ ಕುಡಿತಾ ಇದ್ರು. ಬಟ್ ಇದು ಒಳ್ಳೆ ಸ್ಕೀಮ್ ಆಯ್ತು, ಡೈರೆಕ್ಟ್ ಆಗಿ ಅಕೌಂಟ್ ಹೋಗುತ್ತೆ,
0: ಡೈರೆಕ್ಟ್ ಆಗಿ ಅಕೌಂಟ್ ಆಗುತ್ತೆ. ನನಗೆ ಅದು ಎಲ್ಲಕ್ಕಿಂತ ಆಶ್ಚರ್ಯ ಆಗಿದ್ದು, 1.5 crore ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ನಮ್ಮ ಉದ್ಯೋಗದಾತರು ಮುಂದೆ ಬರಬೇಕು ಅಂತ.
1: ಹೌದು ಹೌದು. ಈಗ ಉದ್ಯೋಗದ ಈ ಕಂಪನಿಗಳೇನಿರುತ್ತೆ ಅವುಗಳಿಗೆ ಒಂದಷ್ಟು ಸಾಮಾಜಿಕ ಜವಾಬ್ದಾರಿ ಅಂತ ಕೂಡ ಇರುತ್ತಲ್ಲ.
0: ಹೌದು ಹೌದು ಹೌದು.
1: ಹಂಗಾಗಿ ಅವರು ಕೂಡ ನಿರುದ್ಯೋಗಿಗಳನ್ನ ಆದಷ್ಟು ಹೆಚ್ಚೆಚ್ಚು ಅವ್ರ ಗಮನ ಸೆಳಿಬೇಕು, ಸೇರಿಸ್ಕೊಳ್ಬೇಕು. ಇದರಿಂದ ಅವ್ರಿಗೂ ಕೂಡ ಒಳ್ಳೆ ಇದೆಯಲ್ಲ, ಬೆನಿಫಿಟ್ ಇದೆಯಲ್ಲ.
0: ಹೌದು, ಅಂದ್ರೆ ಸಾಮಾಜಿಕ ಭದ್ರತೆಗೋಸ್ಕರವಾಗಿ ನಮ್ಮ ಈ ಉದ್ಯೋಗದಾತರು ಹೊಸ ಹೊಸ ಉದ್ಯೋಗವನ್ನ ಸೃಷ್ಟಿ ಮಾಡಬೇಕು ಅನ್ನೋದಕ್ಕೇನೆ ಈ ಯೋಜನೆಯನ್ನ ಜಾರಿಗೆ ತಂದಿರೋದು.
1: ಹೌದು ಹೌದು ಹೌದು.
0: ಅದಕ್ಕಿಂತ ಹೆಚ್ಚಾಗಿ ಇನ್ನೂ ಒಂದ್ ಹೇಳ್ತಾರೆ ಅದರಲ್ಲಿ,
1: ಏನಂತೆ,
0: ಈಗ ನಾವೆಲ್ಲ ಟ್ರೈನಿಂಗ್ ತಗೊಂಡು ಜಾಬ್ ಸೇರ್ತೀವಿ. ಹೌದಾ?
1: ಹೌದು ಹೌದು.
0: ಆನ್ ಜಾಬ್ ಟ್ರೈನಿಂಗ್ ಅಂತ ಹೇಳ್ತಾನೆ. ಈಗ ಒಬ್ಬ ಫಸ್ಟ್ ಟೈಮ್ ನೌಕರಿ ಸೇರ್ತಾನಪ್ಪ,
1: ಸರಿ,
0: ಸೇರಿದ ನಂತರ ಅವನಿಗೆ ಟ್ರೈನಿಂಗ್ ಕೊಡೋದಕ್ಕೂ ಕೂಡ ಅಲ್ಲಿ ಅವಕಾಶ ಇದೆ.
1: ಓಹೋ, ಸ್ಟೈಪೆಂಡ್ ಅಂತಾರಲ್ಲ ಹಂಗೆ ಸುಬ್ಬಣ್ಣ ಇದು.
0: ಹೌದು
1: ಅಲ್ವಾ?
0: ಆಮೇಲೆ ನೌಕರದಾರರು ಸೇರ್ಕೊಂಡ ನಂತರದಲ್ಲಿ ಇತ್ತೀಚಿನ ದಿನದಲ್ಲಿ ಒಂದ್ ಮಾತು ಎಲ್ಲ ಕಡೆ ಕೇಳ್ತೀವಲ್ಲ, ಕೌಶಲ್ಯ ಕೌಶಲ್ಯ ಅಂತ.
1: ಹೌದೌದು.
0: ಕೌಶಲ್ಯ ಗೊತ್ತಿಲ್ದಿದ್ರೆ ಕೌಶಲ್ಯ ಕಲಿಸ್ಕೊಡೋದು ಕೇಳ್ತಾರೆ ಶಿವಣ್ಣ. ಇದ್ರಲ್ಲಿ
1: ಒಳ್ಳೆ ಸ್ಕೀಮ್ ಆಯ್ತಲ್ಲ ಸರ್. ಅಂದ್ರೆ ಯಾರು ಬೇಕಾದ್ರೂ ಸೇರ್ಕೋಬಹುದು. ಈಗ ನನಗೊಂದು ಕೆಲಸ ಅಂತೂ ಗೊತ್ತಿರೋದಿಲ್ಲ ಅದ್ರ ಬಗ್ಗೆ, ಅದಕ್ಕೆ ಟ್ರೈನಿಂಗ್ ಕೊಡ್ಬೇಕು ಅವರು, ಅದಕ್ಕೂ ದುಡ್ಡು ಕೊಡ್ಬೇಕು.
0: ಹೌದು,
1: ಒಳ್ಳೆ ಕೆಲಸ.
0: ಅಂದ್ರೆ ಈಗ ಟ್ರೈನಿಂಗ್ ತಗೊಳೋದಕ್ಕೂ ಅವರು ಎಂಪ್ಲಾಯರ್ಸ್ ಇರ್ತಾರಲ್ಲ, ಅಂದ್ರೆ ಯಾರು ನೌಕರಿ ಕೊಡೋರು ಇರ್ತಾರಲ್ವ, ಅವ್ರೇನು ಮಾಡ್ಬೋದು. ಇಲ್ಲ ಅಂತ ನಾನು ಒಂದು ಟ್ರೈನಿಂಗ್ ಸ್ಕಿಲ್ ಅನ್ನ ತಗೋತೀನಿ ಅಂತಂದ್ರೆ ಅದಕ್ಕೂ ಇರ್ಬಹುದು. ಈ ತರದ ಬೇರೆ ಬೇರೆ ವಿಭಾಗಗಳನ್ನ ಇಟ್ಬಿಟ್ಟಿದ್ದಾರೆ.
1: ಸರಿ ಸರಿ.
0: ಈ ರೀತಿ ವಿಭಾಗ ಇಟ್ಟಿದ್ದನ್ನ ಎಲ್ಲ ತಿಳ್ಕೋಬೇಕು ಅಂತ ಹೇಳಿದ್ರೆ ಅದನ್ನು ಹೇಳ್ಬಿಟ್ಟಿದಾರಪ್ಪ. ಅದನ್ನೇ ನೋಡ್ತಾ ಇದ್ದಿದ್ ನಾನು ಸರ್ಚ್ ಮಾಡ್ತಾ ಇದ್ದೆ ಇಲ್ಲಿ ಹೋದ್ರೆ ನನಗೆ ಎಲ್ಲಿ ಸಿಗತ್ತೆ ಅಂತ.

0: ಅದ್ರಲ್ಲಿ ಪೂರ್ತಿ ವಿವರ ಕೊಟ್ಟಿದ್ದಾರೆ.
1: ಏನದು?
0: https://colon.pmvbry.epfinda.gov.in ಇದಕ್ಕೆ ಹೋಗಬಹುದು. ಇಲ್ಲ
1: ಇನ್ನೊಂದಿದೆಯಾ?
0: ಇನ್ನೂ ಒಂದಿದೆ. ಇಲ್ಲ ಅಂತಂದ್ರೆ pmvbry.labor.gov.in ಇವೆಲ್ಲವೂ ಕೂಡ ಕಾರ್ಮಿಕ ಇಲಾಖೆಯ ಅಡಿಯಲ್ಲಿ ಬರುವಂತದ್ದು ಅಂತ ಹೇಳ್ತಾನೆ. ಕಾರ್ಮಿಕ ಇಲಾಖೆಗೆ ಹೋಗಿ ಸಂಪರ್ಕ ಮಾಡಿದ್ರೆ ತಿಳಿಯುತ್ತೆ. ಇಲ್ಲ ಅಂತವ್ರಿ ನಾವು ವೆಬ್ಸೈಟ್ ಹೇಳಿದೀವಲ್ವಾ, ಅಲ್ಲಿ ಹೋಗಾದ್ರು ತಿಳ್ಕೊಳ್ಳಿ.
1: ನಾನು ಬರ್ಕೊಂಡಿದ್ದೀನಪ್ಪ,
0: ನಾನು ಅದನ್ನೇ ನನಗೆ ಮೊದಲು ಓದೋದಕ್ಕೆ ಕಷ್ಟ ಆಗೋಯ್ತು, ಅದಕ್ಕೆ ನೀನ್ ಬರೋವಾಗ ಅದರಲ್ಲೇ ಮುಳುಗೋಗ್ಬಿಟ್ಟಿದೆ, ನಿನ್ ಕಡೆ ನೋಡೋದಕ್ಕೆ ಆಗಿಲ್ಲ. ಕಾಫಿ ಆದ್ರೂ ಕುಡಿಯೋಣವಾ?
1: ಸರಿ ಸರಿ.
2: ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ ಈ ಕುರಿತು ಎಸ್ಆರ್ ಭಟ್ ಮತ್ತು ಎಂಕೆ ಶಿವಕುಮಾರ್ ಅವರೊಂದಿಗೆ ಸಂವಾದ ಕೇಳಿದಿರಿ. ಪ್ರಸ್ತುತಿ ಮತ್ತು ನಿರ್ಮಾಣ ಡಾಕ್ಟರ್ ಎಸ್ಎಂ ಸುಧಾಕರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ ಈ ಕುರಿತು ಎಸ್ಆರ್ ಭಟ್ ಮತ್ತು ಎಂಕೆ ಶಿವಕುಮಾರ್ ಅವರೊಂದಿಗೆ ಸಂವಾದ ಕೇಳಿದಿರಿ.
1: ಪ್ರಸ್ತುತಿ ಮತ್ತು ನಿರ್ಮಾಣ ಡಾಕ್ಟರ್ ಎಸ್ಎಂ ಸುಧಾಕರ್.
0: ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಸಮಯ 1:10 ಇದೀಗ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
3: This Independence Day, celebrate internet freedom. Get the BSNL FTTH Independence Day offer for just 1,111 rupees per month.
4: Enjoy 200 Mbps high-speed internet, a massive 5,000 GB of data and save 88 rupees every month.
3: This Independence Day, connect to freedom with BSNL FTTH.
4: BSNL, connecting India.
3: Terms and conditions apply.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. 80ನೇ ಸ್ವಾತಂತ್ರ್ಯೋತ್ಸವಕ್ಕೆ ದೇಶ ಸಜ್ಜು. ಇಂದು ಸಂಜೆ ರಾಷ್ಟವನ್ನುದ್ದೇಶಿಸಿ ರಾಷ್ಟಪತಿ ದ್ರೌಪದಿ ಮುರ್ಮು ಭಾಷಣ. 1057 ಸಿಬ್ಬಂದಿಗೆ ಶೌರ್ಯ ಮತ್ತು ಸೇವಾ ಪದಕ ಘೋಷಿಸಿದ ಕೇಂದ್ರ ಸರ್ಕಾರ. 92 ಸಿಬ್ಬಂದಿಗೆ ರಾಷ್ಟಪತಿಗಳ ವಿಶಿಷ್ಟ ಸೇವಾ ಪದಕ. ವಿಭಜನೆಯ ಭೀಕರತೆಗಳ ಸಂಸ್ಮರಣಾ ದಿನ. ಸಂತ್ರಸ್ತರ ಧೈರ್ಯ ತ್ಯಾಗ ಸ್ಮರಿಸಿದ ಪ್ರಧಾನಿ ನರೇಂದ್ರ ಮೋದಿ. ಹಾಗೂ ಕೆನಡಿಯನ್ ಓಪನ್ ಟೆನ್ನಿಸ್, ಪೋಲೆಂಡ್ನ ಇಗಾ ಸ್ವಿಯಟೆಕ್ಗೆ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ. ವಾರ್ತೆಗಳ ವಿವರ. 80ನೇ ಸ್ವಾತಂತ್ರ್ಯ ದಿನೋತ್ಸವದ ಮುನ್ನಾ ದಿನವಾದ ಇಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ರಾಷ್ಟವನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ರಾಷ್ಟಪತಿಯವರ ವಿಶೇಷ ಭಾಷಣ ಇಂದು ಸಂಜೆ 7 ಗಂಟೆಗೆ ಆಕಾಶವಾಣಿಯ ಎಲ್ಲಾ ತರಂಗಾಂತರಗಳಲ್ಲಿ ಪ್ರಸಾರವಾಗಲಿದೆ. ಇದರ ಜೊತೆಗೆ ದೂರದರ್ಶನದ ಎಲ್ಲಾ ವಾಹಿನಿಗಳಲ್ಲಿ ಮೊದಲು ಹಿಂದಿಯಲ್ಲಿ, ತದನಂತರ ಇಂಗ್ಲಿಷ್ನಲ್ಲಿ ಪ್ರಸಾರವಾಗಲಿದೆ. ದೂರದರ್ಶನದಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ಭಾಷಣಗಳ ಪ್ರಸಾರದ ನಂತರ ದೂರದರ್ಶನದ ಪ್ರಾದೇಶಿಕ ವಾಹಿನಿಗಳಲ್ಲಿ ಆಯಾ ಪ್ರಾದೇಶಿಕ ಭಾಷೆಗಳಲ್ಲಿ ಭಾಷಣ ಪ್ರಸಾರವಾಗಲಿದೆ. ಆಕಾಶವಾಣಿ ರಾತ್ರಿ 9:30 ತನ್ನ ಪ್ರಾದೇಶಿಕ ಜಾಲಗಳಲ್ಲಿ ರಾಷ್ಟಪತಿಯವರ ಭಾಷಣದ ಪ್ರಾದೇಶಿಕ ಭಾಷಾ ಅವತರಣಿಕೆಯನ್ನು ಪ್ರಸಾರ ಮಾಡಲಿದೆ. ದೇಶ ನಾಳೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಿದೆ. ನವದೆಹಲಿಯ ಐತಿಹಾಸಿಕ ಕೆಂಪುಕೋಟೆಯಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಭಾರತೀಯ ವಾಯುಪಡೆಯ 2 MI-17 ಹೆಲಿಕಾಪ್ಟರ್ಗಳು ಪುಷ್ಪವೃಷ್ಟಿ ನೆರವೇರಿಸಲಿದ್ದು, ರಾಷ್ಟಧ್ವಜಾರೋಹಣದೊಂದಿಗೆ 21 ಕುಶಲತೋಪುಗಳ ಗೌರವ ವಂದನೆ ನಡೆಯಲಿದೆ. ಬಳಿಕ ಪ್ರಧಾನಿ ದೇಶವನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ರಾಷ್ಟೀಯ ಗೀತೆ ವಂದೇ ಮಾತರಂನ 150 ವರ್ಷಗಳ ಪರಂಪರೆಯನ್ನು ಸ್ಮರಿಸುವುದು ಹಾಗೂ 2047 ವಿಕಸಿತ ಭಾರತದ ಪಯಣದಲ್ಲಿ ಯುವಶಕ್ತಿಯ ಕೊಡುಗೆಯನ್ನು ಬಿಂಬಿಸುವುದು ಈ ಬಾರಿಯ ಆಚರಣೆಯ ವಿಶೇಷತೆಯಾಗಿದೆ. ಇದೇ ಮೊದಲ ಬಾರಿಗೆ ಕೆಂಪುಕೋಟೆಯ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ವಂದೇ ಮಾತರಂ ಗಾಯನ ನಡೆಯಲಿದೆ. ರಾಷ್ಟೀಯ ಕೆಡೆಟ್ ಕೋರ್, ಎನ್ಸಿಸಿ ಹಾಗೂ ಮೈ ಭಾರತ್ ಸ್ವಯಂ ಸೇವಕರು ವಂದೇ ಮಾತರಂ ಗೀತೆ ಹಾಡಲಿದ್ದಾರೆ. ವಿಶ್ವಕರ್ಮ ಯೋಜನೆಯ ಕುಶಲಕರ್ಮಿಗಳು, ಮುದ್ರಾ ಯೋಜನೆಯ ಮಹಿಳಾ ಉದ್ಯಮಿಗಳು, ಪಿಎಂ ಸ್ವನಿಧಿ ಯೋಜನೆಯ ಬೀದಿಬದಿ ವ್ಯಾಪಾರಿಗಳು ಹಾಗೂ ಭಾರತ್ ಟ್ಯಾಕ್ಸಿಯ ಚಾಲಕರು ಸೇರಿದಂತೆ ವಿವಿಧ ಕ್ಷೇತ್ರಗಳ ಸುಮಾರು 5,000 ವಿಶೇಷ ಅತಿಥಿಗಳನ್ನು ಸಮಾರಂಭ ವೀಕ್ಷಿಸಲು ಆಹ್ವಾನಿಸಲಾಗಿದೆ. ಆಹ್ವಾನಿತರಿಗೆ ಸ್ಮರಣಿಕೆ ನೀಡಿ ಗೌರವಿಸಲಾಗುವುದು. ರಾಜಧಾನಿಯಲ್ಲಿ ದೆಹಲಿ ಪೊಲೀಸರು ಬಿಗಿ ಭದ್ರತಾ ವ್ಯವಸ್ಥೆ ಕೈಗೊಂಡಿದ್ದು, ವಿವಿಧ ಸಂಸ್ಥೆಗಳ ಸುಮಾರು 15,000 ಭದ್ರತಾ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಕೆಂಪುಕೋಟೆಯಲ್ಲಿ 1,000 ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ದೇಶಾದ್ಯಂತ ದೇಶಭಕ್ತಿ ಮೂಡಿಸುವ ಉದ್ದೇಶದಿಂದ 343 ಪ್ರಮುಖ ಸ್ಥಳಗಳಲ್ಲಿ ಬ್ಯಾಂಡ್ ಪ್ರದರ್ಶನ ಆಯೋಜಿಸಲಾಗಿದೆ. ಸ್ವಾತಂತ್ರ್ಯ ದಿನಾಚರಣೆಯಂದು ಬೆಳಗ್ಗೆ 4 ಗಂಟೆಗೆ ದೆಹಲಿ ಮೆಟ್ರೋ ತನ್ನ ಜಾಲದಾದ್ಯಂತದ ಎಲ್ಲಾ ಟರ್ಮಿನಲ್ ನಿಲ್ದಾಣಗಳಿಂದ ಸೇವೆಗಳನ್ನು ಪ್ರಾರಂಭಿಸಲಿದೆ. ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗವಹಿಸುವ ವಿಶೇಷ ಅತಿಥಿಗಳು, ಆಹ್ವಾನಿತರು ಮತ್ತು ಸಾರ್ವಜನಿಕರ ಸಂಚಾರಕ್ಕೆ ಅನುಕೂಲವಾಗುವಂತೆ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ದೆಹಲಿ ಮೆಟ್ರೋ ರೈಲು ನಿಗಮ DMRC ತಿಳಿಸಿದೆ. ದಿನದ ನಿಗದಿತ ವೇಳಾಪಟ್ಟಿಯ ಪ್ರಕಾರ ನಿಯಮಿತ ಆದಾಯ ಸೇವೆಗಳು ಪ್ರಾರಂಭವಾಗುವವರೆಗೆ ಎಲ್ಲಾ ಮಾರ್ಗಗಳಲ್ಲಿ ಮೆಟ್ರೋ ಸೇವೆಗಳು 30 ನಿಮಿಷಗಳ ಆವರ್ತನದಲ್ಲಿ ಕಾರ್ಯನಿರ್ವಹಿಸುತ್ತವೆ ಎಂದು DMRC ತಿಳಿಸಿದೆ. ಲಾಲ್ಕಿಲಾ, ಜಾಮಾ

0: ಇದಿ ಮತ್ತು ದೆಹಲಿ ಗೇಟ್ ಮೆಟ್ರೋ ನಿಲ್ದಾಣಗಳು ಸ್ವಾತಂತ್ರ್ಯ ದಿನಾಚರಣೆಯ ಸ್ಥಳಕ್ಕೆ ಹತ್ತಿರದ ನಿಲ್ದಾಣಗಳಾಗಿವೆ. ಸ್ವಾತಂತ್ರ್ಯೋತ್ಸವದ ಸುಸಂದರ್ಭದಲ್ಲಿ ಪೊಲೀಸ್, ಅಗ್ನಿಶಾಮಕ, ಗೃಹ ರಕ್ಷಕ, ನಾಗರಿಕ ರಕ್ಷಣೆ ಹಾಗೂ ಕಾರಾಗೃಹ ಇಲಾಖೆಗಳ ಒಟ್ಟು 1057 ಸಿಬ್ಬಂದಿಗೆ ಶೌರ್ಯ ಮತ್ತು ಸೇವಾ ಪದಕಗಳನ್ನು ಕೇಂದ್ರ ಸರ್ಕಾರ ಇಂದು ಘೋಷಿಸಿದೆ. ಒಟ್ಟು 301 ಶೌರ್ಯ ಪದಕಗಳನ್ನು ಘೋಷಿಸಲಾಗಿದೆ. ಕೇಂದ್ರ ಗೃಹ ಸಚಿವಾಲಯವು ಇಂದು ಬಿಡುಗಡೆ ಮಾಡಿರುವ ಪಟ್ಟಿಯ ಪ್ರಕಾರ ಇವುಗಳಲ್ಲಿ 272 ಪೊಲೀಸ್ ಸಿಬ್ಬಂದಿಗೆ ಹಾಗೂ 29 ಅಗ್ನಿಶಾಮಕ ಸಿಬ್ಬಂದಿಗೆ ಪದಕ ಲಭಿಸಿದೆ. ಪ್ರಾಣ ಮತ್ತು ಆಸ್ತಿ ರಕ್ಷಣೆ, ಅಪರಾಧ ತಡೆ ಹಾಗೂ ಅಪರಾಧಿಗಳನ್ನು ಬಂಧಿಸುವಲ್ಲಿ ಪ್ರದರ್ಶಿಸಿದ ಅಸಾಮಾನ್ಯ ಸಾಹಸಕ್ಕಾಗಿ ಈ ಪದಕಗಳನ್ನು ನೀಡಲಾಗುತ್ತದೆ. ಶೌರ್ಯ ಪದಕ ಪುರಸ್ಕೃತರ ಪೈಕಿ 197 ಸಿಬ್ಬಂದಿ ಎಡಪಂಥೀಯ ಉಗ್ರವಾದದಿಂದ ಪೀಡಿತ ಪ್ರದೇಶಗಳಲ್ಲಿದ್ದರೆ 51 ಸಿಬ್ಬಂದಿ ಜಮ್ಮು ಮತ್ತು ಕಾಶ್ಮೀರ, 12 ಸಿಬ್ಬಂದಿ ಈಶಾನ್ಯ ರಾಜ್ಯಗಳು ಹಾಗೂ 41 ಸಿಬ್ಬಂದಿ ಇತರ ಪ್ರದೇಶಗಳಲ್ಲಿ ಜರುಗಿದ ಸಾಹಸ ಕಾರ್ಯಗಳಿಗಾಗಿ ಪದಕಕ್ಕೆ ಭಾಜನರಾಗಿದ್ದಾರೆ. ಇದರ ಜೊತೆಗೆ ಅತ್ಯುತ್ತಮ ಸೇವೆಗಾಗಿ ನೀಡಲಾಗುವ ರಾಷ್ಟಪತಿಗಳ ವಿಶಿಷ್ಟ ಸೇವಾ ಪದಕ ಒಟ್ಟು 92 ಸಿಬ್ಬಂದಿಗೆ ದೊರೆತಿದೆ. ಇದರಲ್ಲಿ 83 ಪೊಲೀಸ್, 4 ಅಗ್ನಿಶಾಮಕ, 3 ಗೃಹರಕ್ಷಕ, 2 ಕಾರಾಗೃಹ ಇಲಾಖೆಗಳ ಸಿಬ್ಬಂದಿ ಸೇರಿದ್ದಾರೆ. ಹಾಗೆಯೇ ಪ್ರಶಂಸನೀಯ ಸೇವಾ ಪದಕಗಳನ್ನು ಒಟ್ಟು 664 ಸಿಬ್ಬಂದಿಗೆ ನೀಡಲಾಗಿದ್ದು ಇದರಲ್ಲಿ 606 ಪೊಲೀಸ್, 28 ಅಗ್ನಿಶಾಮಕ, 18 ಗೃಹರಕ್ಷಕ ಮತ್ತು 12 ಕಾರಾಗೃಹ ಸಿಬ್ಬಂದಿ ಸೇರಿದ್ದಾರೆ. ಕೇಂದ್ರೀಯ ತನಿಖಾ ದಳ ಸಿಬಿಐನ 21 ಅಧಿಕಾರಿಗಳಿಗೆ ರಾಷ್ಟಪತಿಗಳ ವಿಶಿಷ್ಟ ಸೇವಾ ಪದಕ ಮತ್ತು ಪ್ರತಿಭಾನ್ವಿತ ಸೇವಾ ಪದಕ ನೀಡಿ ಗೌರವಿಸಲಾಗಿದೆ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನವಾದ ಇಂದು ಸೈನಿಕರನ್ನುದ್ದೇಶಿಸಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಸಂಜೆ 5:10 ಮಾತನಾಡಲಿದ್ದಾರೆ. ಅವರ ಭಾಷಣ ಆಕಾಶವಾಣಿಯ ಎಫ್ಎಂ ಗೋಲ್ಡ್ 100.1 ಮೆಗಾಹೆಡ್ಸ್ ಹಾಗೂ ಇಂದ್ರಪ್ರಸ್ಥ ವಾಹಿನಿ 366.3 ಮೀಟರ್ ಅಥವಾ 819 ಕಿಲೋಹರ್ಟ್ಸ್ನಲ್ಲಿ ಪ್ರಸಾರವಾಗಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇಂದು ವಿಭಜನೆಯ ಭೀಕರತೆಗಳ ಸಂಸ್ಮರಣಾ ದಿನ. ಇದರ ಹಿನ್ನೆಲೆಯಲ್ಲಿ 1947 ದೇಶ ವಿಭಜನೆಯ ಸಂದರ್ಭದಲ್ಲಿ ಪ್ರಾಣ ಕಳೆದುಕೊಂಡ ಹಾಗೂ ಅಪಾರ ಯಾತನೆ ಅನುಭವಿಸಿದ ಲಕ್ಷಾಂತರ ಜನರಿಗೆ ರಾಷ್ಟ್ರ ಗೌರವ ನಮನ ಸಲ್ಲಿಸುತ್ತಿದೆ. ಈ ಅಂಗವಾಗಿ ರಾಜಧಾನಿ ನವದೆಹಲಿ ಸೇರಿದಂತೆ ದೇಶದಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ವಿಭಜನೆಯ ಭೀಕರತೆಗಳ ಸಂಸ್ಮರಣಾ ದಿನದಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶ ವಿಭಜನೆಯಿಂದ ಬಾಧಿತರಾದ ಪ್ರತಿಯೊಬ್ಬರ ಧೈರ್ಯ ಹಾಗೂ ತ್ಯಾಗವನ್ನು ಕೃತಜ್ಞತೆಯಿಂದ ಸ್ಮರಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಪ್ರಧಾನಿ, ವಿಭಜನೆಯ ಸಮಯದ ಭೀಕರ ಅನ್ಯಾಯ ಮತ್ತು ಸಂಕಷ್ಟಗಳನ್ನು ಮೆಟ್ಟಿ ನಿಂತು ಶೂನ್ಯದಿಂದ ಬದುಕನ್ನು ಕಟ್ಟಿಕೊಂಡ ಜನರು ತಮ್ಮ ಕಷ್ಟಗಳನ್ನೇ ಸಾಧನೆಗಳಾಗಿ ಪರಿವರ್ತಿಸಿ ದೇಶದ ಪ್ರಗತಿಗೆ ಅಪಾರ ಕೊಡುಗೆ ನೀಡಿದ್ದಾರೆ ಎಂದು ಶ್ಲಾಘಿಸಿದ್ದಾರೆ. ಕೇಂದ್ರ ಸಚಿವರಾದ ಅಮಿತ್ ಶಾ ಮತ್ತು ರಾಜನಾಥ್ ಸಿಂಗ್ ಕೂಡ ವಿಭಜನೆಯ ವೇಳೆ ಪ್ರಾಣ ಕಳೆದುಕೊಂಡ ಹಾಗೂ ಅಪಾರ ಯಾತನೆ ಎದುರಿಸಿದವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಈ ದಿನದ ಆಚರಣೆಯ ಮೂಲಕ ಕೇಂದ್ರ ಸರ್ಕಾರ ಯುವ ಪೀಳಿಗೆಯಲ್ಲಿ ವಿಭಜನೆಯ ಭೀಕರ ಪರಿಣಾಮಗಳ ಕುರಿತು ಅರಿವು ಮೂಡಿಸುತ್ತಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಪ್ರಸ್ತುತ ಆಗಸ್ಟ್ ತಿಂಗಳಿನಲ್ಲಿ 2ನೇ ಮೇಲ್ಮನವಿ ಹಾಗೂ ದೂರುಗಳ ವಿಲೇವಾರಿಗೆ ಸಂಬಂಧಿಸಿದಂತೆ ಮಾಧ್ಯಮಗಳಲ್ಲಿ ಪ್ರಕಟವಾದ ವರದಿಗಳ ಕುರಿತು ಕೇಂದ್ರ ಮಾಹಿತಿ ಆಯೋಗವು ಸ್ಪಷ್ಟನೆ ನೀಡಿದ್ದು, ಈ ತಿಂಗಳ 12ರವರೆಗೆ ಒಟ್ಟು 768 ಪ್ರಕರಣಗಳನ್ನು ವಿಲೇವಾರಿ ಮಾಡಲಾಗಿದೆ ಎಂದು ತಿಳಿಸಿದೆ. ಮಾಧ್ಯಮಗಳಲ್ಲಿ ಪ್ರಸಾರವಾಗಿರುವ ಅಂಕಿಅಂಶಗಳು ಆಯೋಗದ ನೈಜ ವಿಲೇವಾರಿಯನ್ನು ಪ್ರತಿನಿಧಿಸುವುದಿಲ್ಲ ಹಾಗೂ ವಿಲೇವಾರಿಯಾದ ಪ್ರಕರಣಗಳ ತೀರ್ಪುಗಳನ್ನು ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಅಂಚೆ ಮೂಲಕ ರವಾನಿಸಲಾಗುತ್ತಿದೆ ಎಂದು ಆಯೋಗ ತಿಳಿಸಿದೆ. ಆಗಸ್ಟ್ 2ನೇ ತಾರೀಖಿನಿಂದ ತಂತ್ರಾಂಶದ ನವೀಕರಣ ಪ್ರಕ್ರಿಯೆ ನಡೆಯುತ್ತಿರುವುದರಿಂದ ಜಾಲತಾಣದಲ್ಲಿನ ದತ್ತಾಂಶ ಆಗಸ್ಟ್ 1ರವರೆಗೆ ಮಾತ್ರ ಅಪ್ಡೇಟ್ ಆಗಿದೆ ಎಂದು ಆಯೋಗ ಸ್ಪಷ್ಟಪಡಿಸಿದೆ. ಟೊರಾಂಟೋದಲ್ಲಿ ಕಳೆದ ರಾತ್ರಿ ನಡೆದ ಕೆನಡಿಯನ್ ಓಪನ್ ಟೆನಿಸ್ನ ಮಹಿಳಾ ಸಿಂಗಲ್ಸ್ ಫೈನಲ್ ಪಂದ್ಯದಲ್ಲಿ 7ನೇ ಶ್ರೇಯಾಂಕದ ಪೋಲೆಂಡ್ನ ಇಗಾ ಸ್ವಿಯಟೆಕ್ 2ನೇ ಶ್ರೇಯಾಂಕದ ಎಲೆನಾ ರೈಬಾಕಿನಾ ಅವರನ್ನು ನೇರ ಸೆಟ್ಗಳಲ್ಲಿ ಮಣಿಸಿ ಪ್ರಶಸ್ತಿ ಗೆದ್ದುಕೊಂಡಿದ್ದಾರೆ. ಸ್ವಿಯಟೆಕ್ 6-2, 6-3 ಅಂತರದ ಗೆಲುವಿನೊಂದಿಗೆ ಟೆನಿಸ್ ಋತುವಿನ ಮೊದಲ ಪ್ರಶಸ್ತಿ ಗೆದ್ದರು.

0: ಮಹಿಳಾ ಡಬಲ್ಸ್ನಲ್ಲಿ ಜೆಕ್ ಗಣರಾಜ್ಯದ ಕೆಟರಿನಾ ಸಿನಿಯಾಕೋವಾ ಮತ್ತು ಚೀನಾದ ಝಾಂಗ್ ಶುವಾಯಿ ಜೋಡಿ ಆಸ್ಟ್ರೇಲಿಯಾದ ಸ್ಟಾರ್ಮ್ ಹಂಟರ್ ಮತ್ತು ಅಮೆರಿಕದ ಡೆಸಿರೆ ಕ್ರಾಕ್ಜೈಕ್ ಜೋಡಿ ವಿರುದ್ಧ 6-4, 6-3 ಅಂತರದಲ್ಲಿ ಗೆದ್ದು ಮಹಿಳಾ ಡಬಲ್ಸ್ ಪ್ರಶಸ್ತಿ ಮುಡಿಗೇರಿಸಿಕೊಂಡರು. ಮಾಂಟ್ರಿಯಲ್ನಲ್ಲಿ ನಡೆದ ಕೆನಡಿಯನ್ ಓಪನ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಅಮೆರಿಕದ ಬೆನ್ ಶೆಲ್ಟನ್ ಮುಡಿಗೇರಿಸಿಕೊಂಡಿದ್ದಾರೆ. ಇಂದು ಬೆಳಗ್ಗೆ ನಡೆದ ಫೈನಲ್ ಪಂದ್ಯದಲ್ಲಿ ಅವರು ಅಮೆರಿಕದವರೇ ಆದ ಬ್ರ್ಯಾಂಡನ್ ನಕಾಶಿಮಾ ವಿರುದ್ಧ 6-3, 7-6 ನೇರ ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿದರು. ಪುರುಷರ ಡಬಲ್ಸ್ ಪ್ರಶಸ್ತಿಯನ್ನು ಬ್ರೆಸಿಲ್ನ ರಫೇಲ್ ಮಾತೋಸ್ ಮತ್ತು ಓರ್ಲಾಡೋ ಲೂಸ್ ಜೋಡಿ ಜಯಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 80th ಸ್ವಾತಂತ್ರ್ಯೋತ್ಸವಕ್ಕೆ ದೇಶ ಸಜ್ಜು. ಇಂದು ಸಂಜೆ ರಾಷ್ಟವನ್ನುದ್ದೇಶಿಸಿ ರಾಷ್ಟಪತಿ ದ್ರೌಪದಿ ಮುರ್ಮು ಭಾಷಣ. 1057 ಸಿಬ್ಬಂದಿಗೆ ಶೌರ್ಯ ಮತ್ತು ಸೇವಾ ಪದಕ ಘೋಷಿಸಿದ ಕೇಂದ್ರ ಸರ್ಕಾರ. 92 ಸಿಬ್ಬಂದಿಗೆ ರಾಷ್ಟಪತಿಗಳ ವಿಶಿಷ್ಟ ಸೇವಾ ಪದಕ. ವಿಭಜನೆಯ ಭೀಕರತೆಗಳ ಸಂಸ್ಮರಣಾ ದಿನ. ಸಂತ್ರಸ್ತರ ಧೈರ್ಯ ತ್ಯಾಗ ಸ್ಮರಿಸಿದ ಪ್ರಧಾನಿ ನರೇಂದ್ರ ಮೋದಿ. ಹಾಗೂ ಕೆನಡಿಯನ್ ಓಪನ್ ಟೆನಿಸ್, ಪೋಲೆಂಡ್ನ ಇಗಾ ಸ್ವಿಯಟೆಕ್ಗೆ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
1: ಈ ಸ್ವಾತಂತ್ರ್ಯ ದಿನಕ್ಕೆ ಮನೆಗೆ ಕೊಡಿ ಇಂಟರ್ನೆಟ್ ಫ್ರೀಡಂ. ಬಿಎಸ್ಎನ್ಎಲ್ FTTH ಇಂಡಿಪೆಂಡೆನ್ಸ್ ಡೇ ಆಫರ್ ಕೇವಲ 1,111 ರೂಪಾಯಿ ಪ್ರತಿ ತಿಂಗಳು. 200 MBPS ಹೈ ಸ್ಪೀಡ್ ಇಂಟರ್ನೆಟ್, 5,000 GB ಡೇಟಾ ಮತ್ತು ಪ್ರತಿ ತಿಂಗಳು 88 ರೂಪಾಯಿ ಉಳಿತಾಯ. ಈ ಇಂಡಿಪೆಂಡೆನ್ಸ್ ಡೇ ಬಿಎಸ್ಎನ್ಎಲ್ FTTH ಜೊತೆ ಫ್ರೀಡಂಗೆ ಕನೆಕ್ಟ್ ಆಗಿ. ಬಿಎಸ್ಎನ್ಎಲ್ ಕನೆಕ್ಟಿಂಗ್ ಇಂಡಿಯಾ. ಷರತ್ತುಗಳು ಅನ್ವಯ.
2: ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 1:20:45. ಇದೀಗ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಮಾರಕಾಸ್ತ್ರ ಚಿತ್ರಕ್ಕಾಗಿ ವಿ ನಟರಾಜ್ ಅವರು ಹಾಡಿರುವ ಗೀತೆ. ಈ ಗೀತೆಯನ್ನು ರಚಿಸಿ ಸಂಗೀತವನ್ನು ನೀಡಿದ್ದಾರೆ ಮಂಜು ಕವಿ.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆಯ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ.

ಬ್ರಿಟಿಷರ ಆಳ್ವಿಕೆಯಲ್ಲಿಯೇ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಟಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

0: हर घर तिरंगा,
1: घर घर तिरंगा।
2: ಕ್ರಾಂತಿವೀರ ಚಿತ್ರದ ಗೀತೆ ಹಾಡಿದ್ದಾರೆ ಅಜಯ್ ವಾರಿಯರ್, ಹೇಮಂತ್ ಕುಮಾರ್ ಮತ್ತು ನಿತಿನ್.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 31ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿಸಿ ವಿಶಾಖ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಂಎಸ್ ವಿನಾಯಕ.
3: ಕೃತ ವಿವಾಹದೊಳಗೆ ಉಪ

ಜೈಮಿನಿ ಭಾರತದ 31ನೆಯ ಸಂಧಿಯಲ್ಲಿ ನಾವೀಗ ಇದ್ದೇವೆ. ಕವಿ ಇಡೀ ಈ ಸಂಧಿಯ ಸಾರಾಂಶವನ್ನು ಸೂಚನಾ ಪದ್ಯದ ಕೇವಲ 3ನೇ ಸಾಲಿನಲ್ಲಿ ಹೇಳ್ತಾ ಇದ್ದಾನೆ. ವಿವಾಹವನ್ನು ಮಾಡಿಕೊಂಡಂತಹ ಚಂದ್ರಹಾಸನನ್ನು ಮತ್ತೆ ಮಂತ್ರಿಯಾದ ದುಷ್ಟಬುದ್ಧಿಯು ಕೊಲ್ಲಬೇಕು ಎಂದು ಪ್ರಯತ್ನಿಸಿದರೆ ಆ ಮಂತ್ರಿಯೋ ಆತನ ಮಗನಾದಂತಹ ಮದನನು ಸಹ ತಮ್ಮ ಮೋಸಕ್ಕೆ ತಾವೇ ಒಳಗಾಗಿ ಸತ್ತು ಹೋದಾಗ ಚಂದ್ರಹಾಸ ಚಂಡಿಕಾದೇವಿಯ ಅನುಗ್ರಹದಿಂದ ಅವರನ್ನು ಬದುಕಿಸಿದ ಅಂತ ಅನ್ನುವುದು ಇಡೀ ಈ ಸಂಧಿಯ ಸಾರಾಂಶ ಎನ್ನುವುದನ್ನು ಬಹಳ ಸಂಗ್ರಹವಾಗಿ ಹೇಳಿದ್ದಾರೆ. ಹಿಂದಿನ ಕಥೆಯನ್ನು ನಾವು ಈಗಾಗಲೇ ನೋಡಿದ್ದೇವೆ. ವಿರಹ ವ್ಯಥೆಯಿಂದ ನರಳ್ತಾ ಇದ್ದಾಳೆ ವಿಷಯ. ವಿವಾಹಕ್ಕಾಗಿ ಮದುಮಗನಾಗಿ ವಿವಾಹ ವೇದಿಕೆಯ ಪೀಠದ ಮೇಲೆ ಕುಳಿತಿದ್ದಾನೆ ಚಂದ್ರಹಾಸ. ಮುಂದೆ ಏನಾಯಿತು ಅನ್ನೋದನ್ನು ಕೇಳೋಣ.

ಅರ್ಜುನನಿಗೆ ಕಥೆಯನ್ನ ಮುಂದುವರಿಸುತ್ತಾ ನಾರದರು ಹೇಳ್ತಾರೆ, ಚಂದ್ರಹಾಸನನ್ನ ಮಧುಬಳಿಗನನ್ನಾಗಿ ಅಲಂಕಾರವನ್ನು ಮಾಡಿ ವೇದಿಕೆಯ ಮೇಲೆ ಕುಳ್ಳಿರಿಸಿದ್ದೇವೆ. ಅದೇ ರೀತಿ ಅವನಿಗೆ ಹೆಂಡತಿಯಾಗಲಿಹ ನನ್ನ ಸಹೋದರಿ ವಿಷಯೆಯನ್ನು ಸಹ ಅಲಂಕಾರ ಮಾಡಿಸಿ ಕರೆತನ್ನಿ ಅಂತ ಹೇಳಿ ಮದನ

ಅಂತಃಪುರಕ್ಕೆ ವಿಷಯವನ್ನು ಕಳಿಸಿದ. ವಿಷಯ ಎಲ್ಲಿದ್ದಾಳೆ? ಅದೇ ಅರಮನೆಯ ಏಳನೇ ಉಪ್ಪರಿಗೆಯಲ್ಲಿ, ಚಂದ್ರಶಾಲೆಯಲ್ಲಿ ದೇಹವನ್ನು ತಂಪು ಮಾಡಿಕೊಳ್ಬೇಕು ಅಂತ ಹೇಳಿ ಅವಳಲ್ಲಿ ಮಲಗಿದ್ದಾಳೆ. ಹಾಗಾಗಿ ಈ ವಿಷಯ ಅವಳಿಗೆ ಗೊತ್ತಾಗ್ತಾ ಇದೆ ತನ್ನ ಸಖಿಯರ ಮೂಲಕ. ಸೂರ್ಯೋದಯಕ್ಕೆ ಕಮಲ ಅರಳತ್ತೆ. ಆ ಸಂದರ್ಭದಲ್ಲಿ ತಂಗಾಳಿಯು ತೀಡಿದ್ರೆ ಆ ಕಮಲಕ್ಕೆ ಎಷ್ಟು ಹರ್ಷ ಆಗುತ್ತೋ ಇವಳಿಗೂ ಹಾಗೆ ಆಯಿತು. ಮುಂದೆ ಚಂದ್ರಹಾಸನನ್ನು ಮದುವೆ ಮಾಡ್ಕೊಳ್ತಾಳೆ, ಆ ಸಂತೋಷ ಇದ್ದೇ ಇದೆ. ಆದರೆ ಅವನ ಮದುವೆ ಮಾಡ್ಕೊಳ್ತಾನಲ್ಲ ಅನ್ನುವ ವಿಷಯ ಗೊತ್ತಾಯ್ತಲ್ಲ, ಅವಳ ಮನಸ್ಸಿಗೆ ದೇಹಕ್ಕೆ ತಂಪಾಯಿತು ಈ ಮಾತಿನಿಂದ.

0: ಇಲ್ಲಿ ವಿಷಯ ಸ್ಥಿತಿ ಏನಾಗಿದೆ ಅಂತಂದ್ರೆ, ವಿರಹದ ತಾಪವನ್ನ ತಡೆಯಲಾರದೆ ಮೈಯೆಲ್ಲ ಉರಿತಾ ಇದೆ. ಅವಳ ದೇಹದ ಉರಿಯನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ಪಚ್ಚ ಕರ್ಪೂರದ ಪುಡಿಯನ್ನು ಹುಡಿ ಮಾಡಿ ಅವಳ ದೇಹಕ್ಕೆಲ್ಲ ಹಚ್ಚುತ್ತಾ ಇದ್ದಾರೆ. ಆದರೂ ಉರಿ ಕಡಿಮೆ ಆಗ್ತಾ ಇಲ್ಲ. ಅವಳ ಎದೆಯ ಉರಿಯನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಗಂಧವನ್ನು ತೇರಿ ಮೆತ್ತನೆಯ ಗಂಧವನ್ನು ಅವಳ ಎದೆಗೆ ಹಚ್ಚುತ್ತಾ ಇದ್ದಾರೆ. ಎದೆಯ ಉರಿ ಕಡಿಮೆ ಆಗ್ತಾ ಇಲ್ಲ. ಅವನ ನೆನಪಿನಿಂದ ನಿದ್ದೆಗೆಟ್ಟು ಕಣ್ಣೆಲ್ಲ ಉರಿತಾ ಇದೆ. ಆ ಕಣ್ಣು ರೆಪ್ಪೆಗೆ ಪನ್ನೀರಿನಿಂದ ತೊಳೆದರೂ ಸಹ ಆ ಉರಿ ಕಡಿಮೆ ಆಗ್ತಾ ಇಲ್ಲ. ಅವುಗಳ ಉಪಚಾರದಿಂದ ಇನ್ನಿಷ್ಟು ಉರಿ ಜಾಸ್ತಿ ಆಗ್ತಾ ಇದೆ ಅಂತೇಳಿ ಸಿಟ್ಟು ಮಾಡಿಕೊಂಡು ಅವಳು ಹೊರಳಾಡ್ತಾ ಇದ್ದಾಳೆ. ಮನ್ಮಥನ ಬಾಣಗಳ ಅಥವಾ ಅವನಿಂದ ಉಂಟಾದಂತಹ ತೊಂದರೆಯನ್ನು ತಡ್ಕೊಳ್ಳಾರದೆ ನೆಲದ ಮೇಲೆ ಹೊರಳಾಡ್ತಾ ಇರುವ ವಿಷಯ ಸಮೀಪಕ್ಕೆ ಓಡಿ ಬರ್ತಾ ಇದ್ದಾಳೆ. ಒಬ್ಬ ಸಖಿ ಬಂದು ಆತ್ಮೀಯವಾದ ವಿಚಾರವನ್ನು ಹೇಳ್ತಾ ಇದ್ದಾಳೆ. ಎಲೆ ವಿಷಯ ಚಿಂತೆ ಎಂಬಿಡು.
1: ಚಿಂತೆ

0: ಗೆಳತಿ, ಯಾಕೆ ಚಿಂತೆಯನ್ನು ಮಾಡ್ತೀಯ? ನಿನ್ನ ಮನಸ್ಸಿನ ಆಸೆ ನೆರವೇರ್ತಾ ಇದೆ. ನೀನು ಯಾರನ್ನು ಇಷ್ಟಪಟ್ಟಿದ್ದೀಯೋ ಏನೋ ಗೊತ್ತಿಲ್ಲ, ಚಂದ್ರಹಾಸ ಅಂತ ಯಾರೋ ಒಬ್ಬ ಬಂದಿದ್ದಾನಂತೆ, ತುಂಬ ಸುಂದರ ಅವನು. ಅಂಥವನು ನಿನ್ನನ್ನು ಮದುವೆ ಮಾಡ್ಕೊಳ್ತಾ ಇದ್ದಾನೆ. ಅದು ಏನು ಪುಣ್ಯ ಮಾಡಿದ್ದೀಯೋ ಏನೋ, ನಿನ್ನ ಜನ್ಮಾಂತರದಲ್ಲಿ ನಾವು ಜಲಕ್ರೀಡೆ ಆಡಲಿಕ್ಕೆ ಅಂತ ಹೋದಾಗ ನಿನ್ನನ್ನು ನೋಡಿ ಕುಂತಳೇಂದ್ರನ ಮಗಳು ಚಂಪಕ ಮಾಲಿನಿ ತಮಾಷೆ ಮಾಡಲಿಲ್ವೇ ನಿನಗೆ? ಓಹೋ, ನೀನು ಯಾರನ್ನೋ ಇಷ್ಟಪಟ್ಟಿದೀಯಾ ಅಂತ ಕಾಣುತ್ತೆ, ಅವನ ಜೊತೆಗೆ ಮದುವೆ ಇರಬೇಕೋ, ಅದಕ್ಕಾಗಿಯೇ ನಿನಗೆ ಮನಸ್ಸಲ್ಲಿ ಇಂತಹ ಭಾವನೆ ಮೂಡಿದೆ ಅಂತ ಅಂದಳಲ್ಲ, ಆ ಮಾತು ನಿಜ ಆಯಿತು. ನಿನ್ನ ತಂದೆ ಬರೆದು ಕಳಿಸಿರುವಂತಹ ಲೇಖನವನ್ನು ಓದಿ ನಿಮ್ಮ ಅಣ್ಣ ಮದನ ನಿನ್ನನ್ನು ಚಂದ್ರಹಾಸನಿಗೆ ಕೊಡ್ತೇನೆ ಅಂತ ಹೇಳಿ ತೀರ್ಮಾನ ಮಾಡಿದ್ದಾನೆ. ಅದಕ್ಕೆ ಎಲ್ಲ ವ್ಯವಸ್ಥೆಗಳು ನಡೀತಾ ಇದ್ದಾವೆ ಅಂತ ಹೇಳಿದ್ದೆ ತಡ. ಇವಳ ಸ್ಥಿತಿ
1: ರಜ

ವಿರಹ ವ್ಯಥೆಯಿಂದ ಹೊರಳಾಡ್ತಾ ಇದ್ದ ವಿಷಯಗೆ ಈ ಮಾತು ಕೇಳಿ ಎಷ್ಟು ಸಂತೋಷವಾಯಿತು ಅಂದ್ರೆ ಕವಿ ವರ್ಣನೆ ಮಾಡ್ತಾ ಇದ್ದಾನೆ. ಉಪಮಾಲಂಕಾರದಲ್ಲಿ ಹಗ್ಗದಿಂದ ಕಟ್ಟಲ್ಪಟ್ಟಿರುವಂತಹ ಜಿಂಕೆಗೆ ಅದನ್ನು ಬಿಚ್ಚಿದ್ರೆ ಎಷ್ಟು ಸಂತೋಷದಿಂದ ನೆಗೆದಾಡುತ್ತೋ ಹಾಗೆ ಇವಳು ಮನಸ್ಸು ಸಹ ಅದರಿಂದ ಸಂತೋಷದಿಂದ ನೆಗೆದಾಡ್ತು. ಅಷ್ಟೇ ಅಲ್ಲ, ತಾನು ಯೋಚನೆ ಮಾಡಿರುವಂತಹ ಕೆಲಸ ಕೈ ಸೇರ್ತಲ್ಲ, ಅದು ಸರಿಯಾಗಿ ನಡೀತಲ್ಲ ಅನ್ನುವ ಸಂತೋಷದಿಂದ ಅವಳ ಮುಖ ಅರಳ್ತಾ ಇದೆ. ಮೊದಲೇನೋ ಅರಳಿತು, ಆದರೆ ಹೆಣ್ಣಲ್ಲವೇ, ಸಹಜವಾದಂತಹ ಲಜ್ಜೆ ನಾಚಿಕೆ ಅವಳ ಮುಖದಲ್ಲಿ ತೋರ್ತಾ ಇದೆ. ನಾಚಿಕೆಯಿಂದ ತಲೆ ಬಾಗಿದ್ದಾಳೆ, ನೆಲವನ್ನ ತನ್ನ ಕಾಲಿನ ಉಂಗುಷ್ಟದಿಂದ ಕೆರಿತಾ ಇದ್ದಾಳೆ. ಇದನ್ನು ನೋಡಿ ಆ ಸಮಯದಲ್ಲಿ ಬೇರೆ ಅನೇಕ ಸಖಿಯರೆಲ್ಲ ಬಂದು ಹೇಳ್ತಾ ಇದ್ದಾರೆ, ಅರೆ ಇದೇನು ಮಾಡ್ತಾ ಇದ್ದೀಯಾ, ನಿಮ್ಮಮ್ಮ ನಿನ್ನನ್ನು ಅಲಂಕಾರ ಮಾಡಿಸಿ ಮದುವಣಿಗಳ ರೀತಿಯಲ್ಲಿ ನಿನ್ನನ್ನು ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ, ಬಾ ನಿನಗೆ ಸ್ನಾನವನ್ನು ಮಾಡಿಸ್ತೇವೆ ಅಂತ ಹೇಳಿ ಅವಳನ್ನು ಮಜ್ಜನದ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಆ ಸಖಿಯರೆಲ್ಲ.

ಚಿನ್ನದಂತೆ ಮೈಬಣ್ಣವುಳ್ಳ ವಿಷಯಗೆ, ಉತ್ತಮವಾದಂತಹ ಗುಣಗಳನ್ನು ಹೊಂದಿರುವ ಆ ಕೋಮಲೆಗೆ, ಸೌಂದರ್ಯದ ಕನಿಯಾದ ಅವಳಿಗೆ, ಕುಂಕುಮದಂತೆ ಅಂಗರಾಗವುಳ್ಳಂತಹ ಆ ಸ್ತ್ರೀಗೆ, ಆ ಸಖಿಯರೆಲ್ಲರೂ ಸೇರಿ ವಿವಾಹಕ್ಕಾಗಿ ಮಾಡಿಸುವಂತಹ ಸುರಗಿಯ ಸ್ನಾನವನ್ನು ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಅನುರಾಗದಿಂದ ಮಾಡಿಸ್ತಾ ಇದ್ದಾರೆ, ಪ್ರೀತಿ ವಿಶ್ವಾಸದಿಂದ, ಅಂತಃಕರಣದಿಂದ ಮಾಡಿಸ್ತಾ ಇದ್ದಾರೆ.

ಆ ವಿಷಯ ಎಷ್ಟು ಸುಕುಮಾರಿ ಅಂದರೆ ಮುಟ್ಟಿದ್ರೆ ಸಾಕು ಮಾಸುವಂತಹ ಹುಡುಗಿ. ಅಂತಹ ಹುಡುಗಿಗೆ ದೇಹದಲ್ಲೆಲ್ಲ ಅನೇಕ ರೀತಿಯ ಕುಂಕುಮ, ಚಂದನ, ಮಕರಿಕಾ ಪತ್ರ ಇತ್ಯಾದಿಗಳ ಅಲಂಕಾರವನ್ನ ಅದು ಹೇಗೆ ಮಾಡಿದ್ರು ಅವಳ ಸಖಿಯರು, ನಿಜವಾಗ್ಲೂ ಅವರು ಒರಟಾದ ಸ್ತ್ರೀಯರೇ ಸೈ ಅಂತ ಕವಿ ಹೇಳ್ತಾನೆ. ಅಷ್ಟೇ ಅಲ್ಲ, ಅವಳು ಎಷ್ಟು ತೆಳ್ಳಗಿದ್ಲು, ಅವಳ ಸೊಂಟ ಎಷ್ಟು ತೆಳ್ಳಗಿತ್ತು ಅಂತಂದ್ರೆ ಕವಿ ಉತ್ಪ್ರೇಕ್ಷೆಯನ್ನು ಅಲಂಕಾರದಿಂದ ವರ್ಣನೆ ಮಾಡ್ತಾನೆ. ಹೋದ ಮಧ್ಯದೊಳ್ ಎಂತು ನಿಲ್ಲಿಸಿದರೋ ದಿವ್ಯಾಂಬರವನ್, ಅವಳ ಸೊಂಟವೇ ಕಾಣಿಸ್ತಾ ಇಲ್ಲ. ಅಂಥೋದ್ರಲ್ಲಿ ಇಲ್ಲದೇ ಇರುವ ಸೊಂಟದಲ್ಲಿ ಅದು ಹೇಗೆ ಪೀತಾಂಬರವನ್ನು ನಿಲ್ಲಿಸಿದ್ದಾರೋ, ಅವಳ ದೇಹದ ಸ್ತನಗಳ ಭಾರಕ್ಕೆ ದೇಹ ಬಾಗ್ತಾ ಇದೆ. ಅಂಥದ್ರಲ್ಲಿ ಸ್ತನಗಳೇ ಭಾರವಾಗಿರಬೇಕಾದ್ರೆ ಮತ್ತೆ ಆ ಎದೆಯ ಮೇಲೆ

ಆ ವಿಷಯಕ್ಕೆ ಅನೇಕ ರೀತಿಯ ಅಲಂಕಾರವನ್ನ ಅವಳ ಸಖಿಯರು ಮಾಡಿದ್ದಾರೆ. ಕವಿ ಹೇಳ್ತಾ ಇದ್ದಾನೆ, ಗಂಧದ ಕಂಪಿನಂತೆ ದೇಹದಲ್ಲಿ ಸಹಜವಾದ ಸುವಾಸನೆ ಇರುವಂತಹ ವಿಷಯ ಮೈಗೆ ಮತ್ತೆ ಬೇರೆ ಅಂಗರಾಗಳನ್ನ ಸುಗಂಧ ದ್ರವ್ಯಗಳನ್ನು ಹಚ್ಚುವುದೇಕೆ? ಈ ವಿಷಯ ಪದ್ಮಿನಿ ಸ್ತ್ರೀ ಲಕ್ಷಣವನ್ನು ಹೊಂದಿದವಳು. ಆದ್ದರಿಂದಲೇ ಅಂತಹ ಸುವಾಸನೆ ಬರುವಂತಹ ಈ ಸ್ತ್ರೀಯ ಮೈಗೆ ಮತ್ತೆ ವಿಶೇಷವಾದಂತಹ ಕೃತಕವಾದ ಗಂಧಗಳ ಏಕೆ? ಕನ್ಯೆಯರ ಸಮೂಹಕ್ಕೆ ತಿಲಕದಂತಿರುವ ಇವಳ ಹಣೆಗೆ ಮತ್ತೆ ಇನ್ಯಾತಕ್ಕೆ ತಿಲಕವನ್ನು ಇಡಬೇಕಾಗಿದೆ? ಯೌವನದಿಂದ ಸೊಂಪಾಗಿರುವಂತಹ ಈ ಕೋಮಲೆಗೆ ಮತ್ತೆ ಹೂಗಳ ಏಕೆ? ಲಾವಣ್ಯದಿಂದಲೇ ಶೋಭಿಸುವಂತಹ ಇವಳಿಗೆ ಲಾವಣ್ಯವೇ ಅಲಂಕಾರ ಪ್ರಾಯವಾಗಿರುವಂತಹ ಈ ವಿಷಯಗೆ ಮತ್ತೆ ಆಭರಣಗಳೇಕೆ? ಇದನ್ನು ನೋಡಿದರೆ ಗೊತ್ತಾಗತ್ತೆ, ಇವಳ ಸಖಿಯರು ಅಂತಹ ಜಾಣೆಯರಲ್ಲ, ಏನೋ ಒರಟು ಹೆಂಗಸರು. ಅವರಿಗೆ ಯಾವ ರೀತಿ ಅಲಂಕಾರ, ಯಾರಿಗೆ ಅಲಂಕಾರವನ್ನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅನ್ನುವ ರೀತಿಯಲ್ಲಿ ಏನೋ ಹೆಣ್ಮಕ್ಳಿಗೆ ಅಲಂಕಾರ ಮಾಡಬೇಕು ಅಂತ ಮಾಡಿದ್ದಾರೆಯೇ ಹೊರತು ಇವಳಿಗೆ ಅದರ ಅಗತ್ಯ ಇಲ್ಲ ಅನ್ನೋದು ಅವರಿಗೆ ಗೊತ್ತೇ ಆಗಿಲ್ಲ. ಈ ವಿಚಾರದಲ್ಲಿ ಅವರು ಅಪ್ರಬುದ್ಧೆಯರು ಅಂತ ಹೇಳಿ ಕವಿ ಅಭಿಪ್ರಾಯವನ್ನು ಪಡ್ತಾನೆ.

ಪಶ್ಚಿಮ ದಿಕ್ಕು ಯಾವಾಗ್ಲೂ ಕಪ್ಪು. ಯಾಕೆ ಅಂತಂದ್ರೆ ಸೂರ್ಯ ಪೂರ್ವದಲ್ಲಿ ಹುಟ್ಟುತ್ತಾನೆ, ಆದ್ರಿಂದ ಪಶ್ಚಿಮ ದಿಗ್ಭಾಗ ಕಪ್ಪಾಗಿರುತ್ತೆ. ಇವಳ ಕಣ್ಣುಗಳು ಹಾಗೇನೆ ಅದರಂತೆ ಕಪ್ಪಾದ ಕಾಡಿಗೆಯಿಂದ ಕೂಡಿವೆ. ವಿಷ್ಣುವಿನ ಪಾದದಲ್ಲಿ ಶಂಖ, ಚಕ್ರ, ಗದಾ, ಪದ್ಮ, ನಕ್ಷತ್ರ ಇತ್ಯಾದಿಗಳ ಚಿಹ್ನೆಗಳು ಇರುತ್ತಲ್ಲ, ಹಾಗೇನೆ ಇವಳ ಕಣ್ಣು ಸಹ ನಕ್ಷತ್ರದಂತೆ ಹೊಳಿತಾ ಇದೆ. ಆದ್ರಿಂದ ಹರಿಪಾದ ವಿಷ್ಣುವಿನ ಪಾದದಂತೆ ಕಾಣ್ತಾ ಇದೆ. ಹೇಗೆ ನಾವು ಅಕ್ಷರಗಳನ್ನು ಬರೆದ್ರೆ ದೀರ್ಘ ಲಿಪಿಯಲ್ಲಿ ಬರಿತೇವೋ, ಏನೋ ದೀರ್ಘ ಸಾಲುಗಳಲ್ಲಿ ಬರಿತೀವೋ, ಹಾಗೆ ಅವಳು ಸಹ ವಿಶಾಲ ನೇತ್ರಿಯಾಗಿ ಕಾಣ್ತಾ ಇದ್ದಾಳೆ. ರಾಕ್ಷಸರು ದೇವತೆಗಳನ್ನು ಅಪಹಾರ ಮಾಡಿದವರು ಅಥವಾ ದೇವತೆಗಳಿಗೆ ತೊಂದರೆ ಕೊಟ್ಟವರು ಅಂತ ಹೇಳ್ತಾರೆ. ನಿಮಿಷ ಅಂತ, ನಿಮಿ ಅಂದರೆ ರೆಪ್ಪೆ, ಅಪಹೃತ ಅನಿಮಿಷ, ಅನಿಮಿಷ ಅಂತಂದರೆ ರೆಪ್ಪೆ ಬಡಿದೇ ಇರೋದು ಅಂತ. ಇವಳ ಸೌಂದರ್ಯಕ್ಕೆ ಯಾರೋ ಕಣ್ಣನ್ನು ಮಿಟಕಿಸಿದ್ದಾಗಿ ನೋಡ್ತಾ ಇದ್ರು, ಅಂತಹ ಚೆಲುವು ಇವಳಿಗೆ ಇವಳ ಕಣ್ಣಿಗೆ ಇತ್ತು. ಆದ್ರಿಂದ ಇವಳು ಹಾಗೇನೆ ಕಾಣಿಸ್ತಾ ಇದ್ದಾಳೆ. ನರಾಧಿಪನಂತೆ ಕುವಲಯ ಶ್ರೀಧರಂ, ರಾಜನನ್ನ ಏನಂತ ವರ್ಣನೆ ಮಾಡ್ತೀವಿ ಅಂತಂದ್ರೆ ಕಮಲಾಲಯಾದ ಲಕ್ಷ್ಮಿಯಿಂದ ಕೂಡಿದವನು ಅಂತ ರಾಜನನ್ನ ವರ್ಣನೆ ಮಾಡ್ತೀವಲ್ಲ, ಇವಳ ಕಣ್ಣು ಎನ್ನುವ ಕಮಲಗಳು ಹಾಗೆ ಕಾಣಿಸ್ತಾ ಇದ್ದಾವೆ. ಮೋಡದಲ್ಲಿ ಹೇಗೆ ಮಿಂಚಿರುತ್ತೋ ಅದೇ ರೀತಿ ಇವಳ ಕಣ್ಣು ಸಹ ಚಪಲವಾಗಿ ಚಂಚಲವಾಗಿ ಹೊಳಿತಾ ಇದ್ದಾವೆ. ಅಂತಹ ವಿಷಯ ಕಣ್ಣುಗಳನ್ನ ಏನಂತ ವರ್ಣನೆ ಮಾಡಲಿ ಅಂತ ಹೇಳಿ ಕವಿ ಮಾಲೋಪಮೆಯಿಂದ ಅವಳನ್ನ ವರ್ಣನೆ ಮಾಡ್ತಾ ಇದ್ದಾನೆ.

ವಿಷಯ ನಗನಗ್ತಾ ಇರುವಂತಹ ಮುಖ ಒಂದು ಕಾಡಿನ ನೆನಪನ್ನು ತರ್ತಾ ಇದೆ ಅಂತಾನೆ ಕವಿ ಈ ಪದ್ಯದಲ್ಲಿ. ಕಾಡಿನಲ್ಲಿ ಹೇಗೆ ವಿವಿಧ ರೀತಿಯ ಮರಗಳಿರುತ್ತೋ ಇವಳ ಮುಖವೂ ಹಾಗೆ ಇದೆ. ಇವಳ ಹಣೆಗೆ ಇಟ್ಕೊಂಡಿರ್ತಕ್ಕಂತಹ ತಿಲಕ ಉಲ್ಲಾಸ ವೃಕ್ಷದ ನೆನಪನ್ನು ತರ್ತಾ ಇದೆ. ಹಾಗೆ ಅವಳ ಕೆನ್ನೆಗೆ ಹಚ್ಕೊಂಡಿರ್ತಕ್ಕಂತಹ ಮಕರಿಕಾ ಪತ್ರ ಅದು ಹೇಗೆ ಕಾಣಿಸ್ತಾ ಇದೆ ಅಂತಂದರೆ ತಮಾಲ ವೃಕ್ಷ ಮಾವಿನ ಚಿಗುರಿನ ನೆನಪನ್ನು ತರ್ತಾ ಇದೆ. ಸುಂದರವಾದಂತಹ ಮುಗುಳ್ನಗೆ ಮಲ್ಲಿಗೆಯ ಹೂವನ್ನು ನೆನಪಿಗೆ ತರ್ತಾ ಇದೆ. ಅವಳ ಹಲ್ಲುಗಳಂತೂ ಮೊಲ್ಲೆಯ ಮೊಗ್ಗುಗಳ ಹಾಗೆ ಕಾಣಿಸ್ತಾ ಇದೆ. ಅವಳ ಕಣ್ಣು ಸುಂದರವಾಗಿ ಕಾಣಿಸ್ತಾ ಇದೆ. ಮೂಗು ಸಂಪಿಗೆಯ ಮೊಗ್ಗನ್ನು ಹುಬ್ಬು ನಿಂಬದಳವನ್ನು ಬೇವಿನ ಎಸಳನ್ನು ನೆನಪಿಗೆ ತರ್ತಾ ಇದೆ. ಅದೇ ರೀತಿ ಸೊಂಪಾದ ಮಾವಿನಂತೆ ಕಾಣಿಸ್ತಾ ಇದೆ ಅವಳ ಮುಖದ ಸೌಂದರ್ಯ, ಅವಳ ದೇಹ ಸೌಂದರ್ಯ. ಇವನ್ನೆಲ್ಲವನ್ನು ನೋಡಿದರೆ ಸೊಗಸಾದಂತಹ ಒಂದು ಕಾಡನ್ನೇ ನೋಡಿದಾಗ ಆಗ್ತಾ ಇದೆ. ಇವಳನ್ನು ಯಾವ ರೀತಿ ವರ್ಣನೆ ಮಾಡಲಿ ಅಂತಾನೆ ಕವಿ.

ಕವಿ ಅವಳ ಮೈ ಮೇಲೆ ಇಟ್ಕೊಂಡಿರುವಂತಹ ಆಭರಣಗಳಿಂದ ಅವಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅನ್ನೋದನ್ನ ಬಹಳ ಸೊಗಸಾಗಿ ಇಲ್ಲಿ ಶ್ಲೇಷಾಲಂಕಾರದಿಂದ ವರ್ಣನೆ ಮಾಡ್ತಾನೆ. ಕಿವಿಗಳಿಗೆ ಹಾಕೊಂಡಿರುವಂತಹ ಆಭರಣದಿಂದ, ಕೈಗೆ ಇಟ್ಕೊಂಡಿರುವಂತಹ ಕಂಕಣ ಇತ್ಯಾದಿಗಳಿಂದ, ಅವಳು ಶ್ರವಣ ಹಸ್ತ ಇತ್ಯಾದಿಗಳಿಂದ ದಿವಿಜರಂತೆ ದೇವತೆಗಳ ಹಾಗೆ ಕಾಣಿಸ್ತಾ ಇದ್ದಾಳೆ ಆಕೆ. ಇಷ್ಟೇ ಅಲ್ಲ, ಅವಳ ಸೊಂಟಕ್ಕೆ ಕಟ್ಟಿಕೊಂಡಿರುವಂತಹ ಡಾಬುವಿನಿಂದ ಅವಳು ಈ ಕಾಂಚಿ ಪ್ರದೇಶವೋ ಭೂಭಾಗವೋ ಎನ್ನುವ ಹಾಗೆ ಕಾಣ್ತಾ ಇದ್ದಾಳೆ. ಕವಿ ವಿಶೇಷವಾಗಿ ರಾಮಾಯಣದ ಪಾತ್ರಗಳನ್ನು ಬಳಸ್ಕೊಳ್ತಾ ಅವಳನ್ನ ಮುಂದಿನ ಅರ್ಧ ಪದ್ಯದಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ. ಗ್ರೀವ ಅಂದ್ರೆ ಕುತ್ತಿಗೆ, ಅವಳ ಸುಗ್ರೀವ ಅಂದ್ರೆ ಅವಳ ಸುಂದರವಾದಂತಹ ನೀಳವಾದ ಕುತ್ತಿಗೆ, ಅನೇಕ ರೀತಿಯ ಆಭರಣಗಳಿಂದ ಅಲಂಕರಿಸಲ್ಪಟ್ಟು, ಅಂಗದ ಅಂತಂದ್ರೆ ಭುಜಕೀರ್ತಿಯನ್ನು ಹಾಕೊಂಡಿರುವಂತಹ ಅವಳ ದೇಹ ಅಂದ್ರೆ ಭುಜಗಳಿಗೆ ಹಾಕೊಂಡಿರುವಂತಹ ಆಭರಣಗಳಿಂದ ವಿರಾಜಿತವಾಗಿ, ಇವುಗಳ ಮೂಲಕ ಆ ಕಪಿಕುಲವೇ ಉನ್ನತವಾಯಿತೋ ಎನ್ನುವ ಹಾಗೆ ಇವಳು ಕಂಗೊಳಿಸಿದಳು ಅಂತ ಹೇಳಿ ಶ್ಲೇಷಾಲಂಕಾರದಿಂದ ವರ್ಣನೆ ಮಾಡ್ತಾ ಇದ್ದಾನೆ.

ಆಭರಣಗಳು ಹೇಗೆ ಕಾಣಿಸ್ತಾ ಇತ್ತು ಅನ್ನೋದನ್ನು ಕವಿ ವರ್ಣನೆ ಮಾಡ್ತಾ ಇದ್ದಾನೆ. ಲಾವಣ್ಯದ ನೀರಿನಿಂದ ತುಂಬಿರುವಂತಹ ಆ ಸರೋವರದ ಮಧ್ಯದಲ್ಲಿ ಕಮಲವು ಅರಳಿದಂತೆ ಅವಳ ಹೊಟ್ಟೆಯಲ್ಲಿ ಕಾಣಿಸ್ತಾ ಇರುವಂತಹ ತ್ರಿವಳಿಗಳೇ ತೆರೆಗಳ ಹಾಗೆ ಕಾಣಿಸ್ತಾ ಇದೆ. ಎರಡು ಬೆಟ್ಟಗಳು ಎನ್ನುವ ಹಾಗೆ ಅವಳ ಸ್ತನಗಳು ಕಾಣಿಸ್ತಾ ಇದ್ದಾವೆ. ಇವುಗಳಿಂದ, ಈ ಅಲಂಕಾರಗಳಿಂದ ಕಾಂಚೀಧಾಮ ಸೊಂಟದ ಪಟ್ಟಿಯನ್ನು ಹಾಕ್ಕೊಂಡಿರುವಂತಹ ಅವಳು ತುಂಬ ಸುಂದರವಾಗಿ ಮನ್ಮಥನ ಮದದಾನಿಯೋ ಎನ್ನುವ ಹಾಗೆ ಕಾಣಿಸ್ತಾ ಇದ್ಲು ವಿಷಯ.

ಅವಳ ದೃಢವಾದಂತಹ ಸ್ತನಯುಗ್ಮಗಳು, ಕಠಿಣವಾದ ತಪಸ್ಸನ್ನು ಮಾಡ್ತಾ ಇರುವ ಯೋಗಿ ಹಾಗೆ ಕಾಣಿಸ್ತಾ ಇತ್ತು ಅಂತ ಹೇಳಿ ಕವಿ ವರ್ಣನೆ ಮಾಡ್ತಾ ಇದ್ದಾನೆ. ಅವಳ ತೆಳ್ಳನೆಯ ಸೊಂಟ ಹೇಗೆ ಕಾಣಿಸ್ತಾ ಇತ್ತು ಅಂತಂದರೆ, ಶ್ರೀಮಂತರ ಮಧ್ಯದಲ್ಲಿ ಇರುವಂತಹ ಬಡವನ ರೀತಿಯಲ್ಲಿ ಅಷ್ಟಾದರೂ ಸಹ ತನ್ನ ಗಾಂಭೀರ್ಯವನ್ನು ಬಿಡದೆ ತನ್ನ ಗತ್ತಿನಿಂದ ಇರುವಂತಹ ವೀರ ಕಂಠೀರವ ಸಿಂಹದ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಅವಳ ದೇಹದ ಮಧ್ಯಭಾಗ.

0: ಈಗಾಗಲೇ ತನ್ನ ಸದ್ಗುಣಗಳಿಂದಲೇ ಅಲಂಕಾರ ಪ್ರಾಯಳಾಗಿರುವ ಆ ವಿಷಯಗೆ ಇನ್ನಿಷ್ಟು ಆಭರಣಗಳಿಂದ ಅಲಂಕರಿಸಿ ಸಾಕ್ಷಾತ್ ಲಕ್ಷ್ಮಿಯೋ ಎನ್ನುವ ಹಾಗೆ ಅವಳನ್ನ ಸಿಂಗರಿಸಿ ಅವಳನ್ನ ಚಿನ್ನದ ಪಲ್ಲಕ್ಕಿಯ ಮೇಲೆ ಕೂಡಿಸಿಕೊಂಡು ವಿವಾಹ ಮಂಟಪಕ್ಕೆ ಬಹಳ ವಿಭವದಿಂದ ವಿಲಾಸದಿಂದ ವಿಭ್ರಮದಿಂದ ಅವಳ ಸಖಿಯರು ಕರ್ಕೊಂಡು ಬರ್ತಾ ಇದ್ದಾರೆ.
1: ಬಹಳ

ಈ ಕಡೆಗೆ ವಿಷಯನ್ನ ಕರ್ಕೊಂಡು ಬರ್ತಾ ಇರಬೇಕಾದ್ರೆ ಆ ಕಡೆಗೆ ಅದೇ ರೀತಿಯ ಅಲಂಕರಿಸಿದಂತಹ ಚಂದ್ರಹಾಸನನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ಎಲ್ಲ ಜನಗಳು ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ. ಅವರ ಮಧ್ಯದಲ್ಲಿ ತುಂಬಾ ಸುಂದರವಾಗಿ ಕಾಣಿಸ್ತಾ ಇರುವಂತಹ ಈ ಚಂದ್ರಹಾಸ, ಅವರ ಮುಂದುಗಡೆಗೆ ದೀಪಗಳನ್ನು ಹಿಡ್ಕೊಂಡಿರುವಂತಹ ಸಾಲು ಸಾಲಾದ ಜನಗಳು ಇದ್ದಾರೆ. ಸುಮಂಗಲಿಯರು ಮಂಗಳಮಯವಾದಂತಹ ಹಾಡುಗಳನ್ನು ಹಾಡ್ತಾ ಇದ್ದಾರೆ.

0: आज विभाजन विभीषिका स्मृति दिवस है। प्रधानमंत्री, गृह मंत्री और रक्षा मंत्री ने विभाजन के दौरान अपनी जान गंवाने वालों को श्रद्धांजलि दी। भारत ने कोलंबिया को भूकंप के बाद पुनर्निर्माण कार्यों में सहयोग के लिए 20 मीट्रिक टन राहत सामग्री की पहली खेप भेजी। और छत्तीसगढ़, पूर्वी मध्य प्रदेश, हिमाचल प्रदेश, झारखंड में आज मूसलाधार वर्षा की चेतावनी। इसके साथ ही दोपहर समाचार का ये अंक समाप्त हुआ। नमस्कार।
1: ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಪ್ರದೇಶ ಸಮಾಚಾರ.
2: This Independence Day, want freedom? Pay just 1 rupee and get your freedom. Introducing the BSNL 1 rupee freedom plan. Free SIM, 1 GB data every day, 24 days validity.
3: Wait, all this for just 1 rupee?
2: Yes, 1 rupee. Connect to freedom with BSNL. Offer till 12 September 2026. Terms and conditions apply.
4: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ವಿಧಾನಸಭೆ ನೂತನ ಸಭಾಧ್ಯಕ್ಷರಾಗಿ ಜಿಎಸ್ ಪಾಟೀಲ್ ಅವಿರೋಧ ಆಯ್ಕೆ, ಮೇಲ್ಮನೆ ಸಭಾಪತಿಯಾಗಿ ಸಲೀಂ ಅಹ್ಮದ್ ನೇಮಕ. ರಾಜ್ಯದ ಅಭಿವೃದ್ಧಿಗೆ ಆಡಳಿತ ಪ್ರತಿಪಕ್ಷಗಳು ಒಟ್ಟಾಗಿ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ. ವಿಕಸಿತ ಭಾರತ್ ಜಿರಾಮ್ಜಿಯಡಿ ಕೆಲಸ ಮಾಡಿದವರಿಗೆ 15 ದಿನದಲ್ಲಿ ಕೂಲಿ ಹಣ ಪಾವತಿಸದಿದ್ದರೆ ಕ್ರಮ, ಸಚಿವ ಈಶ್ವರ್ ಖಂಡ್ರೆ. ರಾಜ್ಯದ 17 ಪೊಲೀಸ್ ಅಧಿಕಾರಿಗಳಿಗೆ ಪ್ರತಿಷ್ಠಿತ ರಾಷ್ಟ್ರಪತಿ ಪದಕ ಗೌರವ. ಹಾಗೂ ಮಹಿಳೆಯರಿಗೆ ಸಂಪುಟದಲ್ಲಿ ಸಿಗದ ಸ್ಥಾನ, ಸರ್ಕಾರದ ವಿರುದ್ಧ ವಿಧಾನಸೌಧದಲ್ಲಿ ಬಿಜೆಪಿ ಪ್ರತಿಭಟನೆ. ವಿಧಾನಸಭೆಯ ನೂತನ ಸಭಾಧ್ಯಕ್ಷರಾಗಿ ಜಿಎಸ್ ಪಾಟೀಲ್ ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ. ಬಳಿಕ ಸಂಪ್ರದಾಯದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ ನೂತನ ಸಭಾಧ್ಯಕ್ಷರನ್ನು ಕರೆತಂದು ಸಭಾಧ್ಯಕ್ಷ ಪೀಠದಲ್ಲಿ ಕೂರಿಸಿದರು. ಸದನ ಆರಂಭವಾಗುತ್ತಿದ್ದಂತೆಯೇ ಹಂಗಾಮಿ ಸಭಾಧ್ಯಕ್ಷ ಟಿಬಿ ಜಯಚಂದ್ರ ವಿಧಾನಸಭಾಧ್ಯಕ್ಷರ ಚುನಾವಣೆ ಪ್ರಕ್ರಿಯೆಗೆ ಚಾಲನೆ ನೀಡಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜಿಎಸ್ ಪಾಟೀಲ್ ಅವರ ಹೆಸರನ್ನು ವಿಧಾನಸಭಾಧ್ಯಕ್ಷ ಸ್ಥಾನಕ್ಕೆ ಪ್ರಸ್ತಾಪಿಸಿದರು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪ್ರಸ್ತಾವನೆಯನ್ನು ಅನುಮೋದಿಸಿದರು. ಬಳಿಕ ಹಂಗಾಮಿ ಸಭಾಧ್ಯಕ್ಷರು ಪ್ರಸ್ತಾವನೆಯನ್ನು ಮತಕ್ಕೆ ಹಾಕಿ ಅಂಗೀಕಾರವಾದ ಬಳಿಕ ಜಿಎಸ್ ಪಾಟೀಲ್ ಅವರನ್ನು ನೂತನ ವಿಧಾನಸಭಾಧ್ಯಕ್ಷರೆಂದು ಅಧಿಕೃತವಾಗಿ ಘೋಷಿಸಿದರು. ವಿಧಾನ ಪರಿಷತ್ತಿನ ನೂತನ ಸಭಾಪತಿಯಾಗಿ ಕಾಂಗ್ರೆಸ್ನ ಹಿರಿಯ ನಾಯಕ ಹಾಗೂ ವಿಧಾನ ಪರಿಷತ್ ಸದಸ್ಯ ಸಲೀಂ ಅಹ್ಮದ್ ಆಯ್ಕೆಯಾಗಿದ್ದಾರೆ. ಪೀಠದಲ್ಲಿದ್ದ ಹಂಗಾಮಿ ಸಭಾಪತಿ ಪುಟ್ಟಣ್ಣ ಸಭಾಪತಿ ಸ್ಥಾನಕ್ಕೆ ಆಯ್ಕೆ ಪ್ರಕ್ರಿಯೆ ಕೈಗೊಂಡಾಗ ಸದಸ್ಯ ಬಿಕೆ ಹರಿಪ್ರಸಾದ್ ಸಲೀಂ ಅಹ್ಮದ್ ಅವರನ್ನು ವಿಧಾನ ಪರಿಷತ್ತಿನ ಸಭಾಪತಿಯವರನ್ನಾಗಿ ಚುನಾಯಿಸಬೇಕೆಂದು ಸೂಚಿಸಿದರು. ಸಭಾನಾಯಕ ಡಾ ಯತೀಂದ್ರ ಸಿದ್ದರಾಮಯ್ಯ ಪ್ರಸ್ತಾವವನ್ನು ಅನುಮೋದಿಸಿದರು. ಸದಸ್ಯರಾದ ಎನ್ಎಸ್ ಬೋಸರಾಜು, ಮಂಜುನಾಥ ಭಂಡಾರಿ, ಎ ನಾಗರಾಜ್ ಯಾದವ್, ಐವಾನ್ ಡಿಸೋಜಾ ಅವರು ಸಲೀಂ ಅಹ್ಮದ್ ಅವರನ್ನು ವಿಧಾನ ಪರಿಷತ್ತಿನ ಸಭಾಪತಿಯಾಗಿ ಚುನಾಯಿಸಬೇಕೆಂದು ಸೂಚಿಸಿದರು. ಸದಸ್ಯರಾದ ವಿನಯ್ ಕಾರ್ತಿಕ್ ಪ್ರಕಾಶ್, ವಸಂತಕುಮಾರ್, ಡಾ ಡಿ ತಿಮ್ಮಯ್ಯ, ಎಫ್ ಎಸ್ ಜಕ್ಕನ್ ಅವರು ಪ್ರಸ್ತಾಪ ಅನುಮೋದಿಸಿದರು. ಇತ್ತ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ ಪಿಎಚ್ ಪೂಜಾರ್ ಅವರನ್ನು ವಿಧಾನ ಪರಿಷತ್ತಿನ ಸಭಾಪತಿಯವರನ್ನಾಗಿ ಚುನಾಯಿಸಬೇಕೆಂದು ಸೂಚಿಸಿದರು. ಜೆಡಿಎಸ್ ಸದಸ್ಯ ಎಸ್ಎಲ್ ಭೋಸೇಗೌಡ ಪ್ರಸ್ತಾಪವನ್ನು ಅನುಮೋದಿಸಿದರು. ಸಭಾಪತಿ ಸ್ಥಾನಕ್ಕೆ ಒಟ್ಟು 7 ಪ್ರಸ್ತಾವಗಳು ಬಂದಿದ್ದು, ಈ ಪೈಕಿ 5 ಪ್ರಸ್ತಾವಗಳು ಸಲೀಂ ಅಹ್ಮದ್ ಪರ ಬಂದಿದ್ದವು. ಬಳಿಕ ಹಂಗಾಮಿ ಸಭಾಪತಿ ಪುಟ್ಟಣ್ಣ ಅವರು ಪ್ರಸ್ತಾವವನ್ನು ಮತಕ್ಕೆ ಹಾಕಿದರು. ಧ್ವನಿಮತದ ಮೂಲಕ ನಡೆದ ಮತದಾನ ಪ್ರಕ್ರಿಯೆಯಲ್ಲಿ ಸಲೀಂ ಅಹ್ಮದ್ ಅವರ ಪರವಾಗಿ ಒಟ್ಟು 38 ಮತಗಳು ಚಲಾವಣೆಯಾದರೆ ವಿರುದ್ಧವಾಗಿ 30 ಮತಗಳು ಬಿದ್ದಿವೆ. ಬಹುಮತ ಸಾಬೀತುಪಡಿಸಿದ ಹಿನ್ನೆಲೆ ಸಲೀಂ ಅಹ್ಮದ್ ಅವರನ್ನು ವಿಧಾನ ಪರಿಷತ್ನ ನೂತನ ಸಭಾಪತಿಯಾಗಿ ಅಧಿಕೃತವಾಗಿ ಘೋಷಿಸಲಾಯಿತು. ಬಳಿಕ ಸಭಾನಾಯಕ ಡಾ ಯತೀಂದ್ರ ಸಿದ್ದರಾಮಯ್ಯ, ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವು ಮುಖಂಡರು ನೂತನ ಸಭಾಪತಿ ಸಲೀಂ ಅಹ್ಮದ್ ಅವರನ್ನು ಕರೆತಂದು ಪೀಠದಲ್ಲಿ ಕೂರಿಸಿ ಅಭಿನಂದಿಸಿದರು. ರಾಜ್ಯದ ಅಭಿವೃದ್ಧಿಗೆ ಆಡಳಿತ ಹಾಗೂ ಪ್ರತಿಪಕ್ಷಗಳು ಒಟ್ಟಾಗಿ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ ನೀಡಿದ್ದಾರೆ. ವಿಧಾನಸಭೆಯಲ್ಲಿಂದು ಸಚಿವ ಸಂಪುಟದ ಸಹೋದ್ಯೋಗಿಗಳನ್ನು ಸದನಕ್ಕೆ ಪರಿಚಯಿಸಿ ಮಾತನಾಡಿದ ಅವರು, ತಮಗೆ ಸಿಕ್ಕಿರುವ ಅವಕಾಶದಲ್ಲಿ ಎಲ್ಲಾ 224 ಶಾಸಕರು ಒಂದೇ, ಹೀಗಾಗಿ ವಿರೋಧ ಪಕ್ಷದವರನ್ನು ವಿಶ್ವಾಸಕ್ಕೆ ಪಡೆದು ಕಾರ್ಯನಿರ್ವಹಿಸುವುದಾಗಿ ತಿಳಿಸಿದ್ದಾರೆ. ನನ್ನ ಅಧಿಕಾರದಿಂದ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಅನುಕೂಲವಾಗಬೇಕು, ಯಾರ ವಿರುದ್ಧವೂ ಅಧಿಕಾರ ಬಳಸುವುದಿಲ್ಲ ಎಂದು ಹೇಳಿದ್ದಾರೆ. ಇದೇ ವೇಳೆ ಸದನದಲ್ಲಿ ರಾಜ್ಯದ ಎಲ್ಲಾ ಮುಖ್ಯಮಂತ್ರಿಗಳನ್ನು ಸ್ಮರಿಸಿದ ಅವರು, ಎಲ್ಲರೂ ತಮ್ಮದೇ ಆದ ರೀತಿ

0: ಯಲ್ಲಿ ನಾಡಿಗೆ ಕೊಡುಗೆ ನೀಡಿದ್ದಾರೆ ಎಂದು ಗುಣಗಾನ ಮಾಡಿದರು. ಗ್ರಾಮೀಣ ಉದ್ಯೋಗ ಖಾತರಿ ವಿಕಸಿತ ಭಾರತ ಜಿರಾಮ್ಜಿಯಡಿ ಕೆಲಸ ಮಾಡಿದವರಿಗೆ 15 ದಿನವಾದರೂ ಕೂಲಿ ಪಾವತಿಯಾಗದಿದ್ದರೆ ಸಂಬಂಧಿತ ಪಿಡಿಒಗಳನ್ನು ಹೊಣೆ ಮಾಡಲಾಗುವುದು ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಎಚ್ಚರಿಕೆ ನೀಡಿದ್ದಾರೆ. ವಿಕಾಸಸೌಧದಲ್ಲಿಂದು ಹಿರಿಯ ಅಧಿಕಾರಿಗಳು ಹಾಗೂ ಚಾಮರಾಜನಗರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮಾತನಾಡಿದ ಅವರು, ಈ ಯೋಜನೆಯಡಿ 15 ರಿಂದ 25 ದಿನವಾದರೂ ಹಣ ಬಾರದಿದ್ದರೆ ಜನರು ಕೆಲಸಕ್ಕೆ ಬರುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಕನಿಷ್ಠ 7 ಗರಿಷ್ಠ 10 ದಿನಗಳವರೆಗೆ ಕೂಲಿ ಹಣ ಪಾವತಿಯಾಗುವಂತೆ ಕ್ರಮ ವಹಿಸಿ ಎಂದು ಸೂಚಿಸಿದ್ದಾರೆ. ಬೋಗಸ್ ಬಿಲ್ ಹಾಗೂ ಕಳಪೆ ಕಾಮಗಾರಿಗೆ ಅವಕಾಶವಿಲ್ಲ. ಇಂತಹ ದೂರುಗಳು ಬಂದರೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಎಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಕೇಂದ್ರ ಗೃಹ ಸಚಿವಾಲಯ ರಾಜ್ಯ ಪೊಲೀಸ್ ಇಲಾಖೆಯ 17 ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ರಾಷ್ಟಪತಿ ಪದಕಗಳನ್ನು ಘೋಷಿಸಿದೆ. ಸಿಸಿಬಿಯ ACP HN ಧರ್ಮೇಂದ್ರ ಅವರಿಗೆ ರಾಷ್ಟಪತಿ ವಿಶಿಷ್ಟ ಸೇವಾ ಪದಕ ಲಭಿಸಿದೆ. ಉಳಿದಂತೆ ರೈಲ್ವೆಯ ಎಸ್ಪಿ ಸಾರಾ ಫಾತಿಮಾ, ಕೆಎಸ್ಆರ್ಪಿ ಕಮಾಂಡೆಂಟ್ ಥಾಮಸ್ ಮ್ಯಾಥ್ಯೂ, ಬೆಂಗಳೂರು ಆಗ್ನೇಯ ಸಂಚಾರ ವಿಭಾಗದ ACP ಮಹದೇವ್, ರಾಯಚೂರು DAR DYSP ಪರಮಾನಂದ್, ಮೈಸೂರು ಪೊಲೀಸ್ ತರಬೇತಿ ಶಾಲೆಯ ಷಣ್ಮುಗ ವರ್ಮ, ಬೆಳಗಾವಿ ಮಾಳಮಾರುತಿ ಠಾಣೆಯ ಬಾವುದ್ದೀನ್ ರುಕ್ಮುದ್ದೀನ್ ಸೇರಿದಂತೆ ಒಟ್ಟು 17 ಮಂದಿ ರಾಷ್ಟಪತಿ ಪದಕ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ಮಹಿಳೆಯರಿಗೆ ಸಂಪುಟದಲ್ಲಿ ಸ್ಥಾನ ನೀಡಿಲ್ಲ ಎಂದು ಆರೋಪಿಸಿ ಬಿಜೆಪಿ ಶಾಸಕರು ಹಾಗೂ ಪರಿಷತ್ ಸದಸ್ಯರು ಇಂದು ವಿಧಾನಸೌಧದ ಮುಂದೆ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಕಾಂಗ್ರೆಸ್ ಪಕ್ಷವು ಮಹಿಳಾ ವಿರೋಧಿ ಧೋರಣೆ ಅನುಸರಿಸುತ್ತಿದೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು. ರಾಜ್ಯದ ಇತಿಹಾಸದಲ್ಲಿ ಮಹಿಳಾ ಪ್ರಾತಿನಿಧ್ಯ ಇಲ್ಲದ ಮೊದಲ ಸಚಿವ ಸಂಪುಟ ಇದಾಗಿದೆ. ಈ ಸರ್ಕಾರದಲ್ಲಿ ಮಹಿಳೆಯರಿಗೆ ಆದ್ಯತೆ ಇಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಸುಮಾರು 50%-ರಷ್ಟು ಮಹಿಳೆಯರಿದ್ದರು ಸರ್ಕಾರ ಮಹಿಳೆಯರಿಗೆ ಸಂಪುಟದಲ್ಲಿ ಪ್ರಾತಿನಿಧ್ಯ ನಿರಾಕರಿಸುವ ಮೂಲಕ ಮಹಿಳೆಯರನ್ನು ಅವಮಾನಿಸಿದೆ ಎಂದು ಆರೋಪಿಸಿದ್ದಾರೆ. ವಸತಿ ಖಾತೆ ಸಚಿವ ಜಮೀರ್ ಅಹ್ಮದ್ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣದಿಂದ ವಿನಾಯಿತಿ ನೀಡುವಂತೆ ಮಾಡಿರುವ ಮನವಿಯನ್ನು ಬಿಜೆಪಿ ಖಂಡಿಸಿದೆ. ಸಚಿವ ಸಂಪುಟದಿಂದ ಅವರನ್ನು ಅಮಾನತುಗೊಳಿಸುವಂತೆ ಆಗ್ರಹಿಸಿದೆ. ತ್ರಿವರ್ಣ ಧ್ವಜಾರೋಹಣದಿಂದ ವಿನಾಯಿತಿ ಕೋರಿದ ಜಮೀರ್ ಅಹ್ಮದ್ ಅವರ ನಿರ್ಧಾರವು ದೇಶಕ್ಕೆ ತೋರಿದ ಅಗೌರವ ಎಂದು ಟೀಕಿಸಿದೆ. ಎಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿಯವರ ಕರೆಯಂತೆ ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿರುವ ಹರ್ ಘರ್ ತಿರಂಗಾ ಅಭಿಯಾನ ರಾಜ್ಯದ ವಿವಿಧೆಡೆ ನಡೆಯಿತು. ಚಿತ್ರದುರ್ಗದಲ್ಲಿ ಸಂಸದ ಗೋವಿಂದ ಎಂ ಕಾರಜೋಳ ತಮ್ಮ ನಿವಾಸದಲ್ಲಿ ತ್ರಿವರ್ಣ ಧ್ವಜ ಹಾರಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದೇಶದ ಪ್ರತಿಯೊಬ್ಬ ನಾಗರಿಕನೂ ಒಂದು ದೇಶ ಒಂದು ಕುಟುಂಬ ಎಂಬ ಭಾವನೆಯಿಂದ ತಮ್ಮ ಮನೆಗಳ ಮೇಲೆ ತ್ರಿವರ್ಣ ಧ್ವಜ ಹಾರಿಸಬೇಕು ಎಂದು ಮನವಿ ಮಾಡಿದರು. ಹುಬ್ಬಳ್ಳಿಯ ಉಣಕಲ್ ಕೆರೆಯಲ್ಲಿ ಜಿಲ್ಲಾಡಳಿತ ಹಾಗೂ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸಹಯೋಗದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ ತಿರಂಗಾ ಓಟ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಅಗ್ನಿಶಾಮಕ ದಳದವರು ಉಣಕಲ್ ಕೆರೆಯಲ್ಲಿ ತಿರಂಗಾ ಧ್ವಜ ಪ್ರದರ್ಶಿಸಿದರೆ ಮಲಕಂಬ ವಿದ್ಯಾರ್ಥಿಗಳು ವಿವಿಧ ಆಸನಗಳನ್ನು ಪ್ರದರ್ಶನ ಮಾಡಿದರು. ಹಾನಗಲ್ ವಿಧಾನಸಭಾ ಕ್ಷೇತ್ರದ ಶಾಸಕ ಶ್ರೀನಿವಾಸ ಮಾನೆ ಅವರನ್ನು ಕರ್ನಾಟಕದ ಗೃಹಮಂಡಳಿ ಅಧ್ಯಕ್ಷರನ್ನಾಗಿ ನೇಮಿಸುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪತ್ರ ಬರೆದಿದ್ದಾರೆ. ಸದ್ಯ ಸಚಿವರಾಗಿ ಅಧಿಕಾರ ವಹಿಸಿಕೊಂಡಿರುವ ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ ಅವರು ಮಂಡಳಿಯ ಅಧ್ಯಕ್ಷರಾಗಿದ್ದರು. ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದ ಶ್ರೀನಿವಾಸ ಮಾನೆ ಅವರಿಗೆ ಈಗ ಗೃಹಮಂಡಳಿಯ ಹೊಣೆ ನೀಡಲು ಮುಖ್ಯಮಂತ್ರಿ ಮುಂದಾಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸಭೆ ನೂತನ ಸಭಾಧ್ಯಕ್ಷರಾಗಿ ಜಿಎಸ್ ಪಾಟೀಲ್ ಅವಿರೋಧ ಆಯ್ಕೆ, ಮೇಲ್ಮನೆ ಸಭಾಪತಿಯಾಗಿ ಸಲೀಂ ಅಹ್ಮದ್ ನೇಮಕ. ರಾಜ್ಯದ ಅಭಿವೃದ್ದಿಗೆ ಆಡಳಿತ ಪ್ರತಿಪಕ್ಷಗಳು ಒಟ್ಟಾಗಿ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ. ವಿಕಸಿತ ಭಾರತ್ ಜಿರಾಮ್ಜಿಯಡಿ ಕೆಲಸ ಮಾಡಿದವರಿಗೆ 15 ದಿನದಲ್ಲಿ ಕೂಲಿ ಹಣ ಪಾವತಿಸದಿದ್ದರೆ ಕ್ರಮ, ಸಚಿವ ಈಶ್ವರ್ ಖಂಡ್ರೆ.

0: ರಾಜ್ಯದ 17 ಪೊಲೀಸ್ ಅಧಿಕಾರಿಗಳಿಗೆ ಪ್ರತಿಷ್ಠಿತ ರಾಷ್ಟ್ರಪತಿ ಪದಕ ಗೌರವ. ಹಾಗೂ ಮಹಿಳೆಯರಿಗೆ ಸಂಪುಟದಲ್ಲಿ ಸಿಗದ ಸ್ಥಾನ, ಸರ್ಕಾರದ ವಿರುದ್ಧ ವಿಧಾನಸೌಧದಲ್ಲಿ ಬಿಜೆಪಿ ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಈ ಸ್ವಾತಂತ್ರ್ಯ ದಿನಕ್ಕೆ ಫ್ರೀಡಂ ಬೇಕಾ? ಕೇವಲ 1 ರುಪಿ ಕೊಡಿ, ಫ್ರೀಡಂ ಪಡೆಯಿರಿ. BSNL 1 ರುಪಿ ಫ್ರೀಡಂ ಪ್ಲಾನ್, ಸಿಮ್ ಫ್ರೀ, ಪ್ರತಿದಿನ 1 GB ಡೇಟಾ, 24 ದಿನಗಳ ವ್ಯಾಲಿಡಿಟಿ.
2: ಕೇವಲ 1 ರೂಪಾಯಿಗೆ ಇಷ್ಟೆಲ್ಲ?
1: 1 ರೂಪಾಯಿಗೆ BSNL ಫ್ರೀಡಂ ಪ್ಲಾನ್ ಗೆ ಕನೆಕ್ಟ್ ಆಗಿ. BSNL ಕನೆಕ್ಟಿಂಗ್ ಇಂಡಿಯಾ.
3: ಈ ಕೊಡುಗೆ September 12, 2026 ಮಾತ್ರ. ಷರತ್ತುಗಳು ಅನ್ವಯ.
4: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ, ನಂತರ ಗಾಂಧಿ ಸ್ಮೃತಿ.
5: ಯಂಗ್ ಇಂಡಿಯಾ ಫ್ರೀಡಂ ರಿದಮ್.
6: ಸ್ವಾತಂತ್ರ್ಯೋತ್ಸವದ ಸಂಭ್ರಮಕ್ಕೆ ಸಂಗೀತದ ಮೆರುಗು.
7: August 15 ನೇರ ಪ್ರಸಾರದಲ್ಲಿ
6: ಮುಂಜಾನೆ 10-11.
5: ಯಂಗ್ ಇಂಡಿಯಾ ಫ್ರೀಡಂ ರಿದಮ್.
6: ಸಂಗೀತ ಕಲಾಕ್ಷೇತ್ರದಲ್ಲಿ ವಿಶೇಷ ಛಾಪು ಮೂಡಿಸಿರುವ
7: ಬೆಂಗಳೂರಿನ ಕಲಾವಿದರು ಪ್ರಸ್ತುತಪಡಿಸುವ
5: ಯಂಗ್ ಇಂಡಿಯಾ ಫ್ರೀಡಂ ರಿದಮ್.
6: ಮೃದಂಗ ಬೆಂಗಳೂರು ವಿ ಪ್ರವೀಣ್ ಹಾಗೂ KU ಜಯಚಂದ್ರ ರಾವ್.
7: ಖಂಜಿರ ವಿದ್ವಾನ್ CP ವ್ಯಾಸವಿಠಲ.
6: ಘಟ ಗಿರಿಧರ್ ಉಡುಪ.
7: ಮೋರ್ಸಿಂಗ್ ಭಾರದ್ವಾಜ್ ಆರ್ ಸಾತವಲ್ಲಿ.
6: ಕೊನುಕೋಲು ಸೋಮಶೇಖರ್ ಜೋಯಿಸ್.
7: ಗಾಯನ ದಿಲೀಪ್ ಸಿಂಹ.
5: ಯಂಗ್ ಇಂಡಿಯಾ ಫ್ರೀಡಂ ರಿದಮ್.
6: ವಿಶೇಷ ಆಹ್ವಾನಿತರ ಸಮ್ಮುಖದಲ್ಲಿ
7: ಆಕಾಶವಾಣಿಯ ಸ್ಟುಡಿಯೋದಿಂದ ನೇರ ಪ್ರಸಾರದಲ್ಲಿ
6: ಕೇಳಿ ಆನಂದಿಸಲು ತಪ್ಪದೆ ಟ್ಯೂನ್ ಮಾಡಿ ಮುಂಜಾನೆ 10 ಗಂಟೆಗೆ
5: ಯಂಗ್ ಇಂಡಿಯಾ ಫ್ರೀಡಂ ರಿದಮ್ಸ್.
8: ಆಕಾಶವಾಣಿ ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
9: ಗಾಂಧೀಜಿಯವರಿಗೆ ಬ್ಯಾರಿಸ್ಟರ್ ಆಗೋದು ಸುಲಭ ಆಗಿತ್ತು, ಆದರೆ ವಕೀಲಿ ವೃತ್ತಿ ನಡೆಸೋದು ಮಾತ್ರ ಬಹಳ ಕಷ್ಟ ಆಗಿತ್ತು. ಕಾನೂನೆಲ್ಲ ಕಲ್ತು ಬಿಟ್ಟಿದ್ದಾರೆ, ಅದನ್ನು ಕಾರ್ಯರೂಪಕ್ಕೆ ಹೇಗೆ ತರಬೇಕು ಅಂತ ಏನೂ ಗೊತ್ತಿಲ್ಲ. ವ್ಯವಹಾರ ಸೂತ್ರಗಳನ್ನು ಓದಿದ್ದಾರೆ, ಆದರೆ ಉದ್ಯೋಗದಲ್ಲಿ ಹೇಗೆ ಬಳಸಬೇಕು ಅಂತ ಗೊತ್ತಿಲ್ಲ. ಮುಖ್ಯವಾಗಿ ಅವರಿಗೆ ಇಂಡಿಯನ್ ಲಾ ಆ ವಿಷಯ ಏನೂ ತಿಳಿದಿರಲಿಲ್ಲ. ಹಿಂದೂ ಲಾ, ಮೊಹಮ್ಮದನ್ ಲಾ ಇವೆಲ್ಲ ಇದ್ದಾವೆ ಅಂತ ಗೊತ್ತಿಲ್ಲ. ದಾವಾ ಅರ್ಜಿ ಬರೆಯೋಕ್ಕೂ ಬರಲ್ಲ. ಏನು ಮಾಡಬೇಕು? ಅವ್ರ ಹೆಸರು ಕೇಳಿದರು, ಸರ್ ಫಿರೋಜ್ ಶಾ ಮೆಹ್ತಾ ಅಂತ. ದೊಡ್ಡ ವಕೀಲರು, ಬಹಳ ಪ್ರಖ್ಯಾತರಾದವರು. ಇವ್ರಿಗೆ ಆಶ್ಚರ್ಯ ಆಗೋದಂತೆ, ಫಿರೋಜ್ ಶಾ ಮೆಹ್ತಾರವರು ನನ್ನ ಹಾಗೆ ಇಂಗ್ಲೆಂಡಲ್ಲೇ ಕಲ್ತಿರಲ್ಲ, ಇದನ್ನೆಲ್ಲ ಹೆಂಗೆ ಸಂಪಾದನೆ ಮಾಡಿದರು ಪ್ರಾವೀಣ್ಯತೆಯನ್ನು? ಗಾಂಧೀಜಿ ಅಂದ್ಕೊಂಡ್ರು, ಅವ್ರ ಹಾಗೆ ನಾನು ದೊಡ್ಡ ವಕೀಲ ಆಗೋದು ಸಾಧ್ಯ ಇಲ್ಲ, ನನಗೆ ಕನಸಿನ ಮಾತದು, ಆದರೆ ನನ್ನ ಜೀವನ ನಡೆಸೋಕ್ಕಷ್ಟಾದರೂ ಆಗಬೇಕಲ್ವೇ, ಹೆಂಗೆ ಮಾಡೋದು ಅಂತ ಅವರು ಓದಬೇಕಾದ್ರೆ ಚಿಂತೆ ಇತ್ತು. ಆಗ ಯಾರೋ ಹೇಳಿದ್ರಂತೆ, ಒಂದು ಕೆಲಸ ಮಾಡು, ಈ ಭಾರತೀಯ ವಿದ್ಯಾರ್ಥಿಗಳಿಗೆ ದಾದಾಭಾಯಿ ನವರೋಜಿಯವರಿದ್ದಾರೆ, ಬಹಳ ಸಹಾಯ ಮಾಡ್ತಾರೆ, ಮಕ್ಕಳಿಗೆ ಆತಂಕ ಇದ್ದಾಗ ಅವ್ರ ಹತ್ರ ಹೇಳ್ಕೊಂಡ್ರೆ ಒಂದು ಪರಿಹಾರ ಕೊಡ್ತಾರೆ, ಹೋಗಿ ಕೇಳು ಅಂದರು. ಇವ್ರಿಗೆ ಭಾಳ ಹೆದರಿಕೆ ಕೇಳೋದಕ್ಕೆ. ಎಷ್ಟೋ ಸಲ ದಾದಾಭಾಯಿ ನವರೋಜಿಯವ್ರ ಲೆಕ್ಚರ್ ಹೋಗಿದ್ರಂತೆ, ಉಪನ್ಯಾಸಕ್ಕೆ ಹೋಗಿ ಹಿಂದೆ ಕೂತ್ಕೊಂಡು ತುಂಬ ಸಂತೋಷವಾಗಿ ಕೇಳ್ಕೊಂಬಂದಿದ್ದಾರೆ, ಆದರೆ ಹೋಗಿ ಕೇಳೋ ಧೈರ್ಯ ಇಲ್ಲ. ಅವ್ರು ಹೇಳಿದ್ರಂತೆ, ಬೇಕಾದ ಬಂದು ಕೇಳ್ರಿ ಅಂತ ಹೇಳಿದರು ಮಕ್ಕಳಿಗೆಲ್ಲ, ಹೇಳಿದ್ರಂತೆ ಏನು ಸಂಶಯ ಇದ್ರೆ ಕೇಳಿ ಅಂತ. ಇವ್ರ ಧೈರ್ಯ ಬರಲೇ ಇಲ್ಲ. ಕೊನೆಗೆ ಅವ್ರು ಇನ್ನೊಬ್ರು ಹೇಳಿದ್ರಂತೆ, ದಾದಾಬಾಯಿ ನವರೋಜ್ ಕಡೆ ಹೋಗೋಕ್ಕಾಗ್ತಾ ಇಲ್ವಾ, ಬೇಡ, ಫ್ರೆಡ್ರಿಕ್ ಪಿನ್ಕಟ್ ಅಂತಿದ್ದಾರೆ, ಅವರು ದೊಡ್ಡ ವಕೀಲರು, ಭಾಳ ಪ್ರಖ್ಯಾತ ಮನುಷ್ಯ, ಮತ್ತು ಮಕ್ಕಳಿಗೆ ಸಹಾಯ ಮಾಡೋದ್ರಲ್ಲಿ ಮುಂದು, ಅವ್ರನ್ನಾದರೂ ಕೇಳ್ಕೋ ಅಂದರು. ಅವರು ಕನ್ಸರ್ವೇಟಿವ್ ಮೆಂಬರ್, ಅವರು ವಿದ್ಯಾರ್ಥಿಗಳು ಸಾಕಷ್ಟು ಜನ ಅವ್ರ ಕಡೆ ಹೋಗ್ತಾ ಇದ್ರು. ಇವರು ಒಂದು ಪತ್ರ ಬರೆದ್ರಂತೆ, ನಿಮ್ಮ ಹತ್ರ ಚರ್ಚೆ ಮಾಡಬೇಕು ನನ್ನ ಭವಿಷ್ಯದ ಬಗ್ಗೆ ಅಂತ. ಅವ್ರೊಂದು ಟೈಮ್ ಕೊಟ್ರು, ಈ ಟೈಮಿಗೆ ಬನ್ನಿ ಅಂತ. ಇವ್ರು ಹೋದ್ರಂತೆ. ಗಾಂಧೀಜಿ ಹೇಳ್ತಾರೆ, ಆ ಘಟನೆ ನಾನು ಎಂದೂ ಮರೆಯೋಕ್ಕೆ ಸಾಧ್ಯ ಇಲ್ಲ, ಅತ್ಯಂತ ದೊಡ್ಡ ಮನುಷ್ಯ ಮಕ್ಕಳಿಗೆ ಹೇಗೆ ಸಲಹೆ ಕೊಡಬಹುದು ಅಂತ. ಅವ್ರು ಹೇಳ್ತಾರೆ, ನನ್ನನ್ನು ಸ್ವೀಕಾರ ಮಾಡಿದಾಗ ಮಿತ್ರನ ಹಾಗೆ ಕರ್ಕೊಂಡ್ರು, ನನಗೇನು ನಿರಾಸೆ ತುಂಬಿಕೊಂಡಿತ್ತು ನನ್ನ ಮನಸ್ಸಲ್ಲಿ, ಅವ್ರು ಒಂದು ಮುಗುಳ್ನಗೆಯಿಂದ ನಿವಾರಿಸ್ಬಿಟ್ರು. ಅಂದರೆ ಯಾರಾದರೂ ಮತ್ತೊಬ್ಬರು ಸಹಾನುಭೂತಿಯಿಂದ ಹೇಳಬೇಕಾದ್ರೆ ಎಷ್ಟು ಸಂತೋಷವಾಗಿರಬೇಕು, ನಗುಮುಖದಲ್ಲಿರಬೇಕು, ಆತ್ಮವಿಶ್ವಾಸದಲ್ಲಿರಬೇಕು, ಅವ್ರು ಹಾಗಿದ್ರು. ಕೇಳಿದ್ರಂತೆ ಇವ್ರನ್ನ, ಅಲ್ಲ ಗಾಂಧಿ, ಪ್ರತಿಯೊಬ್ಬರು ಫಿರೋಜ್ ಶಾ ಮೆಹ್ತಾನಂಗೆ ಆಗಬೇಕು ಅಂತ ಅಪೇಕ್ಷೆ ಇದೆಯಾ, ಸಾಧ್ಯ ಇದೆಯಾ? ನೋಡಿ, ಫಿರೋಜ್ ಶಾ ಮೆಹ್ತಾ

ಅಂತ ಬದರುದ್ದೀನ್ ಅಂಥವ್ರು ಭಾಳ ಅಪರೂಪ ಅದು. ಆದರೆ ಸಾಧಾರಣ ವಕೀಲಾಗೋದಕ್ಕೆ ಅಸಾಧಾರಣ ಬುದ್ಧಿಶಕ್ತಿ ಏನು ಬೇಕಾಗಿಲ್ಲ. ಪ್ರಾಮಾಣಿಕತೆ, ಕಾರ್ಯಾಸಕ್ತಿ ಇವೆರಡಿದ್ದರೆ ಜೀವನ ಸಂಪಾದನೆ ಮಾಡ್ಕೋಬಹುದು. ನೀವು ಮಾಡಿ ಗಾಂಧಿ, ಚೆನ್ನಾಗಿರ್ತದೆ. ಯಾವ ಮೊಕದ್ದಮೆ ತೊಡಕಾಗೋದಿಲ್ಲ. ಅದಿರಲಿ, ಜನರಲ್ ನಾಲೆಜ್, ಸಾಧಾರಣ ಜ್ಞಾನಕ್ಕೆ ಏನು ಪುಸ್ತಕ ಓದ್ಕೊಂಡಿದ್ದೀರಿ ಹೇಳಿ ನೋಡೋಣ, ಯಾವ ಪುಸ್ತಕ ಓದ್ಕೊಂಡಿದ್ದೀರಿ ಅಂದ್ರಂತೆ. ಇವರು ಏನೋ ಗೊತ್ತಿದ್ದದನ್ನು ಹೇಳಿದರು. ಆ ತಕ್ಷಣ ಗೊತ್ತಾಗಿರ್ಬೇಕು ಅವರಿಗೆ, ಪಿನ್ಕಟ್ ಅವರಿಗೆ, ಇವ್ರಿಗಿರುವಂಥ ಜ್ಞಾನ ತೀರಾ ಸಣ್ಣದು ಅಂತ ಗೊತ್ತು. ಅವ್ರ ಮುಖ ನೋಡಿದಾಗ ಆಶಾಭಂಗ ಆಗಿರಬೇಕು ಅಂತ ಗಾಂಧೀಜಿಗೆ ಅನ್ನಿಸ್ತು. ಒಂದು ಕ್ಷಣದಲ್ಲಿ ನಕ್ಕ ಬಿಟ್ರಂತೆ, ಹೋಗಲಿ ಬಿಡು, ನನ್ನ ಕಷ್ಟ ಅರ್ಥ ಆಗಿದೆ. ನೀನು ಸಾಮಾನ್ಯ ಜ್ಞಾನಾರ್ಜನೆಗೆ ನೀವು ವ್ಯಾಸಂಗ ಮಾಡೋದು ಬಹಳ ಕಮ್ಮಿ ಇದೆಯಪ್ಪ. ವಕೀಲಿಗಿರಬೇಕಾದಂಥ ವ್ಯವಹಾರ ಜ್ಞಾನ ನಿನಗಿಲ್ಲ. ನೀ ಭಾರತದ ಇತಿಹಾಸ ಓದಿಲ್ಲಲ್ಲಯ್ಯ. 1857 ದಂಗೆ, ನಾವು ಸಿಪಾಯಿ ಬಂಡಾಯ ಅಂತ ಕರಿತೀವಿ, ಭಾರತದ ಪ್ರಥಮ ಮಹಾಯುದ್ಧ ಅಂತ ಕರೀತಾರೆ, ಅದ್ರ ಬಗ್ಗೆ ಏನು ಓದೇ ಇಲ್ಲ, ನಿನಗೆ ಗೊತ್ತೇ ಇಲ್ಲಲ್ಲಪ್ಪ. ಭಾರತದವನಾಗಿ ಓದು ಸ್ವಲ್ಪ ಅದ್ರ ಬಗ್ಗೆ. ಲೆವೆಟರ್ ಅನ್ನೋರು ಬರೆದಿದ್ದಾರೆ ಮುಖ ಸಾಮುದ್ರಿಕ ಶಾಸ್ತ್ರ ಅಂತ. ಮುಖ ಸಾಮುದ್ರಿಕ ಅಂದ್ರೇನು? ಮತ್ತೊಬ್ಬರು ಮುಖ ನೋಡಿ ಅವ್ರ ಮನಸ್ಸಲ್ಲಿ ಏನಿದೆ ಅರ್ಥ ಮಾಡ್ಕೋಬೇಕು. ಒಬ್ಬ ಒಳ್ಳೆ ವಕೀಲಾದವನಿಗೆ ಅದು ಗೊತ್ತಿರಬೇಕು ಅಂತೆಲ್ಲ ಮಾರ್ಗದರ್ಶನ ಮಾಡಿದ್ರಂತೆ. ಅವ್ರು ನೆನೆಸ್ಕೊಂಡು ಮನೆಗೆ ಬಂದರು. ಮರುದಿವಸಾನೇ ಆ ಲೆವೆಟರ್ ಬರೆದಂಥ ಪುಸ್ತಕ ತೊಗೊಂಡು ಬಂದರು. ಅವ್ರಿಗೆ ಆಶ್ಚರ್ಯ, ಮನುಷ್ಯನ ಮುಖ ನೋಡಿ ತಿಳ್ಕೊಳ್ಳೋದು ಹೇಗೆ ಅಂತ. ಪುಸ್ತಕ ಓದಿದ್ರಂತೆ, ಕಷ್ಟದ ಪುಸ್ತಕ, ಉತ್ಸಾಹಕರ ಆಗಲಿಲ್ಲ. ಶೇಕ್ಸ್ಪಿಯರ್ ಪುಸ್ತಕ ಓದಿ ಮನುಷ್ಯರ ಮುಖ ಹೆಂಗೆ ತಿಳ್ಕೋಬೇಕು ಅಂತ ವಿಚಾರ ಮಾಡ್ತಿದ್ದೆ, ಈ ಪುಸ್ತಕ ನನಗೆ ಅರ್ಥ ಆಗಲಿಲ್ಲ. ನಾ ಲಂಡನ್ನಿನ ರೋಡಲ್ಲೆಲ್ಲ ಅಡ್ಡಾಡಿದರೂ ಕೂಡ ಮನುಷ್ಯರ ಮುಖ ನೋಡಿ ಅರ್ಥ ಮಾಡ್ಕೊಳ್ಳೋದು ನನಗೆ ಬರಲೇ ಇಲ್ಲ, ಜ್ಞಾನ ಹೆಚ್ಚಾಗಲಿಲ್ಲ. ಪಿನ್ಕಟ್ರ ಸಲಹೆ ನನಗೆ ಯಾವ ಸಹಾಯ ಮಾಡದಿದ್ದರೂ ಕೂಡ ಅವರು ತೋರಿಸಿದಂಥ ಕರುಣೆ ನನಗೆ ಬೆಂಬಲ ಆಯಿತು. ಅವ್ರ ನಗುಮುಖ ಯಾವಾಗಲೂ ಕಣ್ಣು ಮುಂದೆ ಇರ್ತಿತ್ತು. ಅವ್ರು ಹೇಳಿದ ಮಾತು, ವಕೀಲ ವೃತ್ತಿಯಲ್ಲಿ ಜಯಶಾಲಿ ಆಗಬೇಕಾದ್ರೆ ಫಿರೋಜ್ ಶಾ ಮೆಹ್ತಾರ್ ಅವರ ನೈಪುಣ್ಯ ಮತ್ತು ಸ್ಮರಣ ಶಕ್ತಿ ಎರಡು ಇರಬೇಕು ಅಂತ. ಗಾಂಧೀಜಿಗೊಂದು ನಂಬಿಕೆ ಬಂತಂತೆ, ಈ ಎರಡೂ ಗುಣ ನನ್ನಲ್ಲಿದೆ. ಒಂದು ಸ್ಮರಣ ಶಕ್ತಿ, ನನ್ನ ಸ್ಮರಣ ಶಕ್ತಿ ತುಂಬ ಚೆನ್ನಾಗಿದೆ ಅಂತ ಗೊತ್ತಿತ್ತು. ಒಂದು ಬರೆಯೋಕೆ ಬರುತ್ತೆ ಚೆನ್ನಾಗಿ. ಇಂಗ್ಲೆಂಡಲ್ಲಿದ್ದಾಗ ಏನೇನು ಓದ್ಕೊಂಡಿದ್ನೋ ಆ ಓದು ನನಗೆ ವೃತ್ತಿಗೆ ಸಾಕಾಗೋದಿಲ್ಲ ಅಂತದ್ದು. ಕೊನೆಗೆ ನಿರಾಸೆ ಆದರೂ ಕೂಡ ಸ್ವಲ್ಪ ಆಶಾಕಿರಣ ಹೊತ್ಕೊಂಡು SS ಆಸಾಮ್ ಅನ್ನುವಂಥ ಒಂದು ಹಡಗಿನಲ್ಲಿ ಮುಂಬೈಗೆ ಹೊರಟುಬಿಟ್ಟೆ. ಮುಂಬೈ ಹತ್ತಿರ ಬಂದಾಗ ಬಿರುಗಾಳಿ ಬಂದುಬಿಡ್ತು. ಬಂದರದಲ್ಲಿ ಅಲ್ಲೋಲ ಕಲ್ಲೋಲ ಆಗೋಯ್ತು. ಹಡಗಿನಿಂದ ಸೀದಾ ಬಂದರಕ್ಕೆ ಇಳಿಯೋಕ್ಕಾಗಲಿಲ್ಲ. ಸಣ್ಣ ಸಣ್ಣ ದೋಣಿಗಳು ಇಳಿಸಿ ಕರ್ಕೊಂಬಂದರು. ಹೊಯ್ದಾಟ ಅಲ್ಲೇ ಶುರು ಆಯಿತು. ಯಾವಾಗ ಮುಂಬೈ ಬಂದರಕ್ಕೆ ಬಂದರೋ ಗಾಂಧೀಜಿ, ಸಮುದ್ರ ಪ್ರಕ್ಷುಬ್ಧ ಆಗಿತ್ತು ಅಂತ ಹೇಳಿದ್ನಲ್ಲ, ಇದು ಯಾವಾಗಲೂ ಜೂನ್ ಜುಲೈದಲ್ಲಿ ಆಗುವಂಥದ್ದೇ. ಈ ಸಮುದ್ರದಲ್ಲಿದ್ದಂಥ ಪ್ರಕ್ಷುಬ್ಧ ಪರಿಸ್ಥಿತಿ ಇತ್ತು. ಅದಕ್ಕೆ ಹೇಳ್ತಾರೆ ಅವರು, ಹೊರಗಿನ ಬಿರುಗಾಳಿ ನನ್ನ ಮನಸ್ಸಿನಲ್ಲಿ ಎಳಿತಿರುವಂಥ ಬಿರುಗಾಳಿ ಸಂಕೇತ ಆಗಿತ್ತು ಅಂತ. ಕಲ್ಪನೆ ಮಾಡ್ಕೊಳ್ಳಿ, ಬ್ಯಾರಿಸ್ಟರ್ ಆಗಿ ಬಂದಿದ್ದೀನಿ, ನನಗೇನೂ ಜ್ಞಾನ ಇಲ್ಲ, ಹೆಂಗೆ ವಕೀಲಿ ನಡೆಸಬೇಕು ಅಂತ ಗೊತ್ತಿಲ್ಲ, ಬರೀ ಒಂದು ಡಿಗ್ರಿ ಇದೆ ಹೊರತಾಗಿ ನನಗೆ ಯಾವ ಜ್ಞಾನವೂ ಇಲ್ಲಲ್ಲ ಅಂದಾಗ ಜೀವನ ಹೇಗೆ ನಡೆಸಬೇಕು ಅನ್ನೋದು ಆತಂಕ ಎಷ್ಟಾಗತ್ತೆ. ಇವ್ರ ಅಣ್ಣ ಬಂದಿದ್ದರಂತೆ ಕರ್ಕೊಂಡು ಹೋಗೋದಕ್ಕೆ. ಆಗಲೇ ಡಾಕ್ಟರ್ ಮೆಹ್ತಾರ್ ಅವ್ರನ್ನ, ಅವ್ರ ಇನ್ನೊಂದು ಅಣ್ಣಂದ್ರನ್ನ ಕರ್ಕೊಂಡು ಬಂದಿದ್ದರಂತೆ. ಅವ್ರ ಮನೇಲಿ ಇರಬೇಕು ಅಂತ ತೀರ್ಮಾನ ಆಗಿತ್ತು. ಅವ್ರ ಮನೆಯಲ್ಲೇ ಗಾಂಧಿ ಇದ್ದರು. ಮುಖ್ಯ ಗಾಂಧೀಜಿಗೆ ಆಸಕ್ತಿ ಇದ್ದದ್ದು ಬಂದ ತಕ್ಷಣ ತಾಯಿನ ನೋಡಬೇಕು ಅಂತ. ಯಾಕಂದರೆ ತಾಯಿಗೆ ಮಾತು ಕೊಟ್ಟು ಹೋಗಿದ್ರಲ್ಲ, ನಾನು ಮೂರು ಮಾಡೋದಿಲ್ಲ ಅಂತ, ಮಾಂಸ ತಿನ್ನಲ್ಲ, ಮದ್ಯ ಕುಡಿಯಲ್ಲ ಮತ್ತು ಸ್ತ್ರೀ ಮುಟ್ಟಲ್ಲ ಅಂತ ಮಾತು ಕೊಟ್ಟಿದ್ರು. ನಾನು ಹಾಗೆ ನಡ್ಕೊಂಡಿದ್ದೀನಿ ಅಂತ ತಾಯಿಗೆ ಹೇಳಬೇಕು ಅಂತ ತುಂಬ ಆದರ್ಶ ಇತ್ತು. ಅಣ್ಣನ ಕೇಳಿದಂತ, ಅಮ್ಮ ಹೇಗಿದ್ದಾಳೆ ಅಂತ. ಆಗ ತಕ್ಷಣ ಅಣ್ಣ ಹೇಳಿದ್ರಂತೆ, ಅಮ್ಮ ತೀರ್ಕೊಂಡು ಭಾಳ ದಿವಸ ಆಯಿತು ಅಂತ ಹೇಳಿದ್ರಂತೆ. ಅಮ್ಮ ಜೀವಂತವಾಗಿಲ್ಲ ಅನ್ನೋದು ಭಾಳ ದುಃಖ ಆಯಿತು ಅವ್ರಿಗೆ. ಪದ್ಧತಿ ಪ್ರಕಾರ ಅದೇನು ಮೃತ ಸ್ನಾನಗಳನ್ನೆಲ್ಲ ಮಾಡಿದರು. ತಾಯಿ ತೀರ್ಕೊಂಡದ್ದನ್ನು ಹೇಳೇ ಇಲ್ಲ. ಬೇರೆ ದೇಶದಲ್ಲಿದ್ದಾನೆ ಹುಡುಗ, ಪರೀಕ್ಷೆಗೆ ಓದ್ತಾನೆ, ಯಾಕೆ ಹೇಳಬೇಕು ಅಂತ ಹೇಳಿಲ್ಲ. ಈ ತಡವಾಗಿ ಸುದ್ದಿ ಹೇಳಿದ್ಮೇಲೆ ಏನು ಪ್ರಯೋಜನ ಇಲ್ಲ, ಬಂದು ಬರ್ತಾನೆಲ್ಲ ಹಾಗಿದ್ರು ಅಂತ. ಆದರೆ ಭಾಳ ಮನಸ್ಸಿಗೆ ನೋವಾಯಿತು ಅಂತ ಹೇಳ್ತಾರೆ. ತಂದೆ ಸಾವಿನಿಂದ ಆದಂಥ ನೋವಿಗಿಂತ ತಾಯಿ ಸಾವು ಹೆಚ್ಚಾಗಿತ್ತು. ಯಾಕಂದರೆ ನಾನು ಕನಸಿದಂಥ ಗೋಪುರ ಇತ್ತಲ್ಲ, ಅಮ್ಮನಿಗೆ ಕೊಟ್ಟಂಥ ಮಾತು ನಡೆಸಿದೆ ಅಂತ ಹೇಳೋದು, ಅದು ಆಗಲಿಲ್ಲ ಅಂತ. ಆದರೆ ಗಾಂಧಿ ಹೇಳ್ತಾರೆ, ನಾನು ಆ ಕಾಲದಲ್ಲಿ ನೆನಪಿದೆ ನನಗೆ, ಹೋ ಅಂತ ಅತ್ತು ಕರೆದು ಕಣ್ಣೀರು ಗರೆದು ಗೋಳಾಡಲಿಲ್ಲ ಅಂತ ನೆನಪಿದೆ. ಕಣ್ಣೀರನ್ನು ತಡ್ಕೊಂಡು ತಾಯಿ ಮರಣ ಸಂಭವಿಸದೇ ಇದ್ದರೆ ಹೇಗಿರಬೇಕೋ ಹಾಗೆ ಜೀವನ ನಡೆಸಿದರು ಅಂತ. ಅನೇಕ ಜನ ಪರಿಚಯ ಆಯಿತು ಗಾಂಧೀಜಿಗೆ ಬಂದಮೇಲೆ. ಆದರೆ ಅದರಲ್ಲಿ ಒಬ್ಬರ ಪರಿಚಯ ಭಾಳ ಗಟ್ಟಿಯಾಗಿ ಹೇಳ್ತಾರೆ ಗಾಂಧೀಜಿ. ಅವರಲ್ಲಿ ರಾಯ್ಚಂದ್ ಅಂತ, ಆತ ಕವಿ ರಾಯ್ಚಂದ್ ಅಂತ, ಅಥವಾ ರಾಜಚಂದ್ರ ಅಂತ ಹೆಸರು. ಈ ಡಾಕ್ಟರ್ ಮೆಹ್ತಾ ಇದ್ರಲ್ಲ, ಅವ್ರ ಹಿರಿಯಣ್ಣನ ಅಳಿಯ ಮತ್ತು ರೇವಾಶಂಕರ್ ಜಗಜೀವನ ಹೆಸರಲ್ಲಿ ನಡೀತಿದ್ದಂಥ ರತ್ನಪಡಿ ವ್ಯಾಪಾರದ ಪಾಲ್ದಾರರವ್ರು, ಸಣ್ಣ ಕೆಲಸ ರತ್ನ ಮಾರುವಂಥವ್ರು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಗಾಂಧೀಜಿಗೆ ಆತನ ಪರಿಚಯ ಆದಾಗ

0: ಬೈಚಂದನ ವಯಸ್ಸು 25 ಹುಡುಗ. ಆದರೆ ಮೊದಲನೇ ಸಲವನ್ನು ನೋಡಿದ ತಕ್ಷಣ ಗಾಂಧೀಜಿಗೆ ಏನನ್ನಿಸ್ತು, ಆತ ಒಳ್ಳೆ ಸಚ್ಚಾರಿತ್ರ ಉಳ್ಳವನು ಮತ್ತು ಮಹಾಜ್ಞಾನಿ ಅಂತ ಅನಿಸ್ಬಿಡ್ತು. 25 ವರ್ಷಕ್ಕೆ ಆತ ಶತಾವಧಾನ ಮಾಡ್ತಿದ್ದಂತೆ, ಶತಾವಧಾನಿಯಾಗಿದ್ದು. ಅಂದರೆ 100 ವಿಷಯಗಳನ್ನು ಜ್ಞಾಪಕ ಇಟ್ಕೊಳ್ಳೋ ಹಾಗೆ, ಬೇಕಾದ್ರೆ ನೋಡಿ ಪರೀಕ್ಷೆ ಮಾಡಿ ನೋಡಿ ಅಂದ್ರಂತೆ. ಗಾಂಧೀಜಿ ಏನು ಮಾಡ್ತಾರೆ, ಇವ್ರು ಗೊತ್ತಿರುವಂಥ ಯುರೋಪಿಯನ್ ಭಾಷೆಯಲ್ಲಿ ಇದೆಯಲ್ಲ, ಏನೇನು ಭಾಷೆ ಬರ್ತಿತ್ತೋ, ಸ್ಪ್ಯಾನಿಷ್ ಆಗಲಿ ಅಥವಾ ಫ್ರೆಂಚ್ ಆಗಲಿ, ಎಲ್ಲ ಶಬ್ದ ಭಂಡಾರದಿಂದ ತೆಗೆದು ಕೆಲವು ಪದಗಳನ್ನು ಒಂದು ರೀತಿ ಹೇಳ್ಕೊಂಡು ಹೋದರು. ಅದೇ ರೀತಿ ಮತ್ತೊಮ್ಮೆ ಹೇಳಿ ಅಂತ ಹೇಳಿದ್ರಂತೆ. ಅಥವಾ ಕರೆಕ್ಟಾಗಿ ಒಂದು ಚೂರು ತಪ್ಪದೇ ಹೇಳಿದ್ದಂತೆ. ಅದು ಭಾಳ ನನಗೆ ಖುಷಿ, ಆದರೂ ಕೂಡ ಮುಗ್ಧನಲ್ಲ ನಾನು, ಇದು ಕಲ್ಕೋಬೋದು ಹೇಗೋ ಮಾಡ್ಕೋಬೋದು ಅಂತ ಅಂದ್ಕೊಂಡೆ. ಆದರೆ ಮುಖ್ಯ ನನಗೆ ಆತನ ಬಗ್ಗೆ ವಿಶ್ವಾಸ ಬಂದದ್ದು ಅವನಿಗಿರುವಂಥ ವಿಷಯ ಜ್ಞಾನದ ಬಗ್ಗೆ ಅಲ್ಲ. ಆ ಮನುಷ್ಯ ಎಷ್ಟು ನಿರ್ಮಲ ಚಾರಿತ್ರ್ಯದವನಾಗಿದ್ದ, ಆತ್ಮದರ್ಶನ ಪಡ್ಕೊಳ್ಳೋಕ್ಕೆಂತೆ ಬದುಕಿದ್ದ ಅಂತ ನನಗೆ ಖಾತ್ರಿ ಆಯಿತು. ಅಂತರ ಅನುಭವಕ್ಕೆ ನನಗೆ ಬಂದದ್ದು ರಾಯ್ಚಂದನ ಸ್ನೇಹ ನನಗೆ ಬಹಳ ಅಪ್ಯಾಯಮಾನವಾದದ್ದು ಅಂತ ಹೇಳ್ತಾರೆ. ಆ ರಾಯ್ಚಂದ್ ಭಾಯಿ ಲಕ್ಷಾಂತರ ರೂಪಾಯಿ ರತ್ನ ವ್ಯವಹಾರ ಮಾಡೋನು, ರತ್ನಗಳ ಪರೀಕ್ಷೆಯಲ್ಲಿ ಅತ್ಯಂತ ನಿಪುಣ ಆಗಿದ್ದವನು. ವ್ಯಾಪಾರದಲ್ಲಿ ಯಾವುದೇ ಸಮಸ್ಯೆ ಬಂದರೂ ಯಾರೇ ಬಂದರೂ ಸೊಲ್ಯೂಷನ್ ಹೇಳಿಕೊಡ್ತಿದ್ದ, ಹೀಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳ್ತಿದ್ರಂತೆ. ಆದರೆ ಆತನ ಪುರುಷಾರ್ಥ ಆತ್ಮಸಾಕ್ಷಾತ್ಕಾರ ಮತ್ತು ಹರಿದರ್ಶನ ಅಂತ ಹೇಳ್ತಿದ್ರು. ಅವ್ರ ಅಂಗಡಿ ಮೇಲೆ ಉಳಿದು ಅಕೌಂಟ್ಸ್ ಪುಸ್ತಕದ ಜೊತೆಗೆ ಒಂದು ದಿನಚರಿ ಪುಸ್ತಕ ಇರ್ತಿತ್ತು, ಒಂದು ಧಾರ್ಮಿಕ ಗ್ರಂಥ ಇರ್ತಿತ್ತಂತೆ. ಇವರಿಗೆಲ್ಲ ಕಲಿಸಿದ್ದಾರೆ, ಬೇರೆ ಬೇರೆ ಧರ್ಮಗಳ ಆಚಾರ್ಯರನ್ನು ಹೇಳೋಕೆ ಪ್ರಯತ್ನ ಮಾಡಿದ್ದಾರೆ, ಹೇಗಿದ್ದರು ಅಂತ ಕಲಿಸಿದ್ದಾರೆ ರಾಯ್ಚಂದ್. ಆದರೆ ಗಾಂಧೀಜಿ ಎಷ್ಟು ಎತ್ತರಕ್ಕೆ ಇಟ್ಕೊಂಡಿದ್ದಾರೆ ಆ ಮನುಷ್ಯನಂದರೆ, ಅನೇಕ ಧಾರ್ಮಿಕ ಆಚಾರ್ಯರ ಸಂಪರ್ಕ ನನ್ನ ಜೀವನದಲ್ಲಿ ಸಿಕ್ಕೋಗಿದೆ, ಅವರೆಲ್ಲರೂ ನನ್ನ ಮನಸ್ಸಿನಲ್ಲಿ ಪರಿಣಾಮ ಮಾಡಿದ್ದಾರೆ. ಆದರೆ ರಾಯ್ಚಂದ್ ಭಾಯಿ ಮಾಡಿದಷ್ಟು ಪರಿಣಾಮವನ್ನು ಯಾವ ಧರ್ಮಗುರುಗಳು ನನಗೆ ಮಾಡಲಿಲ್ಲ ಅನ್ನೋದನ್ನು ಗಟ್ಟಿಯಾಗಿ ಹೇಳಬೇಕು. ಇನ್ನೊಂದು ವಿಷಯ, ಇದು ಗಾಂಧೀಜಿ ಸ್ವಭಾವನೇ ಅಷ್ಟು ಅದ್ಭುತವಾದದ್ದು. ಆತನು ದೊಡ್ಡವನು ಅಂತ ಒಪ್ಕೊಂಡ್ರೂ ಕೂಡ ಗುರು ಅಂತ ಒಪ್ಪಿಕೊಳ್ಳಿಲ್ಲ. ಜ್ಞಾನಿ ಒಳ್ಳೆ ಮನುಷ್ಯ ಅಂತ ಅಷ್ಟೇ ಇದ್ರ ಹೊರತಾಗಿ ಅವನ ಅಷ್ಟು ಆದರ ಭಾವ ಇದ್ದರೂ ಅವನ ಧರ್ಮಗುರು ಅಂತ ಮನಸ್ಸು ಅಂಗೀಕಾರ ಮಾಡಲಿಲ್ಲ. ಅದಕ್ಕೆ ಹೇಳ್ತಾರೆ ಗಾಂಧೀಜಿ, ಧರ್ಮಗುರುವಿಗಾಗಿ ನನ್ನ ಹೃದಯ ಇನ್ನೂ ತೆರೆದೇ ಇದೆ ಅಂತ, ಯಾರೂ ಸಿಕ್ಕಿಲ್ಲ ಅಂತ. ಈ ಮಾತನ್ನು ಎಲ್ಲರೂ ಗಮನಿಸಬೇಕಾದದ್ದು. ನಾವು ಯಾರನ್ನೋ ಒಬ್ಬರನ್ನು ದೊಡ್ಡವರು ಅಂದರೆ ಎಲ್ಲ ರೀತಿ ದೊಡ್ಡವರು ಅಂದ್ಕೊಂಡ್ಬಿಡ್ತೀವಿ. ಗಾಂಧೀಜಿ ಹೇಳ್ತಾರೆ ಅವತ್ತು ಒಳ್ಳೆ ಮನುಷ್ಯ, ಆದರೆ ಗುರು ಅಂತ ಒಪ್ಕೊಳ್ಳೋಕ್ಕಾಗಲಿಲ್ಲ ನನಗೆ. ಆದರೆ ಎಷ್ಟೋ ಕಾಲದಲ್ಲಿ ನನಗೆ ಎಷ್ಟು ಮಾರ್ಗದರ್ಶನ ಮಾಡಿದ್ದಾನೆ ಅನ್ನೋದು ಅವರ ಜೀವನ ಚರಿತ್ರೆಯಲ್ಲಿ ಮುಂದೆ ಕಾಣ್ತಾ ಹೋಗುತ್ತೆ. 3 ಜನ ನನ್ನ ಮೇಲೆ ಬಹಳ ಪರಿಣಾಮ ಮಾಡಿದವರು ಅಂತ ಗಾಂಧೀಜಿ ಹೇಳ್ತಾರೆ. ಒಬ್ಬರು ಜೀವನ ಸಂಸರ್ಗದಿಂದ ರಾಯ್ಚಂದ್ ಭಾಯಿ, ದೇವರ ಸಾಮ್ರಾಜ್ಯ ನಿಮ್ಮ ಹೃದಯದಲ್ಲಿದೆ ಅನ್ನೋ ಪುಸ್ತಕ ಬರೆದಂಥ ಲಿಯೋ ಟಾಲ್ಸ್ಟಾಯ್, ಸರ್ವೋದಯ ಅನ್ನೋ ಪುಸ್ತಕದಿಂದ ಜಾನ್ ರಸ್ಕಿನ್, ಈ 3 ನನ್ನ ಜೀವನಕ್ಕೆ ಮಾರ್ಗದರ್ಶಿಗಳಾದರು.
1: ಇನ್ನು ಮುಂದೆ ಕೇಳಿ ಗಾಂಧೀಜಿಯವರಿಗೆ ಪ್ರಿಯವಾಗಿದ್ದ ಮೀರಾ ಭಜನ್.

0: ಯಂಗ್ ಇಂಡಿಯಾ ಫ್ರೀಡಂ ರಿದಮ್.
1: ಸ್ವಾತಂತ್ರ್ಯೋತ್ಸವದ ಸಂಭ್ರಮಕ್ಕೆ ಸಂಗೀತದ ಮೆರುಗು
2: ಆಗಸ್ಟ್ 15ರಂದು ನೇರ ಪ್ರಸಾರದಲ್ಲಿ
1: ಮುಂಜಾನೆ 10-11ರವರೆಗೆ
0: ಯಂಗ್ ಇಂಡಿಯಾ ಫ್ರೀಡಂ ರಿದಮ್.
1: ಸಂಗೀತ ಕಲಾಕ್ಷೇತ್ರದಲ್ಲಿ ವಿಶೇಷ ಛಾಪು ಮೂಡಿಸಿರುವ
2: ಬೆಂಗಳೂರಿನ ಕಲಾವಿದರು ಪ್ರಸ್ತುತಪಡಿಸುವ
0: ಯಂಗ್ ಇಂಡಿಯಾ ಫ್ರೀಡಂ ರಿದಮ್.
1: ಮೃದಂಗ ಬೆಂಗಳೂರು ವಿ ಪ್ರವೀಣ್ ಹಾಗೂ ಕೆಯು ಜಯಚಂದ್ರ ರಾವ್.
2: ಖಂಜಿರ ವಿದ್ವಾನ್ ಸಿಪಿ ವ್ಯಾಸವಿಠಲ.
1: ಘಟ ಗಿರಿಧರ್ ಉಡುಪ.
2: ಮೋರ್ಸಿಂಗ್ ಭಾರದ್ವಾಜ್ ಆರ್ ಸಾತವಲ್ಲಿ.
1: ಕೊನುಕೋಲು ಸೋಮಶೇಖರ್ ಜೋಯಿಸ್.
2: ಗಾಯನ ದಿಲೀಪ್ ಸಿಂಹ.
0: ಯಂಗ್ ಇಂಡಿಯಾ ಫ್ರೀಡಂ ರಿದಮ್.
1: ವಿಶೇಷ ಆಹ್ವಾನಿತರ ಸಮ್ಮುಖದಲ್ಲಿ
2: ಆಕಾಶವಾಣಿಯ ಸ್ಟುಡಿಯೋದಿಂದ ನೇರ ಪ್ರಸಾರದಲ್ಲಿ
1: ಕೇಳಿ ಆನಂದಿಸಲು ತಪ್ಪದೇ ಟ್ಯೂನ್ ಮಾಡಿ ಮುಂಜಾನೆ 10 ಗಂಟೆಗೆ
0: ಯಂಗ್ ಇಂಡಿಯಾ ಫ್ರೀಡಂ ರಿದಮ್ಸ್.

0: ವಿಶ್ವ ಜಾತೆ ಭರತಮಾತೆಯ ಉತ್ಸವದ ದಿನ ಭಾರತಾಂಬೆಯ ಮಕ್ಕಳಾದ ನಮಗೆ ಸಂಭ್ರಮದ ಕ್ಷಣ. ತ್ಯಾಗ ಬಲಿದಾನಗಳ ದ್ಯೋತಕವೇ ಸ್ವಾತಂತ್ರ್ಯೋತ್ಸವ. ಈ ಸಂಭ್ರಮದ ಕ್ಷಣದಲ್ಲಿ ನಮ್ಮೆಲ್ಲರ ಮನೆಗಳ ಮೇಲೂ ಹಾರಾಡಲಿ ತ್ರಿವರ್ಣ ಧ್ವಜ.
1: ಹರ್ ಘರ್ ತಿರಂಗ,
2: ಘರ್ ಘರ್ ತಿರಂಗ.
3: ಆಕಾಶವಾಣಿ ಬೆಂಗಳೂರು, ಇಂದು ಸಂಜೆ ನಮ್ಮ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳು ಹೀಗಿವೆ. ಕೇಳುಗರೇ ಗಮನಿಸಿ, ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವಾದ ಇಂದು ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಮಾನ್ಯ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರವನ್ನು ಉದ್ದೇಶಿಸಿ ಮಾಡುವ ಪ್ರಸಾರ ಭಾಷಣ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂದು ರಾತ್ರಿ 7 ಗಂಟೆಗೆ. ರಾಷ್ಟ್ರಪತಿಗಳ ಭಾಷಣದ ಕನ್ನಡ ಅನುವಾದ ರಾತ್ರಿ 9:30ಕ್ಕೆ ರಾಜ್ಯವ್ಯಾಪಿಯಲ್ಲಿ ಪ್ರಸಾರವಾಗಲಿದೆ. ಉಳಿದಂತೆ ಸಂಜೆ 5:30ಕ್ಕೆ ಹರ್ ಘರ್ ತಿರಂಗ ಪ್ರಸಾರ ಕುರಿತ ಕಾರ್ಯಕ್ರಮ ಬೆಂಗಳೂರು ಸುದ್ದಿ ವಿಭಾಗದ ಕೊಡುಗೆ. 6:15ಕ್ಕೆ ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30ಕ್ಕೆ ಅವಲೋಕನ. 6:51ಕ್ಕೆ ದೇಶಭಕ್ತಿ ಗೀತೆಗಳು ಪ್ರಸಾರವಾಗುವುದು. ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವಾದ ಇಂದು ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರವನ್ನು ಉದ್ದೇಶಿಸಿ ಮಾಡುವ ಪ್ರಸಾರ ಭಾಷಣ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ 7:45ಕ್ಕೆ ವಿಧಾನಮಂಡಲದಲ್ಲಿ ಇಂದು 8:00ಗೆ ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 9:15ಕ್ಕೆ ಶ್ರೀನಿವಾಸ್ ಸವಾಯ್ ಅವರು ಹಾಡಿರುವ ಭಾವಗೀತೆಗಳು ಪ್ರಸಾರವಾಗುವುದು. 9:30ಕ್ಕೆ ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವಾದ ಇಂದು ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರವನ್ನು ಉದ್ದೇಶಿಸಿ ಮಾಡುವ ಪ್ರಸಾರ ಭಾಷಣದ ಕನ್ನಡ ಅವತರಣಿಕೆ ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. 10:00ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಡಾಕ್ಟರ್ ಶೇಷಪ್ರಸಾದ್ ಅವರ ಹಾಡುಗಾರಿಕೆ. ಇವರಿಗೆ ಪಕ್ಕವಾದ್ಯದಲ್ಲಿ ಸಾಥ್ ನೀಡುತ್ತಿರುವವರು ವಯೋಲಿನ್ ಎಂಎಸ್ ಗೋವಿಂದಸ್ವಾಮಿ ಅವರಿಂದ, ಮೃದಂಗ ಎಂಆರ್ ಸಾಯಿನಾಥ್ ಅವರಿಂದ. ರಾತ್ರಿ 10:30ಕ್ಕೆ ಗೀತ ಚಂದ್ರಿಕೆ ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಈ ಎಲ್ಲ ಕಾರ್ಯಕ್ರಮಗಳನ್ನು ನೀವು ಕೇಳಬಹುದು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಆಕಾಶವಾಣಿ ಇದುವರೆಗೂ ನಮ್ಮ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್, ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್

ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭವಾಗುವುದು. ಈಗ ಸಮಯ 3:45 ಪುನಃ ಸಂಜೆಯ ಪ್ರಸಾರದಲ್ಲಿ ಭೇಟಿಯಾಗೋಣ. ನಮಸ್ಕಾರ.

0: ಅದಕ್ಕೆ 18% ಅಂದ್ರೆ 118 ರೂಪಾಯಿ ತೆರಿಗೆ ಸೇರಿ ನಿಮ್ಮ ಜೇಬಿನಿಂದ ಹೋಗುತ್ತದೆ ಅಂತ ಇಟ್ಕೊಳ್ಳೋಣ. ಆದರೆ ನಿಮಗೆ ಈ ಜಿ ಎಸ್ ಟಿ ನಂಬರ್ ಇದ್ದರೆ ಆ 18 ರೂಪಾಯಿ ಸರ್ಕಾರ ನಿಮಗೆ ವಾಪಸ್ ಕೊಡಬಹುದು. ಇದನ್ನು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಹೇಳಿ ಈ ಟ್ಯಾಕ್ಸ್ ವ್ಯವಹಾರದಲ್ಲಿ ಕರೀತಾರೆ. ಅಂದ್ರೆ ನೀವು ಖರೀದಿಸುವಾಗ ಕಟ್ಟಿದ ತೆರಿಗೆ ನೀವು ಮಾರಾಟ ಮಾಡುವಾಗ ಕಟ್ಟಬೇಕಾದ ತೆರಿಗೆಯಿಂದ ಕಳೆಯಬಹುದು. ಈ ಖರ್ಚು ನೇರವಾಗಿ ಕಡಿಮೆ ಆಗುತ್ತದೆ. ಇನ್ನೊಂದು ಪ್ರಯೋಜನ ಏನಂದ್ರೆ, ಜಿ ಎಸ್ ಟಿ ನಂಬರ್ ಇರುವಂತಹ ಅಂಗಡಿದಾರರಿಗೆ ದೊಡ್ಡ ದೊಡ್ಡ ಕಂಪನಿಗಳು ಅಥವಾ ಸಗಟು ವ್ಯಾಪಾರಿಗಳು ಕಡಿಮೆ ಬೆಲೆಗೆ ಸಾಮಾನನ್ನು ಕೊಡಲು ಮುಂದೆ ಬರುತ್ತಾರೆ. ಯಾಕೆಂದ್ರೆ ಅವರಿಗೆ ಕೂಡ ನಿಮ್ಮ ಜಿ ಎಸ್ ಟಿ ನಂಬರ್ ಇಂದ ಉಪಯೋಗ ಆಗಬಹುದು.
1: ಜಿ ಎಸ್ ಟಿ ಅಂತ ಎಲ್ಲ ಜೊತೆಯಲ್ಲಿ ಇದ್ದೇ ಇರುತ್ತೆ.
0: ಹೌದು,
1: ಹಾಗಾಗಿ ಜಿ ಎಸ್ ಟಿ ಎಲ್ಲ ಸೇರಿ ಅಂತ ಒಂದು ಮೊತ್ತ
0: ಇರುತ್ತದೆ.
1: ಸೇರಿದ್ರೆ ನಿಮ್ಗೆ ಕಡಿಮೆ ಆಗಬೇಕು,
0: ಕಡಿಮೆ ಆಗಬೇಕು.
1: ಜಿ ಎಸ್ ಟಿ ಪ್ರತ್ಯೇಕ ಅಂತಂದ್ರೆ ಜಾಸ್ತಿ
0: ಆಗುತ್ತೆ.
1: ಹಾಗಾಗಿ ಜಿ ಎಸ್ ಟಿ ಇದ್ರೆ ಒಳ್ಳೇದು. ಜಿ ಎಸ್ ಟಿ ಇದ್ದಲ್ಲಿ ನಿಮ್ಮ ಸಾಮಾನುಗಳನ್ನು ತಗೊಂಡ್ರೆ ಇನ್ನೂ ಒಳ್ಳೇದೇ ಅಂತ
0: ಒಳ್ಳೇದು
1: ಅಲ್ವಾ?
0: ಹೌದು. ಇದರಿಂದ ಇನ್ನೊಂದು ಉತ್ತಮ ಬೆಳವಣಿಗೆ ಏನಂದ್ರೆ, ಜಿ ಎಸ್ ಟಿ ಬಗ್ಗೆ ಈಗ ನನ್ನ ಅಂಗಡಿ ಚಿಕ್ಕದು, ನಾನು ಕೂಡ ಜಿ ಎಸ್ ಟಿ ಕಟ್ಟಲೇಬೇಕೆ ಅಂತ ಎನ್ನುವಂತ ಪ್ರಶ್ನೆ ಇದ್ರೆ, ವಾರ್ಷಿಕ ವಹಿವಾಟು 40 ಲಕ್ಷದ ಒಳಗಿದ್ರೆ ಅಲ್ಲಿ ಜಿ ಎಸ್ ಟಿ ಏನು ಕಡ್ಡಾಯ ಅಲ್ಲ. ಆದರೆ ಐಚ್ಛಿಕವಾಗಿ ನೋಂದಣಿ ಮಾಡಿಕೊಂಡ್ರೆ ನಾನು ಈಗಾಗಲೇ ಹೇಳಿದಾಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ನ ಪ್ರಯೋಜನವನ್ನು ನೀವು ಪಡ್ಕೊಳ್ಬಹುದು.
1: ಅಂದ್ರೆ ಸಣ್ಣ ಸಣ್ಣ ಅಂಗಡಿ ಇರ್ತದಲ್ಲ ಸರ್, ತುಂಬಾ ಕಡಿಮೆ ವ್ಯವಹಾರ ಇರ್ತದೆ, ಅಲ್ಲಿ ಜಿ ಎಸ್ ಟಿ ಏನು ಬೇಕಾಗಿಲ್ಲ?
0: ಬೇಕಾಗಿಲ್ಲ. ಆದ್ರೆ 40 ಲಕ್ಷದ ವರೆಗಿನ ವ್ಯವಹಾರದಕ್ಕೆ ಅಗತ್ಯ ಇಲ್ಲ. ಆದ್ರೆ ನಿಮಗೆ ಐಚ್ಛಿಕವಾಗಿ ಅದನ್ನು ಮಾಡಿಕೊಂಡ್ರೆ ನಿಮಗೆ ಕೆಲವು ಪ್ರಯೋಜನಗಳನ್ನು ಮುಂದಕ್ಕೆ ಪಡ್ಕೊಳ್ಬಹುದು.
1: ಸರಿ ಸರಿ ಸರಿ. ಜಿ ಎಸ್ ಟಿ ನೋಂದಣಿಯನ್ನು ನಾವು ಆನ್ಲೈನ್ ನಲ್ಲಿ ಮಾಡಿಸ್ಕೋಬಹುದಾ?
0: ಹೌದು, ಜಿ ಎಸ್ ಟಿ ನೋಂದಣಿ ಸಂಪೂರ್ಣ ಉಚಿತ ಆಗಿರುವಂಥದ್ದು. ಇದು GST.gov.in ಅನ್ನುವಂಥ ವೆಬ್ಸೈಟಲ್ಲಿ ಅಥವಾ ನೀವು ಹತ್ತಿರದ ಲೆಕ್ಕ ಪರಿಶೋಧಕರಲ್ಲಿ, ಜಿ ಎಸ್ ಟಿ ಸೇವಾ ಕೇಂದ್ರಗಳಲ್ಲಿ ಸಹಾಯ ಪಡ್ಕೊಂಡು ಅಲ್ಲಿ ಆನ್ಲೈನ್ನಲ್ಲಿ ಮಾಡ್ಕೊಳ್ಬಹುದು. ಸಾಮಾನ್ಯವಾಗಿ 3-7 ದಿವಸದೊಳಗಡೆ ಈ ಜಿ ಎಸ್ ಟಿ ನಂಬರ್ ಸಿಗ್ತದೆ.
1: ಸಿಗುತ್ತಲ್ಲ?
0: ಸಿಗುತ್ತೆ.
1: ತುಂಬ ಧನ್ಯವಾದಗಳು ವಕೀಲರಾದ ಕೃಷ್ಣ ಪ್ರಸಾದ್ ನಡಸರ್ ಅವರೇ, ತಾವು ಈ ಬಗ್ಗೆ ಬಹಳ

0: ಒಂದು ವಿವರವಾದ ಮಾಹಿತಿಯನ್ನು ಕೊಟ್ಟಿದ್ದೀರಿ. ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
1: ನಮಸ್ಕಾರ.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: आइए सुनते हैं फ्लैग फाउंडेशन ऑफ इंडिया के प्रेसिडेंट श्री नवीन जिंदल का विशेष संदेश।
1: वंदे मातरम। प्यारे देशवासियों, आप सभी को स्वतंत्रता दिवस की हार्दिक शुभकामनाएं। आज हम अमर शहीदों को नमन करते हैं और राष्ट्र निर्माण में जुटे हर भारतीय का अभिनंदन करते हैं। विक्रम वन की लॉन्चिंग, $5 ट्रिलियन की अर्थव्यवस्था का लक्ष्य, राष्ट्रमंडल खेलों में 39 पदक और डिजिटल क्रांति, यही है नए भारत की पहचान। फ्लैग फाउंडेशन ऑफ इंडिया के हर घर तिरंगा हर दिन तिरंगा अभियान से जुड़े। जय हिंद, जय भारत, वंदे मातरम।
2: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS BLR.

ಸಮಯ ಸರಿಯಾಗಿ 3:39 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಹೊಂಬೆಸಲು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ನಿಮ್ ಜೊತೆ ಆಗ್ತಾ ಇರೋದು ನಾನು ಮಧು ಚೈತ್ರ. ಹೊಂಬೆಸಲು ಕಾರ್ಯಕ್ರಮದಲ್ಲಿ ಇವತ್ತು ನಾವು ಮಾತಾಡ್ತಾ ಇರೋದು ಯಾವ ವಿಷಯವಾಗಿ ಅಂತ ಅಂದ್ರೆ, ವಿಷಯ ಏನ್ರಿ, ಪ್ರಶ್ನೆನೆ ಅಲ್ವಾ? ಪ್ರಶ್ನೆ ಏನು, ಮೊದಲನೇ ಪ್ರಶ್ನೆನ ಕೇಳ್ಬಿಡಿ. ಸೊ ಕ್ವೆಶ್ಚನ್ ಪೇಪರ್ ರೆಡಿ ಇದ್ರೆ ಉತ್ತರ ಕೊಡಕ್ ನಾವು ರೆಡಿ ಅಂತ ಹೇಳಿದಿರಿ. ಸೊ ಮೊದಲನೇ ಪ್ರಶ್ನೆ ಏನು ಅಂದ್ರೆ, ಭಾರತದ ಪ್ರಾಗೈತಿಹಾಸಿಕ ಪಿತಾಮಹ, ಫಾದರ್ ಆಫ್ ಇಂಡಿಯನ್ ಪ್ರಿಹಿಸ್ಟ್ರಿ ಅಂತ ಹೇಳ್ತಾರೆ, ಯಾರನ್ನ ಕರೀತಾರೆ? ಭಾರತದ ಪ್ರಾಗೈತಿಹಾಸಿಕ ಪಿತಾಮಹ ಅಂತ ಯಾರನ್ನ ಕರೀತಾರೆ ಅನ್ನೋದು ಪ್ರಶ್ನೆ. ಪ್ರಶ್ನೆಗೆ ನೀವು ನಮಗೆ ಉತ್ತರ ತಲುಪಿಸಬೇಕಾಗಿರೋದು 9480909013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಕೇಳ್ತಾ ಇರಿ ಇದು ಕನ್ನಡ ಕಾಮನಬಿಲ್ಲು 101.3. ನಿಮ್ ಜೊತೆ ಆಗಿರೋದು ನಾನು ಮಧು ಚೈತ್ರ.

0: ಸರಿಯಾಗಿ 3:45 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಇವತ್ತು ನಾನು ಕೇಳಿದ ಮೊದಲನೇ ಪ್ರಶ್ನೆ, ಭಾರತದ ಪ್ರಾಗೈತಿಹಾಸಿಕ ಪಿತಾಮಹ ಅಂತ ಯಾರನ್ನ ಕರೀತಾರೆ ಅಂತ. ಸರಿಯಾದ ಉತ್ತರ ಕೊಟ್ಟವರು ರಾಧಾಕೃಷ್ಣ ಚಲಹಳ್ಳಿ ಮೊದಲನೆಯವರಾಗಿ ಅಭಿನಂದನೆಗಳು. ರಾಬರ್ಟ್ ಬ್ರೂಸ್ ಫುಟೆ ಇದು ಸರಿಯಾದ ಉತ್ತರ ಆಗಿತ್ತು. ದಿಲೀಪ್ ಕಲ್ಯಾಣ್ಕರ್ ಅವರು ಕೂಡ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ನೇತ್ರಾ ಕೆಂಗೇರಿಯಿಂದ ಮತ್ತೆ ಬಿಂದು ಪ್ರಕಾಶ್ ಅವರ ಉತ್ತರ ಕೂಡ ಸರಿಯಾಗಿದೆ. ಬಾಬಾ ಕಲ್ಯಾಣ್ ಬೆಂಗಳೂರಿಂದ ಮತ್ತೆ ಜಯಶ್ರೀ ಸುನಿಲ್ ರಾಜಾಜಿ ನಗರದಿಂದ, ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಮಾಗಡಿ ರೋಡಿಂದ ಶ್ರೀನಾಥ್ ಅವರು, ಜೊತೆಗೆ ಎನ್ ಜಿ ಬಸವರಾಜು ಚಿತ್ರದುರ್ಗದಿಂದ, ಬಿಳೆಬಾವಿಯಿಂದ ಮಂಜುನಾಥ್ ಇಂದರಗಿ ಇಂದ ಸಂದೇಶನ ಕಳಿಸಿ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಮತ್ತೆ ಅವರ ಜೊತೆಗೆ ಗೀತಾ ಜೋಶಿ ಕಲಬುರಗಿ ಇಂದ, ಬಿಎಂ ವಿಶ್ವನಾಥ್ ರಾಮನಗರದಿಂದ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಜಯರಾಮ್ ಟೈಲರ್ ಮತ್ತೆ ಸುಭಾಷ್ ಪಾಲೇಕರ್, ಸುಜಾತಾ ಆರ್ ಗಣೇಶ್ ಅವರು ಕೂಡ ಸರಿಯಾದ ಉತ್ತರ ಕೊಟ್ಟಿಲ್ಲ. ಮತ್ತೆ ಶ್ವೇತಾ ಅವರು, ಜೊತೆಗೆ ರಾಜ್ಕುಮಾರ್ ಕತ್ರಿಕಿ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಹರೀಶ್ ಮಲ್ಲೇಶ್ವರಂ ಇಂದ ಮತ್ತೆ ಸರಿಯಾದ ಉತ್ತರ ಕೊಟ್ಟವರು ಇಷ್ಟೇ ಜನ. ಸೊ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ, ಭಾರತದ ಪ್ರಾಗೈತಿಹಾಸಿಕ ಪಿತಾಮಹ ಅಂತ ಯಾರನ್ನ ಕರೀತಾರೆ ಅಂತ ಪ್ರಶ್ನೆನ ಕೇಳಿದ್ದೆ. ಸರಿಯಾದ ಉತ್ತರನೂ ಕೂಡ ನಾನು ಈಗಾಗಲೇ ಹೇಳಿದ್ದೆ, ಬ್ರಿಟಿಷ್ ಭೂವಿಜ್ಞಾನಿ ಮತ್ತೆ ಪುರಾತತ್ವ ಶಾಸ್ತ್ರಜ್ಞ ರಾಬರ್ಟ್ ಬ್ರೂಸ್ ಫುಟ್ ಇವರನ್ನ ಭಾರತದ ಪ್ರಾಗೈತಿಹಾಸಿಕ ಪಿತಾಮಹ ಅಂತ ಕರೀತಾರೆ. ಬ್ರಿಟಿಷ್ ಅಧಿಕಾರಿಯವರು 1863 ಭಾರತದಲ್ಲಿ ಮೊದಲನೇ ಪ್ರಾಗೈತಿಹಾಸಿಕ ಕಲ್ಲಿನ ಒಂದು ಸಾಧನವನ್ನ, ಅಂದ್ರೆ ಹ್ಯಾಂಡ್ ಆಕ್ಸ್, ಇದನ್ನ ಮದ್ರಾಸಿನ ಹತ್ರ ಒಂದ್ ಕಡೆ ಪತ್ತೆ ಹಚ್ಚದ್ರಂತೆ. ಈ ಮೂಲಕ ಭಾರತದ ಶಿಲಾಯುಗದ ಇತಿಹಾಸಕ್ಕೆ ಬುನಾದಿನ ಹಾಕದವರು ಇವರು, ರಾಬರ್ಟ್ ಬ್ರೂಸ್ ಫುಟ್ ಅನ್ನೋಂಥವ್ರು. ಆದ್ರಿಂದ ಇವರನ್ನ ಭಾರತದ ಪ್ರಾಗೈತಿಹಾಸಿಕ ಪಿತಾಮಹ ಅಂತ ಕರೀತಾರೆ.
1: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
2: आइए सुनते हैं फ्लैग फाउंडेशन ऑफ इंडिया के प्रेसिडेंट श्री नवीन जिंदल का विशेष संदेश.
3: वंदे मातरम प्यारे देशवासियों, आप सभी को स्वतंत्रता दिवस की हार्दिक शुभकामनाएं. आज हम अमर शहीदों को नमन करते हैं और राष्ट्र निर्माण में जुटे हर भारतीय का अभिनंदन करते हैं. विक्रम 1 की लॉन्चिंग, $5 trillion की अर्थव्यवस्था का लक्ष्य, राष्ट्रमंडल खेलों में 39 पदक और डिजिटल क्रांति, यही है नए भारत की पहचान. फ्लैग फाउंडेशन ऑफ इंडिया के हर घर तिरंगा हर दिन तिरंगा अभियान से जुड़े. जय हिंद, जय भारत, ವಂದೇ ಮಾತರಂ.
4: ಭಾರತದ 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಆಕಾಶವಾಣಿ ಬೆಂಗಳೂರು ಪ್ರಸ್ತುತಪಡಿಸುತ್ತಿದೆ ವಿಶೇಷ ಸಂಗೀತ ಕಾರ್ಯಕ್ರಮದ ನೇರ ಪ್ರಸಾರ, ಫ್ರೀಡಂ ರಿದಮ್ಸ್, ಅ ಸಿಂಫನಿ ಆಫ್ ಫ್ರೀಡಂ. ಕೇಳಿ ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಹಾಗೂ ರಾಗಂ 24x7 ಡಿಟಿಎಚ್ ವಾಹಿನಿಯಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಟಾಸ್ಕ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್, ಯಲಹಂಕ, ಬೆಂಗಳೂರು. ಬನ್ನಿ, ದೇಶದ ಸ್ವಾತಂತ್ರ್ಯದ ಸಂಭ್ರಮವನ್ನು ಒಟ್ಟಾಗಿ ಆಚರಿಸೋಣ. ನಮ್ಮ ತಾಯ್ನಾಡಿಗೆ ಸಂಗೀತ ಲಯದಲ್ಲಿ ಗೌರವ ಸಲ್ಲಿಸೋಣ.

ಧ್ವನಿ ಯಾರದ್ದು ಅನ್ನೋ ಪ್ರಶ್ನೆ ನಂದು. ಈ ಆಡಿಯೋ ಬಟನ್ನ ಕೇಳಿದ್ರಲ್ಲ, ಈ ಧ್ವನಿ ಯಾರದ್ದು ಅನ್ನೋ ಪ್ರಶ್ನೆ. ಪ್ರಶ್ನೆಗೆ ನೀವು ನಮಗೆ ಉತ್ತರಿಸಬೇಕಾಗಿರೋದು

ಒಂದು ಆಡಿಯೋ ತುಣುಕನ್ನ ಕೇಳಿಸಿದ್ದೆ. ಆ ಆಡಿಯೋ ತುಣುಕನ್ನ ಕೇಳಿಸಿದ ನಂತರ ಇದು ಯಾರ ಧ್ವನಿ ಅಂತ ಕೇಳಿದ್ದೆ. ಸರಿಯಾದ ಉತ್ತರ ಕೊಟ್ಟವರು ತುಂಬಾ ಅಂದ್ರೆ ತುಂಬಾ ಕಡಿಮೆ ಜನ ಇದ್ದಾರೆ. ಯಾರು ಯಾರು ಯಾರು ಅಂತ ಹುಡುಕುವಂತಹ ಪರಿಸ್ಥಿತಿ ನನ್ನದಾಗಿದೆ. ಬಿಂದು ಪ್ರಕಾಶ್ ಬೆಂಗಳೂರು ಸರಿಯಾದ ಉತ್ತರನ ಕೊಟ್ಟವರು, ಅವರ ಜೊತೆಗೆ ಅವರೊಬ್ರೆ ಬಿಂದು ಪ್ರಕಾಶ್, ಅಭಿನಂದನೆಗಳು ನಿಮಗೆ ಅಂತ ಹೇಳ್ತಾ ಸಮಯ ಸರಿಯಾಗಿ 3:56 ಆಗಿದೆ. ನಾನು ಆ ಆಡಿಯೋ ಬಿಟ್ಟನ್ನ ಮತ್ತೊಮ್ಮೆ ಕೇಳಿಸ್ತಾ ಇದ್ದೀನಿ.

ಈ ಧ್ವನಿಯನ್ನ ನಾನು ಕೇಳಿಸಿ ಯಾರ ಧ್ವನಿ ಇದು ಅಂತ ಕೇಳಿದ್ದೆ. ಇದು ಯಾರ ಧ್ವನಿ ಅಂತ ನಾನು ಕೇಳಿದ ತಕ್ಷಣ ಸರಿಯಾದ ಉತ್ತರ ಬಿಂದು ಪ್ರಕಾಶ್ ಅವರು ಕೊಟ್ಟಿದ್ರು. ಪಂಚಮಹಳ್ಳಿ ಬಂಡಿ ಅವರ ಧ್ವನಿ ಇದಾಗಿತ್ತು. ಪಂಚಮಹಳ್ಳಿ ಬಂಡಿ ಅವರು ಅಂತ ಅಂದ ಕೂಡಲೇ ನಮಗೆ ನೆನಪಾಗದವ್ರು ಚಿಕ್ಕ ವಯಸ್ಸಲ್ಲೇ ಅನೇಕ ಶ್ರವ್ಯ ಮಾಧ್ಯಮಗಳಲ್ಲಿನ ಹಾಡುಗಳಿಗೆ, ಅಂದರೆ ಪುಟ್ಟ ಮಗ ಹುಡುಗ ಇದ್ದಾಗಲೇ ಬಾಲಧ್ವನಿಯಲ್ಲಿ ಅನೇಕ ಹಾಡುಗಳನ್ನು ಹಾಡಿದರು. ಜೊತೆಗೆ ನಾವು ಎಷ್ಟೊಂದು ಧಾರಾವಾಹಿಗಳಲ್ಲೂ ಅಭಿನಯ ಮಾಡಿರೋದನ್ನು ಅವರನ್ನ ನೋಡಬಹುದು. ಆಕಾಶವಾಣಿ ಮತ್ತು ದೂರದರ್ಶನದ ಬಿಹೈ ಕಲಾವಿದರು ಅನ್ನೋ ಮಾನ್ಯತೆಯನ್ನು ಪಡೆದವರು ಪಂಚಮಹಳ್ಳಿ ಬಂಡಿ ಅವರು. ಸುಗಮ ಸಂಗೀತ ಕ್ಷೇತ್ರದ ಒಂದು ಅದ್ಭುತವಾದ ಪ್ರತಿಭೆ ಪಂಚಮಹಳ್ಳಿ ಬಂಡಿ ಅವರ ಧ್ವನಿಯನ್ನು ನಾನು ಇವತ್ತು ಕೇಳಿಸಿದ್ದೆ ನಿಮಗೆ. ಇದು ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮ ಆಗಿತ್ತು. ಸಮಯ ಸರಿಯಾಗಿ 3:57. ನೀವು ಕೇಳ್ತಾ ಇರೋದು ಆಕಾಶವಾಣಿ FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

0: FM Rainbow 101.3 MHz Musically yours.
1: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.

ಸಮಯ 4:06 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ವಿಸ್ಮಯವಾದ ಜಗತ್ತು, ವಿಸ್ಮಯ ಜಗತ್ತಿಗೆ ನೀವೆಲ್ರಿಗೂ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ನಿಮ್ ಜೊತೆ ಆಗ್ತಾ ಇರೋದು ನಾನು ಮಧು ಚೈತ್ರ. ಇವತ್ತಿನ ಈ ವಿಸ್ಮಯ ಜಗತ್ತಿನಲ್ಲಿ ಒಂದಷ್ಟು ವಿಸ್ಮಯಕಾರಿ ವಿಷಯಗಳನ್ನ ನಾನು ಹೇಳ್ತೀನಿ, ಜೊತೆಗೆ ನಿಮಗೂ ಕೂಡ ವಿಸ್ಮಯಕಾರಿ ವಿಷಯಗಳು ಗೊತ್ತಿದ್ರೆ ಖಂಡಿತ ಹೇಳಿ. ಒಂದಿಷ್ಟು ವಿಷಯಗಳು ಪದೇ ಪದೇ ಅದೇ ವಿಷಯಗಳಾಗತ್ತೆ, ಅದೇ ತಪ್ಪುಗಳಾಗತ್ತೆ, ಅದೇ ಸಮಸ್ಯೆಗಳಾಗತ್ತೆ ಅಂದರೆ ಯಾರಿಗಾದರೂ ಗಾಬರಿ ಆಗತ್ತೆ ಅಲ್ವಾ? ಅಂಥ ಒಂದು ಘಟನೆಯನ್ನು ನಾನು ಹೇಳ್ತೀನಿ. ಯಾವ ಘಟನೆ ಅದು, ಏನು ವಿಷಯ ಅದು, ಎಲ್ಲದನ್ನು ಕಾತರತೆಯಿಂದ ಕೇಳ್ತಾ ಇರಿ, ಜೊತೆಗೆ ಈ ಹಾಡುಗಳನ್ನು ಕೇಳ್ತಾ ಇರಿ. ನಿಮ್ಮ ಜೊತೆ ಆಗಿರೋದು ನಾನು ಮಧು ಚೈತ್ರ. ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಸಮಯ ಸರಿಯಾಗಿ 4:16 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲುಕ್ 101.3. ಒಂದಿಷ್ಟು ನಿಗೂಢ ವಿಷಯ, ವಿಚಿತ್ರ ಅಥವಾ ಏನು ವಿಸ್ಮಯಕಾರಿ ವಿಷಯಗಳನ್ನ ಹೇಳುವಂತಹ ಸಮಯ ಇದು. ಕಂಡು ಕೇಳರಿಯದ ಒಂದಿಷ್ಟು ಕಾಕತಿ ತಾಳಿಯ ಘಟನೆಗಳು ನನಗೆ ಒಂದು ಸಿಕ್ತು. ಏನಂದ್ರೆ ಸುಮಾರು 250 ವರ್ಷಗಳ ಅವಧಿಯಲ್ಲಿ, ಅಂದರೆ ಒಂದು 200-250 ವರ್ಷಗಳ ಅವಧಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ತುಂಬ ವಿಚಿತ್ರವಾಗಿದೆ. ಏನಂದ್ರೆ ವೇಲ್ಸ್ ಕರಾವಳಿ ಆಚೆಗಿನ ಮೆನಾಯ್ ಅನ್ನೋ ಒಂದು ಜಲಸಂಧಿ ಇರುತ್ತೆ, ಅಲ್ಲಿ 3 ಸಲ ಈ 200 ವರ್ಷಗಳಲ್ಲಿ 3 ಸಲ ಹಡಗು ಮುಳುಗೋಗುತ್ತೆ. 3 ಬಾರಿನೂ ಮುಳುಗಿದ ದಿನಾಂಕ ಒಂದೇ. ಅಷ್ಟೇ ಅಲ್ಲ, ಇನ್ನೂ ಒಂದು ವಿಷಯ ಏನಂದ್ರೆ ಇದ್ರ ಬಗ್ಗೆ, ಮೊದಲನೇ ಸಲ ಒಂದು ಹಡಗು ಮುಳುಗ್ತು ಅದು 1664 ಡಿಸೆಂಬರ್ 5 ಮುಳುಗ್ತು. ಹಡಗಲ್ಲಿ 81 ಜನ ಪ್ರಯಾಣಿಕರಿದ್ರು, ಎಲ್ಲರೂ ಮುಳುಗಿ ಹೋದ್ರು, ಆದ್ರೆ ಉಳಿದ್ಕೊಂಡವನು ಒಬ್ಬನೇ ಒಬ್ಬ. ಅವನ ಹೆಸರು ಹ್ಯೂವಿಲಿಯಮ್ಸ್ ಅಂತ ಅವನ ಹೆಸರು. ಇನ್ನು 2ನೇ ಬಾರಿ ಇನ್ನೊಂದು ಹಡಗು ಅದೇ ಜಲಸಂಧಿಯಲ್ಲಿ ಮುಳುಗ್ತು, ಆದರೆ ಅದು ಮುಳುಗಿದ್ದು ಈ ಹಿಂದಿನ ಹಡಗು ಮುಳುಗ್ತಲ್ಲ ಅದಾದ್ಮೇಲೆ 121 ವರ್ಷಗಳ ನಂತರ. ಅವತ್ತು 1785 ಡಿಸೆಂಬರ್ 5, ಅಂದರೆ ಹಿಂದಿನ ಮೊದಲನೇ ಹಡಗು ಮುಳುಗಿದ್ದು 1664 ಡಿಸೆಂಬರ್ 5, ಎರಡನೇ ಹಡಗು ಮುಳುಗಿದ್ದು 1785 ಡಿಸೆಂಬರ್ 5 ಒಬ್ಬನೇ ಹೊರತು. ಅಲ್ಲಿ ಇನ್ನೆಲ್ಲ ಪ್ರಯಾಣಿಕರು ಮುಳುಗಿ ಸತ್ತು ಹೋದ್ರು, ಉಳಿದವನು ಒಬ್ಬನೇ ಒಬ್ಬ, ಅವನ ಹೆಸರು ಕೂಡ ಹ್ಯೂ ವಿಲಿಯಮ್ಸ್ ಅಂತ. 2 ಹಡಗುಗಳು ಅದೇ ಪ್ರದೇಶದಲ್ಲಿ ಒಂದೇ ತಿಂಗಳ ಅದೇ ತಾರೀಕಿನಂದು ಮುಳುಗೋಯ್ತು. ಅಂಥದ್ದೇನು ದೊಡ್ಡ ವಿಷಯ ಅಲ್ಲದೆ ಇರಬಹುದು, ದೊಡ್ಡ ವಿಷಯ ಏನು ಅಂತಾನು ಹೇಳ್ತೀನಿ. ಕೇಳ್ತಾ ಇರಿ, ಇದು FM ರೈನ್ಬೋ ಕನ್ನಡ ಕಾಮನವಿಲ್ಲು 101.3.

ಹೌದು, ನಿಗೂಢಗಳನ್ನ ಪತ್ತೆ ಹಚ್ಚುವಂತಹ ಸಮಯ ಇದು. ಒಂದಿಷ್ಟು ನಿಗೂಢದ ವಿಷಯಗಳನ್ನ ಹೇಳ್ತಾ ಇದ್ದೆ ನಾನು. ಏನಂದ್ರೆ, ಕಾಕತಾಳೀಯ ಘಟನೆಗಳು ಅನ್ನೋದು ಹೆಂಗಿರುತ್ತೆ ಅಂದ್ರೆ, ಒಂದೇ ಹಡಗುಗಳು ಬೇರೆ ಬೇರೆ ಆದ್ರೂ ಕೂಡ ಒಂದೇ ದಿನಾಂಕದಲ್ಲಿ ಮುಳುಗಿದಂತಹ ಹಡಗುಗಳ ಬಗ್ಗೆ, ಎರಡು ಹಡಗಿನ ಬಗ್ಗೆ ಹೇಳಿದ್ದೆ. ಮೊದಲನೇ ಬಾರಿ ಮುಳುಗಿದ್ದು 1664 December 5th. 81 ಪ್ರಯಾಣಿಕರಿದ್ದ ಆ ಹಡಗಿನಲ್ಲಿ, ಎಲ್ಲಾರು ಸತ ಹೋಗ್ತಾರೆ, ಒಬ್ನೇ ಒಬ್ನು ಉಳಿತಾನೆ, ಅವನ ಹೆಸರು ಹೂ ವಿಲಿಯಮ್ಸ್ ಅಂತ. ಎರಡನೇ ಬಾರಿ ಅಂದ್ರೆ ಅದು 1785 December 5th ಆ ಹಡಗು ಕೂಡ ಮುಳುಗುತ್ತೆ. ಅದು 121 ವರ್ಷಗಳ ನಂತರ ಅದಾದ್ಮೇಲೆ ಅಲ್ಲೂ ಕೂಡ ಒಬ್ಬನ ಹೊರತು ಇನ್ನೆಲ್ಲಾ ಪ್ರಯಾಣಿಕರು ಮುಳುಗಿ ಸತ್ ಹೋಗ್ತಾರೆ. ಆ ಉಳಿದವನ ಹೆಸರು ಕೂಡ ಹೂ ವಿಲಿಯಮ್ಸ್ ಅಂತ. ಎರಡು ಹಡಗುಗಳು ಅದೇ ಪ್ರದೇಶದಲ್ಲಿ ಒಂದೇ ತಿಂಗಳ ಅದೇ ತಾರೀಕಿನಿಂದ ಮುಳುಗಿದ್ದು ಅಂತದ್ದೇನು ದೊಡ್ಡ ವಿಷಯ ಅಲ್ಲದೆ ಇರಬಹುದು. ಪ್ರತಿ ಸಲ ಹಡಗು ಮುಳುಗದಾಗ್ಲೂ ಒಬ್ಬನೇ ಉಳಿದು ಅವರಿಬ್ರು ಹೆಸರು ಹೂ ವಿಲಿಯಮ್ಸ್ ಅನ್ನೋದು ಸ್ವಲ್ಪ ಭಯ ಹುಟ್ಟಿಸುತ್ತೆ. ಆದ್ರೆ ಕತೆ ಇಷ್ಟಕ್ಕೆ ಮುಗಿಲಿಲ್ಲ ಕಣ್ರಿ. 1860 December 5th ಮತ್ತೊಂದು ಹಡಗು ಮೆನಾಯ್ ಜಲಸಂಧಿಯಲ್ಲಿ ಮುಳುಗುತ್ತೆ. ಪ್ರಯಾಣಿಕರು 25 ಜನರ ಪೈಕಿ 24 ಜನ ಮುಳುಗಿ ಸತ್ತೋಗ್ತಾರೆ. ಉಳಿದವನು ಒಬ್ನೇ. ಮತ್ತೆ ಅವನ ಹೆಸರೇನು ಹೇಳಿ? ಅವನ ಹೆಸರು ಕೂಡ ಹೂ ವಿಲಿಯಮ್ಸ್ ಅಂತ ಆಗಿತ್ತು. ಇದೊಂಥರ ವಿಚಿತ್ರವಾದ ಘಟನೆ. ಯಾಕಂದ್ರೆ ಪ್ರತಿ ಸಲ ಮುಳುಗಿದ್ದು ಅದೇ ಡೇಟ್ಗೆ, ಉಳಿದವನು ಒಬ್ಬನೇ ವ್ಯಕ್ತಿ, ಆ ವ್ಯಕ್ತಿಯ ಹೆಸರು ಕೂಡ ಸೇಮ್ ಒಂದೇ ಆಗಿತ್ತು.

ವಿಲಿಯಮ್ಸ್ ಅಂತ. ಇದೊಂಥರ ವಿಚಿತ್ರವಾದ ಘಟನೆಯ ಸರಿ. ರಾತ್ರಿ ವೇಳೆ ನಾಯಿಗಳು ಆಕಾಶ ನೋಡ್ತಾ ಬೊಗಳ್ತವೆ, ಯಾರ್ದೋ ಸಾವಾಗತ್ತೆ ಅನ್ನೋ ಸೂಚನೆ ಕೊಡ್ತವೆ ಶ್ವಾನಗಳು. ಇದು ಹೇಗೆ ಸಾಧ್ಯ, ಇದಕ್ಕೆ ನಿಗೂಢ ಅಂತ ಅನ್ಸುತ್ತೆ ಅಂತ ಇದೊಂದು ಯಕ್ಷಪ್ರಶ್ನೆ ಅಂತ ಅನು ಸಂದೇಶನ ಕಳಿಸಿ ಹೇಳ್ತಾ ಇದ್ರೆ. ಮತ್ತೆ ಪೆಸಿಫಿಕ್ ಸಾಗರದಲ್ಲಿರುವ ಬರ್ಮುಡಾ ಟ್ರಯಾಂಗಲ್ ಅಥವಾ ಕೃಷ್ಣ ಗುಹಕ ಅಂತ ಕರಿತಿದ್ರು, ಅದ್ರ ಬಗ್ಗೆ ಒಂದಿಷ್ಟು ವಿಷಯಗಳು ತಿಳಿದ್ರೆ ಚೆನ್ನಾಗಿರುತ್ತೆ ಅಂತ ಹರೀಶ್ ಮಲೇಶ್ವರಂಯಿಂದ ಸಂದೇಶನ ಕಳಿಸಿ ಹೇಳ್ತಾರೆ. ನಿಮಗೂ ಕೂಡ ಈ ತರಹದ ನಿಗೂಢ ವಿಷಯಗಳು ಗೊತ್ತಿದೆ ಅನ್ನೋದಾದ್ರೆ ನಮಗೆ ಸಂದೇಶನ ತಲುಪಿಸಿ 9480909013 ನಮ್ಮ ವಾಟ್ಸಪ್ ಸಂಖ್ಯೆಗೆ.

0: ಸಮಯ ಸರಿಯಾಗಿ 4:41 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಒಂದಷ್ಟು ನಿಗೂಢವಾದ ವಿಷಯಗಳನ್ನ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ನಿಗೂಢವಾದ ವಿಷಯಗಳು ಅಂದ ಕೂಡಲೇ ನಾವು ಇವಾಗ ಮಾತಾಡಿದ ವಿಷಯನ ಕೇಳಿಸ್ಕೊಂಡು ಎಷ್ಟೊಂದು ಜನ ಎಷ್ಟೊಂದು ಅವರವರ ಮಾತುಗಳನ್ನ ಅವರವರ ಅನುಭವಗಳನ್ನ ಕಳಿಸ್ತಾರೆ. ಒಂದೇ ದಿನಾಂಕದಲ್ಲಿ ಮುಳುಗಿದ ಹಡಗುಗಳು ಒಂದೇ ದಿನಾಂಕದಲ್ಲಿ ಮುಳುಗ್ತು. ಅಲ್ಲಿ ಅಷ್ಟೂ ಜನದಲ್ಲಿ ಉಳಿದಿದ್ದ ಪ್ರತಿ ಸಲ ಉಳಿಯೋ ವ್ಯಕ್ತಿ ಒಬ್ಬನೇ ಆಗಿದ್ದ, ಮತ್ತೆ ಅವನ ಹೆಸರು ಕೂಡ ಅದೇ ಆಗಿತ್ತು. ಈ ಕಥೆನ ಹೇಳ್ತೆ, ಮತ್ತೆ ನಿಮ್ಮ ಮಾತು ಮತ್ತೆ ಮಾಹಿತಿ ಈ ಹಾಡುಗಳಿಗೆ ಧನ್ಯವಾದಗಳು ಅಂತ ಶುಭಶೆಟ್ಟಿ ಚಿಕ್ಕಮಗಳೂರಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ರೆ, ನಾಯಿಗಳು ಆಕಾಶ ನೋಡಿ ಕೂಗೋದು ಅವಕ್ಕೆ ಯಮದೂತರು ಬರೋದು ಅಂತ ಗೊತ್ತಾಗತ್ತಂತೆ, ಅದಕ್ಕೆ ಆಕಾಶ ನೋಡಿ ಬೊಗಳತ್ತೆ ಅಂತ ಅನಂತಮೂರ್ತಿ ಶೃಂಗೇರಿಯಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ನಾವು ಯಾವಾಗ್ಲೂ ಒಂಥರ ದುಃಖ ಪಟ್ಕೊಳ್ತಾ ಇರ್ತೀವಿ, ಛೇ ಏನ್ ಮಾಡೋದು, ನೆನಪಿನ ಶಕ್ತಿನೇ ಇರಲ್ಲ, ಎಲ್ಲ ಮರ್ತೋಗುತ್ತೆ ಅಂತ. ಈ ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಪತ್ರಿಕೆಗೆ ಉತ್ತರಿಸೋರು ಅಥವಾ ಈ ಇಂಟರ್ವ್ಯೂಗಳಲ್ಲಿ ಕೂತು ಸಂದರ್ಶಕರ ಪ್ರಶ್ನೆಗಳಿಗೆ ಉತ್ತರಿಸೋರು, ಅವ್ರಿಗೆಲ್ಲರಿಗೂ ಸಿಕ್ಕಾಪಟ್ಟೆ ನೆನಪಿನ ಶಕ್ತಿ ಬೇಕು. ಯಾವ ಪ್ರಶ್ನೆಗಾದರೂ ಸರಿ ಕರೆಕ್ಟ್ ಆಗಿರೋ ಉತ್ತರ ಕೊಡಬೇಕು ಅಂತ ಅನ್ನೋದು ಅವರೆಲ್ಲರಿಗೂ ಒಂದು ಧ್ಯೇಯ ಆಗಿರುತ್ತೆ. ಕೆಲವರಿಗೆ ನಿರ್ದಿಷ್ಟವಾಗಿ ಒಂದಿಷ್ಟು ಜ್ಞಾನ ಕ್ಷೇತ್ರದಲ್ಲಿ ನನಗೆ ಒಂದಿಷ್ಟು ಗಮನ ಇದೆ, ಜೊತೆಗೆ ನೆನಪು ಇರುತ್ತೆ ಅಂತ ಇರುತ್ತೆ. ಅಂಥವರೆಲ್ಲ ನೆನಪಿಸ್ಕೊಳ್ಬೇಕಾಗಿರೋರು ನಾವು. ಲತಾ ಮಂಗೇಶ್ಕರ್ ಅವರು ಇರ್ಬೋದು, ಕಿಶೋರ್ ಕುಮಾರು, ಡಾಕ್ಟರ್ ರಾಜ್ಕುಮಾರು, ಈ ಎಲ್ಲ ಗಾಯಕರು ಅವರು ಹಾಡಿರುವಂಥ ಹಾಡುಗಳನ್ನು ಎಷ್ಟೇ ಬಾರಿ ಬೇಕಾದರೂ ಯಾವ ಪುಸ್ತಕದ ಅಗತ್ಯನೂ ಇಲ್ಲದೆ ನೆನಪಿನ ಶಕ್ತಿಯಿಂದಲೇ ಹಾಡ್ತಿದ್ರಂತೆ. ಇದೊಂದು ಪವಾಡನೇ ಸರಿ, ಹಾಗೆಯೇ ರಹಸ್ಯನೂ ಹೌದು. ಅದು ಇನ್ನೊಬ್ಬರಿಗೆ ತಿಳಿಯೋ ಬಗ್ಗೆ ಹೇಗೆ ಅಂತ ಯೋಚನೆ ಮಾಡ್ತಾ ಇರಿ. ಜೊತೆಗೆ ನಿಮ್ಮ ಸಂದೇಶ ಕೂಡ ನಮಗೆ ತಲುಪಿಸಿ 9480909013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.
1: आइए सुनते हैं फ्लैग फाउंडेशन ऑफ इंडिया के प्रेसिडेंट श्री नवीन जिंदल का विशेष संदेश.
2: वंदे मातरम. प्यारे देशवासियों, आप सभी को स्वतंत्रता दिवस की हार्दिक शुभकामनाएं. आज हम अमर शहीदों को नमन करते हैं और राष्ट्र निर्माण में जुटे हर भारतीय का अभिनंदन करते हैं. विक्रम 1 की लॉन्चिंग, $5 trillion की अर्थव्यवस्था का लक्ष्य, राष्ट्रमंडल खेलों में 39 पदक और डिजिटल क्रांति, यही है नए भारत की पहचान. फ्लैग फाउंडेशन ऑफ इंडिया के हर घर तिरंगा हर दिन तिरंगा अभियान से जुड़े. जय हिंद, जय भारत, ವಂದೇ ಮಾತರಂ.
3: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
4: ಭಾರತದ 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಆಕಾಶವಾಣಿ ಬೆಂಗಳೂರು ಪ್ರಸ್ತುತಪಡಿಸುತ್ತಿದೆ ವಿಶೇಷ ಸಂಗೀತ ಕಾರ್ಯಕ್ರಮದ ನೇರ ಪ್ರಸಾರ, ಫ್ರೀಡಂ ರಿದಮ್ಸ್, ಅ ಸಿಂಫನಿ ಆಫ್ ಫ್ರೀಡಂ. ಕೇಳಿ ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಹಾಗೂ ರಾಗಂ 24x7 ಡಿಟಿಎಚ್ ವಾಹಿನಿಯಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಟಾಸ್ಕ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್, ಯಲಹಂಕ, ಬೆಂಗಳೂರು. ಬನ್ನಿ, ದೇಶದ ಸ್ವಾತಂತ್ರ್ಯದ ಸಂಭ್ರಮವನ್ನು ಒಟ್ಟಾಗಿ ಆಚರಿಸೋಣ. ನಮ್ಮ ತಾಯ್ನಾಡಿಗೆ ಸಂಗೀತ ಲಯದಲ್ಲಿ ಗೌರವ ಸಲ್ಲಿಸೋಣ.

ಸಮಯ 4:51 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ ಬೋ ಕನ್ನಡ ಕಾಮನವಿಲ್ಲು 101.3. ನೆನಪಿನ ಶಕ್ತಿಗೆ ಹೆಸರಾದವ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಡೇನಿಯಲ್ ಮೆಕ್ಕಾರ್ಟ್ನಿ ಅನ್ನೋ ಒಬ್ಬ ವ್ಯಕ್ತಿ ಅವನ ಜೀವಿತ ಕಾಲದಲ್ಲಿ ನಡೆದು ಹೋಗಿರೋ ಎಲ್ಲವನ್ನೂ ನೆನ್ಪಿಟ್ಕೊಂಡಿದ್ದಂತೆ. ಒಂದು ದಿನ ಒಂದು ಸಾರ್ವಜನಿಕ ಸಭೆಯಲ್ಲಿ ಅವನ ಸಾಮರ್ಥ್ಯನ ಟೆಸ್ಟ್ ಮಾಡಬೇಕು ಅಂತ ಯಾರೋ ಒಬ್ರು ಮೆಕ್ಕಾರ್ಟ್ನಿ ನಿಖರತೆಯನ್ನ ಪರೀಕ್ಷಿಸಬೇಕು ಅಂತ 15 ವರ್ಷಗಳ ಹಿಂದಿನ ವರ್ಷವೊಂದರ ಒಂದು ವಾರದ ಒಂದು ದಿನಾಂಕದ ದಿನ ಯಾವುದು ಅಂತ ಕೇಳಿದಂತೆ. ಕಾರ್ಟ್ನಿ ತಕ್ಷಣ ಅದು ಶುಕ್ರವಾರ ಅಂತ ಅಂದಂತೆ. ಪ್ರಶ್ನೆ ಕೇಳಿದವನು ಸುಳ್ಳು ಅಂತ ಅನ್ಬಿಟ್ನಂತೆ. ಅದು ಅವನು ಮದುವೆಯಾಗಿರೋ ದಿನ ಆಗಿತ್ತು. ಆದ್ರಿಂದ ಅವನು ಅವತ್ತು ಗುರುವಾರ ಅಂತ ವಾಚಿಸಿದ. ಆಗ ಅಲ್ಲಿದ್ದವರು ಒಂದಷ್ಟು ಜನ ಎಲ್ಲ ಸೇರಿ ಕ್ಯಾಲೆಂಡರ್ನ ತರಿಸಿ ನೋಡಕ್ಕೆ ಮೆಕ್ಕಾರ್ಟ್ನಿ ಹೇಳಿದ್ದು ಸರಿಯಾಗೇ ಇತ್ತು. ಅವನು ಕಳೆದ 40 ವರ್ಷಗಳಲ್ಲಿ ಯಾರು ಏನೇನು ಮಾಡಿದ್ರು ಅಂತೆಲ್ಲ ಅವನಿಗೆ ನೆನ್ಪಿಟ್ಕೊಂಡಿದ್ದಂತೆ. ಮತ್ತೆ ಕಳೆದ 40 ವರ್ಷಗಳಲ್ಲಿ ಅವನು ಏನು ಯಾವತ್ತು ಏನು ಊಟ ಮಾಡಿದ್ದ, ಏನು ತಿಂಡಿ ತಿಂದಿದ್ದ, ಇದೆಲ್ಲವನ್ನು ಕರೆಕ್ಟಾಗಿ ನಿಖರವಾಗಿ ಹೇಳ್ತಾ ಇದ್ದಂತೆ. 1887ರಲ್ಲಿ ಸಾಯೋವರೆಗೂ, ಅಂದರೆ ಅವನ 70ನೇ ವಯಸ್ಸಲ್ಲಿ ಅವನಿಗೆ ಅವಾಗಲೂ ಕೂಡ ನೆನಪಿನ ಶಕ್ತಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಇದು ಇವತ್ತಿನ ವಿಸ್ಮಯ ಜಗತ್ತಾಗಿತ್ತು. 4:52 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ನಿಮ್ಮ ಜೊತೆಯಾಗಿದ್ದು ನಾನು ಮಧು ಚೈತ್ರ. ಕೇಳ್ತಾ ಇರಿ, ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ವಿಜಯ ಪ್ರಾಕಾಶವಾಣಿ ಎಫ್ಎಂ ಅಂಡ್ ಕಂಪನಾಂಕ 101.8 ಮೆಗಾಹರ್ಟ್ಸ್. ಪ್ರಿಯ ಕೇಳುಗ ಸ್ನೇಹಿತರೆ, ಸಮಯ ಸಂಜೆಯ 5:26. ಈ ಕಾರ್ಯಕ್ರಮ ಕೇಳೋದಕ್ಕೆ ಆತ್ಮೀಯ ಸ್ವಾಗತ ಮತ್ತು ಪ್ರೀತಿಯ ನಮಸ್ಕಾರ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಬಾನುಲಿ ಮಿತ್ರ ನೇತಾಜಿ. ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

0: ನೀವು ಕೂಡ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಮಾಡಬೇಕಾ?
1: ನಿಮಗೆ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಎಲ್ಲಾ ಕಚ್ಚಾ ವಸ್ತುಗಳು ಬೇಕಾ?
0: ಹಾಗಾದ್ರೆ ಬನ್ನಿ ಪುಣ್ಯಕೋಟಿ ಕೃಷಿ ಆಶ್ರಮ ಮನುಗುಳಿಯ ರೆಡ್ಡಿ ಫಾರ್ಮ್ ಹೌಸ್ಗೆ.
1: ಇಲ್ಲಿ ಎಲ್ಲ ತರಹದ ದೇಸಿ ಜವಾರಿ ಮತ್ತು ಗಿರ್ ಆಕಳಿನ ಗೋ ಆಧಾರಿತ ಗೋಮೂತ್ರ, ಗಂಜಲು, ಸಗಣಿ, ದೇಸಿ ಮಜ್ಜಿಗೆ,
0: ಸಂಪೂರ್ಣ ಸಾವಯವ ಬೆಲ್ಲ, ಜವಾರಿ ತುಪ್ಪ, ವಿಶೇಷವಾಗಿ ಪಂಚಗವ್ಯ, ಜೀವಾಮೃತ ಹಾಗೂ ಗೋಕೃಪಾಮೃತ ಎಲ್ಲವೂ ಸಿಗುತ್ತವೆ.
1: ಇಲ್ಲಿ ಎಲ್ಲಾ ಕಚ್ಚಾ ವಸ್ತುಗಳು ಸಂಪೂರ್ಣ ಮಾಹಿತಿಯೊಂದಿಗೆ ಹಾಗೂ ಯೋಗ್ಯ ದರದಲ್ಲಿ ಸಿಗುತ್ತವೆ.
0: ಆಸಕ್ತ ರೈತರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ
1: ಶ್ರೀಮತಿ ಅಶ್ವಿನಿ ಚಂದ್ರಶೇಖರ್ ರೆಡ್ಡಿ. ಮೊಬೈಲ್ ಸಂಖ್ಯೆ 8904479100.
0: ಮತ್ತೊಮ್ಮೆ ಮೊಬೈಲ್ ಸಂಖ್ಯೆ 8904479100.

ಸ್ನೇಹಿತರೆ, ಕಾರ್ಯಕ್ರಮದ ಮೊದಲಿಗೆ ಶಾಂತಿ ಕ್ರಾಂತಿ ಚಿತ್ರದ ಗೀತೆಗಳು. ಹಂಸಲೇಖ ಅವರು ಹಾಡು ಬರೆದು ಸಂಗೀತ ಸಂಯೋಜನೆ ಮಾಡಿದ್ದಾರೆ.

ಸ್ನೇಹಿತರೆ, ಇವತ್ತಿನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ 1991 ಇಸ್ವಿಯಲ್ಲಿ ತೆರೆಗೆ ಬಂದಂತಹ ಪಿ ರವಿಚಂದ್ರನ್ ಅವರು ನಾಯಕರಾಗಿ ನಿರ್ದೇಶನ ಮಾಡಿರ್ತಕ್ಕಂತಹ ಶಾಂತಿ ಕ್ರಾಂತಿ ಚಿತ್ರದ ಎರಡು ಗೀತೆಗಳನ್ನು ಕೇಳ್ಕೊಂಬಂದ್ವಿ. ಈ ಎರಡು ಹಾಡುಗಳನ್ನು ಬರೆದು ಸಂಗೀತ ನಿರ್ದೇಶನವನ್ನು ಹಂಸಲೇಖ ಅವರು ಮಾಡಿದರು. ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ಇದು ವಿಜಯಪುರ ಆಕಾಶವಾಣಿ.

ವಿಜಯಪುರ ಆಕಾಶವಾಣಿ ಎಫ್ಎಂ ಆ್ಯಂಡ್ ಕಂಪನಾಂಕ 101.8 ಮೆಗಾಹರ್ಸ್. ಸರಿಯಾಗಿ 5:15 ವಾರಕ್ಕೊಂದು ಕಥೆ, ಮುಂದಿನ ಕಾರ್ಯಕ್ರಮ.

ಮುಗಿಯಿತು. ವ್ಯಾಪಾರದ ವಹಿವಾಟವು ಇನ್ನೂ ಸಣ್ಣಗೆ ನಡೆದಿತ್ತು. ಒಂದು ಹುರುಪು ಹುಂಬಸ್ಸಿನಲ್ಲಿ ಆ ವ್ಯಾಪಾರಿಯು ಹಳ್ಳಿಯ ಮನೆ ಹೊಲಗೆಲಸವನ್ನು ಬಿಟ್ಟು ತಾನು ಒಂದು ದೊಡ್ಡ ವ್ಯಾಪಾರಿಯಾಗಿ ತೋರಿಸಬೇಕು ಎನ್ನುವ ಛಲವನ್ನು ಹೊತ್ತು ಪಟ್ಟಣವನ್ನು ಸೇರಿದ. ದೊಡ್ಡ ಸಂಸಾರದ ಹೊರೆ ನೀಗಿಸಲು ಕಷ್ಟವಾಗತೊಡಗಿತು. ಅವನ ಮೂರನೇ ನಾಲ್ಕನೇ ಮಕ್ಕಳಿಗೆ ತನ್ನ ಅಕ್ಕ ತಂಗಿಯಂದರ ಮನೆಯಲ್ಲಿ ಇಟ್ಟು ಶಾಲೆಗೆ ಕಳುಹಿಸಬೇಕು ಅಂತ ತೀರ್ಮಾನಿಸಿದನು. ಹಿರಿಯ ಮಗ ಮತ್ತು ಎರಡನೇ ಮಕ್ಕಳು ಕೈಯಲ್ಲಿ ಕೆಲಸಕ್ಕೆ ಬರಬಹುದು ಅಂತ ಲೆಕ್ಕ ಹಾಕಿದ. ಅವನ ಮೂರನೇ ಮಗನಿಗೆ ತಂಗಿಯ ಮನೆಗೆ ಸೇರಿಸಿದ. ನಾಲ್ಕನೇ ಮಗ ಗುರಯ್ಯ, ಅವನನ್ನು ಅಕ್ಕನ ಮನೆಗೆ ಕರೆದುಕೊಂಡು ಹೊರಟ. ಸಮೀಪದ ಹಳ್ಳಿಯಲ್ಲಿಯೇ ಅಕ್ಕನ ಮನೆಯಿತ್ತು. ಗುರಯ್ಯನಿಗೆ ತಂದೆ ತಾಯಿಯರ ಬಿಟ್ಟು ಹೋಗುವುದು ಕಿಂಚಿತ್ತೂ ಮನಸ್ಸಿರಲಿಲ್ಲ. ಆದರೂ ತಂದೆಯು ಕರೆದು ಮಕ್ಕಳಿಗೆ ತನ್ನ ಸಮಸ್ಯೆಯ ಬಗ್ಗೆ ತಿಳಿ ಹೇಳಿದ್ದರಿಂದ ಒಲ್ಲದ ಮನಸ್ಸಿನಿಂದ ತಂದೆಯೊಂದಿಗೆ ಬಸ್ ಅನ್ನು ಏರಿದ. ಹಾ ಪ್ರಿಯ ಕೆಲವರೇ, ಜೀವನವು ಹೀಗೆ ಅಲ್ವೇ? ಅನಿವಾರ್ಯತೆಯಲ್ಲಿ ಹೊಂದಿಕೊಂಡು ಹೋಗಬೇಕಲ್ವೇ? ದೂರದ ಪಯಣ ಅಲ್ಲದಿದ್ದರೂ ಗುರಯ್ಯನಿಗೆ ಅದಾವುದೋ ದೂರದ ಊರಿಗೆ ತಾಯಿಯ ವಾತ್ಸಲ್ಯದ ಸೆರಗು ಬಿಡಿಸಿಕೊಂಡು ದೂರ ಹೋಗುತ್ತಿದ್ದಂತೆ ಅನಿಸಿತು. ಮನಸ್ಸು ಭಾರವಾಗಿತ್ತು. ಗಟ್ಟಿಯಾಗಿ ತಂದೆಯ ಕೈ ಹಿಡಿದು ನಾನು ಹೋಗದಿದ್ದರೆ ಆಗಲಾರದೆ ಅಂತ ಮತ್ತೆ ಕೇಳಿದ. ತಂದೆ, ಹಾಗಲ್ಲ ಮಗ, ಅಲ್ಲಿ ನೀನು ಶಾಲೆಗೆ ಹೋಗು, ಒಂದು ವರ್ಷ ಅಷ್ಟೇ, ಮುಂದಿನ ವರ್ಷ ಮತ್ತೆ ಇಲ್ಲಿಗೆ ಬರುವಂತೆ ಅಂತ ಸಮಾಧಾನ ಪಡಿಸಿದನು. ಮಗ, ಜೀವನವೇ ಹೀಗೆ, ಎಲ್ಲದಕ್ಕೂ ಹೊಂದಿಕೊಳ್ಬೇಕು, ಇದ್ದು ಸಾಧಿಸಬೇಕು, ಎಲ್ಲರ ಮನ ಗೆಲ್ಲುತ್ತ ಮುನ್ನ ನಡೆಯಬೇಕು ಅಂತ ಕೈ ಹಿಡಿದು ಹೇಳಿದ. ತಂದೆ ಹೆಚ್ಚಿಗೆ ಮಾತನಾಡುತ್ತಿರಲಿಲ್ಲ. ಆದರೆ ಇಂದು ಏನೋ ಮನಬಿಚ್ಚಿ ಇಷ್ಟೆಲ್ಲ ಮಾತನಾಡಿದ್ದನ್ನು ಕೇಳಿದ ಗುರಯ್ಯ ತದೇಕಚಿತ್ತದಿಂದ ಕೇಳಿದನು. ಸ್ವಲ್ಪ ಮನಸ್ಸು ಹಗುರವಾಯಿತು. ಒಂದು ವರ್ಷ ಒಂದು ಕ್ಷಣದಂತೆ ಕಳೆದು ಹೋಗ್ತದೆ, ನಾನು ಬಂದು ನಿನ್ನ ಕರೆದುಕೊಂಡು ಹೋಗ್ತೀನಿ ಅಂತ ಆಶ್ವಾಸನೆ ಕೊಟ್ಟರು. ಮನಸ್ಸಿಗೆ ಹಿತವೆನಿಸಿತು ಗುರಯ್ಯನಿಗೆ. ಸರಿ, ಹೊಸ ಊರು, ಹೊಸ ಪರಿಸರ, ಅದು ಬೇರೆ ಹಳ್ಳಿಯ ವಾತಾವರಣ, ಅಲ್ಲಿಂದ ಸ್ಕೂಲಿಗೆ ಬಸ್ಸಿನಲ್ಲಿ ಹೋಗಬೇಕು, ಎಲ್ಲವೂ ನೆನೆದು ಸ್ವಲ್ಪ ಹೆದರಿದ ಗುರಯ್ಯ. ಭಾವನೆಗಳನ್ನು ಹತ್ತಿಕ್ಕಿಕೊಂಡು ತಂದೆಯ ಕೈ ಹಿಡಿದು ಅತ್ತೆಯ ಮನೆಯತ್ತ ನಡೆದ. ದೊಡ್ಡ ಮನೆ, ಮನೆಯ ತುಂಬಾ ಜನರು, ಎಲ್ಲ ಹೊಸ ಮುಖಗಳು. ಅದರಲ್ಲಿ ತನ್ನ ಅತ್ತೆ ಯಾರೂ ತಿಳಿಯದಾಗಿತ್ತು. ಅತ್ತೆ ಲಕ್ಷ್ಮಮ್ಮ ಅಣ್ಣನನ್ನು ನೋಡಿ ಮುಂದೆ ಬಂದು, ಬಂದ್ರಾ, ಬನ್ನಿ ಬನ್ನಿ ಅಂತ ಅಂಗಳಕ್ಕೆ ಬಂದು ಒಳ ಕರೆದುಕೊಂಡು ನಡೆದಳು. ದೊಡ್ಡದಾದ ಅಂಗಳು, ಅಲ್ಲಿಯೇ ದನ ಕರಗಳನ್ನು ಒಂದೆಡೆ ಕಟ್ಟಿದ್ದರೆ ಇನ್ನೊಂದೆಡೆ ಉರಿಯಲು ಕಟ್ಟಿಗೆಯ ರಾಶಿ ಒಟ್ಟಲಾಗಿತ್ತು. ಮಧ್ಯದಲ್ಲಿ ಮಕ್ಕಳು ಆಟವಾಡುತ್ತಿದ್ದರು. ಅತ್ತೆ ಗುರಯ್ಯನನ್ನು ನೋಡಿ, ಎಷ್ಟು ದೊಡ್ಡವನಾಗ್ಯಾನಿವನು ಅಂತ ಅವನ ತಲೆಯ ಮೇಲೆ ಕೈಯಾಡಿಸಿ ಕೈ ಹಿಡಿದು ಒಳಗೆ ಒಯ್ದಳು. ಅತ್ತೆಯ ಸಂತಸ ನೋಡಿ ಸ್ವಲ್ಪ ಸಮಾಧಾನವೇನೋ ಆಯಿತು. ಆದರೆ ಎದೆ ಬಡಿದುಕೊಳ್ಳುತ್ತಿತ್ತು. ಅಪರಿಚಿತರು ಹೇಗೆ ಇರಬೇಕು, ಏನು ಮಾತನಾಡಬೇಕು ಅಂತ ದುಗುಡು ಅವನಲ್ಲಿ ಮನೆ ಮಾಡಿತು. ಅತ್ತೆ ಬಿಸಿ ಬಿಸಿ ಅಡುಗೆ ಮಾಡಿ ಇಟ್ಟಿದ್ದಳು. ಬನ್ನಿ, ಕೈಕಾಲು ತೊಳೆದುಕೊಳ್ಳಿ, ಊಟ ಮಾಡಿ ಅಂತ ರುಚಿಕರವಾದ ಅಡಿಗೆ ಹೊಟ್ಟೆ ತುಂಬಾ ಉಣಬಡಿಸಿದಳು. ಅತ್ತೆ ಅಮ್ಮನಂತೆ ಒಳ್ಳೆಯವಳು ಅನಿಸಿತು. ತಂದೆ ತನ್ನ ಅಕ್ಕನಿಗೆ ತಂದ ಹಣ್ಣುಗಳನ್ನು ಕೊಟ್ಟು, ಆಯ್ತಮ್ಮ, ನಾನಿನ್ ಬರ್ತೀನಿ, ಮಗನನ್ನು ಹುಷಾರ ನೋಡ್ಕೊ ಅಂತ ಹೇಳಿ ಮಗನ ಕೈ ಹಿಡಿದು ಹೊರಗೆ ಬಂದರು. ನೋಡು ಮಗ, ನೀನು ಇಲ್ಲಿ ಚೆನ್ನಾಗಿ ಇರಬೇಕು, ಎಲ್ಲರ ಮನ ಗೆಲ್ಲಬೇಕು ಅಂತ ಅನ್ಯವಯಸ್ಕರಾಗಿ ಹೇಳಿ ಹೊರಟು ಹೋದರು. ಗುರಯ್ಯನಿಗೆ ದುಃಖ ಒತ್ತರಿಸಿ ಬಂದಿತು. ಸುಮ್ಮನೆ ಹೂಗುಟ್ಟಿದ. ಯಾಕೆಂದರೆ ತಂದೆಯ ಸ್ಥಿತಿ ಅವನಿಗೆ ಗೊತ್ತಿತ್ತು. ಒಂದು ವರ್ಷ ಅಷ್ಟೇ ಅಲ್ಲ ಅಂತ ಸುಮ್ಮನೆ ತಂದೆ ಹೋದ ದಾರಿಯನ್ನೇ ನೋಡುತ್ತಾ ನಿಂತ. ಅತ್ತೆ, ನಡೆ ಒಳಗೆ ನಡೆ, ಸಂಜೆ ಆಯಿತು, ಹುಡುಗರ ಜೊತೆ ಆಟ ಆಡು, ನಾಳೆಯಿಂದ ನೀನು ಶಾಲೆಗೆ ಹೋಗ್ಬೇಕು, ಅದು ಬಸ್ಸಿನಾಗ ಹೋಗ್ಬೇಕು ಅಂತ ಕುತೂಹಲದಿಂದ ಹೇಳಿದಳು. ಗುರಯ್ಯ ಆಯಿತು ಅಂತ ಗೂಣ ಹಾಕಿದನು. ಮೌನವಾಗಿ ಬಂದು ಹುಡುಗರು ಆಟ ಆಡುತ್ತಿರುವುದನ್ನು ದೂರದಲ್ಲಿ ಕುಳಿತು ನೋಡಹತ್ತಿದನು. ಅವನ ಅತ್ತೆ ಮತ್ತು ಅವಳ ಓರಗಿತ್ತಿ ಇಬ್ಬರೇ ಹೆಣ್ಣು ಮಕ್ಕಳು, ಮನೆಯಲ್ಲಿ ಎಲ್ಲರ ಕೆಲಸವನ್ನು ಇಬ್ಬರೇ ಮಾಡುತ್ತಿರುವುದನ್ನು ಗಮನಿಸುತ್ತಾ ಕುಳಿತ. ನಂತರ ರಾತ್ರಿ ಊಟ ಮಾಡಿ ಮಲಗಿದ. ರಾತ್ರಿಯೂ ಸರಿಯಿತು. ಹಳ್ಳಿಯ ವಾತಾವರಣ, ಕೋಳಿ ಕೂಗುವ ಧ್ವನಿ ಕೇಳಿಸಿತು. ಕಣ್ಣು ತೆರೆಯಲಾಗಲಿಲ್ಲ. ಹಕ್ಕಿ ಪಕ್ಷಿಗಳ ಚಿಲಿಪಿಲಿನಾದ ಅದೇನೋ ಮುದಗೊಳಿಸುವಂತ ವಾತಾವರಣ ಬಲುಹಿತವೆನಿಸಿತು. ಸ್ವಲ್ಪ ತಡವಾಗಿಯೇ ಎದ್ದ. ಹಲ್ಲು ಉಜ್ಜಿ ಕುಳಿತುಕೊಂಡ. ಯಾರೂ ಅವನಿಗೆ ಅಷ್ಟು ಆಪುಲಕತೆಯಿಂದ ಮಾತನಾಡ

ಕೇಳಿ ಕಥೆ ಮನಗೆದ್ದವನು. ಒಂದು ಹಳ್ಳಿಯಲ್ಲಿ ಒಬ್ಬ ವ್ಯಾಪಾರಿ ಇದ್ದನು. ತನ್ನ ವ್ಯಾಪಾರವನ್ನು ಕುದಿರಿಸಲು ತನ್ನ ಹಳ್ಳಿಯನ್ನು ಬಿಟ್ಟು ಪಟ್ಟಣಕ್ಕೆ ಬಂದು ಸೇರಿದನು. ಅವನಿಗೆ 6 ಜನ ಮಕ್ಕಳು. ಎಲ್ಲ ಮಕ್ಕಳನ್ನು ಪಟ್ಟಣದಲ್ಲಿ ಸಾಕಿ ಸಲುವುದು ಬಹಳ ಕಷ್ಟಕರವಾಗುತ್ತದೆ.

ಎಣಿಸಲಿಲ್ಲ. ಅತ್ತೆ ಒಬ್ಬಳೇ ಎಲ್ಲದರ ಉಸ್ತುವಾರಿ. ನೀರು ಕಾಯಿಸಿಕೊಡುವುದರಿಂದ ಹಿಡಿದು 10 ಸಲ ಚಹಾದ ಸರಬರಾಜು ಮಾಡುವುದೂ ಅವಳೆ. ಮಾವನು ಹೇಳಿದ ವಸ್ತುಗಳನ್ನು ಅವನು ಕುಳಿತಲ್ಲೇ ಓಡಾಡಿ ಕೊಡಬೇಕು. ಎಲ್ಲರಿಗೂ ರೊಟ್ಟಿ ಬಡಿಯಬೇಕು. ಶಾಲೆಗೆ ಹೋಗುವ ಮಕ್ಕಳಿಗೆ ಡಬ್ಬಿ ಕಟ್ಟಿ ಕೂಡ ಅವಳೇ ಕೊಡಬೇಕು. ಎಲ್ಲವನ್ನು ದೂರದಲ್ಲಿ ಗಮನಿಸುತ್ತಿದ್ದ. ಅವನ ಜೊತೆಗೆ ಸ್ಕೂಲ್ಗೆ ಹೋಗುವ ಮಕ್ಕಳು ಯಾಕೆ ಗುರಯ್ಯ ಸ್ಕೂಲ್ಗೆ ಬರುವುದಿಲ್ವೇನೋ ಅಂತ ಕೇಳಿದರು. ಭಯಪಟ್ಟು ಅತ್ತೆ ಹತ್ತಿರ ಹೋಗಿ ನಿಂತ. ಅತ್ತೆ ದೀರ್ಘವಾಗಿ ಅವನಿಗೆ ನೋಡಿ, ಅಯ್ಯೋ ಇನ್ನೂ ಸ್ನಾನ ಮಾಡಿಲ್ವೇನೋ, ಬಸ್ ಬಂದ್ಬಿಡ್ತೈತಿ, ಬೇಗ ಹೋಗು, ಸ್ನಾನ ಮಾಡಿ ಊಟ ಮಾಡು ಅಂದಳು. ಅದೇಕೋ ಅತ್ತೆ ನಿನ್ನೆ ತೋರಿಸಿದ ಪ್ರೀತಿ ಇಂದು ತೋರಲಿಲ್ಲವೆಂದು ಅನಿಸಿತು. ಕಾಸಿದ ನೀರು ತೆಗೆದುಕೊಂಡು ಲಘು ಬಗೆಯಿಂದ ಸ್ನಾನ ಮಾಡಿ ಬಂದು ಮತ್ತೆ ಅತ್ತೆಯ ಎದುರು ನಿಂತ. ಹ್ಞೂ ಊಟ ಮಾಡು ಅಂತ ತಟ್ಟೆಯಲ್ಲಿ ರೊಟ್ಟಿ ಪಲ್ಲೆ ಸಿಟ್ಟಿನಿಂದಲೇ ಹಾಕಿದಳು. ಆ ತಟ್ಟೆಯನ್ನು ಎತ್ತಿ ಅವನ ಎದುರು ಕುಕ್ಕರಿಸಿದಳು. ಗುರಯ್ಯನಿಗೆ ಏನೂ ಅರ್ಥವಾಗಲಿಲ್ಲ, ಯಾಕೆ ಸಿಟ್ಟಿಗೆ ಬಂದಳು ಅತ್ತೆ ಅಂತ. ಅಷ್ಟು ತಟ್ಟೆ ಇಟ್ಟವಳೆ ಮಾವನ ಕರೆಗೆ ಹೋಗೊಟ್ಟು ಹೊರಗೆ ಓಡಿದಳು. ಪಾಪ ಅತ್ತೆಗೆ ಎಷ್ಟು ಕೆಲಸ, ಅದಕ್ಕೆ ಅವಳು ನನಗೆ ಊಟಕ್ಕೆ ಸರಿ ಕೊಡಲಿಲ್ಲ ಅಂತ ಸಮಾಧಾನ ಮನದಲ್ಲಿ ಹೇಳಿಕೊಂಡನು. ಪಾಟಿ ಚೀಲ ತೆಗೆದುಕೊಂಡು ಬಸ್ಸಿನತ್ತ ನಡೆದನು. ಎಲ್ಲ ಮಕ್ಕಳೊಂದಿಗೆ ಶಾಲೆಗೆ ಹೋದನು. ಶಾಲೆಯಲ್ಲಿಯೂ ಕೂಡ ಅತ್ತೆಯ ಚಿಂತೆಯೇ ಕಾಡುತ್ತಿತ್ತು. ಶಾಲೆ ಮುಗಿದು ಬಸ್ಸಿನಲ್ಲಿ ಬರುವಾಗ ಸಂಜೆಯಾಗಿತ್ತು. ಕಿಟಕಿಯ ಹೊರಗಡೆ ನೋಡಿದ. ಸೂರ್ಯನು ಕೇಸರಿಯ ಬಣ್ಣದಲ್ಲಿ ಲೀನವಾಗುತ್ತಿದ್ದ. ದನ ಕರುಗಳು ತಿರುಗಿ ಮನೆಯತ್ತ ನಡೆದಿದ್ದವು. ಹಕ್ಕಿ ಪಕ್ಷಿಗಳು ಸಾಲಾಗಿ ಗೂಡನ್ನು ಸೇರುವ ತವಕದಲ್ಲಿದ್ದವು. ಗುರಯ್ಯನಿಗೋ ಅದೇಕೋ ತಾಯಿಯ ಬಳಿ ಹೋಗಬೇಕು ಅನ್ನುವ ಆಸೆ ಹುಟ್ಟಿತು. ಆದರೂ ತನ್ನ ಅತ್ತೆಯ ನೆನಪಾಗಿ ಮತ್ತೆ ಸುಮ್ಮನಾದ. ಮಕ್ಕಳೊಂದಿಗೆ ಮನೆ ಸೇರಿದ. ಅತ್ತೆ ಅಲ್ಲಿಯೇ ಪಾತ್ರೆಯನ್ನು ತಿಕ್ಕುತ್ತಿದ್ದಳು. ಅವಳ ಹಣೆಯ ಗಂಟು ಹಾಗೇ ಇತ್ತು. ಎಲ್ಲರೂ ಒಳಗೆ ಹೋಗಿ ಕೈಕಾಲು ತೊಳೆದು ಓದಕೊಂತ ಕುಳಿತುಕೊಳ್ಳಿ, ಊಟ ಕೊಡ್ತೀನಿ ಅಂತ ಹೇಳಿದಳು. ಗುರಯ್ಯನನ್ನು ಒಮ್ಮೆ ಚಿಡಿಪಿಡಿಗೊಂಡ ದೃಷ್ಟಿಯನ್ನು ಹಾಯಿಸಿದಳು. ಗುರಯ್ಯ ಬೇಜಾರ ಪಡಲಿಲ್ಲ, ಚಡಿಪಡಿಸಲಿಲ್ಲ. ಪಾಪ ಅತ್ತೆ, ಎಷ್ಟು ಮಕ್ಕಳು, ಎಲ್ಲ ಮನೆಗೆಲಸವೂ ಅವಳೇ ಮಾಡಬೇಕಲ್ಲ ಅಂತ ವಿಚಾರಿಸುತ್ತಾ ಸುಮ್ಮನೆ ಒಳಗೆ ಹೋದ. ಊಟ ಮಾಡಿ ಸ್ವಲ್ಪ ಶಾಲೆಯ ಪುಸ್ತಕವನ್ನು ತೆರೆದು ಓದಿ ಮುಚ್ಚಿಟ್ಟು ಮಲಗಿದ. ರಾತ್ರಿ 1 ಗಂಟೆಯಾದರೂ ನಿದ್ದೆ ಬರಲಿಲ್ಲ. ತಾನು ಅತ್ತೆಗೆ ಸಹಾಯ ಮಾಡಬೇಕು ಅಂತ ನಿರ್ಧರಿಸಿದ. ನಸುಕಿನಲ್ಲಿ ಎಲ್ಲರೂ ಏಳುವಕ್ಕಿಂತ ಮುಂಚೆಯೇ ಎದ್ದು ಬಾವಿಗೆ ಹೋಗಿ ಸ್ನಾನಕ್ಕೆ ನೀರು ಎಷ್ಟು ಬೇಕೋ ಅಷ್ಟನ್ನು ಹೊತ್ತು ತಂದು ಹಾಕಿದ. ಸೌದೆಯನ್ನು ಹಚ್ಚಿ ನೀರನ್ನು ಕಾಸಲು ಕೂಡ ಇಟ್ಟ. ಮನೆಯ ಎದುರುಗಡೆ ಅಂಗಳದ ಕಸ ಎಲ್ಲವನ್ನೂ ಗುಡಿಸಿದ. ಇನ್ನೇನು ಸಗಣಿ ತೆಗೆಯಬೇಕು ಅನ್ನುವಷ್ಟರಲ್ಲಿಯೇ ಅತ್ತೆ ಎದ್ದು ಬಂದು ನೋಡಿದಳು. ಮನೆಯೆಲ್ಲ ಸ್ವಚ್ಛವಾಗಿದ್ದನ್ನು ನೋಡಿ ಯಾರಿರಬಹುದು ಅಂತ ಅತ್ತ ಇತ್ತ ಹುಡುಕಾಡಿದಳು. ಗುರಯ್ಯನನ್ನು ನೋಡಿ ಇಷ್ಟೆಲ್ಲ ಕೆಲಸ ಮಾಡಿರುವುದು ನೋಡಿ ಸೋಜಿಗವಾಯಿತು. ಏನು ಗುರಯ್ಯ, ನೀನೊಬ್ನೇ ಇಷ್ಟೆಲ್ಲ ಕೆಲಸ ಹೇಗೆ ಮಾಡಿದೆ, ರಾತ್ರಿ ಮಲ್ಕೊಂಡಿದ್ದೋ ಇಲ್ವೋ ಅಂತ ಉಸಿರು ಬಿಡದೆ ಕೇಳಿದಳು. ಅವಳ ಧ್ವನಿಯಲ್ಲಿ ಕೃತಜ್ಞತೆಯ ಭಾವವಿತ್ತು, ಸಂತಸವೂ ಇತ್ತು. ಬಾ ಸಾಕು, ಕೆಲಸ ಸಾಕು, ಸ್ನಾನ ಮಾಡಿ ಊಟ ಮಾಡುವೆಯಂತೆ ಬಾ ಅಂತ ಕರೆದಳು. ಗುರಯ್ಯ, ಇಲ್ಲ ಅತ್ತೆ, ಇನ್ನು ಸ್ವಲ್ಪ ನೀರ ಬೇಕಾಗಬಹುದು, ಬಾವಿಯಿಂದ ತರ್ತೀನಿ ಅಂತ ಗಂಟು ಬಿದ್ದು ನೀರು ತರಲು ಹೊರಟು ಹೋದ. ಅತ್ತೆ ಆಶ್ಚರ್ಯಗೊಂಡಳು. ಅಷ್ಟರಲ್ಲಿ ಮಕ್ಕಳೆಲ್ಲ ಶಾಲೆಗೆ ತಡವಾಯಿತೆಂದು ಹೊರಟು ಹೋಗಿದ್ದರು. ಗುರಯ್ಯ, ನಿನಗೆ ತಡವಾಗುವುದಿಲ್ಲೇನು ಅಂತ ಇನ್ನೊಂದು ಸಲ ಕೇಳಿದಳು. ಇಲ್ಲ, ಇನ್ನೊಂದು ಬಸ್ ಬರ್ತದೆ, ಅದರಲ್ಲಿ ನಾನು ಹೋಗ್ತೀನಿ ಅಂತ ಸುಳ್ಳು ಹೇಳಿದ. ಅತ್ತೆ ಏನನ್ನೂ ಅರಿಯದಾಗಿದ್ದಳು. ಓ ಹಾಗ, ಸರಿ ಹಾಗಿದ್ರೆ ಅಂತ ಸುಮ್ಮನಾಗಿ ಬಿಟ್ಟಳು. ಹೀಗೆ ಕೆಲವು ದಿನಗಳೇ ಸರಿದವು. ಬಸ್ಸು ಸಿಗದಿರದ ದಿವಸ ನಡೆದುಕೊಂಡೇ ಹೋಗುತ್ತಿದ್ದ. ಶಾಲೆ ಬಿಟ್ಟು ಬಂದ ನಂತರ ಓದು ಬರಹ ನಡೆಯುತ್ತಿತ್ತು. ಹೊರಗಡೆ ಮಕ್ಕಳೊಂದಿಗೆ ಹೆಚ್ಚಿಗೆ ಆಡುತ್ತಿರಲಿಲ್ಲ. ಅತ್ತೆಗೆ ದಿನೇ ದಿನೇ ಗುರಯ್ಯನ ಮೇಲೆ ವಾತ್ಸಲ್ಯ ಬೆಳೆಯಲಾರಂಭಿಸಿತು. ತನ್ನ ಹೊಟ್ಟೆಯಿಂದ ಹುಟ್ಟಿದ ಮಕ್ಕಳು ಇಷ್ಟು ತನ್ನ ಕಾಳಜಿಯನ್ನು ವಹಿಸಲಿಲ್ಲ. ಆದರೆ ಗುರಯ್ಯ ತೋರುವ ಆದರ ಪ್ರೀತಿ ಅವಳ ಮನದಾಳಕ್ಕೆ ಇಳಿಯಲಾರಂಭಿಸಿತು. ಅವನು ಕಷ್ಟಪಟ್ಟ ಮಾಡುವ ಕೆಲಸಗಳು ಅವಳ ಮೆಚ್ಚುಗೆಯ ಪಾತ್ರವಾಗಿದ್ದವು. ಅವನು ಶಾಲೆಗೆ ನಡೆದುಕೊಂಡು ಹೋಗುವ ವಿಷಯ ಅವಳಿಗೆ ಒಂದು ದಿನ ತಿಳಿಯಿತು. ಅವನ ಜೊತೆ ಹೋಗುವ ಮಕ್ಕಳು ಅತ್ತೆಯ ಮುಂದೆ ಹೇಳಿಬಿಟ್ಟರು. ಅತ್ತೆ ಆಶ್ಚರ್ಯಗೊಂಡು ಕೋಪವೂ ಗೊಂಡಳು. ಗುರಯ್ಯನನ್ನು ಕರೆದು ಕೇಳಿದಳು. ಯಾಕೆ ಗುರಯ್ಯ ಬಸ್ನಲ್ಲಿ ಹೋಗುವುದಿಲ್ಲ, ನಡೆದುಕೊಂಡು ಯಾಕೆ ಹೋಗ್ತೀಯಾ ಅಂತ ಕೇಳಿದಳು. ಪ್ರೀತಿಯಿಂದ ಗದರಿಸಿದಳು. ಅದು ತಡವಾಗಿ ಹೋಗ್ತೀಯಾ ಅಂತ ಮೇಷ್ಟ್ರು ಹೇಳಿದರು ಅಂತ ಒಂದೇ ಸಮನೆ ತವಕದಿಂದ ಕೇಳಿದಳು. ಆಗ ಗುರಯ್ಯ ಸುಮ್ಮನೆ ಕೆಳಮುಖ ಹಾಕಿ ನಿಂತ. ಏನನ್ನು ಉತ್ತರಿಸಲಾಗಲಿಲ್ಲ. ಗಳಗಳನೆ ಅಳಲಾರಂಭಿಸಿದ. ಅತ್ತೆ ಅವನ ಕಣ್ಣೀರು ನೋಡಿ ತಬ್ಬಿಪ್ಪಾದಳು. ಯಾಕೆ ಮಗ,

0: ನೀನು ಎಷ್ಟು ಜಾಣ, ಅದೇಕೋ ಹೀಗೆ ಮಾಡ್ತೀಯಾ, ಏನು ಅಂತ ನಿನ್ನ ಅಪ್ಪನಿಗೆ ನಾನು ಹೇಳಿ ಏನು ಸಮಸ್ಯೆ ಇದೆ ಹೇಳಬಾರದೆ ಅಂತ ಗುರಯ್ಯನನ್ನು ಕೇಳಿದರು. ಗುರಯ್ಯ, ಇಲ್ಲ ಅತ್ತೆ, ನೀನು ಮಾಡುವ ಕೆಲಸ ನನಗೆ ನೋಡಲಾಗದು, ಅಷ್ಟೇ ಅಲ್ಲದೆ ಅಪ್ಪ ಕೊಟ್ಟ ದುಡ್ಡು ಖಾಲಿಯಾಗಿದೆ ಅಂತ ಸುಮ್ಮನಾದ. ಅತ್ತೆ ಕಸಿವಿಸಿಗೊಂಡಳು. ಅಯ್ಯೋ ಮಗ, ನನಗೆ ಹೇಳಬಾರದೆ ದುಡ್ಡು ಕೊಡ್ತಿದ್ನಲ್ಲ, ಇನ್ನು ಮೇಲೆ ನೀನು ಶಾಲೆಗೆ ಹೋಗುವ ಸಮಯದವರೆಗೆ ಅಷ್ಟೇ ಕೆಲಸ ಮಾಡು, ರಾತ್ರಿಯ ನಿದ್ದೆ ಕೂಡ ನಿನ್ನ ಪೂರ್ತಿಯಾಗಬೇಕು, ಅಷ್ಟು ಬೇಗ ಹೇಳ್ಬೇಡ ಅಂತ ವಾತ್ಸಲ್ಯದಿಂದ ತಲೆ ನವರಿಸಿದಳು. ಅತ್ತೆ ಗುರಯ್ಯನ ಮೇಲೆ ತಿಳಿಯದಾದ ಅವ್ಯಕ್ತವಾದ ನಂಟು ಬೆಳೆದಿತ್ತು. ಅದಾವುದು ಜನ್ಮದ ಋಣ ತೀರಿಸಲು ಈ ಜನ್ಮದಲ್ಲಿ ನೀನು ನನ್ನ ಹತ್ತಿರ ಬಂದಿಯಪ್ಪ, ಇಷ್ಟು ಚಿಕ್ಕವನಾದರೂ ಎಂಥ ತಿಳುವಳಿಕೆ ನಿನ್ನಲ್ಲಿ ಅಂತ ಹೆಮ್ಮೆ ಪಟ್ಟಳು. ಅಂದಿನಿಂದ ತನ್ನಲ್ಲಿ ಕೂಡಿಟ್ಟ ಹಣವನ್ನು ದಿನಾಲು ಬಸ್ಸಿಗಾಗಿ ಗಂಡನಿಗೆ ತಿಳಿಯದಂತೆ ಮುಚ್ಚಿ ಮುಚ್ಚಿ ಕೊಡಲಾರಂಭಿಸಿದರು. ಎಲ್ಲರ ಮಾತನ್ನು ಕೇಳುತ್ತಾ, ಎಲ್ಲರ ಹೇಳಿದ ಕೆಲಸಗಳನ್ನು ಮಾಡುತ್ತಾ, ತನ್ನ ಶಾಲೆಯ ಅಭ್ಯಾಸಗಳನ್ನು ಮಾಡುತ್ತಾ ಎಲ್ಲರ ಕರುಳಿನ ಕಂದನಾದ. ಅದು ಹೇಗೋ ಒಂದು ವರ್ಷ ಕಳೆದೇ ಹೋಯಿತು. ಪರೀಕ್ಷೆಗಳು ಸಮೀಪಿಸಿದವು. ಪರೀಕ್ಷೆಯಾದ ಮರುದಿನವೇ ತನ್ನ ತಾಯಿಯ ಹತ್ತಿರ ಹೋಗುವ ತವಕದಲ್ಲಿದ್ದ. ಇಲ್ಲಿ ಅತ್ತೆ ಕೂಡ ತಾಯಿಯಷ್ಟೇ ಪ್ರೀತಿ ವಾತ್ಸಲ್ಯವನ್ನು ಮುರುಗರೆದಿದ್ದಳು. ಗುರಯ್ಯನನ್ನು ತಂದೆ ಕರೆಯಲು ಬರುವ ದಿನವೂ ಸಮೀಪಿಸಿತು. ಅತ್ತೆಗೆ ಗುರಯ್ಯನನ್ನು ಕಳಿಸಲು ಮನಸ್ಸಿರಲಿಲ್ಲ. ಆದರೂ ಹೋಗಬೇಕಲ್ಲವೇ, ಅವನು ಬೇರೆಯವರ ಕುಡಿ, ಇದು ಜೀವನದ ಅನಿವಾರ್ಯತೆ ಅಲ್ಲವೇ. ಅತ್ತೆ ಹೋಗಿ ಬರುವೆ ಅಂತ ಅವಳ ಪಾದವನ್ನು ಸ್ಪರ್ಶಿಸಿದ ಗುರಯ್ಯ. ಅತ್ತೆಗೆ ದುಃಖ ತಡೆಯಲಾಗಲಿಲ್ಲ. ಅವನ ತಲೆಯ ಮೇಲೆ ಕೈಯಿಟ್ಟವಳೇ ಬಾಯಿಗೆ ಸೆರಗು ಒತ್ತಿಕೊಂಡು ಒಳಗೆ ಓಡಿ ಹೋದಳು. ಹಾ ಪ್ರಿಯ ಕೇಳುಗರೇ, ಗುರಯ್ಯ ಕೋಪದ ಅತ್ತೆಯ ಮನ ಗೆದ್ದಿಬಿಟ್ಟಿದ್ದನು. ಅವನಿಗೂ ಕೂಡ ಅವಳಿಂದ ಅಗಲುವುದು ಅಷ್ಟು ಸುಲಭದ ಕೆಲಸವಾಗಿರಲಿಲ್ಲ. ಪ್ರಿಯ ಕೇಳುಗರೇ, ಕಥೆ ನೀತಿ ಇಷ್ಟೇ. ಎಂಥ ಸಿಟ್ಟಿನ ವ್ಯಕ್ತಿ ಇದ್ದರೂ ಅವರನ್ನು ಅರ್ಥೈಸಿಕೊಂಡು ಅವರ ನೋವನ್ನು ಬಗೆಹರಿಸಿ ಅವರ ಮನ ಗೆದ್ದರೆ ಸ್ವರ್ಗವನ್ನೇ ಧರಿಗೆ ಇಳಿಸಬಹುದಾದಂತಹ ಶಕ್ತಿ ಹೊಂದಬಲ್ಲದು ಅಂತ ಅಲ್ವೇ. ಪ್ರಿಯ ಕೇಳುಗರೇ, ಇದುವರೆಗೆ ಮನ ಗೆದ್ದವನು ಕಥೆ ಕೇಳಿದಿರಿ.
1: ಸಂಕಲನ ಆತ್ಮರೆ ವಿಜಯಪುರ ಆಕಾಶವಾಣಿ ಎಫ್ಎಂ ಬ್ಯಾಂಡ್ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸರಿಯಾಗಿ 5:30 ಮುಂದಿನ ಕಾರ್ಯಕ್ರಮ ಬೆಂಗಳೂರು ನಿಲಯದಿಂದ.

0: 5:38 ಆತ್ಮೀಯ ಕೇಳುಗರಿಗೆಲ್ಲ ಮಾಧುರಿ ಕುಲಕರ್ಣಿ ಮಾಡುವ ನಮಸ್ಕಾರಗಳು ಹಾಗೂ ನಮ್ಮ ಈ ಸಂಜೆ ಪ್ರಸಾರವನ್ನು ಕೇಳಲು ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸಂಜೆಯ ಪ್ರಸಾರವನ್ನು ಈಗ ಆರಂಭಿಸುತ್ತಿದ್ದೇವೆ. ಮೊದಲಿಗೆ ಪ್ರಕಟಣೆಗಳು.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಯಂಗ್ ಇಂಡಿಯಾ ಫ್ರೀಡಂ ರಿದಮ್.
3: ಸ್ವಾತಂತ್ರ್ಯೋತ್ಸವದ ಸಂಭ್ರಮಕ್ಕೆ ಸಂಗೀತದ ಮೆರುಗು.
4: ಆಗಸ್ಟ್ 15 ನೇರ ಪ್ರಸಾರದಲ್ಲಿ
3: ಮುಂಜಾನೆ 10:00 to 11:00.
2: ಯಂಗ್ ಇಂಡಿಯಾ ಫ್ರೀಡಂ ರಿದಮ್.
3: ಸಂಗೀತ ಕಲಾಕ್ಷೇತ್ರದಲ್ಲಿ ವಿಶೇಷ ಛಾಪು ಮೂಡಿಸಿರುವ
4: ಬೆಂಗಳೂರಿನ ಕಲಾವಿದರು ಪ್ರಸ್ತುತಪಡಿಸುವ
2: ಯಂಗ್ ಇಂಡಿಯಾ ಫ್ರೀಡಂ ರಿದಮ್.
3: ಮೃದಂಗ ಬೆಂಗಳೂರು ವಿ ಪ್ರವೀಣ್ ಹಾಗೂ ಕೆಯು ಜಯಚಂದ್ರ ರಾವ್.
4: ಖಂಜಿರ ವಿದ್ವಾನ್ ಸಿಪಿ ವ್ಯಾಸವಿಠಲ.
3: ಘಟ ಗಿರಿಧರ್ ಉಡುಪ.
4: ಮೋರ್ಸಿಂಗ್ ಭಾರದ್ವಾಜ್ ಆರ್ ಸಾತವಲ್ಲಿ.
3: ಕೊನುಕೋಲು ಸೋಮಶೇಖರ್ ಜೋಯಿಸ್.
4: ಗಾಯನ ದಿಲೀಪ್

0: யங் இந்தியா ஃப்ரீடம் ரிதம்ஸ்.
1: ವಿಶೇಷ ಆಹ್ವಾನಿತರ ಸಮ್ಮುಖದಲ್ಲಿ
2: ಆಕಾಶವಾಣಿಯ ಸ್ಟುಡಿಯೋದಿಂದ ನೇರ ಪ್ರಸಾರದಲ್ಲಿ
1: ಕೇಳಿ ಆನಂದಿಸಲು ತಪ್ಪದೆ ಟ್ಯೂನ್ ಮಾಡಿ ಮುಂಜಾನೆ 10 ಗಂಟೆಗೆ
0: ಯಂಗ್ ಇಂಡಿಯಾ ಫ್ರೀಡಂ ರಿದಮ್ಸ್.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಸ್ವಾತಂತ್ರ್ಯದ ಅಮೂಲ್ಯ ಸ್ಮರಣೆಗೆ ಹರ್ ಘರ್ ತಿರಂಗಾ ಅಭಿಯಾನ ಕುರಿತಂತೆ ವಿಶೇಷ ಸಂದರ್ಶನ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಡಾಕ್ಟರ್ ಎಚ್ಎಸ್ ಸುರೇಶ್, ಮಾಜಿ ಅಧ್ಯಕ್ಷರು, ಕರ್ನಾಟಕ ಸರ್ವೋದಯ ಮಂಡಳಿ. ಸಂದರ್ಶಕರು ಕೆಸಿ ಶಿವರಾಮ್, ಹಿರಿಯ ಪತ್ರಕರ್ತರು.
4: ಆತ್ಮೀಯ ಕೇಳುಗ ಕೋಟಿಗೆ ನಮಸ್ಕಾರ. ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಆಶ್ರಯದಲ್ಲಿ ನಡೀತಾ ಇರುವಂತ ಹರ್ ಘರ್ ತಿರಂಗಾ ಅಭಿಯಾನ ಕುರಿತಂತ ಚರ್ಚೆಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ದೇಶದ 80ನೇ ಸ್ವಾತಂತ್ರ್ಯ ದಿನೋತ್ಸವದ ದಿನಗಣನೆ ಶುರುವಾಗಿದೆ. ಈ ಸಂದರ್ಭದಲ್ಲೇ ಪ್ರತಿ ಮನೆಯಲ್ಲೂ ಕೂಡ ನಮ್ಮ ರಾಷ್ಟ್ರಧ್ವಜ, ತ್ರಿವರ್ಣ ಧ್ವಜ ಹಾರಾಡಬೇಕು ಅನ್ನುವಂಥ ಒಂದು ಸಂಕಲ್ಪಕ್ಕೆ ಇಡೀ ದೇಶವಾಸಿಗಳನ್ನು ಸನ್ನದ್ಧಗೊಳಿಸಲಾಗಿದೆ. ಹಾಗಾದರೆ ಪ್ರತಿಯೊಬ್ಬ ನಾಗರಿಕನು ಕೂಡ ತಮ್ಮ ತಮ್ಮ ಮನೆಗಳ ಮೇಲೆ ರಾಷ್ಟ್ರಧ್ವಜವನ್ನು ಹಾರಿಸುವ ಮುಖೇನ ಹೇಗೆ ಈ ಸ್ವಾತಂತ್ರ್ಯೋತ್ಸವಕ್ಕೆ ಸಜ್ಜಾಗಬಹುದು, ಆ ಮೂಲಕ ದೇಶಭಕ್ತಿಯನ್ನ ಮೆರಿಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಈ ಚರ್ಚೆಯಲ್ಲಿ ಪಾಲ್ಗೊಂಡು ನಮಗೆ ಸೂಕ್ತವಾದಂಥ ಮಾಹಿತಿಗಳನ್ನು ಕೊಡಲಿಕ್ಕೆ ನಾಡಿನ ಹಿರಿಯ ಗಾಂಧಿವಾದಿಗಳು, ಹಾಗೆ ಕರ್ನಾಟಕ ಸರ್ವೋದಯ ಮಂಡಳಿಯ ಮಾನ್ಯ ಮಾಜಿ ಅಧ್ಯಕ್ಷರು ಆದಂಥ ಡಾಕ್ಟರ್ ಎಚ್ಎಸ್ ಸುರೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಎಚ್ಎಸ್ ಸುರೇಶ್ ಅವರು ನೆಹರು ಯುವ ಕೇಂದ್ರ, ರಾಷ್ಟ್ರೀಯ ಸೇವಾ ಯೋಜನೆ, ಹಾಗೆಯೇ ಯೂತ್ ರೆಡ್ ಕ್ರಾಸ್ ಇವುಗಳ ಮೂಲಕ ವಿದ್ಯಾರ್ಥಿ ಯುವಜನರ ಜೊತೆ ತೀರಾ ಆತ್ಮೀಯವಾದಂಥ ಒಡನಾಟವನ್ನು ಇಟ್ಕೊಂಡಂಥವರು. ಬನ್ನಿ, ಅವರನ್ನು ಮಾತಾಡಿಸ್ತಾ ಪ್ರತಿ ಮನೆಗಳ ಮೇಲೆ ತ್ರಿವರ್ಣ ಧ್ವಜವನ್ನು ಹೇಗೆ ಹಾರಿಸಬೇಕು, ಏನೆಲ್ಲ ನೀತಿ ಸಂಹಿತೆಗಳನ್ನು ಅಳವಡಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ. ಸರ್ ನಮಸ್ಕಾರ.
5: ನಮಸ್ಕಾರ.
4: ರಾಷ್ಟ್ರಧ್ವಜ, ತ್ರಿವರ್ಣ ಧ್ವಜ ಅಂದ ಕೂಡಲೇ ನಮ್ಮ ಮನಸ್ಸಿನಲ್ಲಿ ಒಂದು ರೀತಿ ದೇಶಪ್ರೇಮದ ಸೆಲೆ ಉಕ್ಕೋದು ಸಹಜ. ಈ ಹರ್ ಘರ್ ತಿರಂಗಾ ಅಭಿಯಾನದ ಮೂಲಕ ಯಾವ ಸಂದೇಶವನ್ನ ಅಥವಾ ಯಾವ ಉದ್ದೇಶವನ್ನು ನಾವು ಸಾಕ್ಷೀಕರಿಸ್ತಾ ಇದ್ದೀವಿ ಸರ್?
5: ದೇಶಕ್ಕೆ ಈಗ 80ರ ಸಂಭ್ರಮ, ಆಕಾಶವಾಣಿಗಂತೂ 90ರ ಸಂಭ್ರಮ, ಒಂದೇ ಮಾತ್ರ ರಾಷ್ಟ್ರಗಾನಕ್ಕೆ 150 ವರ್ಷಗಳ ಸಂಭ್ರಮ. ಈ 3 ಸಂಭ್ರಮಗಳ ತ್ರಿವೇಣಿ ಸಂಗಮದಲ್ಲಿ ನಾವು ನೀವು ಇದ್ದೀವಿ ಅನ್ನೋದೇ ಮತ್ತೊಂದು ಸಂಭ್ರಮ,
4: ಸಂತೋಷ. ಅಂದರೆ ನಮ್ಮ ಚರ್ಚೆ ಮೂಲಕ ನಮ್ಮ ಶ್ರೋತೃಗಳನ್ನು ಕೂಡ ಇದರ ಜೊತೆ ಸೇರಿಸ್ಕೊಳ್ತಾ ಇದ್ದೀವಿ ಅನ್ನೋದು ಇನ್ನೂ ಬಹುದೊಡ್ಡ ಸಂಭ್ರಮ ಅಂತ ನಾನು ಅನ್ಕೊಳ್ತೀನಿ.
5: ಹೌದು ಹೌದು.
4: ಒಂದು ದೇಶಕ್ಕೆ ರಾಷ್ಟ್ರ ಧ್ವಜ ಅಥವಾ ಒಂದು ಧ್ವಜ ಎಷ್ಟು ಮುಖ್ಯ ಆಗುತ್ತೆ ಸರ್?
5: ಧ್ವಜ ಒಂದು ದೇಶದ ಸ್ವಾತಂತ್ರ್ಯ, ಸಾರ್ವಭೌಮತೆ, ಅನನ್ಯತೆ ಹಾಗೂ ಐಕ್ಯತೆಗಳ ಸಂಕೇತ. ಜಾಗತಿಕ ಮಟ್ಟದಲ್ಲಿ ದೇಶವೊಂದನ್ನು ಗುರುತಿಸುವ ಒಂದು ದೃಶ್ಯ ಸಾಧನ. ದೇಶದ ಒಳಗಿನ ಭಾಷೆ, ಧರ್ಮ, ಪಕ್ಷ, ಸಿದ್ಧಾಂತ ಇವುಗಳಿಗೆಲ್ಲ ಅವುಗಳದೇ ಆದ ಒಂದು ಧ್ವಜ ಇರುವ ಪದ್ಧತಿ ಇದೆ. ಆದರೆ ತಿರಂಗ ಅಥವಾ ತ್ರಿವರ್ಣ ಧ್ವಜದಲ್ಲಿ ನಾವೆಲ್ಲ ಬಂದಾಗ ಎಲ್ಲ ಭಿನ್ನತೆಗಳು ಸಹ ಮರೆತು ಹೋಗ್ತವೆ, ಐಕ್ಯತೆಯಲ್ಲಿ ಒಡಮೂಡುತ್ತೆ.
4: ಏನೇ ಭಿನ್ನತೆಗಳಿದ್ರು, ವ್ಯತ್ಯಾಸಗಳಿದ್ರು, ಧ್ವಜದ ಮೂಲಕ ನಾವೆಲ್ಲ ಒಂದು ಅನ್ನುವಂಥ ಒಗ್ಗಟ್ಟನ್ನು ಪ್ರದರ್ಶನ ಮಾಡಲಿಕ್ಕೆ ಇದು ಒಂದು ಸಂಕೇತ.
5: ಹೌದು. ಮತ್ತೆ ಧ್ವಜ ಮತ್ತು ಅದರ ವರ್ಣವಿನ್ಯಾಸ ಏನಿದೆ ಅದು ನಮ್ಮ ದೇಶ ನಂಬಿಕೊಂಡು ಬಂದಿರುವಂತಹ ಪರಂಪರೆ, ಮೌಲ್ಯ, ಉದ್ದೇಶ, ಆದರ್ಶಗಳನ್ನು ಪ್ರತಿಬಿಂಬಿಸುತ್ತೆ ಮತ್ತೆ ಸದಾ ಸ್ಫೂರ್ತಿಯನ್ನು ಕೊಡುತ್ತೆ.
4: ನಮ್ಮ ಧ್ವಜ ಹೇಗೆ ನಿರ್ಮಾಣ ಆಗಿದೆ ಅನ್ನೋದ್ರ ಬಗ್ಗೆ ಸೂಚ್ಯವಾಗಿ ಹೇಳಿದ್ರೆ ಇನ್ನೊಂದಷ್ಟು ವಿಸ್ತರಿಸಿ ಹೇಳ್ಬೋದಾ? ಈ ವಿನ್ಯಾಸ ಹೇಗಾಯಿತು ಅಥವಾ ನಮ್ಮ ಧ್ವಜ ಹೇಗೆ ಅಸ್ತಿತ್ವಕ್ಕೆ ಬಂತು ಅನ್ನೋದ್ರ ಬಗ್ಗೆ?
5: ದೇಶಕ್ಕೊಂದು ಧ್ವಜದ ಕಲ್ಪನೆ ಮೊದಲು ಹುಟ್ಟಿದ್ದು ಆಂಧ್ರಪ್ರದೇಶದ ಸ್ವಾತಂತ್ರ್ಯ ಹೋರಾಟಗಾರರ ಬ್ರಿಟಿಷ್ ಸೇನೆಯಲ್ಲಿ ಸೈನಿಕ ದಳದಲ್ಲಿ ಇದ್ದಂಥ ಪಿಂಗಳಿ ವೆಂಕಣ್ಣಯ್ಯ ಅನ್ನೋರ ಮನಸ್ಸಿನಲ್ಲಿ. ಅವರು ಆಫ್ರಿಕಾದ ಬೋಯರ್ ಯುದ್ಧದಲ್ಲಿ ಬ್ರಿಟಿಷ್ ಸೇನೆಯಲ್ಲಿ ಇದ್ದುಕೊಂಡು ಹೋರಾಟ ಮಾಡಿದವರು. ಭಾರತಕ್ಕೆ ಬಂದಾಗ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಧುಮುಕಿದರು. 1906 ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗಿಯಾಗಿದ್ದಾಗ, ಅಧಿವೇಶನದಲ್ಲಿ ಯೂನಿಯನ್ ಜಾಕ್ ಹಾರಿಸ್ತಾ ಇದ್ದಾಗ ಅವರಿಗೆ ಭಾರತೀಯರಿಗೊಂದು ಧ್ವಜ ಬೇಡ್ವಿ ಅನ್ನುವಂಥ ಪ್ರಶ್ನೆ ಅವರ ಮನಸ್ಸಲ್ಲಿ ಬಂತು. 1921 ವಿಜಯವಾಡ ಕಾಂಗ್ರೆಸ್ ಅಧಿವೇಶನದಲ್ಲಿ ಕೇಸರಿ ಮತ್ತು ಹಸಿರು ಬಾವುಟದ ಕಲ್ಪನೆ ಗಾಂಧಿ ಮುಂದೆ ಅದನ್ನು ಹೇಳಿಕೊಂಡ್ರು ಅವರು. ಗಾಂಧೀಜಿಯವರವಾಗ ಇದರ ನಡುವೆ ಬಿಳಿಯ ಬಣ್ಣದ ಒಂದು ಪಟ್ಟಿ ಇರುವಂಥ ಒಂದು ಕಲ್ಪನೆ

0: ಮುಂದಿಟ್ಟರು. ಅದು ಎಷ್ಟು ಮಹತ್ವದ್ದಾಗಿತ್ತು ಅಂತ ಹೇಳಿದರೆ, ಕೇಸರಿ ಮತ್ತು ಬಿಳಿ ಬಣ್ಣಗಳು ಉದ್ಭವವಾಗಿದ್ದೇ ಏಳು ಬಣ್ಣಗಳಲ್ಲಿ. ಈ ಮಧ್ಯೆಯವರು ಬಿಳಿ ಬಣ್ಣ ಇದೆಯಲ್ಲ, ಅದು ಏಳು ಬಣ್ಣಗಳ ಮಿಶ್ರದಿಂದ ಬಿಳಿ ಬಣ್ಣ ಆಯಿತು. ಇಲ್ಲಿ ಏಳು ಬಣ್ಣಗಳ ವೈವಿಧ್ಯತೆ ಇದೆ ಹೊರತು ವೈರುಧ್ಯತೆ ಇಲ್ಲ, ಈ ಒಂದಕ್ಕೊಂದು ವಿರುದ್ಧವಲ್ಲ. ಹಾಗಾಗಿ ಭಾರತದ ಸಂಸ್ಕೃತಿ ಅನೇಕ ವಿಭಿನ್ನ ಧರ್ಮಗಳ, ಭಾಷೆಗಳ, ಪರಂಪರೆಯ, ಸಂಸ್ಕೃತಿಯ ಸಂಗಮ ಆಗಿರೋದ್ರಿಂದ ಇವೆಲ್ಲ ಬಣ್ಣ ಇದ್ದಾಗೆ, ಏಳು ಬಣ್ಣ, ಕಾಮನ್ ಬಿಲ್ಲಿನ ಬಣ್ಣ, ಏಳು ಬಣ್ಣಗಳು ಒಂದೇ ಕಡೆ ಆವಿರ್ಭವಿಸಿದಾಗ ಅದು ಬಿಳಿಯಾಗತ್ತೆ. ಈ ಕಲ್ಪನೆಯಲ್ಲಿ ತಲೆಟ್ಟುಕೊಂಡೇನೆ ಗಾಂಧೀಜಿಯವರ ಮಧ್ಯೆ ಒಂದು ಬಿಳಿಯ ಬಟ್ಟೆಯನ್ನು ಮಧ್ಯೆ ಸೂಚನೆ ಮಾಡಿದರು. ಮತ್ತು ಹೇಗೂ ಅದು ಪ್ಯೂರಿಟಿಯ ಸಂಕೇತ ಆಗಿದೆ, ಬಿಳಿದು ಶಾಂತಿಯ ಸಂಕೇತ ಆಗಿದೆ. ಇವನು ಸಹ ಪ್ರತಿಬಿಂಬಿಸುತ್ತೆ ಭಾರತದ ಎಂಟೈರ್ ವೈವಿಧ್ಯಮಯತೆ ಇದೆಯಲ್ಲ, ಒಂದು
1: ಹೌದು
0: ಬಹುರೂಪತೆ, ಇದನ್ನು ಕೂಡ ಅದು ಏಕೀಭವಿಸುತ್ತೆ ಅಂತ ಅನ್ಸುತ್ತೆ ನನಗೆ.
1: ತಾವು ಪಕ್ಕಾ ಗಾಂಧಿವಾದಿಗಳು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಗಾಂಧೀಜಿಯವ್ರನ್ನ ಧ್ವಜದ ವಿನ್ಯಾಸದಲ್ಲೂ ಕೂಡ ನೀವು ತಂದ್ರಿ ಅಥವಾ ನೋಡಿದ್ರಿ, ಅದು ವಾಸ್ತವ ಕೂಡ. ಹಾಗೆ ಗಾಂಧಿ ಪ್ರತಿ ಹಂತದಲ್ಲೂ ಕೂಡ ನಮ್ಮನ್ನ ಕಾಡ್ತಾರೆ, ಕಾಡಬೇಕು ಕೂಡ. ಹೌದು, ಧ್ವಜ ಸಂಕೇತ ನಿಜವಾಗ್ಲೂ ದೇಶಪ್ರೇಮದ ಸಂಕೇತ ಆಗಬೇಕದು. ಇದರ ಇತಿಹಾಸವನ್ನು ಕೂಡ ಹೇಳಿದ್ರಿ. ಈಗ ನಾವು ಪ್ರತಿ ಮನೆ ಮನೆಗಳಲ್ಲೂ ಕೂಡ, ನಮ್ಮ ಇವತ್ತಿನ ಚರ್ಚೆಯ ಶೀರ್ಷಿಕೆ ಸ್ವಾತಂತ್ರ್ಯದ ಅಮೂಲ್ಯ ಸ್ಮರಣೆಗೆ ಹರ್ ಘರ್ ತಿರಂಗ ಅಭಿಯಾನ. ಈ ಅಭಿಯಾನ ಇದೆಯಲ್ಲ ಸರ್, ಈ ಅಭಿಯಾನ 5ನೇ ವರ್ಷದ ಅಭಿಯಾನ, ಇದ್ರ ಬಗ್ಗೆ ಹೇಳಿ ಸರ್.
0: ಈ ಹರ್ ಘರ್ ತಿರಂಗ ಚಳುವಳಿ ಅಂದ್ರೆ ಮನೆ ಮನೆಯಲ್ಲೂ ತ್ರಿವರ್ಣ ಧ್ವಜ, ಈ ಚಳುವಳಿಗೆ ನೀವು ಹೇಳಿದಾಗೆ ಇದೇ 5ನೇ ವರ್ಷ. 2022ರಲ್ಲಿ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಇದನ್ನು ವ್ಯಾಪಕವಾಗಿ ಆಚರಣೆಗೆ ತರ್ತೀವಿ. ಈ 4 ವರ್ಷಗಳಲ್ಲಿ ಇದೊಂದು ಮನೆ ಮನೆಯ ಮನಮನದ ದೇಶಾಭಿಮಾನ ಮತ್ತು ಐಕ್ಯತೆಯನ್ನು ಬಿಂಬಿಸುವಂತಹ ಒಂದು ಚಳುವಳಿ ಆಗಿದೆ. ಇದು ಅಭಿಮಾನ ಅಂತ ಇಟ್ಟು ಒಂದು ಅಭಿಯಾನ ಆಗಿದೆ. ಇದು ದೇಶಾದ್ಯಂತ ಎಲ್ಲ ಕಟ್ಟಡಗಳ ಮೇಲುವೆ ಈ ತಿಂಗಳು 9ರಿಂದ 17ರವರೆಗೆ 9 ದಿನಗಳ ಕಾಲ ಹಗಲು ರಾತ್ರಿ ಎನ್ನದೇ ನಮ್ಮ ತ್ರಿವರ್ಣ ಧ್ವಜ ಹಾರಾಡ್ತಾ ಇರುತ್ತೆ.
1: ಅಂದ್ರೆ ಪ್ರತಿ ಮನೆಗಳಲ್ಲೂ ಹಾರಾಡಬೇಕು. ಆ ಮೂಲಕ ನಾನೊಬ್ಬ ಭಾರತೀಯ, ನಾವೆಲ್ಲರೂ ಭಾರತೀಯರು, ಒಂದು ಧ್ವಜದ ಅಡಿಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ, ಒಂದಾಗಿ ಬದುಕ್ತಾ ಇದ್ದೇವೆ. ಹಿರಿಯರ ಸ್ವಾತಂತ್ರ್ಯ ಸೇನಾನಿಗಳ ಕನಸನ್ನ ನಾವು ಒಟ್ಟಾಗಿ ಸಾಕಾರ ಮಾಡ್ತೀವಿ ಅನ್ನುವಂತ ಸಂಕಲ್ಪನೂ ಕೂಡ ಇದರಲ್ಲಿ ಇದೆ.
0: ಹೌದು, ಘರ್ ಘರ್ ತಿರಂಗ ಇದು ಸಾರುವಂತ ಸಂದೇಶ ಸಹ ಇದೇ ಆಗಿದೆ, ಉದ್ದೇಶ ಸಹ ಇದೇ ಆಗಿದೆ.
1: ಈಗ ಧ್ವಜ ಮನೆಯ ಮೇಲೂ ಕೂಡ ಹಾರಾಡಬೇಕು, ಹಾರಾಡಿಸೋದಕ್ಕೆ ಪ್ರತಿಯೊಬ್ಬರು ಕೂಡ ಮುಂದಾಗಬೇಕು. ಧ್ವಜ ಸಂಹಿತೆ ಅಥವಾ ಧ್ವಜ ಹಾರಿಸೋದಕ್ಕೆ ಏನಾದರೂ ನಿಯಮಗಳನ್ನು ಅಳವಡಿಸ್ಕೊಂಡಿದ್ದೀವ?
0: ಧ್ವಜ ಸಂಹಿತೆ ಎಲ್ಲ ದೇಶಕ್ಕೂ ಇದ್ದಾಗೆ ನಮ್ಮಲ್ಲೂ ಸಹ ಒಂದು ಧ್ವಜ ಸಂಹಿತೆ ಇದೆ. ಧ್ವಜ ಸಂಹಿತೆ ನಮ್ಮಲ್ಲಿ ಸಂವಿಧಾನದಲ್ಲೇನೆ ಅದನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ಧ್ವಜದ ವಿನ್ಯಾಸ, ಉಪಯೋಗಿಸುವಂಥ ಕ್ರಮ, ದುರುಪಯೋಗಕ್ಕೆ ಕೊಡಬೇಕಾದ ಶಿಕ್ಷೆ ಇವೆಲ್ಲ ಸಹ 1950ರ, 1971ರ ಮತ್ತು 2002ರ ಧ್ವಜ ಸಂಹಿತೆಯಲ್ಲಿ ನಾವು ಅದನ್ನು ಅಳವಡಿಸ್ಕೊಂಡಿದ್ದೀವಿ. 2021ರಲ್ಲಿ ಯಾವಾಗ ಹರ್ ಘರ್ ತಿರಂಗ ಮಾಡುವಂಥ ವಿಚಾರ ಬಂದಾಗ ಮತ್ತಷ್ಟು ತಿದ್ದುಪಡಿಗಳನ್ನು ಇಲ್ಲಿ ನಾವು ಸೇರಿಸಿಕೊಂಡು ಈಗ ಒಂದು ಸಂಪೂರ್ಣವಾದಂಥ ಧ್ವಜ ಸಮಿತಿಯನ್ನು ನಾವು ಪಾಲಿಸ್ಕೊಂಡು ಬರ್ತೀವಿ.
1: ಈ ಕಾಲಮಾನಕ್ಕೆ ತಕ್ಕಂತೆ ಒಂದಷ್ಟು ಬದಲಾವಣೆ
0: ಆಗಬೇಕಾಗಿತ್ತು, ಆಗಿದೆ. ಧ್ವಜ ಕೈಮಗ್ಗದ ಖಾದಿನಲ್ಲಿರಬೇಕು, ಹತ್ತಿನಲ್ಲಿರಬೇಕು ಅಥವಾ ರೇಷ್ಮೆಯಲ್ಲಿರಬೇಕು, ಈ 3 ಬಟ್ಟೆಗಳಲ್ಲಿ ಧ್ವಜ ಇರಬೇಕು. 3 ಬಣ್ಣಗಳು ಆಯತಾಕಾರದಲ್ಲಿ ಸಮ ಪ್ರಮಾಣದಲ್ಲಿರಬೇಕು, ಅಂದರೆ 3 ಮತ್ತು 2 ರೇಷ್ಯೋದಲ್ಲಿ 3 ಅಡಿ ಉದ್ದ, 2 ಅಡಿ ಅಗಲ, ಈ ಪ್ರಮಾಣದಲ್ಲಿ ಇರಬೇಕು. ಅದರ ಉದ್ದ ಅಗಲ 3 ಮತ್ತು 2 ಪ್ರಮಾಣದಲ್ಲಿ ಇರಬೇಕು. 24 ಅರೆಗಳ ಒಂದು ಚಕ್ರ ನೇವಿ ಬ್ಲೂ ಬಣ್ಣದಲ್ಲಿ ಬಿಳುಪಿನ ಒಂದು ನಡುವಿನಲ್ಲಿರಬೇಕು, ಮತ್ತೆ ಅದು ಎರಡೂ ಬದಿ ಸ್ಪಷ್ಟವಾಗಿ ಕಾಣುವ ಹಾಗೆ ಎರಡೂ ಬದಿ ಅದನ್ನು ಅಚ್ಚುತ್ತಿರಬೇಕು.
1: ಅಂದ್ರೆ ಒಂದು ಬದಿ ಮಾತ್ರ ಕಾಣಿಸುವಂತ,
0: ಅವಾಗ ಹಿಂದಿನ ಕರಿದಾಗ ಫೇಡ್ ಆಗಿ ಕಾಣುತ್ತೆ ನಮಗೆ. ಈ ಬಣ್ಣಗಳು ಎರಡು ಕಡೆ ಒಂದೇ ರೀತಿ ಇದ್ರೆ ಬಿಳಿ ಬಣ್ಣದಲ್ಲಿ ಚಕ್ರ ಒಂದು ಕಡೆ ನಾವು ಅಚ್ಚುತ್ತದಾಗ ಇನ್ನೊಂದು ಕಡೆ ಚಕ್ರ ಸರಿಯಾಗಿ ಕಾಣದೇ ಇರ್ಬೋ. ಹಾಗಾಗಿ ಸಮ ಪ್ರಮಾಣದಲ್ಲಿ ಎರಡೂ ಕಡೆ ಕಾಣುವಂತೆ ಆ ಚಕ್ರವನ್ನು ಅಚ್ಚುತ್ತಿರಬೇಕು. ಇದಕ್ಕೆ 24 ಅರೆಗಳಿರಬೇಕು. 24 ಅರೆಗಳು 24 ಗಂಟೆಗಳ ಸಂಕೇತ, ಅಂದ್ರೆ ಗಡಿಯಾರದ ರೀತಿ, ಅಂದ್ರೆ ಅಹೋರಾತ್ರಿ ಭಾರತ ಸಿದ್ಧವಾಗಿರುತ್ತೆ,
1: ಎಚ್ಚರವಾಗಿರುತ್ತೆ
0: ಅನ್ನುವಂತ ಒಂದು ಸಿದ್ಧಾಂತ ಇದು. ಮತ್ತೆ ಪ್ರಗತಿಯ ಒಂದು ಸೂಚಕೂ ಸಹ ಒಂದು ಗಡಿಯಾರ.
1: ಹೌದು, ಅಭಿವೃದ್ಧಿಯ ಚಕ್ರ ಉರುಳ್ತಾ ಇದೆ,
0: ಚಕ್ರ
1: ಪ್ರಗತಿಯ
0: ಪ್ರವರ್ತತಾಂ ಭಾರತ ಭಾಗ್ಯ ಚಕ್ರ ಅಂತ ಹೇಳ್ತಾರೆ. ಚಕ್ರದ ಮುಖ್ಯ ಗುಣವೆ ಗತಿಶೀಲತೆ, ನಿಂತಲ್ಲಿ ನಿಲ್ಲುವುದಿಲ್ಲ. ಹಾಗೆ ಭಾರತೀಯರ ಕಾರ್ಯಕ್ರಮಗಳು, ಮನಸ್ಸು, ಕಲಿಕೆ,
1: ಚಿಂತನೆ
0: ಇವುಗಳು ನಿಂತ ನೀರಲ್ಲ, ಇವು ಸದಾ ಕಾಲಕ್ಕೆ ಬದಲಾಗ್ತಾನೆ ಇರ್ತವೆ ಅನ್ನೋದು ಈ ಚಕ್ರ ಸೂಚನೆ ಮಾಡುತ್ತೆ.
1: ಅಂದ್ರೆ ಧ್ವಜ ಕೇವಲ ಧ್ವಜ ಅಲ್ಲ, ಅದರಲ್ಲಿ ಏನೆಲ್ಲ ಅಂಶಗಳನ್ನು ಅಳವಡಿಸಲಾಗಿದೆ ಎನ್ನುವಂಥದ್ದೇ ಒಂದು ಸೋಜಿಗದ ಸಂಗತಿಯೂ ಹೌದು, ಹಾಗೇನೆ ಅದನ್ನು ಅಳವಡಿಸ್ಕೊಳ್ಬೇಕಾಗಿರ್ತಕ್ಕಂಥ

0: ಕರ್ತವ್ಯ ಪ್ರಜ್ಞೆಯು ಕೂಡ ನಮ್ದಾಗಬೇಕು. ಧ್ವಜ ಹಾರಿಸುವಾಗ ಏನ್ ಮಾಡಬೇಕು ಏನ್ ಮಾಡಬಾರದು.
1: ಇನ್ನೊಂದು ಹೇಳಲಿಕ್ಕಿತ್ತು, ಧ್ವಜದ ಮೂರು ಬಣ್ಣಗಳು ಏನಿದೆ, ಇದು ನಮ್ಮ ಧ್ವಜದ ಅನನ್ಯತೆ ಅದರ ಮೂರು ಬಣ್ಣಗಳಲ್ಲಿದೆ. ಕೇಸರಿ ಶೌರ್ಯ ಮತ್ತು ತ್ಯಾಗದ ಸಂಕೇತ, ಬಿಳಿ ಸತ್ಯ ಶಾಂತಿ ಮತ್ತು ಸ್ವಚ್ಛತೆ ಸಂಕೇತ, ಹಸಿರು ಸಮೃದ್ಧಿ ದ್ಯೋತಕ, ಸತತ ಬೆಳವಣಿಗೆ ಸುಸ್ಥಿರ ಬೆಳವಣಿಗೆ ಹಸಿರು ಸೂಚಿಸುತ್ತೆ. ಇದು ಬಣ್ಣಗಳ ವಿನ್ಯಾಸ ಆ ಮಟ್ಟಿಗೆ ಮಾಡ್ಕೊಂಡು ಬಂದಿದ್ದೀವಿ. ಇನ್ನೊಂದನ್ನು ಗಮನಿಸಿ ನೀವು, ಪ್ರಕೃತಿ ಸಹ ಹೇಗೆ ಇದರ ಮಟ್ಟಿಗೆ ಸಹಕಾರಿಯಾಗಿದೆ ಅಂತ, ಒಂದು ಕೆರೆಯ ಸಮೀಪದಲ್ಲಿ ಅಥವಾ ಸಮುದ್ರದ ಸಮೀಪದಲ್ಲಿ ನೀವು ನಿಂತ್ಕೊಂಡು ನೋಡಿದಾಗ ನಿಮಗೆ ಎದುರುಗಡೆ ಸೂರ್ಯೋದಯ ಸೂರ್ಯಾಸ್ತದ ಸಮಯದಲ್ಲಿ ನಿಮಗೆ ಕೇಸರಿ ವರ್ಣ ಆಕಾಶದಲ್ಲಿರುತ್ತೆ. ಸ್ವಲ್ಪ ಕೆಳಗೆ ಬಗ್ಗೆ ನೋಡಿದಾಗ ನೀಲ ಗಗನ ಏನು ಸಮುದ್ರ ಇದೆ ಸಮನಿಗೆ ಬಿಳಿ ವರ್ಣದಲ್ಲಿರುತ್ತೆ ಅಥವಾ ನೀಲ ವರ್ಣದಲ್ಲಿ ಮೇಲಿನ ಆಕಾಶವನ್ನು ಪ್ರತಿಬಿಂಬಿಸ್ತಾ ಇರುತ್ತೆ. ಹಿಂದೆ ತಿರುಗಿ ನೋಡಿದಾಗ ನಿಮಗೆ ದೇಶದ ಹಚ್ಚ ಹಸಿರಿನ ತೆಂಗಿನ ತೋಟಗಳು, ಗದ್ದೆಗಳು, ಹೊಲಗದ್ದೆಗಳು ಕಾಣ್ತವೆ. ಪ್ರಕೃತಿಯಲ್ಲೇ ಹೇಗೆ ಇದು ವಿನ್ಯಾಸಗೊಂಡಿದೆ ನಮ್ಮ ರಾಷ್ಟ್ರದ ಕಲ್ಪನೆ ಅನ್ನೋದು ಬಹಳಷ್ಟು ಚೆನ್ನಾಗಿ ಕಂಡುಬರುತ್ತೆ.
0: ನಿಜವಾಗ್ಲೂ ಈ ಸಂದರ್ಭದಲ್ಲಿ ವಿನ್ಯಾಸಕಾರರಿಗೆ ಒಂದು ದೊಡ್ಡ ಗೌರವವನ್ನು ಸಲ್ಲಿಸಬೇಕು.
1: ಖಂಡಿತ ಖಂಡಿತ.
0: ಅದೆಲ್ಲದನ್ನು ಮೇಳೈಸಿ ಧ್ವಜವನ್ನು ನಿರ್ಮಾಣ ಮಾಡಿಕೊಟ್ಟಿದಾರಲ್ಲ. ಧ್ವಜ ಹಾರಿಸುವ ಸಂದರ್ಭದಲ್ಲಿ ವಹಿಸಬೇಕಾದಂತ ಎಚ್ಚರಿಕೆಗಳೇನು ಸರ್?
1: ಈ ಧ್ವಜಗಳನ್ನ ಉಪಯೋಗಿಸ್ಲಿಕ್ಕೆ ಒಂದಿಷ್ಟು ದಿನಗಳು ಇದ್ದಾವೆ. ನಾವು ಮೊದಲು ಹೇಳಿದಾಗೆ ರಾಷ್ಟ್ರೀಯ ಕ್ರೀಡೆ, ಸಾಂಸ್ಕೃತಿಕ ಉತ್ಸವ, ಮೆರವಣಿಗೆ, ಪ್ರಭಾತ್ ಫೇರಿ ಮುಂತಾದ ಸಂದರ್ಭಗಳಲ್ಲಿ ಕಾಗದದ ಧ್ವಜವನ್ನು ಉಪಯೋಗಿಸಿಗೂ ಸಹ ಈಗ ತಿದ್ದುಪಡಿ ಮಾಡಿ ಕೊಟ್ಟಿದ್ದಾಗಿದೆ. ಸಾರ್ವಜನಿಕ ಪ್ರದೇಶಗಳಲ್ಲಿ ಕಟ್ಟಡಗಳ ಮೇಲೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಮಾತ್ರ ಧ್ವಜವನ್ನು ಹಾರಾಟ ಮಾಡಬೇಕು. ಧ್ವಜದ ಅಳತೆ 3.2 ಅದೇ ಪ್ರಮಾಣದಲ್ಲಿ ಇರಬೇಕು. ಮತ್ತು ಕಾರಿನಲ್ಲಿ ಧ್ವಜವನ್ನು ಉಪಯೋಗಿಸುವಾಗ ಅದನ್ನು ಡ್ಯಾಶ್ ಬೋರ್ಡ್ ಮೇಲೆ ಅಥವಾ ಮುಂದಿನ ವಿಂಡ್ ಸ್ಕ್ರೀನ್ ಮೇಲೆ ಅದನ್ನು ತೋರಿಸಬೇಕೇ ಹೊರತು ಕಾಲಿನ ಎಡಕ್ಕೆ ಬಲಕ್ಕೆ ಅದನ್ನು ಹಾಕೋದಲ್ಲ,
0: ಕಟ್ಕೊಳ್ಳಂಗಿಲ್ಲ.
1: ಮತ್ತು ಧ್ವಜ ಎಲ್ಲೇ ಹಾಕಿದಾಗಲೂ ಸಹ ಅದು ಬಲಭಾಗದಲ್ಲಿರಬೇಕು. ವೇದಿಕೆ ಇದ್ದರೆ ವೇದಿಕೆಯ ಬಲಭಾಗದಲ್ಲಿರಬೇಕು, ಬೇರೆ ಧ್ವಜಗಳಿದ್ದರೆ ಅದರ ಎಡಭಾಗಕ್ಕೆ ಬರ್ತವೆ
0: ಬೇರೆ ಧ್ವಜಗಳು.
1: ಈಗ ನಾವು ಧ್ವಜವನ್ನು ಮೇಲೆ ಕಟ್ಟಿದಾಗ ಅದ್ರ ಜೊತೆ ಹೂವು ಹಾರ ಮುಂತಾದವುಗಳನ್ನು ಹಾಕೋ ಹಾಗಿಲ್ಲ. ಧ್ವಜದ ಮೇಲೆ ಬೇರೆ ಯಾವುದೇ ಒಂದು ಅಕ್ಷರವನ್ನು ಬರೆಯೋ ಹಾಗಿಲ್ಲ. ಆ ಧ್ವಜ ಹೇಗಿದೆ ಹಾಗೇ ಇರಬೇಕು. ಧ್ವಜ ನೆಲಕ್ಕೆ ನೀರಿಗೆ ಮುಟ್ಟುವಂತಿರಬಾರ್ದು. ಇವುಗಳೆಲ್ಲ ಧ್ವಜ ಕುರಿತಂತ ಒಂದಿಷ್ಟು ನೀತಿ ನಿಯಮಗಳಿದ್ದಾವೆ.
0: ಆಮೇಲೆ ಹರಿದಿರೋ ಧ್ವಜಗಳನ್ನ
1: ಹರಿದಿರೋ ಧ್ವಜಗಳನ್ನ ಉಪಯೋಗಿಸಿಕೆ ಇರದೇ ಇರುವಂತಹ ಧ್ವಜಗಳನ್ನ ಅದನ್ನ ಬಹಳಷ್ಟು ಗೌರವಯುತವಾಗಿ ಅದರ ವಿನಿಯೋಗ ಮಾಡಬೇಕು. ಅದನ್ನ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಅದನ್ನ ಸುಡಬಹುದು. ಬೇರೆ ಯಾವುದೇ ರೀತಿಯಲ್ಲಿ ಕಸದ ಬುಟ್ಟಿಗೆ ಹಾಕುವಂತ ಕೆಲಸಗಳನ್ನ ಮಾಡಬಾರ್ದು. ಜನಗಳ ಕಾಲಿಗೆ ಸಿಗಬಾರ್ದು ಅದನ್ನ. ಅಕಸ್ಮಾತ್ ಸಾರ್ವಜನಿಕ ಸಮಾರಂಭದಲ್ಲಿ ಅದನ್ನು ಉಪಯೋಗಿಸಿದ್ರೂ ಸಹ ಅದನ್ನ ಒಟ್ಟಿಗೆ ಸಂಗ್ರಹಿಸಿ ಅದನ್ನ ಸೂಕ್ತ ರೀತಿಯಲ್ಲಿ ಗೌರವಯುತವಾಗಿ ಅದರ ವಿನಿಯೋಗ ಆಗಬೇಕು ಅನ್ನುವಂಥದ್ದು ಧ್ವಜ ಸಂಹಿತೆಯಲ್ಲಿ ಬರುತ್ತೆ.
0: ಅಂದ್ರೆ ಒಂದು ಸಾರಿ ನಾವು ಮನೆಗಳ ಮೇಲೆ ಧ್ವಜವನ್ನ ಹಾರಿಸ್ಬಿಟ್ರೆ ಮುಗೀತು ಅನ್ನುವಂಥದ್ದಲ್ಲ, 9 ದಿನಗಳ ಕಾಲ ಮುಗಿದೋಯ್ತು ಅನ್ನುವಂಥದ್ದಲ್ಲ, ಬೆಳಿಗ್ಗೆ ಹಾರಿಸಿ ಸಂಜೆ ಅದನ್ನ ತೆಗೆದಿಡಬೇಕು. ಹೌದಾ ಸರ್?
1: ಹೌದು.
0: ನೀತಿ ಸಂಹಿತೆ ಪ್ರಕಾರ
1: ಧ್ವಜವನ್ನ ಮುಡಿಚುವಾಗ್ಲೂ ಸಹ ಒಂದು ವಿನ್ಯಾಸ ಇದೆ. ಧ್ವಜವನ್ನ ಹೇಗೋ ತಗೊಂಡು ಮುಡಿಚಿ ಕೈ ಮೇಲೆ ಇಟ್ಕೊಂಡು ಹೋಗೋದಲ್ಲ, ಮೊದಲು ಅದನ್ನ ಹರಡಿಬಿಟ್ಟು ಎರಡೂ ಭಾಗದ ಬಣ್ಣಗಳಿರ್ತಲ್ಲ ಕೇಸರಿ ಮತ್ತೆ ಈ ಕಡೆ ಹಸಿರು, ಇದನ್ನು ಮೊದಲು ಮಡಚಬೇಕು. ಆ ಮಡಿಕೆ ಬಿಳಿಯ ಕೆಳಭಾಗದಲ್ಲಿ ಬರಬೇಕು, ನಂತರ ಮೇಲಿನಿಂದ ಕೆಳಗಡೆ ಅದನ್ನು ಮತ್ತೆ ಅದನ್ನು ಅಡ್ಡವಾಗಿ ಮಡಚ್ತಾ ಹೋಗಬೇಕು. ನೀವು ಮಡಚಿ ಇಟ್ಕೊಂಡಾಗ ಅದು ಯಾವಾಗ ಚೌಕಾಕಾರ ಕಾಣುತ್ತೆ ಅದರ ಮೇಲ್ಭಾಗದಲ್ಲಿ ನಿಮಗೆ ಅಶೋಕನ ಚಕ್ರ ಏನಿದೆ ಆ ಚಕ್ರ ಕಾಣಬೇಕು. ಈ ರೀತಿ ಅದನ್ನು ಧ್ವಜವನ್ನು ಮಡಚುವಂಥ ಕ್ರಮ, ಮಡಚಕ್ಕೂ ಸಹ ಒಂದು ಕ್ರಮ ಇದೆ. ಮತ್ತು ಸಾಮಾನ್ಯವಾಗಿ ರಾಷ್ಟ್ರೀಯ ಶೋಕ ದಿನಗಳಲ್ಲಿ ಧ್ವಜವನ್ನು ಅರ್ಧ ಏರಿಸುವಂಥದ್ದೇ, ಅದು ಯಾವಾಗ ಸೂಚನೆಗಳು ಬಂದಾಗ ಮಾತ್ರ ಕೆಲಸ ಮಾಡಬೇಕು. ಅದನ್ನು ಅರ್ಧಕ್ಕೆ ಏರಿಸಿ ಅದನ್ನು ನಾವು ಹಾಕೋದಲ್ಲ, ಮೊದಲು ಏರಿಸಿಬಿಟ್ಟು ಅರ್ಧಕ್ಕೆ ಇಳಿಸಬೇಕು. ಅದನ್ನು ತೆಗೆಯುವಾಗಲೂ ಸಹ ಮತ್ತೆ ಏರಿಸಿ ಮತ್ತೆ ಅದನ್ನು ಅರ್ಧಕ್ಕೆ ಇಳಿಸಬೇಕು. ಏರಿಸಿ ಇಳಿಸುವಂಥದ್ದು ಆ ಸಂದರ್ಭದಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಧ್ವಜವನ್ನು ನಾವು ತೋರಣದ ರೀತಿ ಹಾಕುವಾಗ ಕೇಸರಿ ಭಾಗ ಬಲಗಡೆ ಇರಬೇಕು, ಅದು ಸಹ ಬಹಳ ಇಂಪಾರ್ಟೆಂಟು. ಧ್ವಜವನ್ನು ಮಾಡುವಾಗ
0: ನೆಲಕ್ಕೆ ಮುಟ್ಟದಂತೆ
1: ನೀರಿಗೆ ತಗಲದಂತೆ, ಮತ್ತೆ ಅದರ ಪಕ್ಕದಲ್ಲಿ ಇನ್ಯಾವುದೇ ಧ್ವಜಗಳಿರಬಾರ್ದು.
0: ಯಾಕೆಂದ್ರೆ ತುಂಬಾ ಸರಿ ನಾವೇನ್ ಮಾಡ್ತೀವಿ, ರಾಷ್ಟ್ರ ಧ್ವಜ ಒಂದು, ರಾಜ್ಯ ಧ್ವಜ ಒಂದು, ಈ ತರದ್ದು ಪರಿಕಲ್ಪನೆಯಲ್ಲಿ ಇರ್ತೀವಿ. ಹಾಗಾಗಿ ರಾಷ್ಟ್ರ ಧ್ವಜದ ಪಕ್ಕದಲ್ಲಿ ಇನ್ನೊಂದು ಧ್ವಜವನ್ನ ಹಾಕಬಹುದು, ಆದ್ರೆ ರಾಷ್ಟ್ರ ಧ್ವಜನೇ ಎದ್ದು ಕಾಣ್ತಾ
1: ಇರಬೇಕು. ಅದಕ್ಕಿಂತ ಎತ್ತರವಾಗಿರಬಹುದು, ಅದರ ಸಮಾನವಾಗಿರಬಹುದು, ಅದಕ್ಕಿಂತ ಎತ್ತರವಾಗಿರಬಾರ್ದು. ಎತ್ತರದಲ್ಲಿರುವಂತದ್ದು ನಮ್ಮ ಧ್ವಜ ಒಂದೇನೆ. ಮತ್ತೆ ಸಾಮಾನ್ಯವಾಗಿ ಧ್ವಜವನ್ನ ಆರೋಹಣ ಮಾಡೋ ದಿನಗಳು ಬರ್ತವೆ, ಆಗ ಧ್ವಜಾರೋಹಣ ಮಾಡುವವರು ಧ್ವಜಕ್ಕಿಂತ 3 ಹೆಜ್ಜೆ ಹಿಂದೆ ನಿಂತ್ಕೊಂಡಿರಬೇಕು. ಅದು ಸಹ ಇದ್ದು ಅದಕ್ಕಿಂತ

0: ಮೂರು ಹೆಜ್ಜೆ ಹಿಂದೆ ನಿಂತ್ಕೊಂಡು ಧ್ವಜಾರೋಹಣ ಮಾಡಬೇಕು. ಧ್ವಜಾರೋಹಣ ಮಾಡುವಾಗ ಮೇಲ್ಗಡೆ ಹೂವಿನ ದಳಗಳನ್ನು ಹಾಕಲಿಕ್ಕೆ ಅವಕಾಶ ಇದೆ. ಹೂವಿನ ದಳಗಳು ಬಿದ್ದ ಕೂಡಲೇ ಅಲ್ಲಿ ಒಂಥ ಪೆರೇಡ್ ಮಾಸ್ಟರ್ ಇರ್ತಾರೆ, ಸಲ್ಯೂಟ್ ಕೊಡ್ತಾರೆ. ಸಲ್ಯೂಟ್ ಆದ ನಂತರ ಜನಗಣಮನ ಶುರು ಆಗುತ್ತೆ. ನಂತರ ಧ್ವಜಾರೋಹಣ ಕಾರ್ಯಕ್ರಮ ನಿಲ್ಲುತ್ತೆ. ಅಲ್ಲಿವರೆಗೆ ಇವೆಲ್ಲ ಸತತವಾಗಿ ಧ್ವಜಾರೋಹಣ ಕಾರ್ಯಕ್ರಮದ ಅಂಗವಿಧಿಗಳು, ವಿನ್ಯಾಸಗಳು, ರೂಪರೇಷೆಗಳು, ಇದೇ ರೀತಿ ನಿಯಮಗಳು. ಇವು
1: ನಿಯಮಗಳು. ಈ ನಿಯಮಗಳನ್ನು ಮೀರಿದ್ರೆ ಒಂದು ಶಿಕ್ಷೆನೂ ಇದೆ, ಹಾಗೆಯೇ ಆತ್ಮವಂಚನೆ, ಅದೇ ದೊಡ್ಡ ಶಿಕ್ಷೆ ಅಲ್ವೇ?
0: ಅದೇ ಬಹಳ ದೊಡ್ಡ ಶಿಕ್ಷೆ.
1: ಆ ಆತ್ಮವಂಚನೆಗೂ ಕೂಡ ಅವಕಾಶ ಇರಬಾರ್ದು. ಈ ಬಾರಿಯ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸೋದಕ್ಕೆ ವಂದೇ ಮಾತರಂ ಕೂಡ ಸೇರಿಕೊಂಡಿದೆ ಸರ್. ವಂದೇ ಮಾತರಂ 150 ವರ್ಷಗಳ ನಾಟಿ 151ನೇ ವರ್ಷದಲ್ಲಿ ಇದರ ಸಂಭ್ರಮವನ್ನು ಕೂಡ ಸವಿತಾ ಇದ್ದೀವಿ ನಾವು. ಈ ಅಭಿಯಾನದಲ್ಲಿ ವಂದೇ ಮಾತರಂ ಕೂಡ ಸೇರಿಕೊಂಡಿದೆ. ಅದು ನಮ್ಮ ದೇಶ ಪ್ರೇಮವನ್ನು ಮತ್ತಷ್ಟು ಇಮ್ಮಡಿಗೊಳಿಸಿದೆ ಅಂತ ನಾನು ಭಾವಿಸ್ಕೊಳ್ತೀನಿ. ಧ್ವಜವನ್ನು ಸುಮಾರು ಕಡೆ ನಾವು ನೋಡಿ ಸಂಭ್ರಮಿಸಿರುವಂಥ ಕ್ಷಣಗಳು ಹೌದು ಇದ್ದಾವೆ. ಅಲ್ಲೆಲ್ಲೋ ಒಂದು ಕಡೆ ಎತ್ತರದ ಎವರೆಸ್ಟ್ ಶಿಖರದ ಮೇಲೆ ಒಬ್ಬ ಪರ್ವತಾರೋಹಿ ಹಾರಿಸ್ತಾರೆ. ಕ್ರೀಡಾಂಗಣದ ಸುತ್ತ ಕ್ರೀಡಾಪಟುಗಳು ಅದನ್ನು ಹೊತ್ತು ಅಥವಾ ಹಾರಿಸಿ ಸಂಭ್ರಮ ಪಡ್ತಾರೆ. ಈ ಕ್ಷಣಗಳ ಬಗ್ಗೆನೂ ಹೇಳಿ ಸರ್.
0: 15 ಆಗಸ್ಟ್ 1947 ಆಗ ಅಂಚೆ ಮತ್ತು ತಂತಿ ಇಲಾಖೆ ಆಗ ಆಣೆ ಇತ್ತು. ಮೂರುವರ ಆಣೆಯ ಸ್ಟಾಂಪಿನ ಮೇಲೆ ಜಾರ್ಜರ ಚಿತ್ರದ ಬದಲಾಗಿ ಭಾರತದ ತ್ರಿರಂಗ ಏನವಾಗ ಪ್ರಿಂಟ್ ಆಯಿತು, ಅದು ಬಹಳ ಮಹೋನ್ನತವಂತ, ಬಹಳಷ್ಟು ಸಂಭ್ರಮ ಪಡುವಂತ ಒಂದು ಘಳಿಗೆ.
1: ಆ ಬದಲಾವಣೆ
0: ಅಲ್ಲಿವರೆಗೆ ಬರೀ ಜಾರ್ಜ್, ನಮ್ಮ ನಾಣ್ಯಗಳ ಮೇಲೆ ಜಾರ್ಜ್ ಅಥವಾ ವಿಕ್ಟೋರಿಯಾ ಅರಣ್ಯ ಇರ್ತಾ ಇದ್ರು, ಮತ್ತೆ ನಮ್ಮ ಸ್ಟಾಂಪ್ಗಳ ಮೇಲೆ, ಪೋಸ್ಟ್ ಕಾರ್ಡ್ಗಳ ಮೇಲೆ ವಿಕ್ಟೋರಿಯಾ ಅರಣ್ಯ ಅಥವಾ ಜಾರ್ಜ್ಗಳ ಚಿತ್ರ ಇದ್ದ ಜಾಗದಲ್ಲಿ 1947 ಆಗಸ್ಟ್ 15 ನಮ್ಮ ರಾಷ್ಟ್ರಧ್ವಜ ರಾರಾಜಿಸ್ತಲ್ಲ, ಅದು ಬಹಳಷ್ಟು ಸ್ಮರಣೀಯವಾದಂತಹ ಒಂದು ಹೆಮ್ಮೆ ತರುವಂತ ಒಂದು ಘಟನೆ
1: ಕ್ಷಣ.
0: ಅದಾದ್ಮೇಲೆ ಈವರೆಗೆ ಸುಮಾರು 620 ಭಾರತೀಯ ಪರ್ವತಾರೋಹಿಗಳು ಹಿಮಾಲಯ ಹತ್ತಿದ್ದಾರೆ ಎವರೆಸ್ಟ್ ಶಿಖರದ ಮೇಲೆ. ಹೋದವರೆಲ್ಲರೂ ಸಹ ಒಂದೊಂದು ಭಾರತದ ಧ್ವಜವನ್ನು ಇಟ್ಕೊಂಡೇ ಹೋಗಿದ್ದಾರೆ. ಅತ್ಯಂತ ಎತ್ತರದ ಶಿಖರದ ಮೇಲೆ ಭಾರತ ಧ್ವಜವನ್ನು ಅವ್ರು ನಿಟ್ಟು ನೋಡಿ ಫೋಟೋ ತಕ್ಕೋತಾರಲ್ಲ, ಬಹಳ ಸಂತೋಷ.
1: ನಾವೇ ಆರಿಸಿದ್ವಿ ಏನೋ, ನಾವೇ ಹೋಗಿ ಅಲ್ಲಿ ಬಂದ್ವಿ ಏನೋ ಅನ್ನೋಷ್ಟು ಸಂತೋಷ ಅದು.
0: ಮತ್ತೆ 1948, 1958, 1952 ಮತ್ತೆ 2026 ಒಲಿಂಪಿಕ್ನಲ್ಲಿ 3 ಸ್ವರ್ಣವನ್ನು ಬಲ್ಬೀರ್ ಸಿಂಗ್ ಗೆದ್ದಾಗ, ಭಾರತ ಧ್ವಜವನ್ನು ಹಿಡ್ಕೊಂಡು ಸ್ಟೇಡಿಯಂ ಸುತ್ತ ಓಡಿದಾಗ, ಅದೇನು ರೋಮಾಂಚನಕಾರಿ ದೃಶ್ಯ ಅದು ಅಂತ ನಮಗನ್ಸತ್ತೆ. ಅದೇ ರೀತಿ 26 ಜುಲೈ 1999 ಬಹಳ ನೆನಪಲ್ಲಿಡ್ಬೇಕಂತ ದಿನ, ಕಾರ್ಗಿಲ್ ಟೈಗರ್ ಹಿಲ್ ಮೇಲೆ ಸೈನಿಕರು ಗೆದ್ದಾಗ 37 ಮತ್ತು 26 ಅಡಿ 37 ಅಡಿ ಉದ್ದ, 26 ಅಡಿ ಅಗಲ, ಆ ಭಾರತದ ತ್ರಿವರ್ಣ ಧ್ವಜವನ್ನು ಇಡೀ ಕಾರ್ಗಿಲ್ ಡ್ರಾಸ್ ಪ್ರದೇಶಕ್ಕೆ ಹೊದಿಸಿದ ರೀತಿಯಲ್ಲಿ ಎದ್ದು ತೋರಿಸಿದ್ದಿತ್ತಲ್ಲ,
1: ಬೃಹತ್ಗಾತ್ರದ್ದು
0: ಅದು ಮಾತ್ರವೇ ಬಹಳ ರೋಮಾಂಚನೀಯವಾಗಿ ಕಂಡಂತಹ ಸಂಗತಿ ಅದು, ಮತ್ತೆ ಅವೆಲ್ಲ ನೆನೆಸ್ಕೊಳ್ಕೊಂಥದ್ದು. ಅದೇ ರೀತಿ ಇತ್ತೀಚೆಗೆ ಅಹಮದಾಬಾದ್ನಲ್ಲಿ T20 ವಿಶ್ವಕಪ್ಪನ್ನು ನಾವು ಗೆದ್ದಾಗ ನಮ್ಮ ಭಾರತ ಧ್ವಜವನ್ನು ಹಾರಾಡಿಸಿದ್ರಲ್ಲ ಎಲ್ಲರೂ, ಇಡೀ ಅಲ್ಲಿದ್ದಂಥ ಲಕ್ಷಾಂತರ ಜನ ಅದು ಕಣ್ ತುಂಬಿಸ್ಕೊಳ್ತ ಒಂದು ಸಂದರ್ಭ. ಈ ರೀತಿ ಅನೇಕ ಸಂದರ್ಭಗಳಿದೆ, ಗಡಿಯಲ್ಲಿ ಯೋಧರು ಇದಾದಾಗ, ಮತ್ತು ನಾವು ವಿಶ್ವದ ಬೇರೆ ಬೇರೆ ಇದರೊಳಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ, ಕ್ರೀಡಾ ಕಾರ್ಯಕ್ರಮಗಳಲ್ಲಿ ನಾವು ಗೆದ್ದಾಗ ನಮ್ಮ ಹಡಗುಗಳು, ಅದನ್ನು ಫ್ಲಾಗ್ ಕ್ಯಾರಿಯರ್ಸ್ ಅಂತ ಹೇಳ್ತಾರೆ, ಸಮುದ್ರದಲ್ಲಿ ನಮ್ಮ ಹಡಗುಗಳು ಹೋಗುವಾಗ ಭಾರತ ಧ್ವಜವನ್ನು ಸಪ್ತ ಸಾಗರದ ಆಚೆಯನ್ನು ತಗೊಂಡು ಸಂತರಿಸುವಾಗ, ವಿಮಾನದ ಮೇಲೆ ನಮ್ಮ ಧ್ವಜಗಳು ಹೋದಾಗ
1: ಅಂತ ಕ್ಷಣಗಳು ಅನೇಕ ಸಾರಿ ಬರ್ತವೆ. ತೆರೆದ ಮನಸ್ಸಿನಿಂದ ನೋಡಿದಾಗ ಮಾತ್ರ ಆ ಸಂಭ್ರಮವನ್ನು ನಾವು ಸಂಭ್ರಮಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ ಅಲ್ಲ ಸರ್, ದೇಶದ ಅತಿ ಗಣ್ಯರು ನಮ್ಮನ್ನು ಅಗಲಿದಾಗ ಕೂಡ ಧ್ವಜದ ಗೌರವ ಸಿಗುತ್ತೆ ಅವ್ರಿಗೆ.
0: ಹೌದು,
1: ಸಂಭ್ರಮದ ಜೊತೆಗೆ ಸಂಕಟದ ಸಂದರ್ಭದಲ್ಲೂ, ನೋವಿನ ಸಂದರ್ಭದಲ್ಲೂ ಕೂಡ ಒಂದು ವಿದಾಯ ಹೇಳುವ ಮೂಲಕ ರಾಷ್ಟ್ರಧ್ವಜದ ಗೌರವವನ್ನು ಸಲ್ಲಿಸಲಾಗುತ್ತೆ. ಅದು ಕೂಡ ಬಹಳ ಮುಖ್ಯನೇ. ಇವತ್ತು ಕಾಲ ಬದಲಾಗಿದೆ. ಕಾಲ ಬದಲಾಗಿದೆ ಅಂತಂದರೆ ಏನು ಶಿವರಾಮ್, ಎಷ್ಟು ಕಾಲ ಬದಲಾಗಿದೆ, ಅದೇ ಸೂರ್ಯ ಅದೇ ಚಂದ್ರ ಅನ್ಬೋದು. ಆದರೆ ಮನುಷ್ಯನ ಮನಸ್ಸು ಬದಲಾದ ಹಾಗೆ ರಾಷ್ಟ್ರಧ್ವಜವನ್ನು ಬಳಸುವ ಅನ್ನೋ ಪದ ನನಗೆ ತುಂಬ ಕ್ಲೀಷೆ ಅನಿಸುತ್ತೆ. ಅದಕ್ಕೆ ಸಿಗಬೇಕಾಗಿರ್ತಕ್ಕಂಥ ಗೌರವದ ಕೊರತೆ ಕೂಡ ಎದ್ದು ಕಾಣಿಸ್ತದೆಯಾ ಅನಿಸುತ್ತೆ?
0: ಇಲ್ಲ, ನಮ್ಮ ಶಾಲಾ ಕಾಲೇಜುಗಳಲ್ಲಿ ಮತ್ತು ಸಾರ್ವಜನಿಕ ಜೀವನದಲ್ಲಿ ನೀವು ಹೇಳಿದಾಗೆ ನಮ್ಮ ಲಾಂಛನಗಳಿಗೆ, ರಾಷ್ಟ್ರ ಲಾಂಛನಗಳಿಗೆ, ರಾಷ್ಟ್ರಗೀತೆಗಳಿಗೆ, ರಾಷ್ಟ್ರಗಾನಗಳಿಗೆ ಕೊಡಬೇಕಾದ ರೀತಿಯಲ್ಲಿ ನಾವು ಗೌರವವನ್ನು ಕೊಡ್ತಾ ಇಲ್ಲ ಅಂತ ಅಲ್ಲಲ್ಲಿ ನಮಗೆ ದೂರುಗಳು ಬರ್ತಾ ಇದ್ದಾವೆ. ಇದರ ಹೊಣೆಗಾರಿಕೆ ನಾವೆಲ್ಲರೂ ಸಹ ಹೊರಬೇಕಾಗುತ್ತೆ. ಈಗ ನಮ್ಮ ಇತಿಹಾಸದ ಸಂಸ್ಕೃತಿ, ಸಭ್ಯತೆ, ಪರಂಪರೆ ಕುರಿತು ನಾವು ನಮ್ಮ ಮಕ್ಕಳಿಗೆ ಹೇಳಬೇಕಾಗುತ್ತೆ. ಅದನ್ನು ಪದೇ ಪದೇ ನಾವು ಜ್ಞಾಪಕ ಮಾಡ್ಕೋತಾನೆ ಇರಬೇಕಂತ ಹೇಳ್ತೇವೆ.

0: ನೀರ್ಬೇಕಾಗುತ್ತೆ ಮಕ್ಕಳಿಗೆ. 1757ರ ಪ್ಲಾಸ್ಟಿಕ್, ಅದರಿಂದ 1947ರ ಸ್ವಾತಂತ್ರ್ಯ ಸಿಗುವವರೆಗೆ ನಾವು 190 ವರ್ಷಗಳ ಇತಿಹಾಸ ಇದೆಯಲ್ಲ.
1: ಹೌದು,
0: ಸ್ವಾತಂತ್ರ್ಯ ಸುಮ್ಮನೆ ದಕ್ಕಿದ್ದಲ್ಲ, ಯಾರು ಬೆಳ್ಳಿ ತಟ್ಟಲಿ ನಮಗೆ ಕೊಡಲಿಲ್ಲ. ಇದಕ್ಕೆ ಅಪಾರ ಜನಗಳ ರಕ್ತದಾನ ಇದೆ, ಹೋರಾಟ ಮಾಡಿದ್ದಾರೆ, ಜೈಲುಗಳಿಗೆ ಹೋಗಿದ್ದಾರೆ,
1: ಆಸ್ತಿಪಾಸ್ತಿ ಕಳ್ಕೊಂಡು
0: ಸುಲಭದಲ್ಲಿ ದಕ್ಕಿದ್ದಲ್ಲ ಅನ್ನುವಂಥದ್ದು,
1: ಸದಸ್ಯರನ್ನ ಕಳ್ಕೊಂಡಿದ್ದಾರೆ.
0: ಅದೆಲ್ಲ ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕು. ನಾವೆಲ್ಲರೂ ಸ್ವಾತಂತ್ರ್ಯ ಫಲಾನುಭವಿಗಳು ಹೊರತು ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ದಾರಲ್ಲ. ನಾವೆಲ್ಲ ಆಲ್ಮೋಸ್ಟ್ 1947 ನಂತರ ಹುಟ್ಟಿದವರು, ಎಲ್ಲ ಮಕ್ಕಳು ಸಹ ನಾವು ಅದರ ಫಲಾನುಭವಿಗಳು ಹೊರತು ಅದಕ್ಕಾಗಿ ಏನೂ ಸಹ ಮಾಡಿಲ್ಲ. ನಾವು ಆ ಮಾಡಿದವರ ತ್ಯಾಗನಾರವೇ ನಾವು ಮರಿಬಾರ್ದು, ಅದು ಬಹಳ ಇಂಪಾರ್ಟೆಂಟು. ಮಕ್ಕಳಿಗೆ ಅದನ್ನು ಹೇಳ್ತಾನೆ ಇದ್ದಾಗ ಬಹುಶಃ ಅವ್ರಿಗೆ ಅನ್ಸುತ್ತೆ. ಮತ್ತೆ ಕರ್ನಾಟಕದಲ್ಲಿ ನಿಮಗೆ ಗೊತ್ತಿರೋಂಗೆ ಈಸೂರು ಸ್ವಾತಂತ್ರ್ಯ ಪೂರ್ವದಲ್ಲಿ ಹೋರಾಟ ಮಾಡಿದಂತಹದ್ದು, ಈಸೂರು ಇರ್ಬೋದು, ವಿಧರಾಶ್ವತ್ಥ ಇರ್ಬೋದು, ಶಿವಪುರ ಇರ್ಬೋದು, ಅಂಕೋಲಾದಲ್ಲಿ 40,000 ಜನ ಸೇರಿದಂತ ಉಪ್ಪಿನ ಸತ್ಯಾಗ್ರಹ ಇದಿರ್ಬೋದು, ಇವುಗಳನ್ನೆಲ್ಲ ಕುರಿತು ನಮ್ಮಲ್ಲಿ ಆದ ಘಟನೆಗಳು ಕುರಿತು ನಾವು ನಮ್ಮ ಮಕ್ಕಳಿಗೆ ಅದನ್ನು ಹೇಳಬೇಕು. ಮತ್ತು ಅಂಥ ಜಾಗಗಳಿಗೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿರುವಂತಹ ಮ್ಯೂಸಿಯಂಗಳಲ್ಲಿ ಆ ಸ್ಥಳ ಇದ್ದಲ್ಲೇ ಸ್ಥಳ ಮಹತ್ವನೇ ಬಹಳ ಇಂಪಾರ್ಟೆಂಟ್ ಆಗಿ ಮಕ್ಕಳ ಮೇಲೆ ಪರಿಣಾಮ
1: ಮುಟ್ಟಿಸಬೇಕು.
0: ಖಂಡಿತ ಖಂಡಿತ
1: ಆ ಜಾಗಕ್ಕೆ ಕರ್ಕೊಂಡೋಗಿ ನಡೆದಾಡಿಸಿ,
0: ಗಾಂಧಿ ನಡೆದಾಡಿದ್ರು, ಸ್ವಾತಂತ್ರ್ಯ ಹೋರಾಟಕ್ಕೆ ನಡೆದಾಡಿದ್ರು, ಇವರು ಅಲ್ಲಿ ಗುಂಡು ಹೊಡ್ಕೊಂಡು ಬಿದ್ದರು, ಇವರಲ್ಲಿ ರಕ್ತವಾಗಿತ್ತು ಅವರದ್ದು ಅನ್ನೋಂಥದ್ದು. ವಿಧರಾಶ್ವತ್ಥಕ್ಕೆ ನೀವು ಇದ್ರೂ ಸಹ ಮರಗಳನ್ನು ತೋರಿಸ್ತಾರೆ ನೋಡಿ, ಅಲ್ಲೊಂದು ಗುಂಡು ಬಿದ್ದಿದೆ, ಇಲ್ಲೊಂದು ಗುಂಡು ಬಿದ್ದಿದೆ ಅಂತ ಮರಗಳು ಇನ್ನೂ ಮೂಕ ಸಾಕ್ಷಿಯಾಗಿ ನಿಂತಿದ್ದಾವೆ. ಗುಂಡು ಹೊಡೆಸ್ಕೊಂಡು ಮರಗಳು ಇವತ್ತಿಗೂ ನಿಂತಿದ್ದಾವೆ. ಅಲ್ಲೊಂದು ಉತ್ತಮವಾದಂಥ ಒಂದು ವಸ್ತು ಪ್ರದರ್ಶನ, ಅಲ್ಲಿ ಸ್ವಾತಂತ್ರ್ಯದ ಸಂಗ್ರಾಮದ ಸಂಪೂರ್ಣ ಚಿತ್ರಗಳಿದೆ. ವಿಧರಾಶ್ವತ್ತೇ ಮಹಾ ದೊಡ್ಡ, ಅದನ್ನೇ ಜಲಿಯಂಲಾಲ್ಬಾಗ್ ಹತ್ಯಾಕಾಂಡ ಅಂತ ಹೇಳ್ತಾರೆ, ಕರ್ನಾಟಕದ ವಲಾಬಾಗ್ ಹತ್ಯಾಕಾಂಡ ಅಂತ. ದೂರವೂ ಇಲ್ಲ ನಮಗೆ, ಅಲ್ಲಿ ಕರ್ಕೊಂಡೋಗ್ಬಿಟ್ಟು ವಿಧರಾಶ್ವತ್ತದ ಅದನ್ನು ತೋರಿಸ್ತಿದ್ದಿದ್ದಲ್ಲ ಸಂಗ್ರಹಾಲಯನ, ಅದು ಮಕ್ಕಳಲ್ಲಿ ಎಷ್ಟೋ ಒಂದು ರೀತಿಯ ಬದಲಾವಣೆ ಇರುತ್ತೆ, ಮನಸ್ಥಿತಿನೂ ಚೇಂಜ್ ಆಗುತ್ತೆ ಅವರಿಗೆ.
1: ಯಾರು ಮಾಡಬೇಕು ಸರಿ ಅರಿವು ಮೂಡಿಸೋ ಕೆಲಸನ? ಈಗ ಶಾಲಾ ಕಾಲೇಜುಗಳು ಒಂದು ಮಾರ್ಕ್ಸ್ ಕಾರ್ಡ್ಗೋಸ್ಕರ ಮಕ್ಕಳನ್ನು ಟಾರ್ಗೆಟ್ ಮಾಡ್ತಾರೆ. ಅಪ್ಪ ಅಮ್ಮಂದಿರು ಕೂಡ 100% ರಿಸಲ್ಟ್ ಬರಬೇಕು ಅಂತ ಹೇಳಿ ಅವ್ರ ಮೇಲೆ ಒತ್ತಡ ಇರುತ್ತೆ. ಈ ಯುವಜನ ಮತ್ತು ಮಕ್ಕಳಿಗೆ ಅರಿವು ಮೂಡಿಸುವಂಥ ಕೆಲಸನ ಯಾರು ಮಾಡಬೇಕು?
0: ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಹಿರಿಯರು, ರಾಜಕಾರಣಿಗಳು, ಸಾಹಿತಿಗಳು, ಕಲಾವಿದರು ಉದಾಹರಣೆಯಾಗಬೇಕು. ಮಕ್ಕಳು ಉದಾಹರಣೆ ಮೂಲಕ ಕಲಿತಾರೆ ಹೊರತು ಹೇಳಿದ್ರ ಮೂಲಕ ಕಲಿಯೋದಿಲ್ಲ. ಏನು ನೋಡ್ತಾರೆ ಅದನ್ನು ಅವರು ನಂಬುತ್ತಾರೆ. ಆ ನಂಬು ರೀತಿ ನಮ್ಮ ನಡೆ ನುಡಿಗಳಿದ್ದಾಗ ಖಂಡಿತ ಮಕ್ಕಳು ನಮ್ಮನ್ನು ಅನುಸರಿಸ್ತಾರೆ ಅಂತ ನನಗೆ ಭರವಸೆ ಇದೆ.
1: ಯಾಕೆಂದರೆ ತಾವು ನೆಹರು ಯುವ ಕೇಂದ್ರ, NSS, ಯೂತ್ ರೆಡ್ ಕ್ರಾಸ್ ಈ ಎಲ್ಲ ಕಡೆ ಕೆಲಸ ಮಾಡಿದ್ರೆ, ಅಷ್ಟೇ ಅಲ್ಲ ಬಹುಶಃ ಕರ್ನಾಟಕ ಸರ್ವೋದಯ ಮಂಡಳಿ ಮೂಲಕ ಗಾಂಧೀಜಿಯವರನ್ನು ಮಕ್ಕಳ ಮನಸ್ಸಿಗೆ ತಲುಪಿಸೋದಕ್ಕೆ ಭಾಳಷ್ಟು ಕಾರ್ಯಕ್ರಮಗಳನ್ನ ಮಾಡಿದ್ರಿ. ಎಷ್ಟು ಆಶಾದಾಯಕವಾಗಿತ್ತು ಸರ್, ಎಷ್ಟು ಭರವಸೆ ಇಟ್ಕೋಬೋದು ನಾವು?
0: ಇಲ್ಲ, ನಾವು ಹೇಳುವ ರೀತಿಯಲ್ಲಿದೆ ಅದು, ಮಕ್ಕಳನ್ನು ಮುಟ್ಟುವಂಥ ರೀತಿ ಮತ್ತು ಅವರಿಗೆ ಭಾಷೆಗಳು ಬದಲಾವಣೆ ಆಗಿಬಿಟ್ಟಿದೆ. ಮೊದಲು ಇದ್ದಂಗೆ ಸುಮಾರು 50 ವರ್ಷಗಳ ಹಿಂದೆ ನಾವೇನು ಭಾಷೆ ಉಪಯೋಗಿಸ್ತಾ ಇದ್ದೀವಿ, ಆ ಭಾಷೆ ಉಪಯೋಗಿಸಿದ್ರೆ ಈಗ ಮಕ್ಕಳಿಗೆ ಅರ್ಥ ಆಗದೆ ಇರ್ಬೋದು. ಮಕ್ಕಳದ್ದು ಪೂರ್ತಿ ಎಲೆಕ್ಟ್ರಾನಿಕ್ ಭಾಷೆ ಆಗಿಬಿಟ್ಟಿದೆ, ಡಿಜಿಟಲ್ ಭಾಷೆ ಆಗಿಬಿಟ್ಟಿದೆ. ಅವರಿಗೆ ವಿವಿಧ ಮಾಧ್ಯಮಗಳ ಮೂಲಕ ನಾವು ಅವರನ್ನು ತಲುಪಲಿಕ್ಕೆ ಸಾಧ್ಯ ಇದೆ. ಹಲವಾರು ಮಾಧ್ಯಮಗಳ ಮೂಲಕ, ದೃಶ್ಯ ಮಾಧ್ಯಮದ ಮೂಲಕ, ಶ್ರವ್ಯ ಮಾಧ್ಯಮದ ಮೂಲಕ, 108 ಏನು ಮೀಡಿಯಾಗಳಿದ್ದಾವೆ, ವಾಟ್ಸಪ್ ಇರ್ಬೋದು, ಇಂಥ ಹಲವಾರು ಮೀಡಿಯಾಗಳ ಮೂಲಕ ಮಕ್ಕಳನ್ನು ಪದೇ ಪದೇ ನಾವು ತಲುಪ್ತಾ ಇದ್ದರೆ ಯಾವುದನ್ನು ಪದೇ ಪದೇ ಹೇಳ್ತೀವಿ ಅದು ಅವ್ರ ಮನಸ್ಸಿಗೆ ಮನದಟ್ಟಾಗುತ್ತೆ. ಹೀಗಾಗಿ ನಾವು ಹೇಳೋದನ್ನು ಬಿಡಬಾರ್ದು. ಮಕ್ಕಳು ಖಂಡಿತ ಇದನ್ನು ತಿಳ್ಕೊತಾರೆ, ಅವ್ರು ತಿಳಿಯುವಂಥ ಆಸಕ್ತಿ ಇದೆ ಮಕ್ಕಳಲ್ಲಿ. ಎಸ್ಪೆಷಲಿ ಸಹ ನಮ್ಮ ಯುವಜನರಲ್ಲೂ ಸಹ ಉದಾಹರಣೆಯನ್ನು ಹುಡುಕ್ತಾ ಇರ್ತಾರೆ, ಅವರು ಒಳ್ಳೆಯ ಉದಾಹರಣೆಗಳನ್ನು ಹುಡುಕ್ತಾ ಇರ್ತಾರೆ. ಒಳ್ಳೆಯ ಉದಾಹರಣೆಗಳು ದೊರಕದಾಗ ಅವರು ತಿದ್ಕೋತಾರೆ. ನಾನು ನೋಡಿದ್ದೇನೆ ಅದನ್ನು. ನನ್ನ ಸುಮಾರು 50 ವರ್ಷಗಳಿಗೆಲ್ಲ ಯುವಜನರ ಜೊತೆ ಒಡನಾಡಿ ನನಗೆ ಗೊತ್ತು. ಒಂದು ಕಡೆ ಒಂದು ಮಾತಿದೆ, ಸೊಸೈಟಿ ಕ್ಯಾನ್ ಬಿ ಚೇಂಜ್ಡ್ ಥ್ರೂ ಡೈಲಾಗ್ ಆ್ಯಂಡ್ ಡಿಸ್ಕಷನ್ ಅಂತ. ಅದೇ ರೀತಿ ಸಮಾಜವನ್ನು ಮಾತುಕತೆಗಳ ಮೂಲಕ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧಗಳಾದಾಗ ಮಾತುಕತೆಗಳಿಗೆ ಹೋಗ್ತಾರೆ ಅವರು.
1: ಹೌದು,
0: ಮಾತುಕತೆ ಮೂಲಕನೇ ಶಾಂತಿ ಸ್ಥಾಪನೆಗೆ ಸಾಧ್ಯಾಗುತ್ತೆ. ಹಾಗೆ ಮಾತುಕತೆಗಳ ಮೂಲಕವೇ ಮನಸ್ಸಿನ ಮನೋಸ್ಥಿತಿಯನ್ನು ಬದಲಾವಣೆ ಮಾಡೋ ಸಾಧ್ಯ ಐತೆ, ಮಕ್ಕಳಲ್ಲಿ ಅರಿವನ್ನು ಮೂಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ಡೈಲಾಗನ್ನು ಓಪನ್ ಮಾಡೋದು ಬಹಳ ಇಂಪಾರ್ಟೆಂಟು.
1: ಓಕೆ,
0: ಹೇಗೆ ಮಾಡಬೇಕು, ಯಾರೊಂದಿಗೆ ಮಾತಾಡಬೇಕು, ಯಾವ ರೀತಿ ಮಾತಾಡಬೇಕು ಅನ್ನೋದನ್ನು ಮಾಡಿದಾಗ ಈ ಮಾತುಕತೆ ಮೂಲಕ ಎಲ್ಲವನ್ನು ಸಹ ನಾವು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ.
1: ಓಕೆ, ಮತ್ತೊಂದು ಕಡೆ ನಾವು ಅಲ್ಲಲ್ಲೇ ಕೆಲವು ಘಟನೆಗಳನ್ನು ನೋಡ್ತೀವಿ ಸರ್. ಈ ಮಾತನ್ನು ಹೇಗೆ ಹೇಳ್ತೀನಿ ಅಂತಂದರೆ, ತಾವು ಹೇಳಿದ್ರಿ ಹಿರಿಯರಾದವರು ಮಕ್ಕಳಿಗೆ ಮಾದರಿಯಾಗಿರಬೇಕು ಅಂಥೇಳಿ. ನಾವೇ ಎಷ್ಟು ಸರಿ ಧ್ವಜ ಸಂಹಿತೆಯನ್ನು ಮೀರಿಬಿಡ್ತೀವಿ, ಉಲ್ಲಂಘನೆ ಮಾಡ್ತೀವಿ, ಸಂಹಿತೆಯ ನಿಯಮಗಳನ್ನು ಉಲ್ಲಂಘನೆ ಮಾಡ್ತೀವಿ, ಎಷ್ಟೋ ಸರಿ ಅದು ಹೇಗಿದೆ ಅಂತ ನೋಡಿಕೊಳ್ಳದೆ ಉಲ್ಟಾ ಧ್ವಜಾರೋಹಣ ಮಾಡಿರೋದನ್ನು ಕೂಡ ನಾವು ನೋಡಿದ್ದೇವೆ. ಸಮಯ ಮೀರಿದ ನಂತರ ಧ್ವಜ ಇಳಿಸಿರೋದನ್ನು ನೋಡ್ತೇವೆ. ಇವೆಲ್ಲ ಹಿರಿಯರೇ ತಿದ್ಕೋಬೇಕಾಗಿರ್ತಕ್ಕಂಥ ಸಮಯನ
0: ಅಲ್ಲ? ಖಂಡಿತ. ಇಂಥ ಸಂದರ್ಭದಲ್ಲಿ ನಾವು ನಮ್ಮ ನಡೆ ನುಡಿ, ನಾನು ಮೊದಲೇ ಹೇಳಿದಾಗೆ ಸಣ್ಣದಲ್ಲಿ ಲಗ್ನ ಪುಟ್ಟದಕ್ಕೊಂದು ಆಟ ಆಡಿಸ್ತಾ ಇದ್ದೆವು ನಮ್ಮಲ್ಲಿ. ಏನು ಆಟ ಅಂತ

0: ಹಿಡಿದ್ರೆ ಮೂಗನ್ನು ನಿಲ್ಸ್ಕೊಂಡ್ಬಿಟ್ಟು ನನ್ನ ಕಣ್ಣು, ನನ್ನ ಕಿವಿ, ನನ್ನ ಕೈ, ನನ್ನ ತಲೆ ಅಂತ ಮುಟ್ಕೋತಾ ನಾ ಇರ್ತಾ ಇವೆ. ನನ್ನ ತಲೆಯಿಂದಾಗ ತಲೆ ಮುಟ್ಟುತ್ತೆ ಮಗು, ನನ್ನ ಕಣ್ಣಿಂದ ಕಣ್ಣು ಮುಟ್ಟುತ್ತೆ, ನಮ್ಮ ಕಿವಿಯಿಂದ ಕಿವಿ ಮುಟ್ಟುತ್ತೆ. ನಾವು ಸಡನ್ನಾಗಿ ಆ ಮಗುಗೆ ನನ್ನ ಕಿವಿ ಅಂತ ಹೇಳ್ಬಿಟ್ಟು ನಮ್ಮ ಕಣ್ಣನ್ನು ಮುಟ್ಕೊಂಡಾಗ ಅಮುಗ ಕಣ್ಣನ್ನೇ ಮುಟ್ಕೊಳುತ್ತೆ, ಕಿವಿ ಮುಟ್ಕೊಳ್ಳಲ್ಲ. ಯಾಕಂದರೆ ನಮ್ಮ ನಡೆ ನುಡಿ ಬೇರೆ ಆಗಿರುತ್ತೆ ಅಲ್ಲಿ. ನಾವು ನೋಡಿದಂತೆ ನಡೀಲಿಲ್ಲ, ಅಮುಗು ಅದನ್ನೇ ಫಾಲೋ ಮಾಡ್ತಾ ಅಷ್ಟೇ.
1: ನಿಜ ನಿಜ,
0: ನಾವು ನೋಡಿದ್ದನ್ನು ಮಾಡ್ತೇವೆ ಹೊರತು ಕೇಳಿದ್ದನ್ನು ಮಾಡಲಿಲ್ಲ. ಅದು
1: ಸ್ವಾತಂತ್ರ್ಯದ ಅಮೂಲ್ಯ ಸ್ಮರಣೆಗೆ ಹರ್ ಘರ್ ತಿರಂಗ ಅಭಿಯಾನ, ಇದು ನಮ್ಮ ಇವತ್ತಿನ ಚರ್ಚೆಯ ವಸ್ತು ಸರ್. ಒಂದು ಸಂದೇಶ, ಹಿರಿಯರಾಗಿ ಗಾಂಧಿವಾದಿಗಳಾಗಿ ಸ್ವಾತಂತ್ರ್ಯದ ಅನೇಕ ಮೌಲ್ಯಗಳನ್ನು ಯುವಜನರ ಮನಸ್ಸಿಗೆ ತಲುಪಿಸುವ ಒಬ್ಬ ದೊಡ್ಡ ವ್ಯಕ್ತಿಯಾಗಿ ನಿಮ್ಮ ಸಂದೇಶ ಏನು ಸರ್?
0: ನಾವು ಕೇವಲ ಸ್ವಾತಂತ್ರ್ಯದ ವಾರಸದಾರರು ಮಾತ್ರ ಅಲ್ಲ, ಗಾಂಧಿಯ ಸಮಸ್ತ ಚಿಂತನೆಗಳ ವಾರಸದಾರರು ಸಹ ಹೌದು. ನಾವು ಸುಮಾರು 1915 ಅವರು ಭಾರತಕ್ಕೆ ಬಂದ ಮೇಲೆ 47 ಅವರ ಹೋರಾಟದ ಹಾದಿಗಳು, ಮತ್ತು ಎಲ್ಲರನ್ನು ಒಟ್ಟಿಗೆ ಕರ್ಕೊಂಡು ಹೋಗುವಂಥದ್ದು. ಕೇವಲ ರಾಜಕೀಯ ಸ್ವಾತಂತ್ರ್ಯ ಮಾತ್ರವಲ್ಲ, ಪ್ರತಿ ಪ್ರಜೆಗಳಿಗೂ ಸ್ವಾತಂತ್ರ್ಯ ಸಿಗಬೇಕು ಅನ್ನುವ ದೃಷ್ಟಿಯಿಂದ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಎಲ್ಲರನ್ನು ಒಟ್ಟು ಬಾಳುವ ರೀತಿಯಲ್ಲಿ ಅವ್ರು ನಮ್ಮನ್ನು ತಗೊಂಡಿರೋದ್ರಲ್ಲ, ಅವರ ಏನು ಮೌಲ್ಯಗಳಿದೆ, ಸಿದ್ಧಾಂತಗಳಿದೆ, ಅವರ ಸಿದ್ಧಾಂತಗಳು, ಸರ್ವೋದಯ ಸಿದ್ಧಾಂತಗಳು, ಇವೆಲ್ಲವೂ ಸಹ ನಮ್ಮ ಮಕ್ಕಳು ಮರೆತರೆ ಭವಿಷ್ಯ ಇಲ್ಲ ಅಂತ ನಾನು ಅನ್ಕೋತೀನಿ. ಮಕ್ಕಳ ಮನಸ್ಸಲ್ಲಿ ಇದನ್ನು ಸದಾ ನಾವು ತಿಳಿಸ್ತಾನೆ ಇರಬೇಕಾಗುತ್ತೆ.
1: ಧನ್ಯವಾದಗಳು ಸರ್, ಈ ಒಂದು ಸುಸಂದರ್ಭಕ್ಕೆ ತಾವು ನಮ್ಮ ಚರ್ಚೆಯಲ್ಲಿ ಪಾಲ್ಗೊಂಡ್ರಿ. ಧ್ವಜ ಕೇವಲ ಅದೊಂದು ನಾವು ಹಾರಿಸಬಹುದಾದಂಥ ಅಥವಾ ಮನೆ ಮನೆಗಳಲ್ಲಿ ಹಾರಿಸಬಹುದಾದಂಥ ಒಂದು ಸಂಕೇತ ಮಾತ್ರ ಅಲ್ಲ, ನಮ್ಮ ಮನಸ್ಸಿನ ಒಳಗಡೆ, ನಮ್ಮ ಬದುಕಿನ ಒಳಗಡೆ, ನಮ್ಮ ಚಿಂತನೆಗಳ ಒಳಗಡೆ ಇರಬೇಕು. ಆಗ ಮಾತ್ರ ಆ ಧ್ವಜದ ನಿಜವಾದ ಮಹತ್ವ ಸಾಕಾರ ಆಗುತ್ತೆ ಅನ್ನೋದನ್ನು ಬಹಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಇದರ ಪ್ರಾದೇಶಿಕ ಸುದ್ದಿ ವಿಭಾಗದ ಪರವಾಗಿ ತಮಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಮುಂಗಡವಾಗಿ ತಮಗೆ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಸರ್. ಧನ್ಯವಾದಗಳು.
0: ಎಲ್ಲ ಶ್ರೋತೃಗಳಿಗೂ ಸಹ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ನಮ್ಮ ನಿಮ್ಮ ಪರವಾಗಿ.
2: ಇದುವರೆಗೂ ಸ್ವಾತಂತ್ರ್ಯದ ಅಮೂಲ್ಯ ಸ್ಮರಣೆಗೆ ಹರ್ ಘರ್ ತಿರಂಗ ಅಭಿಯಾನ ಕುರಿತಂತೆ ವಿಶೇಷ ಸಂದರ್ಶನ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ HS ಸುರೇಶ್, ಮಾಜಿ ಅಧ್ಯಕ್ಷರು ಕರ್ನಾಟಕ ಸರ್ವೋದಯ ಮಂಡಳಿ. ಸಂದರ್ಶಕರು KC ಶಿವರಾಮ್, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಚೇತನ್ CV. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ R. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

ಹೊಸತೊಂದನ್ನು ಮಾಡಲು ಹೊರಟಾಗ ಜನರು ಮೊದಲು ನಿಮ್ಮನ್ನು ಕಡೆಗಣಿಸುತ್ತಾರೆ, ನಂತರ ಅವಹೇಳನ ಮಾಡಿ ನಗುತ್ತಾರೆ, ತದನಂತರ ನಿಮ್ಮೊಡನೆ ಜಗಳಕ್ಕೂ ಸಿದ್ಧರಾಗುತ್ತಾರೆ, ಆದರೆ ಕೊನೆಯಲ್ಲಿ ನೀವು ಗೆಲ್ಲುತ್ತೀರಿ. ಹೀಗೆ ಹೇಳಿದವರು ಮಹಾತ್ಮ ಗಾಂಧೀಜಿ.

ವಿಜಯಪುರ ಆಕಾಶವಾಣಿ ಎಫ್ಎಂ ಆ್ಯಂಡ್ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸ್ನೇಹಿತರೆ, ಕಾರ್ಯಕ್ರಮಗಳ ಪರಿಚಯ. ಚಜ್ಜಿ ರೊಟ್ಟಿ ಚೌಳಿಕಾಯಿ ಈ ಕಾರ್ಯಕ್ರಮ 6:10 ಪ್ರಸಾರವಾಗಲಿದೆ. ಅವಲೋಕನ ಕಾರ್ಯಕ್ರಮ 6:30. ಸೇವಾ ಮಾಹಿತಿ 6:35. ಕಿಸಾನ್ ವಾಣಿ ಕಾರ್ಯಕ್ರಮ 6:51. 7:45

ಮಂಡಲದಲ್ಲಿ ಇಂದು ಗಾತಾ ರಹೇ ಮೇರಾ ದಿಲ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ರಾತ್ರಿ 8 ಗಂಟೆಗೆ, ಪುಷ್ಪಹಾರ್ 8:30. ಭಾವಗೀತೆಗಳನ್ನು ಆಲಿಸುತ್ತಿರಿ 9:15 ಬೆಂಗಳೂರು ನಿಲಯದಿಂದ. 10 ಗಂಟೆಗೆ ಕನ್ನಡದಲ್ಲಿ ವಾರ್ತೆಗಳು. 10:12 11 ಗಂಟೆಯವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮೂಡಿಬರುವುದು.

ಸ್ನೇಹಿತರೆ, ಈ ಸಂಜೆ 7 ಗಂಟೆಗೆ ದಿಲ್ಲಿ ಕೇಂದ್ರದ ಸಹಪ್ರಸಾರದಲ್ಲಿ ಆನರೇಬಲ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಶ್ರೀಮತಿ ದ್ರೌಪದಿ ಮುರ್ಮುಸ್ ಅಡ್ರೆಸ್ ಟು ದ ನೇಷನ್ ಆನ್ ದ ಯು ಆಫ್ ಇಂಡಿಪೆಂಡೆನ್ಸ್ ಡೇ ಕೇಳಿಬರುತ್ತದೆ.

ಈ ಸಂಜೆ ಈ ರಾತ್ರಿ ಗಾತಾರೇ ಹೈ ಮೇರಾದಲ್ಲಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಆಲಿಸುತ್ತೀರಿ. ನಂತರ ಪುಷ್ಪಹಾರ ಕಾರ್ಯಕ್ರಮ ಮೂಡಿಬರುತ್ತದೆ. ಭಾವಗೀತೆಗಳು 9:15 ಕೇಳಿಬರುತ್ತವೆ.

ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡ್ರಿ. ಇದು ವಿಜಯಪುರ ಆಕಾಶವಾಣಿ. ಸರಿಯಾಗಿ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಹಿರಿಯ ಇದ್ದಂದ್ರೆ ಆ ಬ್ಯಾಟ್ಸ್ಮನ್ನಿಗೆ ಟಿಪ್ಸ್ ಕೊಡ್ತಾನೆ,
1: ಟಿಪ್ಸ್ ಕೊಡ್ತಾನೆ.
0: ಹಾಂ
1: ಹೌದೌದು
0: ಏ ನೀ ಹಿಂಗೆ ಆಡಾಗತ್ತಿ ನೋಡು, ಸ್ವಲ್ಪ ಹಿಂಗೆ ಚೇಂಜ್ ಮಾಡ್ಕೊ ಭಾರಿ ಆಗ್ತದೆ ನೋಡು.
1: ಆಗ್ತಿತ್ತಲ್ಲ.
0: ಅಲ್ಲಿ
1: ಹೌದೌದು
0: ನೋಡು, ಅಲ್ಲಿ ಅಲ್ಲಿ ಅಲ್ಲಿ ಎರಡು ಫೀಲ್ಡರ್ ನಡುಬರ್ಕ ಗ್ಯಾಪ್ ಐತೆ ನೋಡು,
1: ಹಾಂ
0: ಆ ಗ್ಯಾಪ್ನ ಹೊಡೆಯಕ್ಕೆ ಪ್ರಯತ್ನ ಮಾಡು,
1: ಪ್ರಯತ್ನ ಮಾಡು.
0: ಹಾಂ
1: ಹೌದೌದು,
0: ಸ್ವಲ್ಪ ಧೈರ್ಯ ಕೊಡ್ತಿದ್ರು ಸ್ವಲ್ಪ
1: ಧೈರ್ಯ
0: ಏನೋ.
1: ಕೊಡ್ತಿದ್ರು ಅಣ್ಣ.
0: ಈ ಯಾವುದೇ ಒಂದು ಸಂಸಾರದಲ್ಲಿ ಆಗಲಿ ಒಂದು ಎಲ್ಲೇ ಇದ್ರೂ
1: ಹಾಂ,
0: ಹಿರಿಯರದ್ದು ಹೆಂಗೆ ಇದು ಇರ್ತದಲ್ಲ
1: ಮಾರ್ಗದರ್ಶನ
0: ಮಾರ್ಗದರ್ಶನ
1: ಬೇಕಣ್ಣ
0: ಇರ್ತದಲ್ಲ,
1: ಬೇಕಣ್ಣ.
0: ಆ ರೀತಿ ಇದು ಟೀಮ್ದಾಗು ಸ್ವಲ್ಪ ಮಾರ್ಗದರ್ಶನ ಬೇಕಾಗಿತ್ತು ಅನಿಸ್ತು
1: ಅನಸ.
0: ನನಗೆ.
1: ಹೌದು ಹೇಳೋದು ಕರೆಕ್ಟ್ ಅಣ್ಣ, ಯಾಕಂದ್ರೆ ಇದು ಎಷ್ಟೇ ನಮ್ಮ ಜೀವನದಾಗೂ ಹಂಗೆ ಅಣ್ಣ. ಅದು ಯಾವುದಂದ್ರೆ ಅದು ಕ್ರಿಕೆಟ್ ಅಷ್ಟೇ.

0: ಮಾರ್ಗದರ್ಶನ
1: ಬೇಕಲ್ಲ
0: ಇರ್ತದಲ್ಲ
1: ಬೇಕಲ್ಲ
0: ಆ ರೀತಿ ಇದು ಟೀಮ್ದಾಗೂ ಸ್ವಲ್ಪ ಮಾರ್ಗದರ್ಶನ ಬೇಕಾಗಿತ್ತು ಅನಿಸ್ತು ನಾನು
1: ಅನಸ ಹೇಳದು ಕರೆಕ್ಟ್ ಅಣ್ಣ. ಯಾಕಂದ್ರೆ ಇದು ಎಷ್ಟೇ ನಮ್ಮ ಜೀವನದಾಗೂ ಹಂಗೆ ಅಣ್ಣ ಅದು. ಯಾವ್ದಂದ್ರೆ ಅದು ಕ್ರಿಕೆಟ್ ಅಷ್ಟೇ ಅಲ್ಲ, ಯಾವುದೇ ಫೀಲ್ಡ್ ಆಗಲಿ,
0: ಯಾವುದೇ
1: ಯಾವುದೇ ಕ್ಷೇತ್ರ ಆಗಲಿ, ಅಲ್ಲಿ ಒಬ್ಬ ಹಿರಿಯರು ಬೇಕಣ್ಣ.
0: ಬೇಕೇ ಬೇಕು.
1: ಅದಕ್ಕೆ ಅಂತಾರಲ್ಲ ನಾನು, ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರಸೊಗಸು ಅಂತಾರಲ್ಲ ಒಂದು ಮಾತಂತಾರ ಕವಿ ವಾಣಿ, ಅದು ನಮ್ಮ ಜೀವನದಾಗೂ ನಮ್ಮ ಜೀವನದಾಗ ನೋಡೋಣ. ಯಾವನು ಸಡನ್ ಆಗಿ ಒಂದು ಹಿರಿಯರು ಒಂದು ಮನೆಯಿಂದ ಮುಂದೆ ಮೊದಲ ಕೂಡು ಕುಟುಂಬ ಇದ್ದು ಕೂಡು ಕೂಡು ಕುಟುಂಬದಾಗ ಹಿರಿಯರು ಇದ್ರು, ಹಿರಿಯರಿಗೆ ಮಾರ್ಗದರ್ಶನ ಮಾಡ್ತಿದ್ರು. ಮಾರ್ಗದರ್ಶನ ಮಾಡಿದಾಗ ನಾವೇನು ತಪ್ಪು ಹೆಜ್ಜೆ ಇಳಕ್ ಆಗ್ತಿರಲಿಲ್ಲ, ಇಲ್ಲ ತಪ್ಪು ಈಗ ಒಪ್ಪ ಆದ್ರೆ ಅವ್ರು ಕೇಳ್ತಿದ್ವಿ, ಅವ್ರು ಅದನ್ನ ತಿದ್ದಿ ತೀಳಿ ಹಿಂಗ್ ಮಾಡಪ್ಪ ಹಿಂಗಲ್ಲ ಹಿಂಗ್ ತಪ್ಪಿದು ಈ ರೀತಿ ಮಾಡುತ್ತ ಅನುಭವದಿಂದ ಹೇಳ್ತಿದ್ರ ನಾವು.
0: ಹೌದು, ಅವ್ರು ನಾವು 4 ಮಂದಿ ಕೇಳ್ತಿದ್ರು, ಏನಾದ್ರೂ ಒಂದು ಏನಾದ್ರು ತಪ್ಪಿದ್ರು ಬಂದು ಹೇಳಪ್ಪ ಅಂತಂತೀವಿ,
1: ಹೇಳಪ್ಪ ಅಂತ.
0: ಅವ್ರ ಸಂಸಾರದಾಗ ಅವೆಲ್ಲ ಆ ರೀತಿ ಇರ್ತಿತ್ತು, ಅವ್ನು ತಪ್ಪು ಮಾಡಾಕತ್ತಾನ ಅಂತಂದು ಬಂದು ಹೇಳಕರೆ ಅದನ್ನ ತಿದ್ದಿ ನಡೆಸ್ತಿದ್ರು
1: ನಡೆಸ್ತಿದ್ರ.
0: ಹಿಂಗಾಗಿ ಸಂಸಾರಗಳು ಯಾವು
1: ಹೊಡಿತಿದ್ದಿಲ್ಲ. ಒಬ್ರು ಮಾರ್ಗದರ್ಶನದಿಂದ ಚಂದ ಇರ್ತಿದ್ರು, ಜೀವನ ಚಂದ ಸಾಕ್ತಿತ್ತು. ಈಗೇನಾಗಿತ್ತಣ್ಣ, ಎಲ್ಲ ಅವಿಭಕ್ತ ಕುಟುಂಬ ಆಗ್ಬಿಟ್ಟವು.
0: ಹೌದು,
1: ಅವ್ರವ್ರೇ ಯಾರು ರಾಜ ಅಲ್ಲ, ಯಾರು ಇದು ಬದಲ ಮಂತ್ರಿ ಅಲ್ಲ, ಹೆಡ್ ಯಾರು ಇಲ್ಲ, ನಾನೇ
0: ಯಜಮಾನೇ ಇಲ್ಲ,
1: ಹಿರಿಯರು ಮಾತ್ರ ಕೇಳಂಗಿಲ್ಲ.
0: ಈ ಒಂದು ಕ್ರಿಕೆಟ್ ಆಟದ್ದು ಸ್ವಲ್ಪ ಆ ರೀತಿನೇ ಆಯ್ತು.
1: ಹೌದು. ಹಿಂಗಾಗಿ ನಾನು ಮ್ಯಾನೇಜ್ಮೆಂಟ್ದವ್ರಿಗೆ ಹೇಳ್ಬೇಕನ್ನ, ಈಗ ನಾಳೆಗೆ ಹೋಗಿ ಮಾಡಕ್ ಹೋಗ್ಬೇಡ್ರಪ್ಪ, ಹಳಬು ಸೀನಿಯರ್ಸ್ ಇರ್ತಾರಲ್ಲ ಹಿರಿಯರಿಗೆ, ಎಲ್ಲರಿಗೂ ತೆಗಿಯಕ್ ಹೋಗ್ಬೇಡ್ರಿ, ಕೆಲವೊಂದು ಇಟ್ಕೋರಿ. ಯಾರ್ಯಾರು ಪರ್ಫಾರ್ಮೆನ್ಸ್ ಚಂದ ಐತಿ, ಆಡು ಶಕ್ತಿ ಐತಿ, ಅವರೆಲ್ಲ ಒಂದೆಷ್ಟೋ ಮ್ಯಾಚ್ಗಳು ಆಡ್ಯಾರ, ಅನುಭವಿಸ್ತಾ ಇತ್ತು. ಅಂಥವ್ರಿಗೆ ತೆಗೆದು
0: ಒಮ್ಮೆ ಟೀಮ್ ಕಟ್ಬೇಕು,
1: ಟೀಮ್ ಕಟ್ಟಬೇಕು. ನೆಕ್ಸ್ಟ್ ಏನೋ ಈ ಕಪ್ ಐತಲಣ್ಣ, ಮುಂದಿನ ವರ್ಷ ಈಗೆಲ್ಲ ಒಮ್ಮೆ ಚೇಂಜ್ ಮಾಡಿದ್ರ ಹತ್ರ ಹಂಗೆ ಮಾಡೋಕಿಂತ ಇಟ್ಕೋಬೇಕಣ್ಣ ಅವ್ರಿಗೆ. ಹೇಗೆ ಒಂದು ಸ್ವಲ್ಪ ಮಂದಿಗೆ ಇಟ್ಕೋರಿ, ಇವ್ರಿಗೆ ಹೊಸಬ್ರ ಕೆಳಗೆ ಅವ್ರು ಸ್ವಲ್ಪ ಟ್ರೈನಿಂಗ್ ಕೊಡಿಸಿದ್ರ ಅಂದ್ರೆ ಮುಂದೆ ಅವರು ಸ್ಟ್ರಾಂಗ್ ಆಗಿ ಬೆಳೀತಾರಣ.
0: ಬರ್ತಲ್ಲ, ಅದೇನು ಇದ್ರಾಗ ಇತ್ತಂದ್ರೆ ಅದನ್ನು ಮೆಸೇಜ್ ಮಾಡ್ಬೋದಲ್ಲ ಅವರಿಗೆ. ಆ ರೀತಿ ಟೀಮ್ ಏನಾದರೂ ಕೊಟ್ಟಿದ್ರು ಅಂದ್ರೆ ರಿವ್ಯೂ, ಆ ರೀತಿ ಮೆಸೇಜ್ ಅವ್ರಿಗೆ ಕೊಡ್ಬೋದು
1: ಕೊಡ್ಬೋದು.
0: ಹೌದಾ, ಕೇಳಿದ್ರೆ
1: ಇವ್ರು ಯಾವ ಇದಕ್ಕೆ ಮಾಡಿದ್ರು, ಯಾವ ವಿಚಾರದಿಂದ ಮಾಡಿದ್ರು ಗೊತ್ತಿಲ್ಲಣ್ಣ, ಇಲ್ಲಾರ ತಪ್ಪು ನನಗಾರ ಕಾಣಿಸತ್ತಣ್ಣ.
0: ಅದು ಮ್ಯಾಚ್ ಮುಗಿದಂತ ಫೋನ್ ಒಂದು ಫೋನ್ ಕಾರ್ಯಕ್ರಮ ಇರ್ತೈತೆ ನೋಡು.
1: ಹಾಂ ಹಾಂ ಹಾಂ,
0: ಆ ಫೋನ್ದಾಗ ನಾವು ಹೇಳ್ಬೋದು
1: ಹೇಳ್ಬೋದು ಹೇಳ್ಬೋದು.
0: ಫೋರ್ತ್ ಅಂಪೈರ್ ಏನು ಇರ್ತದಲ್ಲ,
1: ಫೋರ್ತ್ ಅಂಪೈರ್. ಹೌದು ಹೌದು,
0: ಅವಾಗ ಹೇಳ್ಬೋದು ನೋಡು.
1: ಹಾಂ ಹಾಂ, ಏ ಹೇಳ್ತೀನಿ, ನಂಬರ್ ಇದೈತಿ, ನನಗೆ ಸೇವ್ ಐತಿ, ನನಗೆ ಅಭಿಪ್ರಾಯ ನಾನು ಮಂಡಿಸ್ರಣ್ಣ ಅಲ್ಲಿ ಮಂಡಿಸಿ ಏನಾರ ನಿಮ್ಮ ವಿಚಾರ ಅವ್ರು ವಿಚಾರಣ್ಣ.
0: ಹೌದು,
1: ಟೀಮ್ ನಮ್ಗಾರ ನಮ್ಮ ಟೀಮ್ ಐತಿ ಅಂತ ನಮ್ಗೆ ಅಭಿಮಾನ.
0: ಅಭಿಮಾನ
1: ಸೋತದ್ರ ದುಃಖ.
0: ಹೌದು ಹೌದು,
1: ಸೋತದ ಸೋಲಲ್ಲ, ಅದೊಂದು ಹೋರಾಡಿದ್ರೆ ಸೋಲಬೇಕು. ಅದನ್ನು ಸರಳ ಕೈ ಕೊಟ್ಟು ಕೈ ಹಾಕೊಟ್ಟು ಬಂದ್ಬಿಟ್ಟು ಏನು ಮಾಡಲಿ,
0: ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತಾರೆ, ಸಾಗದು ಕೆಲಸವು ಮುಂದೆ. ಆ ರೀತಿ ಇವ್ರು ಯಾವುದು ಅದನ್ನು ಹಚ್ಕೊಳಾರ್ದೆ ಮುಂದಿನ ಮ್ಯಾಚಿಗೆ ಮತ್ತಿಟ್ಟು ಪರ್ಫಾರ್ಮೆನ್ಸನ್ನು ಹೆಚ್ಚಿಗೆ ಮಾಡಬೇಕು. ನೀ ಹೇಳ್ದಂಗೆ ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು, ಇದು ಮಾತ್ರ ಕರೆ ನೋಡು. ಬಾ ಬಾ, ಈಗ ಮತ್ತೆ ಮುಂದೆ ಹೋಗುನು, ಕೆಲಸದ ಜೊತೆ ಬಾ.
2: ಇದುವರೆಗೆ ಕಾರ್ಯಕ್ರಮ ಚಚ್ಚಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
3: ಕಾರ್ಯಕ್ರಮ ಪ್ರಸ್ತುತಿ ಬಿ ಆನಂದ್ ಹಾಗೂ ಶ್ರೀಶೈಲ್ ಚಿಂತಾಮಣಿ.
2: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
4: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
5: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
4: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
5: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
4: ಟೋಲ್ ಫ್ರೀ 1800-420-2233.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಎಲ್ಲರ ಆಸೆಗಳನ್ನು ಪೂರೈಸಬಲ್ಲಷ್ಟು ಸಂಪತ್ತು ಈ ಭೂಮಿಯಲ್ಲಿದೆ. ಆದರೆ ಅದು ಒಬ್ಬನ ದುರಾಸೆಗಾಗಿ ಅಲ್ಲ. ಹೀಗೆ ನುಡಿದವರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ.
0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

ಮಗಳ ಈ ಹೂನಗೆ ಬೆಳಕಾಗುವುದು ಬಾಳಿಗೆ. ಅವಳು ನದಿ, ಅವಳು ಪ್ರಕೃತಿ, ಅವಳು ಧರಿತ್ರಿ, ಬದುಕ ಕಾವ್ಯದ ಕವಯತ್ರಿ. ಹೆಣ್ಣು ಮಗುವಿಗಾಗಿ ಕಾತರ ಕನವರಿಕೆ ಇರಲಿ, ಹೆಣ್ಣು ಮಗುವಿಗೆ ಅಂತಃಕರಣ ಆತ್ಮೀಯತೆ ಇರಲಿ. ಹೆಣ್ಣು ಮಗು ನಿರಂತರತೆಯ ಪ್ರತೀಕ, ಅಸಡ್ಡೆ ಬೇಡವೇ ಬೇಡ, ಆದರವಿರಲಿ. ಹೆಣ್ಣು ಮಗುವಿಗೆ ಮೊದಲ ಆದ್ಯತೆ ಇರಲಿ, ಮಗಳ ಹೂನಗೆ ಎಂದಿಗೂ ಬಾಡದಿರಲಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1800-420-2233.

0: ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಸ್ನೇಹಿತರೆ, ವಿಜಯಪುರ ಆಕಾಶವಾಣಿಯ ಕೇಂದ್ರವಿದು. ಸಂಜೆ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರ. 101.8 ಮೆಗಾಹರ್ಟ್ಸ್ಗಳಲ್ಲಿ ಟ್ಯೂನ್ ಮಾಡಿ. ಸ್ಟುಡಿಯೋ ಸಮಯ ಸರಿಯಾಗಿ 6:20 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತ ವಾರ್ತೆಗಳು.
3: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ರಾಷ್ಟ್ರಪತಿ ಪದಾಸೀನಾ ದ್ರೌಪದಿ ಮುರ್ಮು ಅಶೀತಿತಮ ಸ್ವತಂತ್ರತಾ ದಿವಸಸ್ಯ ಪೂರ್ವ ಸಂಧ್ಯಾಯಾಂ ಅದ್ಯ ರಾಷ್ಟ್ರಂ ಸಂಬೋಧಯಿಷ್ಯತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ವಃ ದಿಲ್ಯಾಃ ರಕ್ತದುರ್ಗಾತ್ ಸ್ವಾತಂತ್ರ್ಯ ದಿವಸಾವಸರೆ ರಾಷ್ಟ್ರಸ್ಯ ನೇತೃತ್ವಂ ಕರಿಷ್ಯತಿ. ಅದ್ಯ ವಿಭಜನ ವಿಭೀಷಿಕಾ ಸ್ಮರಣ ದಿವಸಃ ಆಚರ್ಯತೆ. ಪ್ರಧಾನಮಂತ್ರಿ, ಗೃಹಮಂತ್ರಿ, ರಕ್ಷಾಮಂತ್ರಿ ಚ ವಿಭಜನಸ್ಯ ಸಮಯೆ ಪ್ರಾಣತ್ಯಾಗಂ ಕೃತವದ್ಭ್ಯಃ ಸರ್ವೇಭ್ಯಃ ಶ್ರದ್ಧಾಂಜಲಿಂ ಅರ್ಪಯಂತಿ. ಭೂಕಂಪಾನಂತರಂ ಸಹಾಯೋದ್ಧಾರಾರ್ಥಂ ಕ್ರಿಯಮಾಣಾನ್ ಪ್ರಯತ್ನಾನ್ ಸಮರ್ಥನಾಯ ಭಾರತಂ ಕೊಲಂಬಿಯಾ ದೇಶಂ ಪ್ರತಿ 20 ಮೆಟ್ರಿಕ್ ಟನ್ ಮಿತಂ ಸಹಾಯ ಸಾಮಗ್ರೀಣಾಂ ಪ್ರಥಮಂ ಖಂಡಂ ಪ್ರೇಷಯತಿ. ಅಪಿ ಚ ಅದ್ಯ ಛತ್ತೀಸ್ಗಢ ರಾಜ್ಯೆ ಪೂರ್ವಿ ಮಧ್ಯಪ್ರದೇಶೆ ಹಿಮಾಚಲ ಪ್ರದೇಶೆ ಝಾರಖಂಡೆ ಉತ್ತರ ಪ್ರದೇಶೆ ಉತ್ತರಾಖಂಡೆ ಚ ಅತ್ಯಧಿಕ ವೃಷ್ಟೇ ಸಂಚೇತನಾ ಪ್ರಸಾರಿತಾ ಅಸ್ತಿ. ಅಥ ವಾರ್ತಾ ವಿಸ್ತರೇಣ. ಅಶೀತಿತಮೆ ಸ್ವತಂತ್ರತಾ ದಿವಸಾವಸರೆ ಅದ್ಯ ರಾಷ್ಟ್ರಪತಿ ಪದಾಸೀನಾ ದ್ರೌಪದಿ ಮುರ್ಮು ರಾಷ್ಟ್ರಾಯ ಸ್ವಕೀಯಂ ಸಂದೇಶಂ ಪ್ರದಾಶ್ಯತಿ. ರಾಷ್ಟ್ರಪತೇ ಎತತ್ ಸಂಬೋಧನಂ ಸಾಯಂ 7 ಆಕಾಶವಾಣ್ಯಾ ಸಮಗ್ರೆ ರಾಷ್ಟ್ರೀಯ ಸಂಜಾಲೆ ಪ್ರಸಾರಯಿಷ್ಯತೆ. ಎತದತಿರಿಚ್ಯ ದೂರದರ್ಶನಸ್ಯ ಸರ್ವಾಸು ವಾಹಿನೀಷು ಪ್ರಥಮಂ ಹಿಂದಿಭಾಷಾಯಾಂ ತತಃ ಆಂಗ್ಲಭಾಷಾಯಾಂ ಚ ಅಸ್ಯ ಪ್ರಸಾರಣಂ ಭವಿಷ್ಯತಿ. ದೂರದರ್ಶನೆ ಹಿಂದಿ ಆಂಗ್ಲರೂಪಯೋಃ ಪ್ರಸಾರಣಾತ್ ಪರಂ ಅಸ್ಯ ಕ್ಷೇತ್ರೀಯ ಭಾಷಾ ಸಂಸ್ಕರಣಾನಿ ದೂರದರ್ಶನಸ್ಯ ಕ್ಷೇತ್ರೀಯ ವಾಹಿನೀಷು ಪ್ರಸಾರಯಿಷ್ಯಂತೆ. ಅವಧೇಯಮಿದಂ ಯತ್ ಆಕಾಶವಾಣ್ಯಾ ಅಪಿ ಸಂಬೋಧನಸ್ಯ ಕ್ಷೇತ್ರೀಯ ಭಾಷಾ ಸಂಸ್ಕರಣಾನಿ ರಾತ್ರೌ 9:30 ಸ್ವಕೀಯೇಷು ಕ್ಷೇತ್ರೀಯ ಪ್ರಸಾರಣ ಕೇಂದ್ರೇಷು ಪ್ರಸಾರ್ಯತೆ. ಶ್ವಃ ರಾಷ್ಟ್ರೇ 80

ಆಕಾಶವಾಣಿ ಅವಲೋಕನ ವಿಷಯ ರಾಷ್ಟ್ರಪ್ರೇಮದ ಮನೋಭಾವ ಸಾರಲು ದೇಶಾದ್ಯಂತ ಹರ್ಘ ತಿರಂಗ ಅಭಿಯಾನ. ಬರೆದವರು ಅಭಯ್ ದಾಂಬ್ಲೆ, ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ನಾಳೆ ಇಡೀ ಭಾರತ ದೇಶ ತನ್ನ 80ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮಕ್ಕೆ ಸಾಕ್ಷಿಯಾಗಲಿದ್ದು ಕೋಟ್ಯಂತರ ದೇಶವಾಸಿಗಳು ಅತ್ಯುತ್ಸಾಹದಿಂದ ಸಜ್ಜಾಗಿದ್ದಾರೆ. ಈ ಸಂದರ್ಭದ ಮುನ್ನಾ ದಿನವಾದ ಇಂದು ಕೇಂದ್ರ ಸಂಸ್ಕೃತಿ ಸಚಿವಾಲಯದ ನೇತೃತ್ವದಲ್ಲಿ ಯಶಸ್ವಿಯಾಗಿ ನೆರವೇರುತ್ತಿರುವ ಹರ್ ಘರ್ ತಿರಂಗ ಅಭಿಯಾನ ದೇಶದ ಪ್ರತಿಯೊಂದು ಮನೆ ಮನೆಗಳಲ್ಲಿ ರಾಷ್ಟಪ್ರೇಮದ ಜ್ವಾಲೆಯನ್ನು ಉಜ್ವಲಗೊಳಿಸುತ್ತದೆ. ರಾಷ್ಟ್ರಧ್ವಜದೊಂದಿಗಿನ ಬಾಂಧವ್ಯವನ್ನು ಕೇವಲ ಔಪಚಾರಿಕ ಹಂತದಿಂದ ಮನೆ ಮನಗಳ ವೈಯಕ್ತಿಕ ಭಾವನಾತ್ಮಕ ಸಂಪರ್ಕಕ್ಕೆ ಕೊಂಡೊಯ್ಯುವ ಉದ್ದೇಶದಿಂದ ಆರಂಭವಾದ ಈ ಅಭಿಯಾನ ಇಂದು 5ನೇ ಆವೃತ್ತಿಯನ್ನು ತಲುಪಿದೆ. ಈ ಕಾರ್ಯಕ್ರಮ ಪ್ರತಿಯೊಬ್ಬ ನಾಗರಿಕನೂ ರಾಷ್ಟ ನಿರ್ಮಾಣದ ಕಡೆಗೆ ತನ್ನ ಬದ್ಧತೆ ಪುನರುಚ್ಚರಿಸುವ ಸಾಂಕೇತಿಕ ಕ್ರಿಯೆಯಾಗಿದೆ. ವಿಶೇಷವಾಗಿ ಈ ಬಾರಿ ರಾಷ್ಟೀಯ ಗೀತೆ ವಂದೇ ಮಾತರಂನ 150ನೇ ವರ್ಷಾಚರಣೆಯ ಸ್ಮರಣಾರ್ಥ ಅದರ ಚೈತನ್ಯಕ್ಕೆ ಅನುರೂಪವಾಗಿ 2026ರ ಈ ಅಭಿಯಾನವನ್ನು ಸಮರ್ಪಿಸಲಾಗಿದೆ. ಆಗಸ್ಟ್ 9ರಂದು ಆರಂಭಗೊಂಡು ಆಗಸ್ಟ್ 17ರವರೆಗೆ ದೇಶಾದ್ಯಂತ ಜರುಗುತ್ತಿರುವ ಈ ಆಂದೋಲನ 2047ರ ವೇಳೆಗೆ ವಿಕಸಿತ ಭಾರತ ಮತ್ತು ಯುವಶಕ್ತಿ ಕಲ್ಪನೆಯಡಿ ಸಾರ್ವಜನಿಕರಲ್ಲಿ ನವೋಲ್ಲಾಸವನ್ನು ಜಾಗೃತಗೊಳಿಸುತ್ತಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕರೆ ನೀಡಿದಂತೆ ತ್ರಿವರ್ಣ ಧ್ವಜ ಭಾರತದ ಹೆಮ್ಮೆ ಮತ್ತು ಪ್ರತಿಯೊಬ್ಬ ನಾಗರಿಕನಿಗೆ ಪ್ರೇರಣೆಯ ಮೂಲವಾಗಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ದೆಹಲಿಯ ಭಾರತ್ ಮಂಟಪದಲ್ಲಿ ಸಂಸದರು ಮತ್ತು ಜನಪ್ರತಿನಿಧಿಗಳೊಂದಿಗೆ ವಿಶೇಷ ಬೈಕ್ ರ್ಯಾಲಿಗೆ ಚಾಲನೆ ನೀಡಿ ತಿಳಿಸಿದಂತೆ ವಂದೇ ಮಾತರಂ ಗೀತೆಯು ಮಾತೃಭೂಮಿಯ ಮೇಲಿನ ಪ್ರೀತಿಯನ್ನು ರಾಷ್ಟೀಯ ಕರ್ತವ್ಯವನ್ನಾಗಿ ಪರಿವರ್ತಿಸಿದೆ. ಈ ಮಹೋತ್ಸವದ ಭಾಗವಾಗಿ ದೇಶದ ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸಾರ್ವಜನಿಕರ ಸಕ್ರಿಯ ಪಾಲ್ಗೊಳ್ಳುವಿಕೆಯೊಂದಿಗೆ ತಿರಂಗ ಯಾತ್ರೆಗಳು, ಬೈಕ್ ಹಾಗೂ ಸೈಕಲ್ ರ್ಯಾಲಿಗಳು, ಸಾಂಸ್ಕೃತಿಕ ತಿರಂಗ ಕಾರ್ಯಕ್ರಮಗಳು ಮತ್ತು

ವಂದೇ ಮಾತರಂ ಸಾಮೂಹಿಕ ಗಾಯನ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯುತ್ತಿವೆ. ಈ ಅಭಿಯಾನವು ಡಿಜಿಟಲ್ ರೂಪದಲ್ಲೂ ದೇಶಪ್ರೇಮದ ಹೊಸ ಅಲೆಯನ್ನೇ ಸೃಷ್ಟಿಸಿದೆ. ಸಾರ್ವಜನಿಕರು ತಮ್ಮ ಮನೆಗಳ ಮೇಲೆ ಗೌರವದಿಂದ ತ್ರಿವರ್ಣ ಧ್ವಜ ಹಾರಿಸಿ ಧ್ವಜದೊಂದಿಗೆ ಸೆಲ್ಫಿ ತೆಗೆದುಕೊಂಡು ಅಧಿಕೃತ ಜಾಲತಾಣ harghatiranga.com ಅಪ್ಲೋಡ್ ಮಾಡುತ್ತಿದ್ದಾರೆ. ಈ ರೀತಿ ಭಾಗವಹಿಸಿದ ನಾಗರಿಕರು ತಮ್ಮ ಪ್ರಮಾಣ ಪತ್ರಗಳನ್ನು #harghartiranga ಮತ್ತು #HDT2026 #ಗಳೊಂದಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳುತ್ತಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಮ್ಮ ನಿವಾಸದಲ್ಲಿ ಧ್ವಜಾರೋಹಣ ನೆರವೇರಿಸಿ ಏಕ್ ಭಾರತ್ ಶ್ರೇಷ್ಠ ಭಾರತ್ ಶಕ್ತಿಯನ್ನು ಸಾರುವ ಈ ಆಂದೋಲನದಲ್ಲಿ ಪ್ರತಿಯೊಬ್ಬರೂ ಒಂದಾಗುವಂತೆ ಮನವಿ ಮಾಡಿದ್ದಾರೆ. ಇದಲ್ಲದೆ ಈ ಬಾರಿಯ ಅಭಿಯಾನದಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಸಹಯೋಗದೊಂದಿಗೆ ಸೂರ್ಯಪಥ್ ತಿರಂಗ ಎಂಬ ನೂತನ ಜಾಗತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಸೂರ್ಯೋದಯದ ಹಾದಿಯಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಸಾಗುವ ವಿಶ್ವದಾದ್ಯಂತ ಭಾರತೀಯ ರಾಯಭಾರ ಕಚೇರಿಗಳಲ್ಲಿ ಧ್ವಜಾರೋಹಣ ನೆರವೇರಿಸುವ ಮೂಲಕ ಜಾಗತಿಕ ಮಟ್ಟದಲ್ಲಿ ಭಾರತೀಯರ ಒಗ್ಗಟ್ಟನ್ನು ಪ್ರದರ್ಶಿಸಲಾಗಿದೆ. ರಾಷ್ಟ್ರಧ್ವಜ ಹಾರಿಸುವಾಗ ಅದರ ಘನತೆ, ಗೌರವ ಮತ್ತು ಪವಿತ್ರತೆಯನ್ನು ಕಾಯ್ದುಕೊಳ್ಳುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯವಾಗಿದೆ. ಭಾರತದ ರಾಷ್ಟ್ರಧ್ವಜದ ಪ್ರದರ್ಶನವನ್ನು ರಾಷ್ಟೀಯ ಗೌರವಕ್ಕೆ ಅಪಮಾನ ತಡೆ ಕಾಯ್ದೆ 1971 ಮತ್ತು ಭಾರತೀಯ ಧ್ವಜ ಸಂಹಿತೆ 2002 ನಿಯಮಗಳು ನಿಯಂತ್ರಿಸುತ್ತವೆ. ಧ್ವಜ ಸಂಹಿತೆಗೆ ಮಾಡಲಾದ ತಿದ್ದುಪಡಿಗಳ ಪ್ರಕಾರ ಕೈಯಿಂದ ನೇಯ್ದ ಅಥವಾ ಯಂತ್ರದಿಂದ ತಯಾರಿಸಿದ ಹತ್ತಿನೂಲು, ಪಾಲಿಯೆಸ್ಟರ್, ಉಣ್ಣೆ ಮತ್ತು ರೇಷ್ಮೆ ಖಾದಿ ಧ್ವಜಗಳನ್ನು ಬಳಸಲು ಸಂಪೂರ್ಣ ಅವಕಾಶ ನೀಡಲಾಗಿದೆ. ಧ್ವಜವು 3:2 ಅನುಪಾತದಲ್ಲಿ ಆಯತಾಕಾರದಲ್ಲಿದ್ದು ಯಾವಾಗಲೂ ಅತ್ಯುನ್ನತ ಗೌರವದ ಸ್ಥಾನದಲ್ಲಿರಬೇಕು. ನಾಗರಿಕರು, ಖಾಸಗಿ ಸಂಸ್ಥೆಗಳು ಅಥವಾ ಶಿಕ್ಷಣ ಸಂಸ್ಥೆಗಳು ಧ್ವಜಾರೋಹಣ ಮಾಡಬಹುದಾಗಿದ್ದು, ಮನೆಗಳ ಮೇಲೆ ಹಗಲು ಮತ್ತು ರಾತ್ರಿ ಎರಡೂ ಸಮಯದಲ್ಲಿ ಧ್ವಜ ಹಾರಿಸಲು ಅವಕಾಶ ಕಲ್ಪಿಸಲಾಗಿದೆ. ಆದರೆ ಹಾನಿಗೊಳಗಾದ ಧ್ವಜಗಳನ್ನು ಯಾವುದೇ ಕಾರಣಕ್ಕೂ ಪ್ರದರ್ಶಿಸಬಾರದು ಎಂಬ ಮುಖ್ಯ ನಿಯಮವನ್ನು ಎಲ್ಲರೂ ಕಡ್ಡಾಯವಾಗಿ ಪಾಲಿಸಬೇಕಿದೆ. ನಾಳೆ ನಾವೆಲ್ಲರೂ ನಮ್ಮ ದೇಶದ ಸ್ವಾತಂತ್ರ್ಯದ 80ನೇ ವರ್ಷಾಚರಣೆಯ ಸಂಭ್ರಮದಲ್ಲಿರಲಿದ್ದು, ಹಿಮಾಲಯದಿಂದ ಕನ್ಯಾಕುಮಾರಿವರೆಗೆ ಮತ್ತು ಗಡಿಭಾಗಗಳಿಂದ ಹಿಡಿದು ಪ್ರತಿಯೊಂದು ಗ್ರಾಮೀಣ ಪ್ರದೇಶಗಳ ಮನೆಗಳ ಮೇಲೆಯೂ ಹೆಮ್ಮೆಯ ತ್ರಿವರ್ಣ ಧ್ವಜ ಅತ್ಯಂತ ಶೋಭಾಯಮಾನವಾಗಿ ಹಾರಾಡಲಿದೆ. ಸಮಾಜದ ಎಲ್ಲ ವರ್ಗದ ಜನರನ್ನು ಒಂದೇ ಭಾವನೆಯಡಿ ತಂದಿರುವ ಈ ಹರ್ ಘರ್ ತಿರಂಗ ಅಭಿಯಾನ ಕೇವಲ ಒಂದು ಸರ್ಕಾರಿ ಕಾರ್ಯಕ್ರಮವಾಗಿ ಉಳಿಯದೆ ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲೂ ಮಾತೃಭೂಮಿಯ ಬಗೆಗೆ ಹೆಮ್ಮೆ, ಭಕ್ತಿ, ಸಾಂಸ್ಕೃತಿಕ ಪರಂಪರೆ ಮತ್ತು ಏಕತೆಯ ಜಾಗೃತಿಯನ್ನು ಎತ್ತಿಹಿಡಿದ ನಿಜವಾದ ಜನಾಂದೋಲನವಾಗಲಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: విజయప్రకాశ్వణి.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233. ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233. ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233. ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ.
3: ಈಗ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
4: ಅಕಾಲಿಕ ಮಳೆಗೆ ಮಿಂಚುಗಳು.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले हैं।
1: मुंगारू हंगामिन बेले वीमे नोंदणी माडिकोळ्ळिरि।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎ ಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. pmsuryaghar.gov.in.
5: This Independence Day, celebrate internet freedom. Get the BSNL FTTH Independence Day offer for just 1,111 rupees per month.
6: Enjoy 200 Mbps high-speed internet, a massive 5,000 GB of data, and save 88 rupees every month.
5: This Independence Day, connect to freedom with BSNL FTTH.
6: BSNL, connecting India.
5: Terms and conditions apply.
7: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನಾಳೆ 80ನೇ ಸ್ವಾತಂತ್ರ್ಯ ದಿನಾಚರಣೆ. ಮಾಣೆಕ್ ಶಾ ಪರೇಡ್ ಮೈದಾನದಲ್ಲಿ ಮುಖ್ಯಮಂತ್ರಿ ಧ್ವಜಾರೋಹಣ. ಬೆಂಗಳೂರಿನಲ್ಲಿ ಬಿಗಿ ಭದ್ರತೆ. ರಾಜ್ಯದಲ್ಲಿ ಗುಟ್ಕಾ ನಿಷೇಧ, ಆದೇಶ ಹಿಂಪಡೆಯಲು ಸರ್ಕಾರ ನಿರ್ಧಾರ. ಪರಿಷತ್ನಲ್ಲಿ ಬಿಡದಿ ಟೌನ್ಶಿಪ್ ಯೋಜನೆ ಸಮರ್ಥಿಸಿಕೊಂಡ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತಾತ್ಕಾಲಿಕವಾಗಿ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ರದ್ದುಗೊಳಿಸಲು ನಿರ್ಧಾರ. ಆಹಾರ ಖಾತೆ ಸಚಿವ ರಿಜ್ವಾನ್ ಅರ್ಷದ್ ಸ್ಪಷ್ಟನೆ. 2110 ಕೋಟಿ ರೂಪಾಯಿ ಹಗರಣ. ಆರೋಪಿ ಶಿವಾನಂದ್ ನೀಲಣ್ಣವರ್ ಬಂಧಿಸಿದ ಇಡಿ. ವಾರ್ತೆಗಳ ವಿವರ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಮಾಣೆಕ್ ಶಾ ಪರೇಡ್ ಮೈದಾನದಲ್ಲಿ ನಾಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದಾದ್ಯಂತ ಭದ್ರತಾ ವ್ಯವಸ್ಥೆ ಹೆಚ್ಚಿಸಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಮೈದಾನದ ಹೊರಗೆ ಮತ್ತು ಒಳಗೆ 110 ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ. 1100 ಪೊಲೀಸ್ ಅಧಿಕಾರಿಗಳನ್ನು ಹಾಗೂ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ಸುಗಮ ಸಂಚಾರ ನಿರ್ವಹಣೆಗಾಗಿ 1583 ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ. ಮಾಣೆಕ್ ಶಾ ಪರೇಡ್ ಮೈದಾನಕ್ಕೆ ಸಿಗರೆಟ್, ಬೆಂಕಿ ಪೊಟ್ಟಣ, ಚೂಪಾದ ವಸ್ತು, ಚಾಕು ಮತ್ತು ಬ್ಲೇಡ್, ಸ್ಫೋಟಕ ವಸ್ತುಗಳನ್ನು ನಿಷೇಧ ಮಾಡಲಾಗಿದೆ. ಇದರ ಜೊತೆಗೆ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಬೆಂಗಳೂರಿನಲ್ಲಿ ಫ್ರೀಡಂ ಹಬ್ಬ ನಡೆಯಲಿದ್ದು ಎಲ್ಲಾ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ. ಕಾರ್ಯಕ್ರಮವನ್ನು ಸಾರ್ವಜನಿಕರಿಗಾಗಿ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಆಯೋಜನೆ ಮಾಡಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ 3000 ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ತೀವ್ರ ವಿರೋಧದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಗುಟ್ಕಾ ನಿಷೇಧವನ್ನು ಹಿಂತೆಗೆದುಕೊಳ್ಳಲಿದೆ ಎಂದು ಐಎಎನ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಅಡಿಕೆ ಬೆಳೆಗಾರರ ಮೇಲೆ ಪರಿಣಾಮ ಉಂಟಾಗಲಿದೆ ಎಂದು ಶಾಸಕರು ಪಕ್ಷಾತೀತವಾಗಿ ಕಳವಳ ವ್ಯಕ್ತಪಡಿಸಿದ ಬಳಿಕ ಸರ್ಕಾರ ನಿಷೇಧವನ್ನು ಹಿಂತೆಗೆದುಕೊಳ್ಳಲು ನಿರ್ಧರಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯದಲ್ಲಿ ಗುಟ್ಕಾ ನಿಷೇಧಿಸುವ ಆದೇಶವನ್ನು ಹಿಂತೆಗೆದುಕೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ನಿನ್ನೆ ನಡೆದ ಸಚಿವ ಸಂಪುಟದಲ್ಲಿ ಈ ವಿಷಯ ಚರ್ಚೆಗೆ ಬಂದಿದ್ದು ಆರೋಗ್ಯ ಇಲಾಖೆ ಕಾರ್ಯದರ್ಶಿ ವಿರುದ್ದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ.

0: ಯಡದಿ ಟೌನ್ಶಿಪ್ ಯೋಜನೆ ಉತ್ತಮ ಯೋಜನೆಯಾಗಿದೆ ಎಂದು ವಿಧಾನ ಪರಿಷತ್ನಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ಕೆಲವು ಒತ್ತಡಗಳಿಂದ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಸಭಾಪತಿ ಸಲೀಂ ಅಹಮದ್ ಅವರನ್ನು ಅಭಿನಂದಿಸಿ ಮಾತನಾಡಿದ ಮುಖ್ಯಮಂತ್ರಿ, ಜೀವನದಲ್ಲಿ ಯಶಸ್ಸು ಸಿಗಬೇಕಾದರೆ ಧರ್ಮರಾಯನ ಧರ್ಮತ್ವ, ಕರ್ಣನ ದಾನತ್ವ, ಅರ್ಜುನನ ಗುರಿ ಇರಬೇಕು ಎಂದು ತಿಳಿಸಿದ್ದಾರೆ. ರಾಜಕಾರಣ ಹೊರಗಿಟ್ಟು ರಾಜ್ಯದ ಯಶಸ್ಸಿಗೆ ಒಟ್ಟಾಗಿ ಕಾರ್ಯನಿರ್ವಹಿಸೋಣ ಎಂದು ಕರೆ ನೀಡಿದ್ದಾರೆ. ನೂತನ ಸಭಾಪತಿ ಸಲೀಂ ಅಹಮದ್ ಮಾತನಾಡಿ, ಈ ಹಂತದವರೆಗೆ ಬರಲು ಅವಕಾಶ ಕಲ್ಪಿಸಿದ ಕಾಂಗ್ರೆಸ್ ಪಕ್ಷ ಹಾಗೂ ಹಿರಿಯ ನಾಯಕರಿಗೆ ಧನ್ಯವಾದ ತಿಳಿಸಿದರು. ಇದು ಪಕ್ಷದ ಸ್ಥಾನವಲ್ಲ, ಸದನದ ಸ್ಥಾನ ಎಂದು ಅಭಿಪ್ರಾಯಪಟ್ಟ ಅವರು, ಇಲ್ಲಿ ಎಲ್ಲರೂ ಸಮಾನರು ಎಂದು ಹೇಳಿದ್ದಾರೆ. ಬಳಿಕ ವಿಧಾನ ಪರಿಷತ್ನ ಕಲಾಪವನ್ನು ಸೋಮವಾರ 11 ಗಂಟೆಗೆ ಸಭಾಪತಿ ಸಲೀಂ ಅಹಮದ್ ಮುಂದೂಡಿದರು. ತಾತ್ಕಾಲಿಕವಾಗಿ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ರದ್ದುಗೊಳಿಸಲು ನಿರ್ಧರಿಸಲಾಗಿದೆ ಎಂದು ಆಹಾರ ಖಾತೆ ಸಚಿವ ರಿಜ್ವಾನ್ ಅರ್ಷದ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 2,65,00,000 ಕಾರ್ಡ್ಗಳು ಇ ಕೆವೈಸಿ ಆಗಬೇಕಾಗಿದೆ ಎಂದು ಹೇಳಿದ್ದಾರೆ. ಸೆಪ್ಟೆಂಬರ್ ತಿಂಗಳ ಒಳಗೆ ಇ ಕೆವೈಸಿ ಮಾಡಲು ನಿರ್ಧರಿಸಿದ್ದು, ಬಳಿಕ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಇಂದಿರಾ ಕಿಟ್ ನೀಡಲು ತಾಂತ್ರಿಕ ತೊಂದರೆ ಉಂಟಾಗಿದೆ ಎಂದು ತಿಳಿಸಿದ ಸಚಿವರು, ಅಂತಿಮ ನಿರ್ಧಾರ ಇನ್ನೂ ಕೈಗೊಂಡಿಲ್ಲ ಎಂದು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ ಪರಿಸರದಲ್ಲಿ ನಾಳೆ ಮತ್ತು ನಾಡಿದ್ದು ಬೆಂಗಳೂರಿನ ಖಾಸಗಿ ಕಂಪನಿಯೊಂದು ವಾಹನಗಳ ಆಫ್ ರೋಡ್ ಸಾಹಸ ಯಾತ್ರೆ ರ್ಯಾಲಿ ಆಯೋಜನೆ ಮಾಡಿದೆ. ಇಂತಹ ಯಾವುದೇ ಕಾರ್ಯಕ್ರಮಗಳನ್ನು ನಡೆಸಲು ಅನುಮತಿ ನೀಡದಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಜಿಲ್ಲಾಡಳಿತಕ್ಕೆ ಸೂಚನೆ ನೀಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅವರಿಗೆ ಪತ್ರ ಬರೆದ ಮೂಲಕ ಸೂಚನೆ ನೀಡಿರುವ ಅವರು, ಕಾರ್ಯಕ್ರಮ ನಡೆಸಿದ್ದಲ್ಲಿ ಕಾನೂನು ಕ್ರಮ ಜರುಗಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಜೀಪ್ಗಳ ಸಂಚಾರದಿಂದ ಕುದುರೆಮುಖದ ಪರಿಸರಕ್ಕೆ, ಗ್ರಾಮೀಣ ಭಾಗದ ರಸ್ತೆಗಳಿಗೆ ಹಾನಿಯುಂಟಾಗಲಿದೆ. ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯದ ಜೊತೆಗೆ ಸಣ್ಣ ಜಲ ಹಳ್ಳದಂತ ನೀರಿನ ಮೂಲಗಳು ಕಲುಷಿತಗೊಳ್ಳುತ್ತವೆ ಎಂದು ತಿಳಿಸಿದ್ದಾರೆ. ಕಾರ್ಯಕ್ರಮ ನಡೆಸಿದ್ದಲ್ಲಿ ಆಯೋಜಕರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯಿಂದ ನಾಳೆ ಬೆಳಗ್ಗೆ 10:30 11:30 ಫ್ರೀಡಂ ರಿದಮ್ ಎ ಸಿಂಫೋನಿ ಆಫ್ ಫ್ರೀಡಂ ಎಂಬ ಸಂಗೀತ ಕಾರ್ಯಕ್ರಮ ನೇರ ಪ್ರಸಾರವಾಗಲಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. 2,110 ಕೋಟಿ ರೂಪಾಯಿಗಳ ಹಗರಣದಲ್ಲಿ ಶಿವಂ ಅಸೋಸಿಯೇಟ್ನ ಶಿವಾನಂದ್ ಸಿದ್ದಪ್ಪ ನೀಲಣ್ಣವರ್ ಅವರನ್ನು ಬಂಧಿಸಲಾಗಿದೆ ಎಂದು ಜಾರಿ ನಿರ್ದೇಶನಾಲಯ ತಿಳಿಸಿದೆ. ಮಂಗಳೂರು ವಲಯ ಇಡಿ ಅಧಿಕಾರಿಗಳು ಬಂಧಿಸಿದ್ದು, ವಿಶೇಷ ನ್ಯಾಯಾಲಯ ಆರೋಪಿಯನ್ನು ಇದೇ 24ರವರೆಗೆ ಕಸ್ಟಡಿಗೆ ನೀಡಿ ಆದೇಶ ಹೊರಡಿಸಿದೆ. ಶಿವಾನಂದ ಕರ್ನಾಟಕ ಮಾತ್ರವಲ್ಲದೆ ಮಹಾರಾಷ್ಟ್ರ, ಗೋವಾ, ಛತ್ತೀಸ್ಗಢ ರಾಜ್ಯದಲ್ಲಿಯೂ ಹೂಡಿಕೆ ಸಂಗ್ರಹ ಮಾಡಿದ್ದಾನೆ. ಪೋಂಜಿ ಶೈಲಿ ಸ್ಕೀಂ ಮೂಲಕ 2,110 ಕೋಟಿ ರೂಪಾಯಿ ಅಕ್ರಮವಾಗಿ ಸಂಗ್ರಹಿಸಿದ್ದಾನೆ. ಆದರೆ ಒಂದು ಭಾಗದಷ್ಟು ಹಣ ಮಾತ್ರ ಮರುಪಾವತಿ ಮಾಡಲಾಗಿದೆ. ದುರುಪಯೋಗ ಪಡಿಸಿಕೊಂಡ ಹಣವನ್ನು ಪಿಎಂಎಲ್ಎ ಅಡಿಯಲ್ಲಿ ಅಪರಾಧದ ಆದಾಯ ಎಂದು ಗುರುತಿಸಲಾಗಿದೆ. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ August 9-17 ದೇಶದಾದ್ಯಂತ ಹರ್ಗ ತಿರಂಗ 2026 ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಸಿದ್ದರಾಮೇಶ್ವರ ತಿಳಿಸಿದ್ದಾರೆ. ಗದಗ ಜಿಲ್ಲೆಯ ನಾಗಾವಿ ಗ್ರಾಮದಲ್ಲಿರುವಂತಹ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ರಾಷ್ಟೀಯ ಸೇವಾ ಯೋಜನೆಯ ಕೋಶದ ವತಿಯಿಂದ ಮಲ್ಲಸಮುದ್ರ ಗ್ರಾಮದಲ್ಲಿ ಹರ್ಘರ್ ತಿರಂಗ ಅಭಿಯಾನ ಜರುಗಿತು. ತುಮಕೂರಿನಲ್ಲಿ ನಡೆದ ತಿರಂಗ ಯಾತ್ರೆಯಲ್ಲಿ ಕಾಲೇಜು ವಿದ್ಯಾರ್ಥಿಗಳು, ಎನ್ಸಿಸಿ ಮತ್ತು ಸ್ಕೌಟ್ ವಿದ್ಯಾರ್ಥಿಗಳು ಸೇರಿದಂತೆ 100+ ಉತ್ಸಾಹದಿಂದ ಭಾಗಿಯಾದರು. ಮಹಾನಗರ ಪಾಲಿಕೆ ಆವರಣದಲ್ಲಿ ವಿದ್ಯಾರ್ಥಿಗಳು ಮತ್ತು ನಾಗರಿಕರು 100 ಮೀಟರ್ ಉದ್ದದ ಬೃಹತ್ ರಾಷ್ಟ್ರಧ್ವಜ ಹಾಗೂ ಸಹಸ್ರಾರು ತ್ರಿವರ್ಣ ಧ್ವಜಗಳನ್ನು ಹಿಡಿದು ಮೆರವಣಿಗೆ ನಡೆಸಿದರು. ಕಲಬುರಗಿ ಲೋಕಸಭಾ ಕ್ಷೇತ್ರದ ಸಂಸದ ರಾಧಾಕೃಷ್ಣ ದೊಡ್ಡಮನಿ ನವದೆಹಲಿಯಲ್ಲಿ ಇಂದು ಭಾರತೀಯ ಪುರಾತತ್ವ ಸರ್ವೇಕ್ಷಣೆ ಮಹಾನಿರ್ದೇಶಕ ಯದುಬೀರ್ ಸಿಂಗ್ ರಾವತ್ ಮತ್ತು ಹೆಚ್ಚುವರಿ ಮಹಾನಿರ್ದೇಶಕ ಜಾನ್ವಿಜ್ ಶರ್ಮಾ ಅವರನ್ನು ಭೇಟಿಯಾಗಿ ಚರ್ಚೆ ನಡೆಸಿದರು. ಸಭೆಯಲ್ಲಿ ಕಲಬುರಗಿ ಜಿಲ್ಲೆಯ ಐತಿಹಾಸಿಕ ಬೌದ್ಧ ತಾಣವಾದ ಸನ್ನತಿ ಹಾಗೂ ಪ್ರಸಿದ್ಧ ಗುಲ್ಬರ್ಗಾ ಕೋಟೆಯ ಸಂರಕ್ಷಣೆ, ಜೀರ್ಣೋದ್ಧಾರ ಮತ್ತು ಸಮಗ್ರ ಅಭಿವೃದ್ಧಿ ಕುರಿತು ಸಮಾಲೋಚನೆ ನಡೆಸಿದ್ದಾರೆ. ಈ ಭಾಗದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿರುವ

0: ಪಾರಂಪರಿಕ ತಾಣಗಳನ್ನು ಕಾಲಮಿತಿಯಲ್ಲಿ ಸಂರಕ್ಷಿಸಿ ಅಭಿವೃದ್ಧಿಪಡಿಸುವ ಅಗತ್ಯವನ್ನು ಸಂರಕ್ಷಣೆ ದೃಷ್ಟಿಯಿಂದ ಪ್ರತಿಪಾದಿಸಿದ್ದಾರೆ. ಸಂಸದರ ಮನವಿಗೆ ಧನಾತ್ಮಕವಾಗಿ ಸ್ಪಂದಿಸಿದ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ, ಕೊಯ್ಲಿನ ನಂತರದ ನಷ್ಟ ತಡೆಯುವುದು ಹಾಗೂ ರೈತರ ಆದಾಯ ಹೆಚ್ಚಿಸುವ ಉದ್ದೇಶದಿಂದ ಜಾರಿಗೆ ತರಲಾಗಿರುವಂತಹ ಪ್ರಧಾನಮಂತ್ರಿ ಕಿಸಾನ್ ಸಂಪದ ಯೋಜನೆ ಹಾಗೂ ಎಪಿಇಡಿಎ ಯೋಜನೆಗಳ ಅಡಿಯಲ್ಲಿ ದಾವಣಗೆರೆ ಜಿಲ್ಲೆಯ ಆಹಾರ ಸಂರಕ್ಷಣಾ ಹಾಗೂ ಸಂಸ್ಕರಣಾ ಘಟಕಕ್ಕೆ ಹಣಕಾಸಿನ ನೆರವು ಮಂಜೂರಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಲೋಕಸಭೆಯಲ್ಲಿ ಕೇಳಿದ್ದ ಪ್ರಶ್ನೆಗೆ ಕೇಂದ್ರ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವ ಚಿರಾಗ್ ಪಾಸ್ವಾನ್ ಲಿಖಿತ ಉತ್ತರ ನೀಡಿದ್ದಾರೆ. ಎಪಿಇಡಿಎ ಯೋಜನೆಯಡಿ ಆರ್ಥಿಕ ನೆರವು ಕೋರಿ ಕರ್ನಾಟಕದಿಂದ ಸಲ್ಲಿಕೆಯಾಗಿದ್ದಂತಹ 11 ಅರ್ಜಿಗಳಲ್ಲಿ 6 ಯೋಜನೆಗಳಿಗೆ ಮಂಜೂರಾತಿ ದೊರೆತಿದ್ದು ಅದರಲ್ಲಿ ದಾವಣಗೆರೆಯ ಸಂಸ್ಥೆಯೂ ಸೇರಿದೆ ಎಂದು ಸಚಿವ ಚಿರಾಗ್ ಪಾಸ್ವಾನ್ ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಆವರಣದ ಮುಂಭಾಗದಲ್ಲಿ ರಾಷ್ಟಪಿತ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿ ನಿರ್ಮಾಣಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಭೂಮಿಪೂಜೆ ನೆರವೇರಿಸಿದರು. ಹಾವೇರಿ ಜಿಲ್ಲೆಯಲ್ಲಿ 2026 ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಪಡಿತರ ಆಹಾರ ಧಾನ್ಯವನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸಾರ್ವಜನಿಕ ಆಹಾರ ವಿತರಣಾ ವ್ಯವಸ್ಥೆಯಲ್ಲಿ ಮಕ್ಕಳಿಗೆ, ಮಹಿಳೆಯರಿಗೆ, ದುರ್ಬಲರಿಗೆ, ಹಿರಿಯರಿಗೆ ಯಾವುದೇ ರೀತಿಯ ಲೋಪದೋಷ ಕಂಡುಬಂದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಕರ್ನಾಟಕ ರಾಜ್ಯ ಆಹಾರ ಆಯೋಗದ ಅಧ್ಯಕ್ಷರಾದಂತಹ ಡಾ ಎಚ್ ಕೃಷ್ಣ ತಿಳಿಸಿದ್ದಾರೆ. ಸ್ವಚ್ಛ ಭಾರತ್ ಮಿಷನ್ ಕಾರ್ಯಕ್ರಮದ ಅಡಿ 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಸ್ವಚ್ಛ ಸ್ವಾತಂತ್ರ್ಯೋತ್ಸವ ಘೋಷ ವಾಕ್ಯದೊಂದಿಗೆ ಮಂಡ್ಯ ನಗರಸಭೆ ವತಿಯಿಂದ ಸ್ವಚ್ಛತಾ ಡ್ರೈವ್ ಹಮ್ಮಿಕೊಳ್ಳಲಾಗಿದೆ ಎಂದು ನಗರಸಭೆ ಆಯುಕ್ತರಾದಂತಹ ಯುಪಿ ಪಂಪಶ್ರೀ ಮಾಹಿತಿ ನೀಡಿದ್ದಾರೆ. ಗ್ರಾಮೀಣ ಕುಟುಂಬಗಳಿಗೆ ಉದ್ಯೋಗದ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ನಾಳೆಯಿಂದ ಸೆಪ್ಟೆಂಬರ್ 15ರವರೆಗೆ ಎಲ್ಲಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಜಾಬ್ ಕಾರ್ಡ್ ಮೇಳ ಅಭಿಯಾನ ಜರುಗಲಿದೆ ಎಂದು ಗದಗ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಸಿಆರ್ ಮುಂಡರಗಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ 80ನೇ ಸ್ವಾತಂತ್ರ್ಯ ದಿನಾಚರಣೆ, ಮಾಣೆಕ್ ಶಾ ಪರೇಡ್ ಮೈದಾನದಲ್ಲಿ ಮುಖ್ಯಮಂತ್ರಿ ಧ್ವಜಾರೋಹಣ, ಬೆಂಗಳೂರಿನಲ್ಲಿ ಬಿಗಿ ಭದ್ರತೆ, ರಾಜ್ಯದಲ್ಲಿ ಗುಟ್ಕಾ ನಿಷೇಧ ಆದೇಶ ಹಿಂಪಡೆಯಲು ಸರ್ಕಾರ ನಿರ್ಧಾರ, ಪರಿಷತ್ನಲ್ಲಿ ಬಿಡದಿ ಟೌನ್ಶಿಪ್ ಯೋಜನೆ ಸಮರ್ಥಿಸಿಕೊಂಡ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ತಾತ್ಕಾಲಿಕವಾಗಿ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ರದ್ದುಗೊಳಿಸಲು ನಿರ್ಧಾರ, ಆಹಾರ ಖಾತೆ ಸಚಿವ ರಿಜ್ವಾನ್ ಅರ್ಷದ್ ಸ್ಪಷ್ಟನೆ, 2110 ಕೋಟಿ ರೂಪಾಯಿ ಹಗರಣ, ಆರೋಪಿ ಶಿವಾನಂದ್ ನೀಲಣ್ಣವರ್ ಬಂಧಿಸಿದ ಇಡಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಈ ಸ್ವಾತಂತ್ರ್ಯ ದಿನಕ್ಕೆ ಮನೆಗೆ ಕೊಡಿ ಇಂಟರ್ನೆಟ್ ಫ್ರೀಡಂ. ಬಿಎಸ್ಎನ್ಎಲ್ ಎಫ್ಟಿಟಿಎಚ್ ಇಂಡಿಪೆಂಡೆನ್ಸ್ ಡೇ ಆಫರ್ ಕೇವಲ 1,111 ರೂಪಾಯಿ ಪ್ರತಿ ತಿಂಗಳು. 200 ಎಂಬಿಪಿಎಸ್ ಹೈಸ್ಪೀಡ್ ಇಂಟರ್ನೆಟ್, 5,000 ಜಿಬಿ ಡೇಟಾ ಮತ್ತು ಪ್ರತಿ ತಿಂಗಳು 88 ರೂಪಾಯಿ ಉಳಿತಾಯ. ಈ ಇಂಡಿಪೆಂಡೆನ್ಸ್ ಡೇ ಬಿಎಸ್ಎನ್ಎಲ್ ಎಫ್ಟಿಟಿಎಚ್ ಜೊತೆ ಫ್ರೀಡಂಗೆ ಕನೆಕ್ಟ್ ಆಗಿ. ಬಿಎಸ್ಎನ್ಎಲ್ ಕನೆಕ್ಟಿಂಗ್ ಇಂಡಿಯಾ, ಷರತ್ತುಗಳು ಅನ್ವಯ.
2: ಕೇಳುಗರೆ ಗಮನಿಸಿ, ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವಾದ ಇಂದು ಭಾರತದ ಗೌರವಾನ್ವಿತ ರಾಷ್ಟಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟವನ್ನು ಉದ್ದೇಶಿಸಿ ಮಾಡುವ ಪ್ರಸಾರ ಭಾಷಣ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂದು ಸಂಜೆ 6:58 ದಿಂದ ಆರಂಭವಾಗಲಿದೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ನೀವು ಕೂಡ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಮಾಡಬೇಕಾ?
3: ನಿಮಗೆ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಎಲ್ಲಾ ಕಚ್ಚಾ ವಸ್ತುಗಳು ಬೇಕಾ?
2: ಹಾಗಾದ್ರೆ ಬನ್ನಿ ಪುಣ್ಯಕೋಟಿ ಕೃಷಿ ಆಶ್ರಮ ಮನುಗುಳಿಯ ರೆಡ್ಡಿ ಫಾರ್ಮ್ ಹೌಸ್ಗೆ.
3: ಇಲ್ಲಿ ಎಲ್ಲ ತರಹದ ದೇಸಿ ಜವಾರಿ ಮತ್ತು ಗಿರ್ ಆಕಳಿನ ಗೋ ಆಧಾರಿತ ಗೋಮೂತ್ರ, ಗಂಜಲು, ಸಗಣಿ, ದೇಸಿ ಮಜ್ಜಿಗೆ,
2: ಸಂಪೂರ್ಣ ಸಾವಯವ ಬೆಲ್ಲ, ಜವಾರಿ ತುಪ್ಪ, ವಿಶೇಷವಾಗಿ ಪಂಚಗವ್ಯ, ಜೀವಾಮೃತ ಹಾಗೂ ಗೋಕೃಪಾಮೃತ ಎಲ್ಲವೂ ಸಿಗುತ್ತವೆ.
3: ಇಲ್ಲಿ ಎಲ್ಲಾ ಕಚ್ಚಾ ವಸ್ತುಗಳು ಸಂಪೂರ್ಣ ಮಾಹಿತಿಯೊಂದಿಗೆ ಹಾಗೂ ಯೋಗ್ಯ ದರದಲ್ಲಿ ಸಿಗುತ್ತವೆ.
2: ಆಸಕ್ತ ರೈತರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ
3: ಶ್ರೀಮತಿ ಅಶ್ವಿನಿ ಚಂದ್ರಶೇಖರ್ ರೆಡ್ಡಿ. ಮೊಬೈಲ್ ಸಂಖ್ಯೆ 8904479100.
2: ಮತ್ತೊಮ್ಮೆ ಮೊಬೈಲ್ ಸಂಖ್ಯೆ 8904479100.
0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
4: ರೀ, ನಮ್ ತಾತಂಗೆ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾದ್ಮೇಲೆ ಅವ್ರು ತುಂಬಾ ಕುಗ್ಗೋಗಿದ್ದಾರೆ. ಈಗ ಅವರಿಗೆ ಕೆಮ್ಮು, ರೇಡಿಯೇಷನ್, ಆಪರೇಷನ್ ಇದೆಲ್ಲ ಸಹಿಸ್ಕೊಳಕ್ ಆಗ್ತಿಲ್ಲ.
5: ಅಯ್ಯೋ, ನೀನು ಚಿಂತೆ ಮಾಡಬೇಡ. ಕ್ಯಾನ್ಸರ್ ರೋಗಿಗಳಿಗೆ ಇಲೆಕ್ಟ್ರೋಪ್ಯಾಥಿ ವನೌಷಧ ಉಪಚಾರದಿಂದ ಜೀವದಾನ ಸಿಕ್ಕಾಯಿತೆ. ಕೀಮೋ ಇಲ್ಲ, ರೇಡಿಯೇಷನ್ ಇಲ್ಲ, ಆಪರೇಷನ್ ಕೂಡ ಇಲ್ಲ.
4: ಹೌದಾ, ನಿಜವಾ? ಈ ವಿಷಯ ನಮ್ ತಾತಂಗೆ ಗೊತ್ತಾದ್ರೆ ಬಹಳ ಖುಷಿ ಪಡ್ತಾರೆ.
5: ಹಾಗಾದ್ರೆ ಇವತ್ತೇ ಬನ್ನಿ ಸೋಲಾಪುರದ ಯುವರಾಜ ಇಲೆಕ್ಟ್ರೋಪ್ಯಾಥಿ ಕ್ಯಾನ್ಸರ್ ರಿಸರ್ಚ್ ಸೆಂಟರ್ಗೆ.
4: ಇಂಜಗಿರಿ ಮಠದ ಎದುರು, ಕುಬೇರ್ ಚೇಂಬರ್ಸ್, ಮೊದಲ ಮಹಡಿ, ವಿಜಯಪುರ ರಸ್ತೆ, ಸೋಲಾಪುರ್.
5: ಮೊಬೈಲ್ ನಂಬರ್ 7387242525
4: ಅಥವಾ 9689646218.
6: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
7: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.
8: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
9: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ.
10: ಮೇಡಮ್
11: ಹೇಳಿ.
10: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
11: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸಬೇಕು.
10: ಆದ್ರೆ ಇದನ್ನು ಹೇಗ್ ಮಾಡೋದು?
11: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
10: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
11: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ KYC ಅಪ್ಡೇಟ್ ಮಾಡಿಸಬಹುದು.
10: ಅಷ್ಟೇ?
11: ಅಷ್ಟೇ.
10: ಗೊತ್ತಾಯ್ತು.
11: ನಿಮ್ಮ KYC ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
10: RBI ಹೇಳುತ್ತೆ,
12: ಜಾಣರಾಗಿರಿ, ಜಾಗರೂಕರಾಗಿರಿ.
13: ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ.

ವಿಜಯಪುರ ಆಕಾಶವಾಣಿ. ಆತ್ಮೀಯರ, ಸಮಯ ರಾತ್ರಿಯ 8:56. ಇನ್ನು ಮುಂದೆ ಗಾತಾ ರಹೇ ಮೇರಾ ದಿಲ್, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಸ್ನೇಹಿತರೆ, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ಎಫ್ಎಂ ಸ್ಟೇಷನ್ ವಿಜಯಪುರದಿಂದ ಮೂಡಿಬರ್ತಾ ಇದೆ. ಸ್ಟುಡಿಯೋ ಸಮಯ 8:29:04 ಆಗ್ತಾಯಿದೆ. ಇನ್ನು ಮುಂದೆ 1988 ತೆರೆಗೆ ಬಂದಂಥ ಗಂಗಾ ಜಮುನಾ ಸರಸ್ವತಿ ಚಿತ್ರದ ಒಂದು ಗೀತೆ. ಸ್ಟಾರ್ ಕಾಸ್ಟಲ್ಲಿ ಅಮಿತಾಬ್ ಬಚ್ಚನ್, ಜಯಪ್ರದಾ, ಮೀನಾಕ್ಷಿ, ಶೇಷಾದ್ರಿ, ಅಂಬರೀಷ್ ಪುರಿ ಹೀಗೆಲ್ಲ ಇದ್ದರು. ಈಗ ಮೀನಾಕ್ಷಿ, ಶೇಷಾದ್ರಿ ಇವ್ರ ಮೇಲೆ ಫಿಕ್ಸರೈಸ್ ಮಾಡಿದ ಹಾಡು ಸಾಧನಾ ಸರ್ಗಮ್ ಹಾಡಿದ್ದಾರೆ. ಇಂದಿವರ್ ಬರೆದ ಹಾಡಿದು ಅನು ಮಲ್ಲಿಕ್ ಅವರಿಂದ ಸಂಗೀತ. ಕೇಳಿ ಬರುವ ಸ್ವರ ಲತಾ ಮಂಗೇಶ್ಕರ್.

ಸ್ನೇಹಿತರೆ, ಇವತ್ತು ಪ್ರಸಾರಗೊಂಡ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬಾರೂದ್, ಪ್ರೇಮ್ ರೋಗ್, ನಗಿನಾ, ಚಾಂದನಿ, ಗಂಗಾ ಜಮುನಾ ಸರಸ್ವತಿ ಮತ್ತು ರಾಮ್ ತೇರಿ ಗಂಗಾ ಮೈಲಿ ಚಿತ್ರದ ಕೆಲವು ಗೀತೆಗಳು ಪ್ರಸಾರಗೊಂಡವು. ಕಾರ್ಯಕ್ರಮದಲ್ಲಿ ಆನಂದ್ ಮಿಲಿಂದ್, ಲಕ್ಷ್ಮೀಕಾಂತ್ ಫಾರೆಲಾಲ್, ಆನಂದ್ ಬಕ್ಸಿ ಮತ್ತು ಅನು ಮಲ್ಲಿಕ್ ಮತ್ತು ರವೀಂದ್ರ ಜೈನ್ ಅವರ ಸಂಗೀತದಲ್ಲಿ ಸಮೀರ್, ಸಂತೋಷ್ ಆನಂದ್, ಇಂದಿವರ್, ರವೀಂದ್ರ ಜೈನ್

0: and news on AI Wrap. That's all in the news at 9. Good night.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು. ಈಗ ಶ್ರೀನಿವಾಸ್ ಸವಾಯ್ ಅವರು ಹಾಡಿರುವ ಭಾವಗೀತೆಗಳು. ಮೊದಲಿಗೆ ಪ್ರೊಫೆಸರ್ ಎಂ ಗೋಪಾಲಕೃಷ್ಣ ಅಡಿಗ ಅವರ ರಚನೆ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಶ್ರೀನಿವಾಸ್ ಸವಾಯ್ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸುತ್ತಿರುವಿರಿ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಡಾ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆಯನ್ನು.

0: ಆಕಾಶವಾಣಿ ಬೆಂಗಳೂರು. ಭಾರತದ ಘನತೆವೆತ್ತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು 80ನೇ ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವಾದ ಇಂದು ದೇಶವನ್ನುದ್ದೇಶಿಸಿ ಮಾಡಿದ ಪ್ರಸಾರ ಭಾಷಣದ ಕನ್ನಡ ಅನುವಾದ ಇದೀಗ ರಾಜ್ಯವ್ಯಾಪಿ ಪ್ರಸಾರದಲ್ಲಿ.
1: ನನ್ನ ಪ್ರೀತಿಯ ದೇಶ ಬಾಂಧವರೇ, ನಮಸ್ಕಾರ. ಸ್ವಾತಂತ್ರ್ಯ ದಿನದ ಮುನ್ನಾ ದಿನವಾದ ಇಂದು ನಾನು ನಿಮ್ಮೆಲ್ಲರಿಗೂ ಈ ರಾಷ್ಟ್ರೀಯ ಹಬ್ಬದ ಹೃತ್ಪೂರ್ವಕ ಶುಭಾಶಯಗಳನ್ನು ಕೋರುತ್ತೇನೆ. ಇನ್ನು ಕೆಲವೇ ಗಂಟೆಗಳ ನಂತರ ನಮ್ಮ ದೇಶವು ತನ್ನ 80ನೇ ಸ್ವಾತಂತ್ರ್ಯ ವರ್ಷದ ಶುಭಾರಂಭ ಮಾಡಲಿದೆ. ದೇಶ ಮತ್ತು ವಿದೇಶಗಳಲ್ಲಿರುವ ಎಲ್ಲ ಭಾರತೀಯರು ಈ ಹಬ್ಬವನ್ನು ಬಹಳ ಉತ್ಸಾಹದಿಂದ ಆಚರಿಸುತ್ತಾರೆ. ನಮ್ಮ ತ್ರಿವರ್ಣ ಧ್ವಜವು ನಮ್ಮ ಸ್ವಾತಂತ್ರ್ಯದ ಸಂಕೇತವಾಗಿದೆ. ನಾವು ಅದನ್ನು ಹೆಮ್ಮೆಯಿಂದ ಹಾರಿಸುತ್ತೇವೆ. ದೇಶ ವಿದೇಶಗಳಲ್ಲಿರುವ ಭಾರತೀಯರೆಲ್ಲರೂ ಬಹಳ ಉತ್ಸಾಹ ಮತ್ತು ಹೆಮ್ಮೆಯಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ. ನಮ್ಮ ತ್ರಿವರ್ಣ ಧ್ವಜವು ನಮ್ಮ ಸ್ವಾತಂತ್ರ್ಯದ ಹೆಮ್ಮೆಯ ಪ್ರತೀಕವಾಗಿದೆ. ಇದನ್ನು ನಾವು ಬಹಳ ಹೆಮ್ಮೆಯಿಂದ ಹಾರಿಸುತ್ತೇವೆ. 1947 ಆಗಸ್ಟ್ 15 ಭಾರತ ಮಾತೆಯು ಪರಾಧೀನ ಸಂಕೋಲೆಗಳಿಂದ ಮುಕ್ತಳಾದಳು. ದೇಶವಾಸಿಗಳೆಲ್ಲರೂ ಭಾರತದ ಭವಿಷ್ಯದ ಶಿಲ್ಪಿಗಳಾದರು. ಭಾರತೀಯರಾಗಿರುವ ನಾವೆಲ್ಲರೂ ನಮ್ಮ ಕನಸುಗಳನ್ನು ಸಾಕಾರಗೊಳಿಸುವ ಅವಕಾಶಗಳನ್ನು ಉಪಯೋಗಿಸಿಕೊಳ್ಳಬಹುದು ಮತ್ತು ಭಾರತವನ್ನು ಸರ್ವಶ್ರೇಷ್ಠ ರಾಷ್ಟ್ರವಾಗಿಸುವ ಮನೋಭಾವದಿಂದ ಸಂಕಲ್ಪದಿಂದ ಕೆಲಸ ಮಾಡಬಹುದು. ಇದರಲ್ಲಿಯೇ ಸ್ವಾತಂತ್ರ್ಯದ ಸಾರ್ಥಕತೆ ಅಡಗಿದೆ. ಶ್ರದ್ಧಾವಂತ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು, ಅಭಿವೃದ್ಧಿಗಾಗಿ ಕಾರ್ಯನಿರತರಾಗಿರುವ ವಿಜ್ಞಾನಿಗಳು ಮತ್ತು ಅಭಿಯಂತರುಗಳು, ಆರೋಗ್ಯ ಸೇವಾ ಕ್ಷೇತ್ರದಲ್ಲಿ ತೊಡಗಿಕೊಂಡಿರುವ ವೈದ್ಯರು ಮತ್ತು ಆರೋಗ್ಯ ಕಾರ್ಯಕರ್ತರು, ಶ್ರಮಿಕ ವರ್ಗದವರು ಮತ್ತು ದೇಶದ ಅನ್ನದಾತ ರೈತರು ತಮ್ಮ ತಮ್ಮ ಪರಿಶ್ರಮದಿಂದ, ಪ್ರಯತ್ನಗಳಿಂದ ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದ್ದಾರೆ. ಪ್ರತಿಭಾವಂತ ಕ್ರೀಡಾಳುಗಳು, ಶಿಲ್ಪಿಗಳು ಮತ್ತು ಕಲಾವಿದರು, ಮಾರ್ಗದರ್ಶಕ ಬುದ್ಧಿಜೀವಿಗಳು, ಖಾಸಗಿ ಮತ್ತು ಸಾರ್ವಜನಿಕ ವಲಯದ ತಂಡಗಳಲ್ಲಿ ಕೆಲಸ ಮಾಡುವ ಸಮಿತಿಯ ಸದಸ್ಯರು, ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜನರು, ನ್ಯಾಯಾಂಗ ವ್ಯವಸ್ಥೆಗೆ ಸಂಬಂಧಿಸಿದ ಕಾರ್ಯನಿಷ್ಠ ಸಿಬ್ಬಂದಿ, ಅರ್ಥವ್ಯವಸ್ಥೆಯಲ್ಲಿ ಕಾರ್ಯನಿರತ ಎಲ್ಲ ಹಿರಿಯ ಕಿರಿಯ ಹೂಡಿಕೆದಾರರು, ಉದ್ಯೋಗಿಗಳು, ನಿಸ್ವಾರ್ಥ ಸಮಾಜ ಸೇವಕರು, ಸ್ವಚ್ಛತಾ ಸೇವೆಯಲ್ಲಿ ಪ್ರಮುಖ ಸಿಬ್ಬಂದಿ, ಎಲ್ಲ ನೈರ್ಮಲ್ಯ ಕಾರ್ಯಕರ್ತರು ದೇಶದ ಪ್ರಗತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ. ಇತರ ಕ್ಷೇತ್ರಗಳಲ್ಲಿನ ಕಾರ್ಯನಿರತ ಸಿಬ್ಬಂದಿ ಮತ್ತು ಸಂವಿಧಾನದಲ್ಲಿ ನಿಯೋಜಿತರಾಗಿರುವವರು, ತಮ್ಮ ಕರ್ತವ್ಯಗಳಲ್ಲಿ ನಿರತರಾಗಿರುವ ಎಲ್ಲ ನಾಗರಿಕರು ರಾಷ್ಟ್ರ ನಿರ್ಮಾಣದಲ್ಲಿ ಮಹತ್ವಪೂರ್ಣ ಪಾಲುದಾರರಾಗಿದ್ದಾರೆ. ನಾನು ಅವರೆಲ್ಲರನ್ನೂ ಹೃತ್ಪೂರ್ವಕವಾಗಿ ಶ್ಲಾಘಿಸುತ್ತೇನೆ. 3 ಸೇನೆಗಳ ಸೈನಿಕರು, ಎಲ್ಲ ಸಶಸ್ತ್ರ ದಳದ ಪೊಲೀಸರು ಮತ್ತು ಪೊಲೀಸ್ ಸಿಬ್ಬಂದಿಯ ಕರ್ತವ್ಯ ನಿಷ್ಠೆಗಾಗಿ ನಾನು ಅವರನ್ನು ವಿಶೇಷವಾಗಿ ಅಭಿನಂದಿಸುತ್ತೇನೆ ಮತ್ತು ಪ್ರಶಂಸಿಸುತ್ತೇನೆ. ವಿಶ್ವ ಭೂಪಟದಲ್ಲಿ ಭಾರತಕ್ಕೆ ಹೆಮ್ಮೆ ಗೌರವ ತಂದ ಅನಿವಾಸಿ ಭಾರತೀಯರು ಮತ್ತು ರಾಯಭಾರ ಕಚೇರಿಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ನಾಗರಿಕರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಶ್ಲಾಘಿಸುತ್ತೇನೆ. ಪ್ರೀತಿಯ ದೇಶ ಬಾಂಧವರೇ, ಸ್ವಾತಂತ್ರ್ಯದ 100 ವರ್ಷಗಳಾಗುವ 2047 ವೇಳೆಗೆ ವಿಕಸಿತ ಭಾರತದ ನಿರ್ಮಾಣದ ನಿಟ್ಟಿನಲ್ಲಿ ನಾವು ಮುಂದೆ ಸಾಗುತ್ತಿದ್ದೇವೆ. ಅಂತ್ಯೋದಯದ

ಮನೋಭಾವದೊಂದಿಗೆ ಅಭಿವೃದ್ಧಿಯ ಪ್ರಯೋಜನಗಳು ಪ್ರತಿಯೊಬ್ಬರಿಗೂ ತಲುಪುವಂತೆ ನೋಡಿಕೊಳ್ಳಲು ನಾವು ಬದ್ಧರಾಗಿದ್ದೇವೆ. ನಮ್ಮ ಶ್ರೀಮಂತ ಪರಂಪರೆ ಮತ್ತು ಆದರ್ಶಗಳನ್ನು ಅಳವಡಿಸಿಕೊಳ್ಳುತ್ತಾ ನಾವು ಆಧುನಿಕ ಪ್ರಗತಿಯ ಮಾರ್ಗದಲ್ಲಿ ಮುಂಚೂಣಿಯಲ್ಲಿದ್ದೇವೆ. ವಯಂ ರಾಷ್ಟ್ರೇ ಜಾಗ್ರಯಾಂ ಎನ್ನುವ ಈ ವೇದವಾಕ್ಯ ನಮಗೆ ಸದಾಕಾಲವೂ ರಾಷ್ಟ್ರಕ್ಕಾಗಿ ಜಾಗರೂಕರಾಗಿ ಇರಬೇಕೆನ್ನುವ ಪ್ರೇರಣೆ ನೀಡುತ್ತದೆ. ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡುತ್ತಿದ್ದ ವಿಭಿನ್ನ ಸಿದ್ಧಾಂತಗಳ ಜನರಿಗೆ ಒಂದು ಸಾಮಾನ್ಯ ಗುರಿ ಇತ್ತು, ಅದು ಭಾರತದ ಸ್ವಾತಂತ್ರ್ಯ. ವಿದೇಶಿ ಚಳುವಳಿಯ ಸಮಯದಲ್ಲಿ ವಂದೇ ಮಾತರಂ ಜನರ ಗೀತೆಯಾಯಿತು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಅಸಂಖ್ಯಾತ ದೇಶವಾಸಿಗಳು ಸ್ವಾತಂತ್ರ್ಯ ಹೋರಾಟದಲ್ಲಿ ಸೇರಿಕೊಂಡರು. ಬಾಬಾ ಸಾಹೇಬ್ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಸಮಾಜ ಸುಧಾರಣೆ ಮತ್ತು ರಾಷ್ಟ್ರೀಯತೆಯ ಉನ್ನತ ಆದರ್ಶಗಳನ್ನು ಪ್ರತಿಪಾದಿಸಿದರು. ಭಾರತದ ಆದರ್ಶಗಳನ್ನು ಅನುಸರಿಸುತ್ತಾ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಭಾರತ ಮಾತೆಯ ಎಲ್ಲ ಮಹಾನ್ ಸಂತತಿಗೆ ನಾನು ಗೌರವಪೂರ್ವಕವಾಗಿ ನಮಿಸುತ್ತೇನೆ. ಆಗಸ್ಟ್ 14ನ್ನು ನಾವು ದೇಶ ವಿಭಜನೆಯ ಭಯಾನಕತೆಯ ಸ್ಮರಣ ದಿನವನ್ನಾಗಿ ಆಚರಿಸುತ್ತೇವೆ. ವಿಭಜನೆಯ ಸಮಯದಲ್ಲಿನ ಹಿಂಸಾಚಾರದಲ್ಲಿ ಮಡಿದ ಅಥವಾ ಸ್ಥಳಾಂತರದ ಕಷ್ಟಗಳನ್ನು ಸಹಿಸಿಕೊಳ್ಳಲು ಒತ್ತಾಯಕ್ಕೊಳಗಾದ ನಮ್ಮ ಲಕ್ಷಾಂತರ ದೇಶವಾಸಿಗಳನ್ನು ಸ್ಮರಿಸುತ್ತೇವೆ. ಕೋಮು ಹಿಂಸಾಚಾರವು ಲಕ್ಷಾಂತರ ಜನರು ಆಶ್ರಯ ಪಡೆಯಲು ಮತ್ತು ವಿಭಜನೆಯ ಭಯಾನಕತೆಯನ್ನು ಸಹಿಸಿಕೊಳ್ಳುವಂತೆಯೂ ಮಾಡಿತು. ಆದರೂ ಅವರು ತಮ್ಮ ಗುರುತನ್ನು ಬಿಟ್ಟುಕೊಡಲಿಲ್ಲ. ನಮ್ಮ ದೇಶ ಸ್ವಾತಂತ್ರ್ಯ ಗಳಿಸಿದಾಗ ದೇಶ ವಿಭಜನೆಯ ಗಂಭೀರ ಪರಿಣಾಮಗಳೊಂದಿಗೆ 550ಕ್ಕಿಂತ ಅಧಿಕ ಸಂಸ್ಥಾನಗಳನ್ನು ಹೊಸದಾಗಿ ಸ್ವತಂತ್ರ ಭಾರತಕ್ಕೆ ಸೇರ್ಪಡೆ ಮಾಡುವುದು ದೊಡ್ಡ ಸವಾಲಾಗಿತ್ತು. ಸರ್ದಾರ್ ಪಟೇಲ್ ಅವರು ಸಂಸ್ಥಾನಗಳ ವ್ಯವಸ್ಥೆಗೆ ಮುಕ್ತಾಯ ಹಾಡಿದರು ಮತ್ತು ಆ ಸಂಸ್ಥಾನಗಳನ್ನು ನಮ್ಮ ಸ್ವತಂತ್ರ ಪ್ರಜಾಪ್ರಭುತ್ವದಲ್ಲಿ ವಿಲೀನಗೊಳಿಸಿದರು. ಕೃತಜ್ಞತಾಪೂರ್ವಕವಾಗಿ ದೇಶದ ಪರವಾಗಿ ಆಧುನಿಕ ಭಾರತ ದೇಶದ ಏಕತಾ ಶಿಲ್ಪಿ, ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರನ್ನು ಸ್ಮರಿಸುತ್ತಾ ನಾನು ಅವರಿಗೆ ಗೌರವಪೂರ್ಣ ನಮನಗಳನ್ನು ಅರ್ಪಿಸುತ್ತೇನೆ. ನನ್ನ ಪ್ರೀತಿಯ ಭಾರತೀಯರೇ, ಭಾರತದ ಜನರಿಂದ ರೂಪಿತವಾದ ಸಂವಿಧಾನವು ಜನರ ಪಾಲ್ಗೊಳ್ಳುವಿಕೆ ಎನ್ನುವ ತಳಹದಿಯ ಮೇಲೆ ನಿಂತಿದೆ. ಪ್ರಜಾಪ್ರಭುತ್ವದ ತೊಟ್ಟಿಲು ಎನಿಸಿರುವ ನಮ್ಮ ದೇಶದ ಜನರಲ್ಲಿ ಸಾರ್ವಜನಿಕ ಪಾಲ್ಗೊಳ್ಳುವಿಕೆಯು ಯಾವಾಗಲೂ ಅಂತರ್ಗತವಾಗಿ ಇರುತ್ತದೆ. ಹೊಸ ಚೈತನ್ಯದೊಂದಿಗೆ ನಮ್ಮ ಸಹ ನಾಗರಿಕರು ಪಾಲ್ಗೊಳ್ಳುವಿಕೆಯ ಅದೇ ಮನೋಭಾವನೆಯನ್ನು ಮುಂದುವರಿಸುತ್ತಿದ್ದಾರೆ. ಜನರ ಸಕ್ರಿಯ ಪಾಲ್ಗೊಳ್ಳುವಿಕೆಯೊಂದಿಗೆ ಅನೇಕ ರಾಷ್ಟ್ರೀಯ ಅಭಿಯಾನಗಳನ್ನು ಆರಂಭಿಸಲಾಗುತ್ತಿದೆ. ಇದು ನಮ್ಮ ಪ್ರಜಾಪ್ರಭುತ್ವದ ಒಂದು ಸ್ಫೂರ್ತಿದಾಯಕ ಸಾಧನೆಯಾಗಿದೆ. ಸಮಾನ ಸ್ಥಾನಮಾನ ಮತ್ತು ಸಮಾನ ಅವಕಾಶದೊಂದಿಗೆ ವ್ಯಕ್ತಿಯ ಘನತೆ ಎನ್ನುವುದು ನಮ್ಮ ಸಂವಿಧಾನದಲ್ಲಿ ಪಾಲಿಸಬೇಕಾದ ಆದರ್ಶಗಳಲ್ಲಿ ಸೇರಿವೆ. ಇಂದು ಸಾಮಾನ್ಯ ಹಿನ್ನೆಲೆಯಿಂದ ಬಂದ ಹಲವರು ಅನೇಕ ಕ್ಷೇತ್ರಗಳಲ್ಲಿ ಅಸಾಧಾರಣ ಕೊಡುಗೆಗಳನ್ನು ನೀಡುತ್ತಿದ್ದಾರೆ. ಇಂದಿನ ಭಾರತದಲ್ಲಿ ಪ್ರತಿಯೊಬ್ಬರೂ ದೊಡ್ಡ ಕನಸುಗಳನ್ನು ಕಾಣಬಹುದು ಮತ್ತು ಅಂತಹ ಕನಸುಗಳನ್ನು ನನಸಾಗಿಸಿಕೊಳ್ಳಬಹುದು ಎಂಬ ನನ್ನ ನಂಬಿಕೆಯನ್ನು ಇದು ಬಲಪಡಿಸುತ್ತದೆ. ನಮ್ಮ ಸಂವಿಧಾನವು ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗದ ಜವಾಬ್ದಾರಿಗಳನ್ನು ಸ್ಪಷ್ಟವಾಗಿ ವಿವರಿಸುತ್ತದೆ. ಜನರ ಆಕಾಂಕ್ಷೆಗಳಿಗೆ ಧ್ವನಿ ನೀಡುವುದು ಶಾಸಕಾಂಗದಲ್ಲಿ ಅದರ ಪ್ರತಿನಿಧಿಗಳ ಕರ್ತವ್ಯವಾಗಿದೆ. ರಾಷ್ಟ್ರ ಮತ್ತು ಅದರ ಜನರ ಹಿತಾಸಕ್ತಿಗಳನ್ನು ಪೂರೈಸುವ ನೀತಿಗಳನ್ನು ಜಾರಿಗೆ ತರುವ ಜವಾಬ್ದಾರಿ ಕಾರ್ಯಾಂಗದ ಮೇಲಿದೆ. ಸಂಪನ್ಮೂಲಗಳ ಕೊರತೆಯಿಂದಾಗಿ ಯಾರೂ ನ್ಯಾಯದಿಂದ ವಂಚಿತರಾಗದಂತೆ ನೋಡಿಕೊಳ್ಳುವುದು ನ್ಯಾಯಾಂಗ ವ್ಯವಸ್ಥೆಯೊಂದಿಗೆ ಸಂಬಂಧ ಹೊಂದಿರುವ ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯವಾಗಿದೆ. ನಾಗರಿಕರೆಲ್ಲರೂ, ಅದರಲ್ಲೂ ವಿಶೇಷವಾಗಿ ಸಮಾಜದ ವಂಚಿತ ವರ್ಗಗಳಿಗೆ ಸೇರಿದವರು, ಸಕಾಲಿಕ ನ್ಯಾಯವನ್ನು ಘನತೆಯಿಂದ ಸಮಾನವಾಗಿ ಪಡೆಯುವ ಅವಕಾಶವನ್ನು ಹೊಂದಿರಬೇಕು. ನನ್ನ ಪ್ರೀತಿಯ ಸಹ ನಾಗರಿಕರೇ, ಒಂದು ದಶಕಕ್ಕೂ ಹೆಚ್ಚು ಅವಧಿಯಲ್ಲಿ ನಮ್ಮ ದೇಶವು ತ್ವರಿತ ಮತ್ತು ಸಮಗ್ರ ಅಭಿವೃದ್ಧಿ, ಪರಂಪರೆ ಮತ್ತು ಅಭಿವೃದ್ಧಿಯ ಸಮನ್ವಯಕ್ಕೆ ಆದ್ಯತೆ ಮತ್ತು ಅಭಿವೃದ್ಧಿಗೆ

ದಶಕಗಳಷ್ಟು ಹಳೆಯದಾದ ಹಲವಾರು ಅಡಚಣೆಗಳನ್ನು ತೆಗೆದುಹಾಕುವುದು ಮೊದಲಾದವನ್ನು ಕಂಡಿದೆ. ನಮ್ಮ ದೇಶ ಮಹಾತ್ಮ ಜ್ಯೋತಿಬಾ ಫುಲೆ ಅವರ 200ನೇ ಜಯಂತಿಯನ್ನು ಆಚರಿಸುತ್ತಿದೆ. ಮಹಾತ್ಮ ಫುಲೆ ಮತ್ತು ಕ್ರಾಂತಿ ಜ್ಯೋತಿ ಸಾವಿತ್ರಿಬಾಯಿ ಫುಲೆ ಅವರು ಸಾಮಾಜಿಕ ನ್ಯಾಯ, ಶಿಕ್ಷಣ, ಮಹಿಳಾ ಸಬಲೀಕರಣ ಮತ್ತು ಸಮಾನತೆಗೆ ಐತಿಹಾಸಿಕ ಕೊಡುಗೆಗಳನ್ನು ನೀಡಿದ್ದಾರೆ. ಅವರ ಆದರ್ಶಗಳನ್ನು ಅನುಸರಿಸಿ ಕಳೆದ ಕೆಲವು ವರ್ಷಗಳಿಂದ ರಾಷ್ಟ್ರೀಯ ಮಟ್ಟದಲ್ಲಿ ಸಮಾಜದ ವಂಚಿತ ವರ್ಗಗಳ ಉನ್ನತಿಗೆ ಆದ್ಯತೆ ನೀಡಲಾಗಿದೆ. ಮಹಿಳಾ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಮಾನದಂಡಗಳನ್ನು ನಿಗದಿಪಡಿಸಲಾಗಿದೆ. 25 ಕೋಟಿಗೂ ಹೆಚ್ಚು ಜನರನ್ನು ಬಡತನದಿಂದ ಹೊರತರಲಾಗಿದೆ. ವಿಶ್ವದ ಅತಿದೊಡ್ಡ ಆರ್ಥಿಕ ಸೇರ್ಪಡೆ ಕಾರ್ಯಕ್ರಮವಾದ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಅಡಿಯಲ್ಲಿ ಸುಮಾರು 59 ಕೋಟಿ ಖಾತೆದಾರರು ಬ್ಯಾಂಕಿಂಗ್ ವ್ಯವಸ್ಥೆಗೆ ಸೇರಿದ್ದಾರೆ. ಈ ಪೈಕಿ 32 ಕೋಟಿಗೂ ಹೆಚ್ಚು ಖಾತೆದಾರರು ಮಹಿಳೆಯರಾಗಿದ್ದಾರೆ. 80 ಕೋಟಿಗೂ ಅಧಿಕ ಜನರಿಗೆ ಉಚಿತ ಪಡಿತರ ಒದಗಿಸುವ ಮೂಲಕ ಆಹಾರ ಭದ್ರತೆಯನ್ನು ಖಚಿತಪಡಿಸಲಾಗಿದೆ. ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನೆ ಅಡಿಯಲ್ಲಿ 60 ಕೋಟಿ ಜನರಿಗೆ ಪ್ರತಿ ವರ್ಷ 5 ಲಕ್ಷ ರೂಪಾಯಿಯವರೆಗೆ ಉಚಿತ ಆರೋಗ್ಯ ರಕ್ಷಣೆ ಸೌಲಭ್ಯ ನೀಡಲಾಗುತ್ತಿದೆ. ಕಿಸಾನ್ ಸಮ್ಮಾನ್ ನಿಧಿ ಮತ್ತು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳ ಮೂಲಕ ಕೃಷಿ, ಹೈನುಗಾರಿಕೆ, ಕೋಳಿ ಸಾಕಣೆ, ಮೀನುಗಾರಿಕೆ ಮತ್ತು ಜೇನುನೊಣ ಸಾಕಣೆಯಂತಹ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವ ರೈತರಿಗೆ ನೆರವು ಒದಗಿಸಲಾಗಿದೆ. ಸಾಂಸ್ಕೃತಿಕ ಬಲವನ್ನು ಆಧರಿಸಿದ ಅಭಿವೃದ್ಧಿಯು ಕ್ರಿಯಾತ್ಮಕ ಮತ್ತು ಸುಸ್ಥಿರವಾಗಿದೆ ಎಂಬುದಕ್ಕೆ ವಿಶ್ವದ ಇತಿಹಾಸವೇ ಸಾಕ್ಷಿಯಾಗಿದೆ. ಇಂದು ಸಾಂಸ್ಕೃತಿಕ ಹೆಮ್ಮೆಯ ಪ್ರಜ್ಞೆಯು ರಾಷ್ಟ್ರದ ಸಂಸ್ಕೃತಿಗೆ ಆಧ್ಯಾತ್ಮಿಕ ಶಕ್ತಿಯನ್ನು ಒದಗಿಸುತ್ತದೆ ಎಂಬ ಅರಿವು ದೇಶದಲ್ಲಿ ಬಲವಾಗಿ ಬೆಳೆಯುತ್ತಿದೆ. ನಮ್ಮ ಪೂರ್ವಜರು ನಮಗೆ ಜ್ಞಾನ, ಕಲೆ, ಸಂಸ್ಕೃತಿ, ವ್ಯಾಯಾಮ ಮತ್ತು ನೈತಿಕತೆಯ ಅಮೂಲ್ಯ ಪರಂಪರೆಯನ್ನು ನೀಡಿದ್ದಾರೆ. ಪರಂಪರೆ ಮತ್ತು ಅಭಿವೃದ್ಧಿಯ ಸಮನ್ವಯದೊಂದಿಗೆ ನಾವು ಮುಂದುವರಿಯುತ್ತಿದ್ದೇವೆ. ಭಾರತವು ವಿಶ್ವದ ಅತಿದೊಡ್ಡ ಮತ್ತು ಅತ್ಯುತ್ತಮ ಡಿಜಿಟಲ್ ಮೂಲಸೌಕರ್ಯ ಅಭಿವೃದ್ಧಿಪಡಿಸಿದೆ. ಡಿಜಿಟಲ್ ಪಾವತಿಗಳು ಈಗ ಸಣ್ಣ ಗ್ರಾಮೀಣ ಅಂಗಡಿಗಳು ಮತ್ತು ಬೀದಿ ವ್ಯಾಪಾರಿಗಳಲ್ಲಿ ಕೂಡ ಸರ್ವೇ ಸಾಮಾನ್ಯವಾಗಿದೆ. ವಿಶ್ವದ ನೈಜ ಸಮಯದ ಡಿಜಿಟಲ್ ವಹಿವಾಟುಗಳಲ್ಲಿ 1/2ಕ್ಕಿಂತ ಹೆಚ್ಚು ವಹಿವಾಟುಗಳು ಭಾರತದಲ್ಲಿ ನಡೆಯುತ್ತಿವೆ. ಒಟ್ಟಾಗಿ ಭಾರತದ ಜನರು ಮತ್ತು ಸರ್ಕಾರ ಜಾಗತಿಕ ಸಮುದಾಯಕ್ಕೆ ಡಿಜಿಟಲ್ ಕ್ರಾಂತಿಯ ಅತ್ಯುತ್ತಮ ಉದಾಹರಣೆಯನ್ನು ಪ್ರಸ್ತುತಪಡಿಸಿದೆ. ತಂತ್ರಜ್ಞಾನವನ್ನು ಉಪಯೋಗಿಸುತ್ತಾ ಜನರಿಗೆ ಪಾರದರ್ಶಕ ರೀತಿಯಲ್ಲಿ ಕಲ್ಯಾಣ ಯೋಜನೆಗಳ ಪ್ರಯೋಜನವನ್ನು ಕೂಡ ಸರ್ಕಾರ ಒದಗಿಸಿದೆ. ನಮ್ಮ ದೇಶವು ಹೆದ್ದಾರಿಗಳು, ಜಲಮಾರ್ಗಗಳು, ರೈಲ್ವೆ ಮತ್ತು ವಾಯುಮಾರ್ಗಗಳ ರೂಪದಲ್ಲಿ ಆಧುನಿಕ ಮೂಲಸೌಕರ್ಯದ ಅಭೂತಪೂರ್ವ ವಿಸ್ತರಣೆಯನ್ನು ಕಂಡಿದೆ. ಇದು ಹೊಸ ಉದ್ಯಮಗಳಿಗೆ ಅವಕಾಶಗಳನ್ನು ಸೃಷ್ಟಿಸಿದೆ, ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಿದೆ ಮತ್ತು ಹೂಡಿಕೆದಾರರ ನಂಬಿಕೆಯನ್ನು ಹೆಚ್ಚಿಸಿದೆ. ನನ್ನ ಪ್ರೀತಿಯ ನಾಗರಿಕರೇ, ಪ್ರಪಂಚದ ಹಲವು ಭಾಗಗಳಲ್ಲಿ ಯುದ್ಧ ಮತ್ತು ಅಸ್ಥಿರತೆ ಉಂಟಾಗಿದ್ದು ಪ್ರತಿಯೊಂದು ದೇಶದ ಮೇಲೂ ಪರಿಣಾಮ ಬೀರುತ್ತಿದೆ. ಇಂತಹ ಕಠಿಣ ಪರಿಸ್ಥಿತಿಯಲ್ಲೂ ನಮ್ಮ ಆರ್ಥಿಕತೆಯು ವಿಶ್ವದಲ್ಲೇ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರಿಯುತ್ತಿದೆ. ಆರ್ಥಿಕ ಮುನ್ಸೂಚನೆಗಳ ಪ್ರಕಾರ ಭಾರತೀಯ ಆರ್ಥಿಕತೆಯ ಬೆಳವಣಿಗೆಯ ದರವು ಸರಾಸರಿ ಜಾಗತಿಕ ಬೆಳವಣಿಗೆಯ ದರಕ್ಕಿಂತ 2 ಪಟ್ಟು ಹೆಚ್ಚಾಗುವ ನಿರೀಕ್ಷೆಯಿದೆ. ಆತ್ಮನಿರ್ಭರ ಭಾರತ ಅಭಿಯಾನ ನಮ್ಮ ಆರ್ಥಿಕ ಪ್ರಗತಿ ಮತ್ತು ರಾಷ್ಟ್ರೀಯ ಭದ್ರತೆಯ ಅಡಿಪಾಯವನ್ನು ಮತ್ತಷ್ಟು ಬಲಪಡಿಸಿದೆ. ಆಧುನಿಕ ಅಭಿವೃದ್ಧಿಯ ಹಾದಿಯಲ್ಲಿ ಮುನ್ನಡೆಯುತ್ತಿರುವಾಗ ಭಾರತವು ಜಾಗತಿಕ ಮಟ್ಟದಲ್ಲಿ ಪರಿಸರ ರಕ್ಷಣೆಯ ನಿಟ್ಟಿನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ನಮ್ಮ ದೇಶವು 2030ರ ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಕೆಲವನ್ನು ನಿಗದಿತ ಸಮಯಕ್ಕಿಂತ ಮೊದಲೇ ಸಾಧಿಸಿದೆ. ಕಳೆದ ಕೆಲವು ವರ್ಷಗಳಿಂದ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿಯು ಅಭೂತಪೂರ್ವ ವೇಗವನ್ನು ಪಡೆದುಕೊಂಡಿದೆ. ನಮ್ಮ ವಿದೇಶಿ ನೀತಿಯ ಅಡಿಪಾಯವು ರಾಷ್ಟ್ರೀಯ ಹಿತಾಸಕ್ತಿಯೇ ಆಗಿದೆ. ಶಾಂತಿ, ಸಹಕಾರ, ಮಾತುಕತೆ ಮತ್ತು ವಸುಧೈವ ಕುಟುಂಬಕಂನ ಆದರ್ಶವು ನಮ್ಮ ವಿದೇಶಿ ನೀತಿಯ ಆಧಾರ ಸ್ತಂಭಗಳಾಗಿವೆ. ಆರ್ಥಿಕ ಸಹಕಾರ ಮತ್ತು ಪರಸ್ಪರ ಸಂಬಂಧಗಳನ್ನು ಹೆಚ್ಚಿಸಲು ಅನೇಕ ದೇಶಗಳೊಂದಿಗೆ

ಮುಕ್ತ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಂಡಿದ್ದೇವೆ. ಜಾಗತಿಕ ದಕ್ಷಿಣದ ದೇಶಗಳಲ್ಲಿ ನಾವು ಪ್ರಮುಖ ಪಾತ್ರ ವಹಿಸುತ್ತಿದ್ದೇವೆ. ನಮ್ಮ ದೇಶವು ಜಾಗತಿಕ ವೇದಿಕೆಯಲ್ಲಿ ಸ್ಥಾನಮಾನದಲ್ಲಿ ಬೆಳೆದಿದೆ. ನಾವು ನಿಯಮ ಆಧಾರಿತ ಅಂತಾರಾಷ್ಟ್ರೀಯ ಕ್ರಮದಲ್ಲಿ ನಂಬಿಕೆ ಇಡುತ್ತೇವೆ. ವಿಶ್ವಸಂಸ್ಥೆ ಮತ್ತು ಇತರ ಬಹುರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಜಾಗತಿಕ ಸಮುದಾಯಕ್ಕೆ ಸೂಕ್ತ ಪ್ರಾತಿನಿಧ್ಯ ಸಿಗುವುದನ್ನು ಖಚಿತಪಡಿಸಿಕೊಳ್ಳುವುದು ನಮ್ಮ ಪ್ರಯತ್ನವಾಗಿದೆ. ನನ್ನ ಪ್ರೀತಿಯ ಭಾರತೀಯರೇ, ಭವಿಷ್ಯದ ಪೀಳಿಗೆಗೂ ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ನಮಗಿರುವಷ್ಟೇ ಹಕ್ಕಿದೆ. ನಮ್ಮ ಯಾವುದೇ ಕಾರ್ಯಗಳು ಭವಿಷ್ಯದ ಪೀಳಿಗೆಯ ಈ ಹಕ್ಕಿನ ಮೇಲೆ ಸ್ವಲ್ಪವೂ ಅತಿಕ್ರಮಣಕ್ಕೆ ಕಾರಣವಾಗದಂತೆ ನೋಡಿಕೊಳ್ಳಬೇಕು. ನಾವು ಅವರಿಗೆ ಪ್ರಕೃತಿಯ ಇನ್ನಷ್ಟು ಶ್ರೀಮಂತ ಕೊಡುಗೆಗಳನ್ನು ಬಿಟ್ಟು ಹೋಗಲು ಸಾಧ್ಯವಾಗುವಂತೆ ನಮ್ಮ ಎಲ್ಲ ಪ್ರಯತ್ನಗಳನ್ನು ಮಾಡಬೇಕು. ಪರಿಸರವನ್ನು ಸಂರಕ್ಷಿಸುವಲ್ಲಿ ನಮ್ಮ ನಂಬಿಕೆಯು ನಮ್ಮ ಸಂಪ್ರದಾಯದ ಅವಿಭಾಜ್ಯ ಅಂಗವಾಗಿದೆ. ಸಂತಾಲಿ ಭಾಷೆಯಲ್ಲಿರುವ ಒಂದು ಸರಳ ಹಾಡು ಆಳವಾದ ಸಂದೇಶವನ್ನು ಹೊಂದಿದೆ. ಪಂಡಿತ್ ರಘುನಾಥ್ ಮುರ್ಮು ಅವರು ಬರೆದ ಈ ಹಾಡಿನ ಕೆಲವು ಸಾಲುಗಳು ಹೀಗಿವೆ. ದಾರೆ ಗುಜುಕ್ ಕಾನೇಲ್ತೇ ಮೀರು ಚೇನೈ ರಾಗ್ ಬಯಹಾ ದಾಯಾ ಹಾಯಾಗೆ ಗುಜುಕ್ ಕಾನ್ ಆಪೋ ಜತಿ ಧರಂ ದಾರೆ ಚೇದಾಗ್ ಬಾಪೋನ್ ರಾಗ್ ಬಯಹಾ ಆಬೋ ಅನಾ ನೇಲ್ತೇ. ಈ ಹಾಡಿನಲ್ಲಿ ಕವಿಯು ಒಂದು ಮರ ಸಂಪೂರ್ಣ ಒಣಗಿ ಹೋಗಿರುವುದರಿಂದ ಅತೀವ ದುಃಖದಲ್ಲಿ ರೋಧಿಸುತ್ತಿರುವ ಒಂದು ಗಿಣಿಯನ್ನು ವರ್ಣಿಸುತ್ತಾರೆ. ಅವರು ಹೀಗೆನ್ನುತ್ತಾರೆ. ಓ ನನ್ನ ಪ್ರೀತಿಯ ಸೋದರರೇ, ಗಿಣಿಯೊಂದು ಒಣಗಿರುವ ಮರವನ್ನು ನೋಡಿ ಅಳುತ್ತಿದೆ. ಮಾನವರಾಗಿರುವ ನಾವು ಮಾನವ ಸಂಸ್ಕೃತಿಯ ಮರ ನಾಶವಾಗುತ್ತಿರುವುದಕ್ಕಾಗಿ ದುಃಖಿಸುವುದಿಲ್ಲವೇಕೆ? ಜನರೆಲ್ಲರೂ ಪ್ರಕೃತಿ ಮತ್ತು ಮಾನವೀಯ ಮೌಲ್ಯಗಳನ್ನು ಸಂರಕ್ಷಿಸುವುದಕ್ಕೆ ಬದ್ಧರಾಗಿ ಇರಬೇಕೆನ್ನುವುದು ಈ ಕವಿತೆಯ ಸಂದೇಶವಾಗಿದೆ. ಹಸಿರಿನಿಂದ ನಳನಳಿಸುವ ಮರವು ಮಾನವ ಸಮಾಜದ ನೈತಿಕ ಆದರ್ಶಗಳು ಮತ್ತು ಯೋಗಕ್ಷೇಮವನ್ನು ಬಿಂಬಿಸುತ್ತವೆ. ತಾಯಿಯ ಹೆಸರಿನಲ್ಲಿ ಒಂದು ಮರ ಮತ್ತು ಪರಿಸರಕ್ಕಾಗಿ ಜೀವನ ಶೈಲಿ ಅಥವಾ ಲೈಫ್ನಂತಹ ಅಭಿಯಾನಗಳ ಸ್ಫೂರ್ತಿಯಲ್ಲಿ ಪರಿಸರವನ್ನು ರಕ್ಷಿಸಲು ನಾವು ವೈಯಕ್ತಿಕ ಮತ್ತು ಸಾಮೂಹಿಕ ಪ್ರಯತ್ನಗಳನ್ನು ಮಾಡಬೇಕು. ನನ್ನ ಪ್ರೀತಿಯ ದೇಶವಾಸಿಗಳೇ, ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಬಾಲಕಿಯರು ಅತ್ಯುತ್ತಮವಾಗಿ ಅಸಾಧಾರಣ ಕ್ಷಮತೆ ತೋರುತ್ತಿರುವುದು ನನಗೆ ಅತೀವ ಸಂತಸ ನೀಡುತ್ತದೆ. ಅಲ್ಲದೆ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ಕೊಡುಗೆ ನೀಡುವ ಡ್ರೋನ್ ದೀದಿಯಿಂದ ವಾಯುಪಡೆಯಲ್ಲಿ ಫ್ಲೈಟ್ ಕಾಂಬ್ಯಾಟ್ ಲೀಡರ್ವರೆಗೆ ವಿವಿಧ ವಲಯಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಹೆಚ್ಚುತ್ತಿದೆ. ಗ್ಲಾಸ್ಗೋದಲ್ಲಿ ಇತ್ತೀಚೆಗೆ ಮುಕ್ತಾಯಗೊಂಡ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತ ಗೆದ್ದ ಒಟ್ಟು 13 ಚಿನ್ನದ ಪದಕಗಳ ಪೈಕಿ ಮಹಿಳೆಯರು ತಮ್ಮದಾಗಿಸಿಕೊಂಡ ಚಿನ್ನದ ಪದಕಗಳು 8. ನಮ್ಮ ಮಹಿಳೆಯರು ಆರ್ಥಿಕ ಸ್ವಾವಲಂಬನೆಯನ್ನು ಹೆಚ್ಚಾಗಿ ಸಾಧಿಸುತ್ತಿದ್ದಾರೆ. 10 ಕೋಟಿಗೂ ಅಧಿಕ ಮಹಿಳೆಯರು ಸ್ವಸಹಾಯ ಗುಂಪುಗಳ ಸದಸ್ಯರಾಗಿದ್ದಾರೆ. 3 ಕೋಟಿ ಲಖಪತಿ ದೀದಿಗಳನ್ನು ಸೃಷ್ಟಿಸುವ ಗುರಿ ಹಾಕಿಕೊಳ್ಳಲಾಗಿತ್ತು. ಈ ಗುರಿಯನ್ನು ಸಾಧಿಸಲಾಗಿದೆ. ಈಗ ನಮ್ಮ ದೇಶ 3 ಕೋಟಿ ಲಖಪತಿ ದೀದಿಗಳನ್ನು ಸೃಷ್ಟಿಸುವ ನಿಟ್ಟಿನಲ್ಲಿ ಮುಂದೆ ಸಾಗುತ್ತಿದೆ. ಮುದ್ರಾ ಯೋಜನೆ ಅಡಿಯಲ್ಲಿ ಆರ್ಥಿಕ ನೆರವು ಪಡೆದುಕೊಂಡಿರುವವರಲ್ಲಿ 2/3 ಉದ್ಯಮಿಗಳು ಮಹಿಳೆಯರೇ ಆಗಿದ್ದಾರೆ. ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗಾಗಿನ ಪ್ರಯತ್ನಗಳೊಂದಿಗೆ ಹಲವಾರು ಕ್ಷೇತ್ರಗಳಲ್ಲಿ ನಾಯಕತ್ವ ಪಾತ್ರಗಳಲ್ಲಿ ಕೂಡ ನಾವು ಅವರನ್ನು ಕಾಣುತ್ತಿದ್ದೇವೆ. ಮತದಾನದ ಹಕ್ಕು ಚಲಾಯಿಸುವ ಮಹಿಳೆಯರ ಸಂಖ್ಯೆಯಲ್ಲಿ ಹೆಚ್ಚಳವಾಗುತ್ತಿರುವುದು ನಮ್ಮ ಪ್ರಜಾಪ್ರಭುತ್ವ ಗಣರಾಜ್ಯದ ಗಮನಾರ್ಹ ಸಾಧನೆಯಾಗಿದೆ. ಲೋಕಸಭೆ ಮತ್ತು ಶಾಸಕಾಂಗ ಸಭೆಗಳಲ್ಲಿ ಮಹಿಳೆಯರಿಗೆ 33% ಪ್ರಾತಿನಿಧ್ಯವನ್ನು ಕಾಯ್ದಿರಿಸುವ ಉದ್ದೇಶದಿಂದ 2023 ನಾರಿ ಶಕ್ತಿ ವಂದನಾ ಅಧಿನಿಯಮ ಜಾರಿಗೆ ತರಲಾಗಿದೆ. ಈ ಕಾಯ್ದೆಯ ಉದ್ದೇಶಗಳ ಸಾಧನೆಯು ನಾಯಕತ್ವದಲ್ಲಿ ಮಹಿಳೆಯ ಪಾತ್ರವನ್ನು ಹೆಚ್ಚಿಸುತ್ತದೆ ಮತ್ತು ನಮ್ಮ ಪ್ರಜಾಪ್ರಭುತ್ವವು ಮತ್ತಷ್ಟು ಸಮಗ್ರವಾಗುತ್ತದೆ. ನಮ್ಮ ದೇಶದ ಜನಸಂಖ್ಯೆಯಲ್ಲಿ

65% ಜನರು 35 ವರ್ಷಕ್ಕಿಂತ ಕಡಿಮೆ ವಯೋಮಾನದವರಾಗಿದ್ದಾರೆ. ಈ ಯುವ ಜನಸಂಖ್ಯೆಯೇ ನಮ್ಮ ಅತ್ಯಂತ ಅಮೂಲ್ಯ ಆಸ್ತಿಯಾಗಿದ್ದಾರೆ. ನಮ್ಮ ದೇಶದ ಯುವಜನತೆ ಪ್ರತಿಭಾನ್ವಿತರಾಗಿದ್ದಾರೆ, ಬದ್ಧತೆ ಹೊಂದಿದ್ದಾರೆ ಮತ್ತು ಕೌಶಲ್ಯಪೂರ್ಣರಾಗಿದ್ದಾರೆ. ತಳಮಟ್ಟದಲ್ಲಿ ವಿವಿಧ ಸವಾಲುಗಳನ್ನು ಎದುರಿಸಲು ಯುವಜನರು ಅಭಿವೃದ್ಧಿಪಡಿಸುತ್ತಿರುವ ನವೀನ ಮತ್ತು ಪ್ರಾಯೋಗಿಕ ಪರಿಹಾರಗಳನ್ನು ನಾನು ನೋಡಿದ್ದೇನೆ. ಇದು ಸಮಾಜ ಮತ್ತು ರಾಷ್ಟ್ರಕ್ಕೆ ನಮ್ಮ ಯುವಕರ ಸಮರ್ಪಣೆಯನ್ನು ಪ್ರತಿಬಿಂಬಿಸುತ್ತದೆ. ಸರಾಸರಿ 28 ವರ್ಷ ವಯಸ್ಸಿನ ಯುವ ತಂಡ ಇತ್ತೀಚೆಗೆ ಯಶಸ್ವಿ ರಾಕೆಟ್ ಉಡಾವಣೆಯ ಮೂಲಕ ಬಾಹ್ಯಾಕಾಶ ಪರಿಶೋಧನೆಯ ಹೊಸ ಹಂತಕ್ಕೆ ನಾಂದಿ ಹಾಡಿದ್ದಾರೆ. ಭಾರತೀಯ ಯುವಜನತೆಯ ಸಮರ್ಪಣಾಭಾವದಿಂದ ಹಲವು ಪ್ರಮುಖ ಜಾಗತಿಕ ಉದ್ಯಮಗಳು ಪ್ರಭಾವಿತವಾಗಿದ್ದು ಅವರಿಗೆ ನಾಯಕತ್ವ ಪಾತ್ರಗಳನ್ನು ವಹಿಸಿವೆ. ಅಂತಹ ಯುವ ಸಾಧಕರು ಪ್ರಪಂಚದಾದ್ಯಂತ ಭಾರತದ ಯುವ ಶಕ್ತಿಯ ಖ್ಯಾತಿಯನ್ನು ಹೆಚ್ಚಿಸಿದ್ದಾರೆ. ನಮ್ಮ ಯುವ ಪೀಳಿಗೆಗಳು ಭಾರತದ ಉಜ್ವಲ ಮತ್ತು ಸಮೃದ್ಧ ಭವಿಷ್ಯದಲ್ಲಿ ನನ್ನ ನಂಬಿಕೆಯನ್ನು ಬಲಪಡಿಸುತ್ತವೆ. ನಮ್ಮ ವಿದ್ಯಾರ್ಥಿಗಳು ಭಾರತದ ಭವಿಷ್ಯದ ವಾಸ್ತುಶಿಲ್ಪಿಗಳಾಗಿದ್ದಾರೆ. ರಾಷ್ಟ್ರೀಯ ಭದ್ರತೆಯನ್ನು ಖಾತರಿಪಡಿಸಲು ಯಾವ ರೀತಿ ಸರ್ಕಾರ ಮತ್ತು ಸಮಾಜ ಒಗ್ಗೂಡುತ್ತದೆಯೋ ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳ ವರ್ತಮಾನ ಮತ್ತು ಭವಿಷ್ಯವನ್ನು ರಕ್ಷಿಸಲು ಎಲ್ಲರೂ ಜಂಟಿ ಮತ್ತು ಸಂಘಟಿತ ಪ್ರಯತ್ನಗಳ ಮೂಲಕ ಕೊಡುಗೆ ನೀಡಬೇಕು. ಸಾರ್ವಜನಿಕ ಪರೀಕ್ಷೆಗಳು ನಮ್ಮ ವಿದ್ಯಾರ್ಥಿಗಳಿಗೆ ಅವಕಾಶಗಳ ಹೆಬ್ಬಾಗಿಲುಗಳಾಗುತ್ತವೆ. ಈ ಪರೀಕ್ಷೆಗಳನ್ನು ಸುಧಾರಿಸಲು ಸರ್ಕಾರ ಸಮಗ್ರ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಸಾರ್ವಜನಿಕ ಪರೀಕ್ಷೆಗಳಲ್ಲಿ ಅನ್ಯಾಯದ ವಿಧಾನಗಳ ಬಳಕೆಯನ್ನು ಸಂಪೂರ್ಣವಾಗಿ ತಡೆಯುವುದು, ಪರೀಕ್ಷಾ ವ್ಯವಸ್ಥೆಯನ್ನು ಹೆಚ್ಚು ಪಾರದರ್ಶಕ, ಹೆಚ್ಚು ಸುರಕ್ಷಿತ ಮತ್ತು ಯುವಕರಿಗೆ ಹೆಚ್ಚು ವಿಶ್ವಾಸಾರ್ಹವಾಗಿಸುವುದು ಈ ಸುಧಾರಣೆಗಳ ಉದ್ದೇಶಗಳಾಗಿವೆ. ಸರ್ಕಾರದ ಉಪಕ್ರಮಗಳು ಮತ್ತು ಹೊರಹೊಮ್ಮುತ್ತಿರುವ ಆರ್ಥಿಕ ಚಟುವಟಿಕೆಗಳ ಮೂಲಕ ಯುವಜನತೆಗೆ ಹೊಸ ಮಾರ್ಗಗಳ ವ್ಯಾಪಕ ಶ್ರೇಣಿ ತೆರೆದುಕೊಳ್ಳುತ್ತಿದೆ. ಅಂತಹ ಹೊಸ ಅವಕಾಶಗಳನ್ನು ಅನ್ವೇಷಿಸುವ ಮೂಲಕ ನಮ್ಮ ಯುವಜನತೆ ಯಶಸ್ಸಿನ ಹೊಸ ಮಾರ್ಗಗಳಲ್ಲಿ ಪಯಣ ಮುಂದುವರಿಸಬಹುದು. ನಮ್ಮ ಯುವಜನತೆಯ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮವು ನಮ್ಮ ದೇಶದ ಭವಿಷ್ಯದ ಮೂಲಾಧಾರವಾಗಿದೆ. ನಮ್ಮ ಯುವಕರು ಉತ್ಸಾಹದಿಂದ ಮುನ್ನಡೆಯಲು ಪ್ರೇರೇಪಿಸುವ ಜವಾಬ್ದಾರಿಯನ್ನು ಕುಟುಂಬಗಳು ಮತ್ತು ಸಮಾಜವು ಹಂಚಿಕೊಳ್ಳುತ್ತದೆ. ನಮ್ಮ ಯುವಕರ ಅಭಿವೃದ್ಧಿಗಾಗಿ ಮತ್ತು ರಾಷ್ಟ್ರ ನಿರ್ಮಾಣಕ್ಕಾಗಿ ಕ್ರೀಡೆಗಳನ್ನು ಒಂದು ಮಾಧ್ಯಮವಾಗಿ ಅಳವಡಿಸಿಕೊಳ್ಳಲಾಗುತ್ತಿದೆ. ಖೇಲೋ ಇಂಡಿಯಾ ಕಾರ್ಯಕ್ರಮದಡಿಯಲ್ಲಿ ದೇಶದಾದ್ಯಂತ ತಳಮಟ್ಟದಿಂದ ರಾಷ್ಟ್ರೀಯ ಮಟ್ಟದವರೆಗೆ ಕ್ರೀಡಾ ಪರಿಸರ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. ಕ್ರೀಡೆಗಳನ್ನು ಉತ್ತೇಜಿಸಲು ಸರ್ಕಾರ ಅಭೂತಪೂರ್ವ ಹೂಡಿಕೆಗಳನ್ನು ಮಾಡುತ್ತಿದೆ. ಈ ಪ್ರಯತ್ನಗಳು ಉತ್ತಮ ಫಲಿತಾಂಶಗಳನ್ನು ನೀಡುತ್ತಿವೆ. ಅಂತಾರಾಷ್ಟ್ರೀಯ ಕ್ರೀಡಾ ಪಂದ್ಯಾವಳಿಗಳಲ್ಲಿ ನಮ್ಮ ಕ್ರೀಡಾಪಟುಗಳ ಕ್ಷಮತೆ ಮತ್ತು ಸಾಧನೆಗಳಲ್ಲಿ ಗಮನಾರ್ಹ ಹೆಚ್ಚಳ ಕಂಡುಬಂದಿದೆ. ನಮ್ಮ ದೇಶವು ವಿಶ್ವದ ಅತಿ ಹೆಚ್ಚಿನ ಸಂಖ್ಯೆಯ ಯುವ ಜನಸಂಖ್ಯೆಯನ್ನು ಹೊಂದಿದ್ದು ಹಿರಿಯ ನಾಗರಿಕರ ಸಂಖ್ಯೆ ಕೂಡ ಹೆಚ್ಚಾಗಿಯೇ ಇದೆ. ಹಿರಿಯ ನಾಗರಿಕರ ಜೀವನದ ಗುಣಮಟ್ಟದ ಸುಧಾರಣೆಗಾಗಿ ಸರ್ಕಾರ ಹಲವಾರು ಉಪಕ್ರಮಗಳನ್ನು ಕೈಗೊಂಡಿದೆ. 70 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯೋಮಾನದ ಸರಿಸುಮಾರು 6 ಕೋಟಿ ಹಿರಿಯ ನಾಗರಿಕರು ಪ್ರತಿ ವರ್ಷ 5 ಲಕ್ಷ ರೂಪಾಯಿಯವರೆಗೆ ಉಚಿತ ಆರೋಗ್ಯ ರಕ್ಷಣೆ ಸೇವೆಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಒಟ್ಟಾರೆ ಸಮಾಜವು ಹಿರಿಯ ನಾಗರಿಕರ ನಿಟ್ಟಿನಲ್ಲಿ ಸೂಕ್ಷ್ಮ ಸಂವೇದನಾಶೀಲತೆ ಹೊಂದಿರಬೇಕು. ಅವರ ಆತ್ಮಗೌರವವನ್ನು ಎತ್ತಿಹಿಡಿಯುತ್ತಾ ಅವರಲ್ಲಿ ತಾವೂ ಕೂಡ ಸಮಾಜಕ್ಕೆ ಸೇರಿದವರೆಂಬ ಭಾವನೆಯನ್ನು ಹೆಚ್ಚಿಸಬೇಕು. ನನ್ನ ಪ್ರೀತಿಯ ದೇಶಬಾಂಧವರೇ, ಸತ್ಯ ಮತ್ತು ನ್ಯಾಯವನ್ನು ಎತ್ತಿಹಿಡಿಯುವ ಮೂಲಕ ಮಾನವೀಯತೆಗೆ ಪ್ರತಿಕೂಲವಾದ ಶಕ್ತಿಗಳನ್ನು ಜಯಿಸುವ ನಮ್ಮ ಸಂಪ್ರದಾಯದ ಬಗ್ಗೆ ನಮಗೆ ಹೆಮ್ಮೆಯಿದೆ. ಜುಲೈ 26ರಂದು ನಾವು ಕಾರ್ಗಿಲ್ ವಿಜಯ ದಿವಸ್ ಆಚರಿಸಿದ್ದೇವೆ. ಇದಕ್ಕೂ ಮೊದಲು ಮೇ 7ರಂದು ನಾವು ಆಪರೇಷನ್ ಸಿಂಧೂರ್

0: ಆರಂಭವಾಗಿ ಒಂದು ವರ್ಷ ಪೂರ್ಣಗೊಂಡಿದ್ದನ್ನು ಸ್ಮರಿಸಿದ್ದೇವೆ. ನಮ್ಮ ಸಶಸ್ತ್ರ ಪಡೆಗಳ ಅಪ್ರತಿಮ ಶೌರ್ಯವನ್ನು ನೆನಪಿಸಿಕೊಂಡಿದ್ದೇವೆ. ಭಯೋತ್ಪಾದನೆಯ ವಿರುದ್ಧದ ಆ ಐತಿಹಾಸಿಕ ಕಾರ್ಯಾಚರಣೆಯು ಭಾರತೀಯ ಸಶಸ್ತ್ರ ಪಡೆಗಳು ನಿಖರವಾಗಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನು ಪ್ರದರ್ಶಿಸಿದವು. ಭಯೋತ್ಪಾದಕರನ್ನು ಮತ್ತು ಅವರನ್ನು ಬೆಂಬಲಿಸುವವರಿಗೆ ಅವರು ಎಲ್ಲೇ ಅಡಗಿಕೊಂಡರೂ ತಮ್ಮ ಕ್ರಿಯೆಗಳ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಎಂಬ ಸ್ಪಷ್ಟ ಮತ್ತು ದೃಢವಾದ ಸಂದೇಶವನ್ನು ಇದು ರವಾನಿಸಿತು. ಭಯೋತ್ಪಾದನೆಯನ್ನು ಆಶ್ರಯಿಸುವ ದೇಶದೊಂದಿಗೆ ಸಿಂಧು ಜಲ ಒಪ್ಪಂದವನ್ನು ರದ್ದುಗೊಳಿಸುವುದು ನಮ್ಮ ರಾಷ್ಟ್ರದ ವಿಶೇಷವಾಗಿ ರೈತರ ಹಿತಾಸಕ್ತಿಯಲ್ಲಿ ನಿರ್ಣಾಯಕ ಹೆಜ್ಜೆಯಾಗಿದೆ. ದಶಕಗಳಿಂದಲೂ ರಾಷ್ಟ್ರಕ್ಕೆ ನಕ್ಸಲ್ವಾದ ಎನ್ನುವುದು ಗಂಭೀರ ಸವಾಲನ್ನು ಒಡ್ಡುತ್ತಲೇ ಇದೆ. ಭಾರತವನ್ನು ನಕ್ಸಲ್ ಮುಕ್ತಗೊಳಿಸುವುದು ಒಂದು ಪ್ರಮುಖ ಸಾಧನೆಯಾಗಿದೆ. ಹಿಂದೊಮ್ಮೆ ನಕ್ಸಲೀಯರಿಂದ ಪೀಡಿತವಾಗಿದ್ದ ಪ್ರದೇಶಗಳಲ್ಲಿ ಇಂದು ಉತ್ಸಾಹ ತುಂಬಿದೆ. ಈ ಪ್ರದೇಶಗಳಲ್ಲಿ ಎಲ್ಲರನ್ನೊಳಗೊಳ್ಳುವ ಅಭಿವೃದ್ಧಿ ಕಾರ್ಯಕ್ರಮ ಪ್ರಗತಿಯಲ್ಲಿದೆ. ಹೆಚ್ಚಿನ ಸಂಖ್ಯೆಯ ಆಟಗಾರರು ಬಸ್ತಾರ್ ಒಲಿಂಪಿಕ್ಸ್ನಲ್ಲಿ ಪಾಲ್ಗೊಂಡಿದ್ದರು ಮತ್ತು ಬಸ್ತಾರ್ ಪಂಡುಂನಲ್ಲಿ ಅನೇಕ ಕಲಾವಿದರು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು. ಜನರು ಈ ಕಾರ್ಯಕ್ರಮಗಳನ್ನು ನೋಡಿ ಆನಂದಿಸಿದರು. ಮರಾಠಾ ಮಿಲಿಟರಿ ಸಂಪ್ರದಾಯಕ್ಕೆ ಸಂಬಂಧಿಸಿದ ರಾಷ್ಟ್ರೀಯ ಹೆಮ್ಮೆಯನ್ನು ಸಂರಕ್ಷಿಸಲು ನಿರ್ಮಿಸಲಾದ 12 ಕೋಟೆಗಳನ್ನು ಕಳೆದ ವರ್ಷ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಮತ್ತು ಈ ವರ್ಷ ಭಗವಾನ್ ಬುದ್ಧನ ಮೊದಲ ಧರ್ಮೋಪದೇಶದ ಸ್ಥಳವಾದ ಸಾರನಾಥವನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಒಂದೆಡೆ ಭಾರತ ಭೂಮಿಯಲ್ಲಿ ಭಗವಾನ್ ಬುದ್ಧನಿಗೆ ಸಂಬಂಧಿಸಿದ ಆಧ್ಯಾತ್ಮಿಕ ಸ್ಮಾರಕಗಳಿವೆ. ನಮ್ಮ ಹೆಮ್ಮೆ ಮತ್ತು ಅದ್ಭುತ ಸಂಪ್ರದಾಯಗಳನ್ನು ಸಂರಕ್ಷಿಸಲು ಹೋರಾಡುವ ನಮ್ಮ ಪ್ರಭಾವಶಾಲಿ ಸಾಮರ್ಥ್ಯದ ಸಂಕೇತಗಳನ್ನು ಕೂಡ ಇದು ಹೊಂದಿದೆ. ನನ್ನ ಪ್ರೀತಿಯ ಬಾಂಧವರೇ, ಭಾರತೀಯರೆಲ್ಲರ ಅಭಿವೃದ್ಧಿ ಮತ್ತು ಕಲ್ಯಾಣವೇ ವಿಕಸಿತ ಭಾರತ ನಿರ್ಮಾಣದ ವಾಸ್ತವ ಗುರಿಯಾಗಿದೆ. ತೆಲುಗು ಭಾಷೆಯಲ್ಲಿ ರಚನೆ ಮಾಡುವ ಮಹಾನ್ ರಾಷ್ಟ್ರಭಕ್ತ ಸಾಹಿತಿ ಗುರುಜಾಡ ಅಪ್ಪಾರಾವ್ ಅವರು ತಮ್ಮ ಒಂದು ಗೀತೆಯಲ್ಲಿ ಭಾರತೀಯರೆಲ್ಲರಿಗೂ ರಾಷ್ಟ್ರ ಪ್ರೇಮದ ಒಂದು ಅಮೂಲ್ಯ ಸಂದೇಶವನ್ನು ನೀಡಿದ್ದಾರೆ. ಅವರು ಹೀಗೆ ಹೇಳಿದ್ದಾರೆ: ದೇಶಮುನು ಪ್ರೇಮಿಂಚಮನ್ನ, ಮಂಚಿ ಅನ್ನದಿ ಪೆಂಚುಮನ್ನ, ದೇಶಮಂಟೇ ಮಟ್ಟಿಕಾದೋಯಿ, ದೇಶಮಂಟೇ ಮನುಷ್ಯಲೋಯಿ. ಈ ಸಾಲುಗಳ ಅರ್ಥವೆಂದರೆ ದೇಶವನ್ನು ಪ್ರೀತಿಸು, ಒಳ್ಳೆಯದನ್ನು ಹೆಚ್ಚಿಸು. ದೇಶವೆಂದರೆ ಕೇವಲ ಮಣ್ಣಲ್ಲ, ದೇಶವೆಂದರೆ ಸಮಸ್ತ ಮನುಷ್ಯರು. ಸಮಾಜದ ಪಾಲ್ಗೊಳ್ಳುವಿಕೆ ಮತ್ತು ಸರ್ಕಾರದ ಪ್ರಯತ್ನಗಳಿಂದ ಹಳ್ಳಿ ಹಳ್ಳಿಗಳಲ್ಲಿ, ಪ್ರತಿಯೊಂದು ನಗರದಲ್ಲಿ, ಭಾರತದ ಮನೆ ಮನೆಗಳಲ್ಲಿ ವಾಸಿಸುವ ಎಲ್ಲರೂ ಆರೋಗ್ಯದಿಂದ, ಸುಖ ಸಂತೋಷದಿಂದ ಮತ್ತು ಸಮೃದ್ಧತೆಯಿಂದ ಜೀವಿಸುತ್ತಾರೆ ಎಂಬ ವಿಶ್ವಾಸ ನನಗಿದೆ. ಬನ್ನಿ, ದೇಶ ಪ್ರೇಮದ ಈ ಎಲ್ಲರನ್ನೂ ಒಳಗೊಳ್ಳುವ ಮನೋಭಾವದೊಂದಿಗೆ ಸ್ವತಂತ್ರ ಭಾರತವನ್ನು ಅಭಿವೃದ್ಧಿ ಹೊಂದಿದ ಭಾರತವನ್ನಾಗಿ ಪರಿವರ್ತಿಸುವ ರಾಷ್ಟ್ರೀಯ ಪ್ರಯತ್ನಕ್ಕೆ ನಾವೆಲ್ಲರೂ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಧನ್ಯವಾದ. ಜೈ ಹಿಂದ್, ಜೈ ಭಾರತ್.
1: ಇದುವರೆಗೂ ಭಾರತದ ಘನತೆವೆತ್ತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು 80ನೇ ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವಾದ ಇಂದು ದೇಶವನ್ನುದ್ದೇಶಿಸಿ ಮಾಡಿದ ಪ್ರಸಾರ ಭಾಷಣದ ಕನ್ನಡ ಅನುವಾದವನ್ನು ಕೇಳಿದಿರಿ. ಅನುವಾದ ರಾಧಾ ಪ್ರಸಾದ್, ನಿರ್ವಹಣೆ ರೋಸ್ಲಿನ್ ಮ್ಯಾಥ್ಯೂ, ನೆರವು ಚೈತ್ರ ಎನ್ಎಸ್, ವಾಚನ ಹಾಗೂ ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ

0: ವಿಧಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತಿದೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಒಂದು ವಾಣಿಜ್ಯ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
2: This Independence Day, want freedom? Pay just 1 rupee and get your freedom. Introducing the BSNL 1 rupee freedom plan. Free SIM, 1 GB data every day, 24 days validity.
3: Wait, all this for just 1 rupee?
2: Yes, 1 rupee. Connect to freedom with BSNL. Offer till 12 September 2026. Terms and conditions apply.
4: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. ಜಾಗತಿಕ ಅಸ್ಥಿರತೆ ನಡುವೆಯೂ ಬಲಾಢ್ಯ ಆರ್ಥಿಕತೆಯಾಗಿ ಹೊರಹೊಮ್ಮಿದ ಭಾರತ. ರಾಷ್ಟ್ರಪತಿ ದ್ರೌಪದಿ ಮುರ್ಮು. 80th ಸ್ವಾತಂತ್ರ್ಯ ದಿನಾಚರಣೆಗೆ ದೇಶ ಸಜ್ಜು. ಕೆಂಪುಕೋಟೆಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ರಾಷ್ಟ್ರಧ್ವಜಾರೋಹಣ. ರಕ್ಷಣಾ ಪಡೆಗಳ ಆಧುನೀಕರಣಕ್ಕೆ ಕೇಂದ್ರ ಸರ್ಕಾರ ಹೆಚ್ಚಿನ ಆದ್ಯತೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಭೂಕಂಪ ಸಂತ್ರಸ್ತ ಕೊಲಂಬಿಯಾಗೆ 20 ಮೆಟ್ರಿಕ್ ಟನ್ ಪರಿಹಾರ ಸಾಮಗ್ರಿ ರವಾನಿಸಿದ ಭಾರತ. ವಾರ್ತೆಗಳ ವಿವರ. ವಿಶ್ವದ ಹಲವಾರು ಭಾಗಗಳಲ್ಲಿ ಯುದ್ಧ ಮತ್ತು ಅಸ್ಥಿರತೆ ಇದ್ದರೂ ಭಾರತದ ಆರ್ಥಿಕತೆ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರಿಯುತ್ತಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. 80th ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನದಂದು ರಾಷ್ಟ್ರವನ್ನುದ್ದೇಶಿಸಿ ಮಾತನಾಡಿದ ಅವರು, ಆರ್ಥಿಕ ಮುನ್ಸೂಚನೆಗಳ ಪ್ರಕಾರ ಭಾರತದ ಆರ್ಥಿಕತೆಯ ಬೆಳವಣಿಗೆಯ ದರವು ಸರಾಸರಿ ಜಾಗತಿಕ ಬೆಳವಣಿಗೆಯ ದರಕ್ಕಿಂತ 2 ಪಟ್ಟು ಹೆಚ್ಚಾಗುವ ನಿರೀಕ್ಷೆ ಇದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಆತ್ಮನಿರ್ಭರ ಭಾರತ ಅಭಿಯಾನ ದೇಶದ ಆರ್ಥಿಕ ಪ್ರಗತಿ ಮತ್ತು ರಾಷ್ಟೀಯ ಭದ್ರತೆಯ ಅಡಿಪಾಯವನ್ನು ಮತ್ತಷ್ಟು ಬಲಪಡಿಸಿದೆ. ಭಾರತವು 2030 ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಕೆಲವನ್ನು ನಿಗದಿತ ಸಮಯಕ್ಕಿಂತ ಮೊದಲೇ ಸಾಧಿಸಿದೆ ಎಂದು ಅವರು ತಿಳಿಸಿದರು. ರಾಷ್ಟೀಯ ಹಿತಾಸಕ್ತಿಯು ಭಾರತದ ವಿದೇಶಾಂಗ ನೀತಿಯ ಅಡಿಪಾಯವಾಗಿದ್ದು, ಶಾಂತಿ, ಸಹಕಾರ, ಸಂವಾದ ಮತ್ತು ವಸುದೈವ ಕುಟುಂಬಕಂನ ಆದರ್ಶವು ಅದರ ವಿದೇಶಾಂಗ ನೀತಿಯ ಆಧಾರ ಸ್ತಂಭಗಳಾಗಿವೆ ಎಂದು ಹೇಳಿದ್ದಾರೆ. ಆರ್ಥಿಕ ಸಹಕಾರವನ್ನು ಹೆಚ್ಚಿಸಲು ಮತ್ತು ಪರಸ್ಪರ ಸಂಬಂಧಗಳನ್ನು ಬಲಪಡಿಸಲು ಭಾರತ ಅನೇಕ ದೇಶಗಳೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಂಡಿದೆ. ಜಾಗತಿಕ ದಕ್ಷಿಣದ ದೇಶಗಳಲ್ಲಿ ಭಾರತವು ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ದೇಶ ನಾಳೆ 80th ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಿದೆ. ನವದೆಹಲಿಯ ಐತಿಹಾಸಿಕ ಕೆಂಪುಕೋಟೆಯಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ರಾಷ್ಟ್ರಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಭಾರತೀಯ ವಾಯುಪಡೆಯ 2 MI-17 ಹೆಲಿಕಾಪ್ಟರ್ಗಳು ಪುಷ್ಪವೃಷ್ಟಿ ನೆರವೇರಿಸಲಿದ್ದು, ರಾಷ್ಟ್ರಧ್ವಜಾರೋಹಣದೊಂದಿಗೆ 21 ಕುಶಾಲ ತೋಪುಗಳ ಗೌರವ ವಂದನೆ ನಡೆಯಲಿದೆ. ಬಳಿಕ ಪ್ರಧಾನಿ ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ರಾಷ್ಟೀಯ ಗೀತೆ ವಂದೇ ಮಾತರಂನ 150 ವರ್ಷಗಳ ಪರಂಪರೆಯನ್ನು ಸ್ಮರಿಸುವುದು ಹಾಗೂ 2047 ವಿಕಸಿತ ಭಾರತದ ಪಯಣದಲ್ಲಿ ಯುವ ಶಕ್ತಿಯ ಕೊಡುಗೆಯನ್ನು ಬಿಂಬಿಸುವುದು ಈ ಬಾರಿಯ ಆಚರಣೆಯ ವಿಶೇಷತೆಯಾಗಿದೆ. ಇದೇ ಮೊದಲ ಬಾರಿಗೆ ಕೆಂಪುಕೋಟೆಯ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ವಂದೇ ಮಾತರಂ ಗಾಯನ ನಡೆಯಲಿದೆ. ರಾಷ್ಟೀಯ ಕೆಡೆಟ್ ಕೋರ್, ಎನ್ಸಿಸಿ ಮತ್ತು ಮೈ ಭಾರತ್ ಸ್ವಯಂ ಸೇವಕರು ವಂದೇ ಮಾತರಂ ಗೀತೆ ಹಾಡಲಿದ್ದಾರೆ. ಸೇನೆ, ನೌಕಾಪಡೆ ಮತ್ತು ವಾಯುಪಡೆಯ 2500 ಬಾಲಕ ಮತ್ತು ಬಾಲಕಿಯರ ಕೆಡೆಟ್ಗಳು ಹಾಗೂ ಮೈ ಭಾರತ್ ಸ್ವಯಂ ಸೇವಕರು ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ. ವಿಶ್ವಕರ್ಮ ಯೋಜನೆಯ ಕುಶಲಕರ್ಮಿಗಳು, ಮುದ್ರಾ ಯೋಜನೆಯ ಮಹಿಳಾ ಉದ್ಯಮಿಗಳು, ಪಿಎಂ ಸ್ವನಿಧಿ ಯೋಜನೆಯ ಬೀದಿಬದಿ ವ್ಯಾಪಾರಿಗಳು ಹಾಗೂ ಭಾರತ್ ಟ್ಯಾಕ್ಸಿಯ ಚಾಲಕರು ಸೇರಿದಂತೆ ವಿವಿಧ ಕ್ಷೇತ್ರಗಳ ಸುಮಾರು 5,000 ವಿಶೇಷ ಅತಿಥಿಗಳನ್ನು ಆಹ್ವಾನಿಸಲಾಗಿದೆ. 80th ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯಿಂದ ನಾಳೆ ಬೆಳಗ್ಗೆ 10:30 11:30 ಫ್ರೀಡಂ ರಿದಮ್ ಎ ಸಿಂಫೋನಿ ಆಫ್ ಫ್ರೀಡಂ ಎಂಬ ಸಂಗೀತ ಕಾರ್ಯಕ್ರಮ ನೇರ ಪ್ರಸಾರವಾಗಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ರಕ್ಷಣಾ ಪಡೆಗಳ ಆಧುನೀಕರಣಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. 80th ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನದಂದು ಆಕಾಶವಾಣಿಯ ಮೂಲಕ ಸೈನಿಕರನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಆತ್ಮನಿರ್ಭರ ಭಾರತ ಮತ್ತು ಮೇಕ್ ಇನ್ ಇಂಡಿಯಾದಂತಹ ಉಪಕ್ರಮಗಳಿಂದಾಗಿ ಕಳೆದ 12 ವರ್ಷಗಳಲ್ಲಿ ರಕ್ಷಣಾ ವಲಯದಲ್ಲಿ ಕಂಡುಬಂದಿರುವ ಪರಿವರ್ತನಾತ್ಮಕ ಬದಲಾವಣೆಯನ್ನು ಪ್ರಸ್ತಾಪಿಸಿದರು. 2014 ಕೇವಲ 46,000 ಕೋಟಿ ರೂಪಾಯಿಗಳಷ್ಟಿದ್ದಂತಹ ದೇಶೀಯ ರಕ್ಷಣಾ ಉತ್ಪಾದನೆಯು 2025-26 ಹಣಕಾಸು ವರ್ಷದಲ್ಲಿ ದಾಖಲೆಯ 1.78 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. ಇದು ಕಳೆದ ದಶಕದಲ್ಲಿ ಸುಮಾರು 4 ಪಟ್ಟು ಹೆಚ್ಚಾಗಿದೆ. ಈ ಸಾಧನೆಯು ರಕ್ಷಣಾ ವಲಯದಲ್ಲಿ ಆಗಿರುವ ರಚನಾತ್ಮಕ ಬದಲಾವಣೆಗಳಿಗೆ

0: ಸಾಕ್ಷಿಯಾಗಿದೆ ಎಂದು ಹೇಳಿದರು. ರಕ್ಷಣಾ ಸಾರ್ವಜನಿಕ ವಲಯದ ಉದ್ಯಮಗಳು ಮತ್ತು ಇತರ ಸಾರ್ವಜನಿಕ ವಲಯದ ಸಂಸ್ಥೆಗಳು ಒಟ್ಟು ರಕ್ಷಣಾ ಉತ್ಪಾದನೆಯಲ್ಲಿ ಸರಿಸುಮಾರು 76%ನ್ನು ಹೊಂದಿದ್ದು ಖಾಸಗಿ ವಲಯವು 24%ನ್ನು ಕೊಡುಗೆ ನೀಡುತ್ತಿದೆ. ಇದು ಹಿಂದಿನ ಹಣಕಾಸು ವರ್ಷದಲ್ಲಿ 22%ರಷ್ಟಿತ್ತು ಎಂದು ಸಚಿವ ರಾಜನಾಥ್ ಸಿಂಗ್ ತಿಳಿಸಿದರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದೇಶ ಇಂದು ಅನುಭವಿಸುತ್ತಿರುವಂತಹ ಸ್ವಾತಂತ್ರ್ಯವು ಹಿಂದಿನ ತಲೆಮಾರುಗಳ ಮಹಾನ್ ತ್ಯಾಗಗಳ ಮೂಲಕ ಬಂದಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ದೇಶ ವಿಭಜನೆಯ ಕರಾಳ ನೆನಪಿನ ದಿನದಂದು ನಡೆದಂತಹ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ರಾಷ್ಟದ ಸಮಗ್ರತೆ ಕಾಪಾಡಿಕೊಳ್ಳುವುದು ಮತ್ತು ಸಂರಕ್ಷಿಸುವುದು ಪ್ರತಿಯೊಬ್ಬ ನಾಗರಿಕನ ಪ್ರಮುಖ ಕರ್ತವ್ಯವಾಗಿದೆ. ಆ ತ್ಯಾಗಗಳ ಮೂಲಕ ಸಾಧಿಸಿದ ಸ್ವಾತಂತ್ರ್ಯವನ್ನು ಗೌರವಿಸಬೇಕು. ವಿಭಜನೆಯ ಸಮಯದಲ್ಲಿ ಕಂಡುಬಂದ ಭಯಾನಕ ಘಟನೆಗಳು ದೇಶದಲ್ಲಿ ಮತ್ತೆಂದು ಸಂಭವಿಸಬಾರದು ಎಂದು ಹೇಳಿದರು. ಯಾವುದೇ ಜಾತಿ, ಧರ್ಮ ಅಥವಾ ಪ್ರದೇಶವು ರಾಷ್ಟಕ್ಕಿಂತ ಮುಖ್ಯವಲ್ಲ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದರು. ದೇಶ ವಿಭಜನೆಯ ಸಮಯದಲ್ಲಿ ತಮ್ಮ ಪ್ರಾಣ ತ್ಯಾಗ ಮಾಡಿದ, ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡ ಮತ್ತು ವಲಸೆ ಹೋಗುವಂತೆ ಒತ್ತಾಯಿಸಲ್ಪಟ್ಟವರನ್ನು ಸ್ಮರಿಸುವ ಸಂದರ್ಭವೇ ದೇಶ ವಿಭಜನೆಯ ಕರಾಳ ನೆನಪಿನ ದಿನ ಎಂದು ಭಾರತೀಯ ಜನತಾ ಪಕ್ಷದ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ಹೇಳಿದ್ದಾರೆ. ಹರಿಯಾಣದ ಗುರುಗ್ರಾಮದಲ್ಲಿ ನಡೆದ ದೇಶ ವಿಭಜನೆಯ ಕರಾಳ ನೆನಪಿನ ದಿನದಂದು ನಡೆದಂತಹ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, 1946ರ ಆಗಸ್ಟ್ 16ರಂದು ನೇರ ಕ್ರಿಯಾ ದಿನದಂದು ಕಲ್ಕತ್ತಾದ ಬೀದಿಗಳಲ್ಲಿ ಒಂದು ದುಃಖಕರ ಅಧ್ಯಾಯ ತೆರೆದುಕೊಂಡಿತು. ಇದು ಇಡೀ ದೇಶವನ್ನು ಕೋಮು ಹಿಂಸಾಚಾರಕ್ಕೆ ದೂಡಿತು. ಆ ಅವಧಿಯಲ್ಲಿ ಲಕ್ಷಾಂತರ ಜನರು ಸುರಕ್ಷತೆಗಾಗಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವಲಸೆ ಹೋಗಬೇಕಾಯಿತು. ತಮ್ಮ ಆಸ್ತಿಪಾಸ್ತಿಯನ್ನು ಬಿಟ್ಟು ಹೋಗಬೇಕಾಯಿತು. 1.5 ಕೋಟಿಗೂ ಹೆಚ್ಚು ಜನರು ಸ್ಥಳಾಂತರಗೊಂಡರು ಮತ್ತು ಲಕ್ಷಾಂತರ ಜನರು ತಮ್ಮ ಜೀವಗಳನ್ನು ಕಳೆದುಕೊಂಡರು ಎಂದು ಬೇಸರ ವ್ಯಕ್ತಪಡಿಸಿದರು. ರಾವಲ್ಪಿಂಡಿಯಿಂದ ಪಂಜಾಬ್ನ ವಿವಿಧ ಪ್ರದೇಶಗಳಿಗೆ ಜನರು ಹಿಂಸಾತ್ಮಕ ಘಟನೆಗಳನ್ನು ಎದುರಿಸಿದರು. ಯುವ ಪೀಳಿಗೆ ವಿಭಜನೆಯ ದುರಂತವನ್ನು ತಿಳಿದಿರಬೇಕು ಎಂದು ನಿತಿನ್ ನಬೀನ್ ಹೇಳಿದರು. ಕಳೆದ ವರ್ಷ ಕರೂರ್ನಲ್ಲಿ ನಡೆದಂತಹ ಕಾಲ್ತುಡಿತದಲ್ಲಿ ಮೃತಪಟ್ಟವರ ಕುಟುಂಬ ಸದಸ್ಯರಿಗೆ ಸರ್ಕಾರಿ ಉದ್ಯೋಗ ನೀಡುವ ತಮಿಳುನಾಡು ಸರ್ಕಾರದ ನಿರ್ಧಾರವನ್ನು ರದ್ದುಗೊಳಿಸಿದ್ದ ಮದ್ರಾಸ್ ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂಕೋರ್ಟ್ ಇಂದು ತಡೆ ನೀಡಿದೆ. ಹೈಕೋರ್ಟ್ ತೀರ್ಪು ಪ್ರಶ್ನಿಸಿ ತಮಿಳುನಾಡು ಸರ್ಕಾರ ಸಲ್ಲಿಸಿದ್ದ ಅರ್ಜಿಯನ್ನು ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದಂತಹ ಜೆಬಿ ಪಾರ್ದಿವಾಲ ಮತ್ತು ಕೆ ವಿನೋದ್ ಚಂದ್ರನ್ ಅವರಿದ್ದ ನ್ಯಾಯಪೀಠ ಮಧ್ಯಂತರ ಆದೇಶವನ್ನು ನೀಡಿದೆ. ದುರಂತಕ್ಕೆ ಪ್ರತಿಕ್ರಿಯೆಯಾಗಿ ರಾಜ್ಯ ಸರ್ಕಾರ ದುಃಖಿತ ಕುಟುಂಬಗಳಿಗೆ ಉದ್ಯೋಗ ನೀಡಿದೆ ಎಂದು ತಮಿಳುನಾಡು ಸರ್ಕಾರ ಸುಪ್ರೀಂಕೋರ್ಟ್ ಗಮನಕ್ಕೆ ತಂದಿದೆ. 2025ರ ಸೆಪ್ಟೆಂಬರ್ನಲ್ಲಿ ಕರೂರ್ನಲ್ಲಿ ನಡೆದ ಕಾಲ್ತುಳಿತದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ಅನುಕಂಪದ ನೇಮಕಾತಿಗಳನ್ನು ನೀಡುವ ರಾಜ್ಯ ಸರ್ಕಾರದ ನಿರ್ಧಾರವನ್ನು ರದ್ದುಗೊಳಿಸಿದ್ದ ಮದ್ರಾಸ್ ಹೈಕೋರ್ಟ್ನ ಮಧುರೈ ಪೀಠದ ಆದೇಶದ ವಿರುದ್ದ ತಮಿಳುನಾಡು ಸರ್ಕಾರ ಸುಪ್ರೀಂಕೋರ್ಟ್ಗೆ ಅರ್ಜಿ ಸಲ್ಲಿಸಿತ್ತು. ಭೂಕಂಪದ ನಂತರದ ಪರಿಹಾರ ಮತ್ತು ಪುನರ್ವಸತಿ ಕಾರ್ಯಗಳಿಗೆ ನೆರವಾಗುವ ಉದ್ದೇಶದಿಂದ ಕೊಲಂಬಿಯಾಗೆ ಭಾರತ 20 ಮೆಟ್ರಿಕ್ ಟನ್ಗಳ ಪರಿಹಾರ ಸಾಮಗ್ರಿಗಳನ್ನು ರವಾನಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್, ಪರಿಹಾರ ಸಾಮಗ್ರಿಗಳಲ್ಲಿ ಔಷಧಿಗಳು ಮತ್ತು ವೈದ್ಯಕೀಯ ಉಪಕರಣಗಳು, ತಾತ್ಕಾಲಿಕ ಆಶ್ರಯ ವ್ಯವಸ್ಥೆ ಮತ್ತು ನೈರ್ಮಲ್ಯಕ್ಕೆ ಅಗತ್ಯವಾದ ಸಾಮಗ್ರಿಗಳು ಸೇರಿದಂತೆ ವಿಪತ್ತಿನ ನಂತರ ಅಗತ್ಯವಿರುವಂತಹ ಇತರ ವಸ್ತುಗಳು ಒಳಗೊಂಡಿವೆ ಎಂದು ತಿಳಿಸಿದ್ದಾರೆ. ಈ ಕಷ್ಟದ ಸಂದರ್ಭದಲ್ಲಿ ಭಾರತವು ಕೊಲಂಬಿಯಾ ಜನತೆಯೊಂದಿಗೆ ದೃಢವಾಗಿ ನಿಂತಿದೆ ಎಂದು ಅವರು ಹೇಳಿದ್ದಾರೆ. ಭಾರತದ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಭವಿಷ್ಯದ ತಂತ್ರಜ್ಞಾನಕ್ಕೆ ತಕ್ಕಂತೆ ನುರಿತ ಮಾನವ ಸಂಪನ್ಮೂಲವನ್ನು ರೂಪಿಸುವ ಆಟೋಮೋಟಿವ್ ಕೌಶಲ್ಯ ಅಭಿವೃದ್ಧಿ ಮಂಡಳಿಯ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆಯನ್ನು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಹಿಸಿದ್ದರು. ಈ ವೇಳೆ ಮಾತನಾಡಿದ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ವಿಕಸಿತ ಭಾರತ ಮತ್ತು ಆತ್ಮನಿರ್ಭರ ಭಾರತ ಪರಿಕಲ್ಪನೆಯಂತೆ ಭಾರತವನ್ನು ಜಾಗತಿಕ ಉತ್ಪಾದನಾ ಕೇಂದ್ರವನ್ನಾಗಿ ಮಾಡಲು ಯುವ ಜನತೆಗೆ ಉದಯೋನ್ಮುಖ ತಂತ್ರಜ್ಞಾನಗಳಲ್ಲಿ ಕೌಶಲ್ಯ ತರಬೇತಿ ನೀಡುವುದು ಅತ್ಯಗತ್ಯವಾಗಿದೆ ಎಂದು ತಿಳಿಸಿದರು. ಸಭೆಯಲ್ಲಿ ರೋಬೋಟಿಕ್ಸ್, ಆಟೋಮೇಷನ್, ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಸೇರಿದಂತೆ ಇತರ ವಿಷಯಗಳ ಕುರಿತು ಚರ್ಚೆ ನಡೆಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಅಸ್ಥಿರತೆ ನಡುವೆಯೂ ಬಲಾಢ್ಯ ಆರ್ಥಿಕತೆಯಾಗಿ ಹೊರಹೊಮ್ಮಿದ ಭಾರತ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. 80ನೇ ಸ್ವಾತಂತ್ರ್ಯ ದಿನಾಚರಣೆಗೆ ದೇಶ ಸಜ್ಜು. ಕೆಂಪುಕೋಟೆಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ

0: ರಾಷ್ಟ್ರ ಧ್ವಜಾರೋಹಣ. ರಕ್ಷಣಾ ಪಡೆಗಳ ಆಧುನೀಕರಣಕ್ಕೆ ಕೇಂದ್ರ ಸರ್ಕಾರ ಹೆಚ್ಚಿನ ಆದ್ಯತೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಭೂಕಂಪ ಸಂತ್ರಸ್ತ ಕೊಲಂಬಿಯಾಗೆ 20 ಮೆಟ್ರಿಕ್ ಟನ್ ಪರಿಹಾರ ಸಾಮಗ್ರಿ ರವಾನಿಸಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಈ ಸ್ವಾತಂತ್ರ್ಯ ದಿನಕ್ಕೆ ಫ್ರೀಡಂ ಬೇಕಾ? ಕೇವಲ 1 ರುಪಿ ಕೊಡಿ, ಫ್ರೀಡಂ ಪಡೀರಿ. BSNL 1 ರುಪಿ ಫ್ರೀಡಂ ಪ್ಲಾನ್, ಸಿಮ್ ಫ್ರೀ, ಪ್ರತಿದಿನ 1 GB ಡೇಟಾ, 24 ದಿನಗಳ ವ್ಯಾಲಿಡಿಟಿ.
2: ಕೇವಲ 1 ರೂಪಾಯಿಗೆ ಇಷ್ಟೆಲ್ಲ?
1: 1 ರೂಪಾಯಿಗೆ BSNL ಫ್ರೀಡಂ ಪ್ಲಾನ್ ಗೆ ಕನೆಕ್ಟ್ ಆಗಿ. BSNL ಕನೆಕ್ಟಿಂಗ್ ಇಂಡಿಯಾ.
3: ಈ ಕೊಡುಗೆ September 12, 2026 ಮಾತ್ರ. ಷರತ್ತುಗಳು ಅನ್ವಯ.
4: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶೇಷಪ್ರಸಾದ್ ಅವರ ಹಾಡುಗಾರಿಕೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ವಾದ್ಯ ಸಹಕಾರದಲ್ಲಿ ವಯೋಲಿನ್ MS ಗೋವಿಂದಸ್ವಾಮಿ, ಮೃದಂಗ MR ಸಾಯಿನಾಥ್. ಮೊದಲಿಗೆ ಸುಬ್ರಹ್ಮಣ್ಯನ ಶುದ್ಧ ಧನ್ಯಾಸಿ ರಾಗ ಆದಿತಾಳದಲ್ಲಿದೆ, ಮುತ್ತುಸ್ವಾಮಿ ದೀಕ್ಷಿತರ ರಚನೆ.
5: ಹಾ

ಶುದ್ಧ ಧನ್ಯಾಸಿರಾಗ ಆದಿತಾಳದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ರಚನೆಯನ್ನು ಕೇಳಿದ್ರಿ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶೇಷಪ್ರಸಾದ್ ಅವರ ಹಾಡುಗಾರಿಕೆಯನ್ನು ಆಲಿಸುತ್ತಿರುವಿರಿ. ಇನ್ನು ಮುಂದೆ ಕೇಳೋಣ ಮರಿಬೇರೆ ದಿಕ್ಕೆವರು. ಲತಾಂಗಿ ರಾಗ ಖಂಡಚಾಪು ತಾಳದಲ್ಲಿದೆ, ಪಟ್ನಂ ಸುಬ್ರಹ್ಮಣ್ಯ ಅಯ್ಯರವರ ರಚನೆ.

ಲತಾಂಗಿ ರಾಗ ಖಂಡಚಾಪುತಾಳದಲ್ಲಿ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರವರ ರಚನೆಯನ್ನು ಕೇಳಿದಿರಿ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಡಾ ಶೇಷಪ್ರಸಾದ್ ಅವರ ಹಾಡುಗಾರಿಕೆಯನ್ನು ಆಲಿಸಿದಿರಿ. ವಾದ್ಯ ಸಹಕಾರದಲ್ಲಿ ವಯೋಲಿನ್ ಎಂಎಸ್ ಗೋವಿಂದಸ್ವಾಮಿ, ಮೃದಂಗ ಎಂಆರ್ ಸಾಯಿನಾಥ್. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

0: ಹೇಮಂತ್ ಹಾಗೂ ಸಂಗಡಿಗರ ದನಿಗಳಲ್ಲಿ ಕೇಳ್ತಾ ಇದ್ದೀರಾ ಜೈ ಹಿಂದ್ ಚಿತ್ರದ ಗೀತೆಯನ್ನು.
1: ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಕಿತ್ತೂರ ರಾಣಿ, ಭಗತ್ ಸಿಂಗ್ ಇವರಿಗೆ ಸಮಾನ ನಮ್ಮ ಯೋಧರು. ದೇಶಕ್ಕೆ ಕೊಟ್ಟರು ಉಸಿರು ಚಿರಋಣಿ ಯೋಧರ ತ್ಯಾಗಕ್ಕೆ ಸಮಸ್ತ ಭಾರತ.

ಕೇಳುತ್ತಿರುವ ಗೀತೆ ಫಿರ್ ಭಿ ದಿಲ್ ಹೈ ಹಿಂದೂಸ್ತಾನಿ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಸಂಗಡಿಗರು. ಜಾವೇದ್ ಅಖ್ತರ್ ಅವರ ಗೀತ ರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಜತಿನ್ ಲಲಿತ್.

ಗೀತ ಚಂದ್ರಿಕೆ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಅಮಲು ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಸಚಿನ್ ಹಾಗೂ ಸಂಗಡಿಗರು. ಸಚಿನ್ ಅವರ ಗೀತರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ರಾಜ್ ಭಾಸ್ಕರ್.

0: आनंद हमेशा रहता है।
1: ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಇದುವರೆಗೂ ಆಲಿಸಿದ್ರಿ.